ಆಕಾಶವಾಣಿ ಮೈಸೂರು. ನಮ್ಮನೆಯಲ್ಲಿಯದೇ ದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 14 ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಕೃಷ್ಣ ಪಕ್ಷದ ಸಪ್ತಮಿ. 2026 ಇಸವಿ ಆಗಸ್ಟ್ ತಿಂಗಳ 5 ತಾರೀಖು ಬುಧವಾರ. ಈಗ ವೇಳೆ ಸರಿಯಾಗಿ 5:58:37. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನೆ, 6:30 ಚಿಂತನ ದಿವಾಕರ ಹೆಗಡೆ ಅವರಿಂದ, ಇದು ಧಾರವಾಡ ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನಗಳ ವಿಶ್ಲೇಷಣೆ ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾವಾಹಿನಿ 7:30. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45, 8:35, 12:40 ಹಾಗೂ ರಾತ್ರಿ 7:45. ಇಂದು ಬೆಳಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೋಭಾ ಗುರುಟು ಅವರ ಗಾಯನ ಕೇಳಬಹುದು. ಹಿಂದಿ ಚಿತ್ರಗೀತೆಗಳು 10:30 ಹಾಗೂ ಮತ್ತೆ 4:30. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕೇಳಬಹುದು. 12:05 ವನಿತಾ ವಿಹಾರ, ಸ್ತನಪಾನದ ಮಹತ್ವ, ಅನುಕೂಲಗಳು ಹಾಗೂ ಸಮಾಜಕ್ಕೆ ಅದರ ಅರಿವು ಕುರಿತು ಕಿರುನಾಟಕ.

0: ನಡೆಸಿಕೊಡುತ್ತಾರೆ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನರ್ಹೋನ, ಹೆಲೆನ್ ಕ್ಲಾರೆಟ್ ಡಿಸೋಜ ಮತ್ತು ವಿದ್ಯಾರ್ಥಿಗಳು. 12:35 ಭಕ್ತಿಗೀತೆಗಳು, ಜನಪದ ಸಂಗೀತ 12:45. ಬನ್ನೂರು ತಾಲೂಕು ಯಾಚೇನಹಳ್ಳಿಯ ಚಿಕ್ಕಮಂಚಮ್ಮ ಹಾಗೂ ಸಂಗಡಿಗರಾದ ಶಿವಮ್ಮ, ಪುಟ್ಟತಾಯಮ್ಮ ಹಾಗೂ ಅವರ ಸ್ನೇಹಿತರಿಂದ ಅಕ್ಕಿ ಶಾಸ್ತ್ರದ ಹಾಡು. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. ಇದು ಮಂಗಳೂರು ಕೇಂದ್ರದ ಕೊಡುಗೆ. 1:20 ವಾಣಿ ಮರಡೂರು ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 15:00 ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಧನಾ ಶಿಖರ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ, ವಸ್ತ್ರ ವಿನ್ಯಾಸಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಶೀಲಾ ಹಾಲ್ಕುರಿಕೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಬಿ ದಿಗ್ವಿಜಯ್. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಬಿನೈನ್ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅನ್ವೇಷೆ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. 6:30 ರಸವಾರ್ತೆ, 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಶಿಫಾರಸುಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ಕೆ ಶಿವಮೂರ್ತಿ. 8:00 ಸಂಸತ್ ಸಮೀಕ್ಷೆ, 8:15 ನಾಟಕ ಮೂಡಲೆ ಸೀಮೆಯಲ್ಲಿ ಕೊಲೆ ಗೆಲೆ ಮುಂತಾಗಿ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ನಾಟಕ ಸರಣಿ, ನಾಟಕ ರೂಪ ಜಿಪಿ ಬಸವರಾಜು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕ್ರೀಡಾಲೋಕ, 10:00 ಸಂಸತ್ತಿನ ಪ್ರಶ್ನೋತ್ತರ ಅವಧಿಗಳ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಕಾರ್ಯಕ್ರಮಗಳ ವಿವರಣೆ ಕೇಳುತ್ತಿದ್ದೀರಿ. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: Is Akashwani, the news read by Subhadra Ramachandran. The Parliament has passed the Registration of Births and Deaths Amendment Bill 2026 with the Rajya Sabha approving it yesterday. Lok Sabha had already passed the bill. Minister of State for Home Nityanand Rai moved the bill in the upper house, which aims to amend the Registration of Births and Deaths Act 1969. Following the passage of the bill, the Rajya Sabha was adjourned for the day. The Lok Sabha has passed the Appropriation Number 3 Bill 2026 yesterday. Following the passage of the bill, the lower house was also adjourned for the day. Earlier, Finance Minister Nirmala Sitharaman introduced the Taxation and Other Laws Amendment Bill 2026. The lower house witnessed repeated disruptions by opposition members over several issues, including alleged police action during students' protest over the neat paper leak issue. India has condemned the attack on the Indian-flagged commercial vessel MSV Faiz Noor Olia that sank in the Red Sea off the coast of Yemen yesterday. In a statement, Ministry of External Affairs said all 13 Indian nationals have been rescued. It said the Indian Embassy in Riyadh is closely monitoring the situation and proactively coordinating with the Yemeni authorities for the safety and security of the crew. The ministry thanked the Yemeni authorities for their support. It said the continuing incidents of attacks on commercial shipping in the region are deeply worrisome. The Ministry of External Affairs said the targeting of commercial shipping in the region must end and free and unimpeded navigation and commerce through the international waterways in the region must be restored at the earliest. India has termed the so-called local elections in Pakistan-occupied Jammu and Kashmir as complete farce, saying such hollow exercises cannot hide reality. Briefing media in New Delhi, a

ಗೋಪಾಲದಾಸರ ರಚನೆ ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಒಂದೇ ಒಂದೇ ನಾವೆಲ್ಲರೂ ಒಂದೇ, ರಚನೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರದು.

0: ಇದುವರೆಗೂ ಗೀತಾರಾಧನಾ ಕಾರ್ಯಕ್ರಮ ಕೇಳುತ್ತಿದ್ದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಅನ್ವೇಶ್ ಎ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಶೀಲಾ ಹಾಲ್ಕುರ್ಕೆ ಅವರೊಡನೆ ಮಾತುಕತೆ.
3: ಯಾಕೆ ಮುಚ್ಚಿಟ್ಟು ಕೊಡಬಾರ್ದು, ಅದು ಹೇಗೆ ಗೌರವ ಹೇಗೆ, ಅದಕ್ಕೆ ನಾನು ಒಂದು ಹೆಸರಿಟ್ಟೆ ಸರ್, ಘನತೆಯಿಂದ ಮುಟ್ಟಾಗೋಣ ಅಂತ ಹೇಳಿ. ಅದೇ ಒಂದು ಅದರ ಅಂಡರಲ್ಲಿ ಋತು ಅರಿವು, ಋತು ಜ್ಞಾನ, ಋತು ವಿದ್ಯಾ ಮತ್ತೆ ಋತು ಶಕ್ತಿ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮೈಸೂರಲ್ಲಿ.
2: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
0: ಆಕಾಶವಾಣಿ ಮೈಸೂರು, ಸಮಯ 6:30 ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ದಿವಾಕರ ಹೆಗಡೆಯವರಿಂದ.
1: ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಸಮಯ ಸಾಧಕರ ಸಹವಾಸ ಮಾಡಲೇಬಾರದು. ಅನೇಕರ ಬಾಳಿನಲ್ಲಿ ಬಿಚ್ಚಿಟ್ಟ ಖುಷಿಗಿಂತ ಬಚ್ಚಿಟ್ಟ ನೋವೇ ಜಾಸ್ತಿ ಇರುತ್ತದೆ. ಇಲ್ಲದಿರುವುದನ್ನು ನೆನೆದು ಬಾಳುವುದಕ್ಕಿಂತ ಇರುವುದರಲ್ಲೇ ತೃಪ್ತಿಪಡುವುದೇ ನಿಜವಾದ ಜೀವನ. ಮುಖ ತೊಳೆದುಕೊಂಡು ಚೆನ್ನಾಗಿ ಕಂಡಷ್ಟು ಸುಲಭವಲ್ಲ ಮನಸ್ಸು ತೊಳೆದುಕೊಂಡು ಚೆನ್ನಾಗಿ ಬದುಕುವುದು. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದು, ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣಿಸುತ್ತದೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರೆಂದು ಎಲ್ಲರಿಗೂ ತಿಳಿಯುತ್ತದೆ, ನೀನು ಸೋತರೆ ನಿನ್ನವರು ಯಾರೆಂದು ನಿನಗೆ ತಿಳಿಯುತ್ತದೆ. ನಮ್ಮ ಯಾರದೇ ಮೊಬೈಲ್ ತೆಗೆದರೂ ಇಂತಹ ಫಾರ್ವರ್ಡೆಡ್ ಮೆಸೇಜ್ ಎಷ್ಟು ಸಿಗುತ್ತದೆ? ಹೀಗೇ ಆದರೆ ತತ್ವಜ್ಞಾನಿಯಾಗುವುದು ಎಷ್ಟು ಸುಲಭ! ಇದೇ ತತ್ವಜ್ಞಾನ ಎಂದುಕೊಳ್ಳುವ ಅಪಾಯವೂ ಇದ್ದೇ ಇದೆ. ತತ್ವಜ್ಞಾನ ಎಂದರೆ ಧರ್ಮವನ್ನು ಅರಿಯುವುದು, ಗೂಢವಾದ ಅಧ್ಯಾತ್ಮವನ್ನು ತಿಳಿಯುವುದು, ಕ್ಲಿಷ್ಟವಾದ ಪರಿಭಾಷೆಯಲ್ಲಿ ವೇದಾಂತವನ್ನು ಅಧ್ಯಯನ ಮಾಡುವುದು ಎಂದುಕೊಂಡವರು ಇದ್ದಾರೆ. ವೇದಾಂತವೆಂದರೆ ತನಗೆ ತಿಳಿಯದೇ ಇದ್ದುದನ್ನು ಮತ್ತೊಬ್ಬನಿಗೆ ತಿಳಿಯದಂತೆ ಹೇಳುವುದು ಎಂದು ತಮಾಷೆಯಾಗಿ ಹೇಳುವುದು ಉಂಟು. ತತ್ವಜ್ಞಾನ ಮುದುಕರಿಗೆ, ಅಭ್ಯಾಸಿಗಳಿಗೆ, ಅಸಾಮಾನ್ಯರಿಗೆ ಎಂದುಕೊಂಡುದೂ ಇದೆ. ಭಾರತೀಯ ಬದುಕಿನ ಸಹಜ ಲಕ್ಷಣವಾಗಿ ತಾತ್ವಿಕತೆ ಬೆಳೆದು ಬಂದಿದೆ. ನಮ್ಮ ಪರಂಪರೆಯಲ್ಲಿ ಶ್ರದ್ಧೆಯೇ ಶಕ್ತಿ. ರಾಮನಿಗೆ ಲಂಕೆಗೆ ಹೋಗಲು ಸೇತುವೆ ಬೇಕಾಯಿತು, ಹನುಮನಿಗೆ ಒಂದು ನೆಗೆತ ಸಾಕಾಯಿತು. ಏಕೆಂದರೆ ಅವನಿಗೆ ರಾಮನಲ್ಲಿ ಅಂತಹ ಶ್ರದ್ಧೆ ಇತ್ತು ಎಂದು ಹೇಳಿದ

0: ಮುಂದುವರಿದ್ದಾರೆ. ಶ್ರದ್ಧೆಯಲ್ಲಿ ಅನುಮಾನಕ್ಕೆ, ಸಂಶಯಕ್ಕೆ, ತರ್ಕಕ್ಕೆ ಎಡೆಯಿಲ್ಲ. ಒಮ್ಮೆ ನಾರದರು ಇಬ್ಬರು ಯೋಗಿಗಳನ್ನು ಭೇಟಿಯಾಗುತ್ತಾರೆ. ನಿರಂತರ ಪ್ರಯಾಣದಲ್ಲಿದ್ದ ನಾರದರು ಸಿಕ್ಕರು ಎಂದು ಯೋಗಿಗಳು ಸಂತೋಷದಿಂದ, ವಿಷ್ಣು ಏನು ಮಾಡುತ್ತಿದ್ದಾನೆ, ವೈಕುಂಠಕ್ಕೆ ಹೋಗಿದ್ದರೆ ಎಂದು ಪ್ರಶ್ನಿಸುತ್ತಾರೆ. ನಾರದರು ಹೇಳುತ್ತಾರೆ, ಆತ ಸೂಜಿಯ ಕಣ್ಣಿನಲ್ಲಿ ಆನೆ ಒಂಟೆಗಳನ್ನು ಪೋಣಿಸುತ್ತಾ ಆಡುತ್ತಿದ್ದಾನೆ ಎಂದು. ಆಗ ತಕ್ಷಣ ಒಬ್ಬ ಯೋಗಿ, ಹೌದು, ಅವನು ಏನೂ ಮಾಡಬಲ್ಲ, ಸರ್ವಶಕ್ತ ಎನ್ನುತ್ತಾನೆ. ಇನ್ನೊಬ್ಬ, ಇದು ತರ್ಕಹೀನವಾದದ್ದು, ಸೂಜಿಯ ಕಣ್ಣಿನಲ್ಲಿ ಆನೆ ಒಂಟೆಗಳನ್ನು ಪೋಣಿಸಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾನೆ. ಅಲ್ಲಿ ಆ ಎರಡನೆಯವನಿಗೆ ಶ್ರದ್ಧೆಯ ಕೊರತೆ, ಅವನು ವಿಚಾರ ಲೌಕಿಕ ಎಂದರ್ಥ. ಸೀತಾರಾಮ್ ಕೆದಲಾಯರು ಸಾಮಾಜಿಕ ಕಾರ್ಯಕರ್ತರು, ಅವಧೂತರಂತಹ ಬದುಕು. ಅವರು ಭಾರತ ಪರಿಕ್ರಮ ಯಾತ್ರೆ ಕೈಗೊಂಡರು. ಪ್ರತಿ ಊರಿನ ಗಡಿಯಲ್ಲಿ ಆ ಊರವರು ಸ್ವಾಗತ ಮಾಡುತ್ತಿದ್ದರು, ಹಿಂದಿನ ಊರಿನವರು ಬೀಳ್ಕೊಡುತ್ತಿದ್ದರು. ಅವರು ತಮಿಳುನಾಡಿನ ಒಂದೂರಿನಲ್ಲಿ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ ಅಜ್ಜಿಯ ಮನೆಗೆ ಹೋಗಿದ್ದರು. ಅಜ್ಜಿಯ ಆತಿಥ್ಯ ಸ್ವೀಕರಿಸಿದರು. ಅವಳ ಕಾಲಿಗೆರಗಿ ಮುಂದೆ ಹೋಗುವುದಕ್ಕೆ ಆಶೀರ್ವಾದ ಬೇಡಿದರು. ಆಗ ಅಜ್ಜಿ ಹೇಳಿದಳು, ನನಗೂ ನಿಮ್ಮ ಜೊತೆ ಭಾರತ ಪರಿಕ್ರಮ ಮಾಡುವ ಆಸೆ, ಆದರೆ ಅಂಗಳವನ್ನೂ ದಾಟಲಾರೆ, ಏನು ಮಾಡಲಿ ಎಂದು ಕೇಳಿದಳು. ಅವಳ ಪ್ರೀತಿಯ ಶ್ರದ್ಧೆಗೆ ಪರಿಹಾರವನ್ನು ಹೇಳುತ್ತಾರೆ ಕೆದಿಲಾಯರು. ಭಾರತ ಪರಿಕ್ರಮ ಬಹಳ ಸುಲಭ. ಊರ ಸರೋವರವನ್ನು ಸುತ್ತಿ ಬರಬಹುದು. ಊರಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರಬಹುದು. ಕೊಟ್ಟಿಗೆಯ ಗೋವಿಗೆ ಪ್ರದಕ್ಷಿಣೆ ಹಾಕಬಹುದು. ಅದೂ ಆಗದಿದ್ದರೆ ಮನೆಯಲ್ಲಿ ದೀಪ ಬೆಳಗಿ ಅದಕ್ಕೆ ಪ್ರದಕ್ಷಿಣೆ ಬರುವುದು. ಇಷ್ಟು ಸುಲಭ ಎನ್ನುತ್ತಾರೆ. ಸಂಸ್ಕೃತಿ ಎನ್ನುವುದು ಭೌಗೋಳಿಕ ಮಿತಿಗೆ ಸಂಬಂಧಿಸಿದ್ದಲ್ಲ, ಮೂರ್ತಿ ಪೂಜೆಗೆ ಮಿತಿಯಾದುದಲ್ಲ. ನಾನು ಪ್ರೌಢಶಾಲೆಯಲ್ಲಿ ಓದುವಾಗ ಹಿಂದಿ ಪುಸ್ತಕದಲ್ಲಿ ಒಂದು ಕಥೆ ಇತ್ತು, ಸಫೇದ್ ಝೆಂಡೆ ಎಂದು. ಎದುರು ಬದುರು ಮನೆಯವರಿಗೆ ಜಗಳವಾಗಿ ಮಾತು ಬಿಟ್ಟಿದ್ದರು. 30 ವರ್ಷ ಮಾತಾಡಲಿಲ್ಲ. ಅಷ್ಟು ದಿನಗಳ ನಂತರ ಒಂದು ದಿನ ಒಂದು ಮನೆಯ ಯಜಮಾನ ಎದುರು ಮನೆಯ ಅಂಗಳಕ್ಕೆ ಹೋಗಿ ನಿಲ್ಲುತ್ತಾನೆ. ಆ ಮನೆಯ ಯಜಮಾನ ಗಾಬರಿ ಬಿದ್ದ. ನಮ್ಮಿಂದೇನೂ ತೊಂದರೆ ಆಗಿಲ್ಲವಲ್ಲ, ಯಾಕೆ ಬಂದಿರಿ ಎಂದು ಕೇಳಿದ. ಅಂಗಳದಲ್ಲಿದ್ದವನು ಮನೆಯ ಮೆಟ್ಟಿಲು ಹತ್ತಿದ, ಒಳಬಂದು ಕುರ್ಚಿಯಲ್ಲಿ ಕುಳಿತ. ಮನೆಯವರು ಮತ್ತೆ ಕೇಳಿದರು, ಏನು ವಿಷಯ? ಯುದ್ಧ ನಿಲ್ಲಿಸಬೇಕು, ಶಾಂತಿ ಬೇಕು ಎಂದಾಗ ಬಿಳಿ ಧ್ವಜ ಹಾರಿಸುತ್ತಾರೆ. ನೋಡಿ, ನನ್ನ ತಲೆಯ ಕೂದಲೂ ಬೆಳ್ಳಗಾಗಿದೆ, ನಿಮ್ಮ ತಲೆ ಕೂದಲೂ ಬೆಳ್ಳಗಾಗಿದೆ. ಪ್ರಕೃತಿಯೇ ಬಿಳಿ ಧ್ವಜವನ್ನು ನಮ್ಮ ತಲೆಯ ಮೇಲೆ ಹಾರಿಸಿಬಿಟ್ಟಿದೆ. ಇನ್ನೆಷ್ಟು ದಿನ ದ್ವೇಷ ಮಾಡುವುದು? ಇನ್ನು ಮಿತ್ರರಾಗಿರೋಣ ಎನ್ನುತ್ತಾನೆ. ಇದು ಸಹಜ ತತ್ವಜ್ಞಾನ, ಬದುಕಿನ ಅನುಭವದಿಂದ ಆತ್ಮವಿಸ್ತರಣೆಗೆ ಒದಗಿದ್ದು.
1: ಇದುವರೆಗೆ ದಿವಾಕರ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಇಂದು ಸಿದ್ಧರಾಮರ ವಚನವನ್ನು ನೋಡೋಣ. ಸಿದ್ಧರಾಮ ಸೊನ್ನಲಿಗೆಯವರು. ಸಿದ್ಧರಾಮರ ಪ್ರಯತ್ನದಿಂದ ಅದು ಇಂದಿನ ಸೊಲಾಪುರವಾಗಿ ಬೆಳೆಯಿತು. ಅಲ್ಲಮ್ಮ ಅಕ್ಕ ಮಹಾದೇವಿಯವರಂತೆ ಸಿದ್ಧರಾಮ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧಕರು. ಅವರು ಯೋಗ ಸಾಧಕರೆಂದೂ ಪ್ರಸಿದ್ಧರು. ಅವರ ಬದುಕು ಸಾಧನೆಗಳನ್ನು ಕುರಿತು ರಾಘವಾಂಕನು ಸಿದ್ಧರಾಮ ಚರಿತೆ ಎಂಬ ಕಾವ್ಯ ಬರೆದಿದ್ದಾನೆ. ಸಿದ್ಧರಾಮರ 1992 ವಚನಗಳು ನಮಗೆ ಸಿಕ್ಕಿವೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮತ್ತು ಅದರ ಭಿನ್ನ ರೂಪಗಳು ಅವರ ವಚನಾಂಕಿತ. ವಚನವನ್ನು ನೋಡೋಣ. ಆಕಾಶದಲ್ಲಿಯ ತಾರೆಗಳು ಕಾಣಬಾರದೆಂಬ ಯೋಚನೆಯುಳ್ಳಡೆ ಸೂರ್ಯೋದಯಕ್ಕಯ್ಯ. ಆಕಾಶದಲ್ಲಿ ತಾರೆಗಳು ಕಾಣಬೇಕೆಂಬ ಯೋಚನೆಯುಳ್ಳಡೆ ಸೂರ್ಯಾಸ್ತಮಾನಕ್ಕಯ್ಯ. ಕಾಣಬಾರದು ಕಾಣಬಾರದು ಜ್ಞಾನದಲ್ಲಿ ಆನಂದ ಅನಾನಂದವ. ಕಾಣಬಹುದು ಕಾಣಬಹುದು ಅಜ್ಞಾನದಲ್ಲಿ ಸುಖ ದುಃಖೋಭಯದ್ವಂದ್ವವ. ಭೋ ಭೋ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭೋ. ಆಕಾಶದ ನಕ್ಷತ್ರಗಳು ಕಾಣಬಾರದೆಂದು ನಾವು ಬಯಸಿದರೆ ಹಾಗೆ ಅವು ಕಾಣದಿರುವುದಕ್ಕೆ ಸೂರ್ಯೋದಯವಾಗಬೇಕು. ಆಕಾಶದಲ್ಲಿಯ ತಾರೆಗಳು ಕಾಣಬಾರದೆಂಬ ಯೋಚನೆ ಇದ್ದರೆ ಅದು ಸೂರ್ಯೋದಯಕ್ಕಯ್ಯ.

0: ನಕ್ಷತ್ರಗಳು ಕಾಣಬೇಕೆಂದು ನಾವು ಬಯಸಿದರೆ ಅದಕ್ಕಾಗಿ ಸೂರ್ಯ ಮುಳುಗಬೇಕು. ಹೀಗಿರುವಾಗ ನಾವು ಜ್ಞಾನದಲ್ಲಿ ಆನಂದ ಅನಾನಂದ, ಆನಂದ ಅಥವಾ ಆನಂದವಿಲ್ಲದ ಸ್ಥಿತಿ, ಅದನ್ನು ಜ್ಞಾನದಲ್ಲಿ ಕಾಣಬಹುದು. ಕಾಣಬಹುದು ಕಾಣಬಹುದು. ಅಜ್ಞಾನದಲ್ಲಿ ಸುಖ ದುಃಖೋ ಭಯ ದ್ವಂದ್ವವ. ಅಜ್ಞಾನ ಇದ್ದಾಗ ಮಾತ್ರ ಇದು ಸುಖ ಇದು ದುಃಖ, ಇದು ಬೇಕು ಅದು ಬೇಡ ಅನ್ನುವ ದ್ವಂದ್ವ ಇರುತ್ತದೆ, ಇಬ್ಬಂದಿತನ ಇರುತ್ತದೆ. ಈ ತತ್ವವನ್ನು ಈ ವಚನ ಹೇಳುತ್ತಿದೆ. ನಮಗೆ ಪ್ರಿಯವಾದದ್ದು ಸುಖವಾಗಿ, ಅಪ್ರಿಯವಾದದ್ದು ದುಃಖವಾಗಿ ಕಾಣುತ್ತೇವೆ. ಸುಖ ಅಥವಾ ದುಃಖ ಅನ್ನುವುದು ನಮ್ಮಲ್ಲಿ ಹುಟ್ಟುವ ಭಾವನೆ. ನಾವು ಯಾವುದನ್ನು ವಾಸ್ತವ ಎಂದು ಕರೆಯುತ್ತೇವೋ ಅದಕ್ಕೆ ಯಾವ ರುಚಿಯೂ ಇಲ್ಲ, ಬಣ್ಣವೂ ಇಲ್ಲ, ಪ್ರಿಯ ಅಪ್ರಿಯವೆನ್ನುವುದೂ ಇಲ್ಲ. ನಕ್ಷತ್ರಗಳು ಕಾಣುವ ಕಾಣದಿರುವ ಸ್ಥಿತಿಯನ್ನು ಈ ವಚನದಲ್ಲಿ ಆನಂದ ಅನಾನಂದಕ್ಕೆ, ಜ್ಞಾನವಿರುವ ಮತ್ತು ಇಲ್ಲದಿರುವ ಸ್ಥಿತಿಯನ್ನು ಸೂರ್ಯೋದಯ ಸೂರ್ಯಾಸ್ತಗಳಿಗೆ ಹೋಲಿಸಲಾಗಿದೆ. ನಕ್ಷತ್ರ ಇರುವುದು ಇಲ್ಲದಿರುವುದು ಎರಡೂ ಸೂರ್ಯೋದಯ ಸೂರ್ಯಾಸ್ತಗಳನ್ನು ಅವಲಂಬಿಸಿರುತ್ತೆ. ಅದೇ ರೀತಿ ಸುಖ ದುಃಖ, ಆನಂದ ಅನಾನಂದ ಇವು ನಮ್ಮ ಭಾವದ ಉದಯ ಅಥವಾ ಭಾವದ ಅಸ್ತವನ್ನು ಆಧರಿಸುತ್ತವೆ. ನಿರ್ಭಾವವಾಗಿ ಬದುಕುವುದು ಸಾಧ್ಯವಾದರೆ ಸುಖ ದುಃಖಗಳ ದ್ವಂದ್ವ ಇರುವುದಿಲ್ಲ. ಭಾವಗಳು ಸದಾ ಬದಲಾಗುತ್ತಾ ಇರುತ್ತವೆ, ವಾಸ್ತವ ಹಾಗಲ್ಲ. ಬದಲಾಗುವುದು ಭಾವವೇ ಹೊರತು ವಾಸ್ತವ ಬದಲಾಗದು ಎಂದು ಈ ವಚನ ನಮಗೆ ಹೇಳುವಂತಿದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ಈ ಬೆಳಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೋಭಾ ಗುರುಟು ಅವರ ಗಾಯನ ಕೇಳಬಹುದು. ಮಧ್ಯಾಹ್ನ 3:00 ಯು ಶ್ರೀನಿವಾಸ್ ಅವರ ಮ್ಯಾಂಡಲಿನ್ ವಾದನ ಪ್ರಸಾರವಾಗುತ್ತದೆ. ವೇಳೆ ಸರಿಯಾಗಿ 6:40.
2: ಆಕಾಶವಾಣಿ
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
4: ಸಿರಿಗನ್ನಡ ದೇವಿಯ ಮುಕುಟ
2: ಪದ ಸಂಸ್ಕೃತಿ
4: ಮುತ್ತುಗಳು,
3: ಹಾಡುವ
2: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಬಿವಿ ವಸಂತಕುಮಾರ್. ಪದಪರಿಚಯ.
5: ಎರಡು ಪದಗಳ ಪರಿಚಯ. ಒಂದು ಉಂಕೆ, ಮತ್ತೊಂದು ಕೆರ. ಉಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲನಿಕ್ಕಿ ಅಣಿಯೇಳ ಮುಟ್ಟದೆ ಹಿಡಿದ ಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು. ಈ ಸೀರೆಯ ನೈದವ ನಾನೋ ನೀನೋ ರಾಮನಾಥ ಎಂಬುದು ದೇವರದಾಸಿಮಯ್ಯನ ವಚನ. ಇಲ್ಲಿ ಬಂದಿರುವ ಉಂಕೆ ಪದದ ಮೂಲ ರೂಪ ಉಂಕಿ. ಅದು ಉಂಕೆ, ಊಂಕೆ, ಊಕಿ, ಊಕೆ ಮೊದಲಾದ ರೂಪಗಳಲ್ಲಿ ಬಳಕೆಯಾಗಿದೆ. ಉಂಕೆ ಎಂದರೆ ನೈಗೆಯ ಮಗ್ಗದಲ್ಲಿ ಉದ್ದುದ್ದವಾಗಿ ಹಾಸಿದ ನೂಲಿನ ಹಾಸು. ತಮಿಳಿನಲ್ಲಿ ಊಡೈ, ಮಲಯಾಳದಲ್ಲಿ ಊಡೆ ಎಂಬ ರೂಪದಲ್ಲಿದೆ. ಉಂಕೆ ಸರಿಗೆ, ಸಮಗಾಲು, ಲಾಳಿ, ಖಂಡಿಕೆ, ಸೀರೆ, ನೈಗೆ, ಮಗ್ಗ ಮೊದಲಾದ ಪದಗಳು ನೇಕಾರರ ವೃತ್ತಿಭಾಷೆಯ ಪಾರಿಭಾಷಿಕ ಪದಗಳಾಗಿವೆ. ಕೆರ. ಕೆರ ಎಂಬ ಪದದ ಮೂಲ ರೂಪ ಕೆರ್ಪು. ದೇಸಿ ಪದವಾದ ಇದು ಕೆಪ್ಪು, ಕೆರ, ಕೆರಪು, ಕೆರವು, ಕೆರಹು ಎಂಬ ರೂಪಗಳಲ್ಲೂ ಬಳಕೆಯಲ್ಲಿದೆ. ಕೆರ ಎಂದರೆ ಮೆಟ್ಟು, ಎಕ್ಕಡ, ಪಾದರಕ್ಷೆ ಎಂದರ್ಥ. ತಮಿಳಿನಲ್ಲಿ ಚುರುಪ್ಪು, ಮಲಯಾಳಂನಲ್ಲಿ ಚೆರಿಪ್ಪು, ಪರ್ಜಿಯಲ್ಲಿ ಚರ್ಪು, ಗೊಂಡಿಯಲ್ಲಿ ಸರ್ಪುಂ, ಕುವಿ ಭಾಷೆಯಲ್ಲಿ ಸೊಪ್ಪೋ, ತೊದ ಭಾಷೆಯಲ್ಲಿ ಕೆರ್ಫ್, ಕೋಟದಲ್ಲಿ ಕೆವ್ರ್ ಎಂಬ ರೂಪಗಳಲ್ಲಿ ಬಳಕೆಯಲ್ಲಿವೆ. ಇವುಗಳನ್ನು ಜ್ಞಾತಿಪದಗಳು ಎಂದು ಕರೆಯಲಾಗುತ್ತದೆ. ಕಕಾರವು ಚಕಾರವಾಗಿ ಬದಲಾಗುವುದನ್ನು ಭಾಷಾ ವಿಜ್ಞಾನದಲ್ಲಿ

0: ಪ್ರಶ್ನವಾದ ವಿಡಂಬನೆಯ ಗಾದೆ ಮಾತಾಗಿದೆ.
1: ತಪ್ಪು ಒಪ್ಪು.
0: ಷಡಕ್ಷರಿ ಷಡಾಕ್ಷರಿ. ಕೆಲವರು ಷಡಕ್ಷರಿ ಎಂಬ ಪದವನ್ನು ಷಡಾಕ್ಷರಿ ಎಂದು ಬರೆಯುವುದನ್ನು ಉಚ್ಚರಿಸುವುದನ್ನು ಕಾಣಬಹುದು. ಆದರೆ ಅದು ತಪ್ಪು. ಅದರ ಸರಿಯಾದ ರೂಪ ಷಡಕ್ಷರಿ. ಸಂಸ್ಕೃತದ ಷಡಕ್ಷರಿ ಎಂಬ ದೀರ್ಘಸ್ವರಾಂತ ಪದವು ಹ್ರಸ್ವಸ್ವರಾಂತವಾದ ಷಡಕ್ಷರಿ ಎಂದಾಗಿದೆ. ಷಟ್ ಪ್ಲಸ್ ಅಕ್ಷರಿ ಷಡಕ್ಷರಿ, ಆರು ಅಕ್ಷರಗಳು. ಷಡಕ್ಷರಿ ಎಂಬ ಪದಕ್ಕೆ ಶಿವ ಎಂಬ ಅರ್ಥವೂ ಇದೆ.
1: ಸುಮಧುರ.
0: ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆ.

ಎಲ್ಲವೂ ತಾಯಿಯ ಸೃಷ್ಟಿ, ಎಲ್ಲವೂ ಆಕೆಯ ಮಾಯಾಜಾಲ. ಸರ್ವ ಸೃಷ್ಟಿ ಸ್ಥಿತಿ ಲಯಗಳೂ ತಾಯಿಯದೇ. ಕವಿ NS ಲಕ್ಷ್ಮೀನಾರಾಯಣ ಭಟ್ಟರು ನಮ್ಮನ್ನು ಕರುಣೆಯಿಂದ ಕಾಯಿ ಎಂದು ಮೊರೆ ಇಡುತ್ತಾರೆ. ಕಡುಗತ್ತಲೆಯ ಇರುಳನ್ನು ಸೀಳಿ ಬರುವ, ನಿಗಿ ನಿಗಿ ಬೆಳಗುವ ಉರಿ ಅರಳಿನಂತ ನಕ್ಷತ್ರ ಅವು ಹೇಗೆ ಕಾಣುತ್ತಿವೆ ಎಂದರೆ, ನೀಲಿ ನಭದ ಹಾಸಿನಲ್ಲಿ ಮಣಿ ನೇಯುವ ಇರುಳು ಎನ್ನುತ್ತಾರೆ ಕವಿ. ನಿಯಮಗಳನ್ನು ಮೀರದೆ ಮುಗಿಲಿನ ಗಡಿಗೆಯು ಉರುಳಿ ಸುರಿಯುವ ಜಲವೇ ನಮ್ಮ ಇಳೆಗೆ ಬರುವ ಮಳೆ ಎಂಬುದು ಕವಿಯ ಕಲ್ಪನೆ. ಇದೆಲ್ಲವೂ ತಾಯಿಯ ಲೀಲೆ ಮತ್ತು ಮಾಯೆ. ಯಾವುದು ಆವಿಯೋ ಅದೇ ಮೋಡವಾಗುತ್ತದೆ, ಯಾವುದು ಮೋಡವಾಗಿದೆಯೋ ಅದು ಜಲವಾಗುತ್ತದೆ, ಯಾವುದು ಜಲವಾಗಿದೆಯೋ ಅದೇ ಕಡಲಾಗುತ್ತದೆ, ಬಡಬಾಗ್ನಿಯಾಗುತ್ತದೆ, ಅದೇ ಮುಗಿಲ ಮಿಂಚಿನ ಬೆಳಕಾಗುತ್ತದೆ, ಅದೇ ಸೂರ್ಯ ಚಂದ್ರ ನಕ್ಷತ್ರಗಳ ತಾಯಾಗುತ್ತದೆ. ಇದೆಲ್ಲ ತಾಯಿಯ ಲೀಲೆ ಮಾಯೆಗಳಲ್ಲದೆ ಮತ್ತೇನು ಎಂಬುದು ಕವಿಯ ವಿಸ್ಮಯಕ್ಕೆ ಕಾರಣವಾಗಿದೆ. ಹರಿಯುತ್ತಿರುವ ನದಿ ತಾಯಿಯ ಸಿಂಗಾರದ ನಡಿಗೆ, ಮಂಗಳಮಯವಾದ ಭತ್ತದ ಗದ್ದೆಯ ಹಸಿರ ಸೆರಗನು ಹೊದ್ದು ನಿಂತಿದ್ದಾಳೆ ತಾಯಿ. ಕಗ್ಗತ್ತಲಲ್ಲಿ ಇರುಳನ್ನು ಸೀಳಿ ನಿಗಿ ನಿಗಿ ಬೆಳಗುವ ತಾರೆಯಾದರೆ ಅಲ್ಲಿಯೂ ತಾಯಿಗೆ ವಿಶ್ರಾಂತಿಯಿಲ್ಲ. ನೀಲಾಕಾಶದ ಹಾಸು ನೂಲಿಗೆ ಮಣಿಪೋಣಿಸಿ ನೇಯುವ ನೇಕಾರಗಿತ್ತಿ ನಮ್ಮ ತಾಯಿ. ಬಾನಲ್ಲಿ ಕತ್ತಲಲ್ಲೂ ಬೆಳಕಾದವಳು, ನೆಲದಲ್ಲಿ ಬಂಜರಿಗೆ ಬಾಯಾರಿಕೆಗೆ ಜಲವಾಗಿ ಗಂಗೆಯಾಗಿ ಅವತರಿಸಿದ್ದಾಳೆ. ಅವಳು ಗಂಗಾವತರಣೆ. ಅವಳು ಸಿಂಗಾರಗೊಂಡು ನಡೆಯುತ್ತಿರುವುದು ಹರಿಯುತ್ತಿರುವ ನದಿ. ಅವಳ ಉಟ್ಟ ಹಸಿರ ಉಡುಗೆಯ ಮಂಗಳದ ಸೆರಗು ಭತ್ತದ ಪೈರು. ಎಲ್ಲ ಎಲ್ಲ ತಾಯಿಯ ಲೀಲೆ ಮತ್ತು ಮಾಯೆ. ಆ ನೆಲದಮ್ಮ, ಜಲದಮ್ಮ, ಬನದಮ್ಮ, ನುಡಿಯಮ್ಮ, ಹಡೆದಮ್ಮ, ಈ

0: ಐದು ಐದೆಯರನ್ನು ನಾವು ಕಡೆಗಣಿಸಿದ್ದೇವೆ. ಆದರೂ ಆಕೆ ತಾಯಿ ಕರುಣೆಯಿಂದ ನಮ್ಮನ್ನು ಕಾಯುತ್ತಾಳೆ. ಅವಳನ್ನೇ ಕಡೆಗಣಿಸಿದ್ದಲ್ಲದೆ ಇಲ್ಲವಾಗಿಸಲು ಕೊಂದು ಬಿಟ್ಟರೆ ಕರುಣೆಯಿಂದ ನಮ್ಮನ್ನು ಕಾಯುವವರು ಯಾರಿದ್ದಾರೆ? ತಾಯಿ ಇಲ್ಲದ ನೆಲದಲ್ಲಿ ಎಲ್ಲಿದೆ ಹಾಲಿನ ಉಣಿಸು, ಮನದ ತಣಿವು, ಜೀವನದ ಬೆಳಕು, ಬೆಳಸು, ಪ್ರೇಮದ ಬೆಳಕು? ಇಲ್ಲಿ ಬಂದಿರುವ ಹಾಸುಪದದ ಅರ್ಥ ಮಗ್ಗದಲ್ಲಿ ಉದ್ದವಕ್ಕೆ ಹಾಕಿರುವ ಎಳೆಗಳ ಸಾಲು. ಉದಾಹರಣೆಗೆ, ನೇಯುವಾಗ ಹಾಸು ನೂಲು ಮತ್ತು ಹೊಕ್ಕು ನೂಲುಗಳು ಎರಡು ಇರುತ್ತವೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಿವಿ ವಸಂತಕುಮಾರ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕನ್ನಡ ನುಡಿಪಯಣ, ಕನ್ನಡ ನುಡಿಪಯಣ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸು.
2: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಕೇಳಿ

0: ಆಕಾಶವಾಣಿ ಮೈಸೂರು ವೇಳೆ ಸರಿಯಾಗಿ 6:50. ಈಗ ರೈತರಿಗೆ ಸಲಹೆಗಳು.
1: ವಾಣಿಜ್ಯ ಉದ್ದೇಶಕ್ಕಾಗಿ ಚೆಂಡು ಹೂವನ್ನು ಅನೇಕ ಪ್ರದೇಶಗಳಲ್ಲಿ ಕೃಷಿಕರು ಬೆಳೆದಿದ್ದಾರೆ. ಹಬ್ಬ ಹರಿದಿನಗಳ ಸೀಸನ್ ಬಂದರಂತೂ ಚೆಂಡು ಹೂವಿಗೆ ವಿಶೇಷವಾದ ಬೇಡಿಕೆ ಇರುತ್ತೆ. ಅಷ್ಟೇ ಅಲ್ಲ, ಚೆಂಡು ಹೂವನ್ನು ಮರು ಖರೀದಿ ಒಪ್ಪಂದದ ಮೇಲೆ ಅನೇಕ ಖಾಸಗಿ ಸಂಸ್ಥೆಗಳೇ ರೈತರ ಬಳಿ ಬೆಳೆಸ್ಕೋತಾ ಇದ್ದಾರೆ. ಬೀಜವನ್ನು ಅವರೇ ಕೊಡ್ತಾರೆ, ರೈತರು ಬೆಳೆಯನ್ನು ಬೆಳಿಬೇಕು, ನಂತರ ಬೆಳೆದಂತಹ ಬೆಳೆಯನ್ನು ರೈತರಿಂದ ನೇರವಾಗಿ ಅವರೇ ಖರೀದಿ ಮಾಡ್ತಾರೆ. ಬಣ್ಣವನ್ನು ಉತ್ಪಾದನೆ ಮಾಡೋ ಸಲುವಾಗಿ ಈ ಚೆಂಡು ಹೂವನ್ನು ಬಳಸಲಾಗತ್ತೆ ಅಂತ ಹೇಳಲಾಗತ್ತೆ. ಹಳದಿ, ಕೆಂಪು, ಕಿತ್ತಲೆ ಹೀಗೆ ಸಾಕಷ್ಟು ಬಣ್ಣಗಳಲ್ಲಿ ಚೆಂಡು ಹೂವಿನ ತಳಿಗಳು ಸಿಗ್ತವೆ. ಮಾರುಕಟ್ಟೆಯಲ್ಲಿ ಯಾವ ಬಣ್ಣದ ಚೆಂಡು ಹೂವಿಗೆ ಹೆಚ್ಚು ಬೇಡಿಕೆ ಇದೆ ತಿಳ್ಕೊಂಡು ರೈತರು ಚೆಂಡು ಹೂವನ್ನು ಲಾಭದಾಯಕವಾಗಿ ಬೆಳೆದುಕೋಬಹುದು. ಚೆಂಡು ಹೂವನ್ನು ಬೆಳೆದು ನೇರವಾಗಿ ಮಾರಾಟ ಮಾಡುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಖಾಸಗಿ ಸಂಸ್ಥೆಗಳ ಜೊತೆ ಮರು ಖರೀದಿ ಒಪ್ಪಂದವನ್ನು ಮಾಡಿಕೊಂಡು ಚೆಂಡು ಹೂವನ್ನು ಬೆಳೆಸುವಂಥದ್ದು. ವಿಶೇಷವಾಗಿ ಚಾಮರಾಜನಗರ, ಹೆಗ್ಗಡದೇವನಕೋಟೆ, ಗುಂಡ್ಲುಪೇಟೆ ಈ ಭಾಗದಲ್ಲಿ ಬಹಳಷ್ಟು ಜನ ಕೃಷಿಕರು ಚೆಂಡು ಹೂವನ್ನು ಬೆಳೀತಾ ಇದ್ದಾರೆ. ಹೂವಿನ ಬೆಳೆಗಳಲ್ಲಿ ಬಹಳ ಸುಲಭವಾಗಿ ಬೆಳೆಯಬಹುದಾದಂತಹ ಬೆಳೆ ಚೆಂಡು ಹೂವು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸಹ ಚೆಂಡು ಹೂವಿನ ಸಾಕಷ್ಟು ಉತ್ತಮ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಮಾರುಕಟ್ಟೆಗೆ ಯೋಗ್ಯವಾದಂತಹ ಅನೇಕ ಚೆಂಡು ಹೂವಿನ ತಳಿಗಳು ಇವತ್ತು ನಮ್ಮ ನಿಮ್ಮ ನಡುವೆನೇ ಸಾಕಷ್ಟು ಸಿಗ್ತವೆ. ಚೆಂಡು ಹೂವನ್ನು ಹೂವಿನ ಉದ್ದೇಶಕ್ಕಾಗಿ ಬಳಸೋದಷ್ಟೇ ಅಲ್ಲ, ಬೇರೆ ಬೇರೆ ಉದ್ದೇಶಗಳಿಗೂ ಕೂಡ ಹೊಲದಲ್ಲಿ ಚೆಂಡು ಹೂವನ್ನು ಬೆಳೆದುಕೋಬೋದು. ವಿಶೇಷವಾಗಿ ಟೊಮ್ಯಾಟೊ ಬೆಳೆದಿರುವಂತಹ ಕೃಷಿಕರು ಕೀಟಗಳನ್ನು ಹತೋಟಿ ಮಾಡೋ ಸಲುವಾಗಿ ಚೆಂಡು ಹೂವನ್ನು ಬೆಳ್ಕೋಬೋದು. ಟೊಮ್ಯಾಟೊ ಒಂದೇ ಅಂತಲ್ಲ, ಬೇರೆ ತರಕಾರಿ ಬೆಳೆಗಳನ್ನು ಬೆಳೆಯುವಂತಹ ಸಂದರ್ಭದಲ್ಲೂ ಕೂಡ ಪ್ರತಿ 8-10 ಸಾಲಿಗೆ 2 ಸಾಲು ಚೆಂಡು ಹೂವನ್ನು ಹಾಕ್ಕೊಂಡು ಜಮೀನಿನ ಸುತ್ತ 2 ಸಾಲು ಚೆಂಡು ಹೂವನ್ನು ಹಾಕ್ಕೊಂಡ್ರೆ ತರಕಾರಿ ಬೆಳೆಗಳಿಗೆ ಬೀಳುವಂತಹ ಕೀಟಗಳು ಚೆಂಡು ಹೂವಿನ ಗಾಢವರ್ಣಕ್ಕೆ ಆಕರ್ಷಣೆ ಹೊಂದಿ ಅಲ್ಲಿ ತಮ್ಮ ಸಂತಾನ ಅಭಿವೃದ್ಧಿಯನ್ನು

0: ಹಾಕೋತವೆ. ಬೆಳೆದಂತಹ ಬೆಳೆ ಏನಿದೆ ಕೀಟಗಳಿಂದ ಸಂರಕ್ಷಣೆಯನ್ನು ಪಡೆಯುತ್ತೆ. ಚೆಂಡು ಹೂವನ್ನು ಬಲೆ ಬೆಳೆಯಾಗಿ ಕೀಟ ಹತೋಟಿಯಲ್ಲಿ ಬಳಕೆ ಮಾಡ್ಕೋಬೋದು. ಇನ್ನು ಕೋಳಿ ಸಾಕಿರುವಂತಹ ಕೃಷಿಕರು ಹೇಳ್ತಾರೆ, ಚೆಂಡು ಹೂವನ್ನು ಕೋಳಿಗಳಿಗೆ ಆಹಾರವಾಗಿ ಕೊಟ್ಟರೆ ಮೊಟ್ಟೆಯ ಭಂಡಾರ ತುಂಬ ಉತ್ತಮವಾಗಿ ಬರುತ್ತೆ ಅಂತ. ನಾಟಿ ಕೋಳಿಗಳನ್ನು ಸಾಕುವಂಥವರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ನಾಟಿ ತಳಿಗಳಿಗಿಂತ ಸ್ವಲ್ಪ ಸುಧಾರಣೆ ಮಾಡಿದಂತಹ ಮಾಂಸ ಹಾಗೂ ಮೊಟ್ಟೆ ಎರಡನ್ನೂ ಜಾಸ್ತಿ ಕೊಡುವಂತಹ ಕೋಳಿಗಳು ಕೂಡ ಇವತ್ತು ಸಿಗ್ತಾ ಇದ್ದಾವೆ. ಮತ್ತು ವಿಶೇಷವಾಗಿ ಮೊಟ್ಟೆಯನ್ನೇ ಕೊಡುವಂತಹ ತಳಿಗಳು ಅವನ್ನೂ ಕೂಡ ಅಭಿವೃದ್ಧಿ ಮಾಡಲಾಗಿದೆ. ಎಲ್ಲದಕ್ಕೂ ಕೂಡ ಚೆಂಡು ಹೂವನ್ನು ಕೊಡಬಹುದು, ಮೊಟ್ಟೆಯ ಭಂಡಾರದ ಗುಣಮಟ್ಟ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮನೆಗಳಲ್ಲಿ ವಿಶೇಷವಾಗಿ ಹೂಕುಂಡದಲ್ಲಿ ಚೆಂಡು ಹೂವನ್ನು ಬೆಳೆಯೋದ್ರಿಂದ ಮತ್ತೂ ಒಂದು ಅನುಕೂಲವನ್ನು ರೈತರು ಅಥವಾ ನಾಗರಿಕರು ಪಡೆದುಕೋಬಹುದು. ಈ ಚೆಂಡು ಹೂವನ್ನು ಹೂಕುಂಡದಲ್ಲಿ ಬೆಳೆದು ಬೆಳಗಿನ ಬಿಸಿಲಿನ ಸಂದರ್ಭದಲ್ಲಿ ಅದನ್ನು ಹೊರಗಡೆ ಇಟ್ಟು ಸಂಜೆ ಅದನ್ನು ಮನೆ ಒಳಗಡೆ ತಂದಿಟ್ಕೊಂಡ್ರೆ ಸೊಳ್ಳೆಗಳನ್ನು ಸಾಕಷ್ಟು ಉತ್ತಮವಾಗಿ ಇದು ಹತೋಟಿ ಮಾಡುತ್ತಂತೆ. ಒಮ್ಮೆ ಪ್ರಯೋಗ ಮಾಡಿ ನೋಡಿ.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದರೆ. ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಶಿಫಾರಸುಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವ ಮೂರ್ತಿ. ಇಂದು ರಾತ್ರಿ 8:15 ನಾಟಕ ಮೂಡಲಸೆಯ ಮೇಲೆ ಕೊಲೆ ಗೆಲೆ ಮುಂತಾಗಿ ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ನಾಟಕ ಸರಣಿ. ನಾಟಕ ರೂಪ ಜಿಪಿ ಬಸವರಾಜ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಸಂಸದಾ ಜನ್ಮ ಮೃತ್ಯು ಪಂಜೀಕರಣ ವಿಧೇಯಕಂ ಪಾರಿತಂ. ರಾಜ್ಯಸಭಯಾ ಹ್ಯಃ ಏತಸ್ಮೈ ಅನುಮೋದನಂ ಪ್ರದತ್ತಂ. ತತ್ಪೂರ್ವಮೇವ ಏತತ್ ವಿಧೇಯಕಂ ಲೋಕಸಭಯಾ ಪಾರಿತಂ ಆಸೀತ್. ಕೇಂದ್ರೀಯ ಗೃಹ ರಾಜ್ಯ ಮಂತ್ರಿ ನಿತ್ಯಾನಂದರಾಯ ರಾಜ್ಯಸಭಾಯಾಂ ಏತತ್ ವಿಧೇಯಕಂ ಪ್ರಸ್ತುತವಾನ್. ಅನೇನ 69 ವರ್ಷಸ್ಯ ಜನ್ಮ ಮೃತ್ಯು ಪಂಜೀಕರಣಾಧಿನಿಯಮೇ ಸಂಶೋಧನಂ ಭವೇತ್, ಯೇನ ಜನ್ಮ ಮೃತ್ಯೋಃ ಪಂಜೀಕರಣೆ ವಿಳಂಬಃ ನ ಭವೇತ್ ತಥಾ ಸಮಯೇ ಏವ ಪಂಜೀಕರಣಂ ಭೂಯಾತ್. ಲೋಕಸಭಯಾ ಹ್ಯಃ ವಿನಿಯೋಗ ವಿಧೇಯಕಮಪಿ ಪಾರಿತಂ. ತತಃ ಪರಂ ಲೋಕಸಭಾಯಾಃ ಕಾರ್ಯಂ ಆದಿವಸ ಪರ್ಯಂತಂ ಸ್ಥಗಿತಂ. ಸರ್ವೋಚ್ಚ ನ್ಯಾಯಾಲಯೇನ ಕೇಂದ್ರ ಪ್ರಶಾಸನಾಯ ನಿರ್ದೇಶಃ ಪ್ರದತ್ತಃ ಯದ್ ವೈಧ ತೃತೀಯ ಪಕ್ಷ ಯಾನಾಭಿರಕ್ಷಣಂ ವಿನಾ ಇಂಧನ ವಿಕ್ರಯಃ ನ ಭವೇತ್ ಇತಿ ಉದ್ದೇಶ್ಯೇನ ಪ್ರಾಯೋಗಿಕ ಪರಿಯೋಜನಾ ನಿರ್ಮೀಯತಾಂ. ನ್ಯಾಯಮೂರ್ತಿ ಸಂಜಯ ಕರೋಲ ತಥಾ ನ್ಯಾಯಮೂರ್ತಿ ಪ್ರಶಾಂತಕುಮಾರ ಮಿಶ್ರ ಅವದತಾಂ ಯತ್ ಭಾರತಸ್ಯ ಮಾರ್ಗೇಷು ಸಂಚರಂತೇಷು ಯಾನೇಷು ಪ್ರಾಯಃ 50% ಯಾವತ್ ಯಾನಾನಿ ವೈಧ ತೃತೀಯ ಪಕ್ಷ ಯಾನಾಭಿರಕ್ಷಣ ವಿಹೀನಾನಿ ಸಂತಿ. ಏಷಾ ಚ ಸ್ಥಿತಿಃ ಅತ್ಯಂತ ಚಿಂತಾಯುತ ಅಸ್ತಿ. ನ್ಯಾಯಾಲಯೇನ ಭಾರತೀಯ ವಿಮಾ ವಿನಿಯಾಮಕ ವಿಕಾಸ ಪ್ರಾಧಿಕರಣಾಯ ಅಥ ಮಾರ್ಗ ಪರಿವಹನ ರಾಜಮಾರ್ಗ ಮಂತ್ರಾಲಯಾಯ ಚ ಸ್ವಚಾಲಿತ ಪಂಜಿಕಾ ಫಲಕಾಭಿಜ್ಞಾನ ಪ್ರಣಾಳೀಮ ಉಪಯೋಜ್ಯ ಬೀಮಾ ಇತಿ ಸತ್ಯಾಪನ ಪ್ರಾಯೋಗಿಕ ಪರಿಯೋಜನಾಂ ನಿರ್ಮಾತುಂ ನಿರ್ದೇಶಃ ಪ್ರದತ್ತಃ. ಏತಸ್ಯಾಃ ಪ್ರಾಯೋಗಿಕ ಪರಿಯೋಜನಾಯಾಃ ಉದ್ದೇಶ್ಯಂ ವೈಧ ತೃತೀಯ ಪಕ್ಷ ಯಾನಾಭಿರಕ್ಷಣ ವಿಹೀನ ಯಾನಾನಾಂ ಅಭಿಜ್ಞಾನಕರ್ತುಂ ತಥಾ ಮೋಟರ ಯಾನಾಧಿನಿಯಮಸ್ಯ ಅನುಪಾಲನಂ ಸುದೃಢೀಕರ್ತುಂ ವರ್ತತೆ. ಐಷಮಃ ಬ್ರಿಕ್ಸ್ ಇತ್ಯೇತಸ್ಯ ಅಧ್ಯಕ್ಷತಾಂ ಕುರ್ವನ್ ಭಾರತಂ ಅದ್ಯಾರಭ್ಯ 6 ದಿನಾಂಕಪರ್ಯಂತಂ ಭೋಪಾಲೆ ತೃತೀಯಂ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಸಮೂಹೋಪವೇಶನಸ್ಯ ಆತಿಥ್ಯಂ ಕರಿಷ್ಯತಿ. ಸಂಸ್ಕೃತಿ ಮಂತ್ರಾಲಯೇನ ಉಕ್ತಂ ಯತ್ ಅಸ್ಮಿನ್ ಉಪವೇಶನೆ ಬ್ರಿಕ್ಸ್ ಸದಸ್ಯ ದೇಶಾನಾಂ ಪ್ರತಿನಿಧಯಃ ಭಾಗಂ ಗ್ರಹೀಷ್ಯಂತಿ. ಏತದುಪವೇಶನ

0: ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು ಗಿರೀಶಣ್ಣ. ಇಲ್ಲಿ ನೋಡು.

0: ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ ಒಂದೊಂದು ಸಾವಿರ ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ವಾರ್ತೆಗಳ ವಿವರ. ದೇಶದಲ್ಲಿ ಪಿಎಂ ಸೂರ್ಯಘರ್ ಶುರುವಾದ 2 ವರ್ಷದಲ್ಲಿ 50.6 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, 19 ಲಕ್ಷ ಮನೆಗಳ ವಿದ್ಯುತ್ ಬಿಲ್ ಶೂನ್ಯವಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆ ವಿಶ್ವದ ಅತಿದೊಡ್ಡ ಸೌರ ಮೇಲ್ಛಾವಣಿ ಅಭಿಯಾನವಾಗಿ ಹೆಗ್ಗುರುತಾಗಿದೆ. ಯೋಜನೆ ಆರಂಭವಾದ 2 ವರ್ಷದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ, ಪ್ರತಿನಿತ್ಯವೂ ಹೊಸದೊಂದು ಮೈಲಿಗಲ್ಲು ಸ್ಥಾಪಿಸುತ್ತಿದೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 7.94 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆ ಕಂಡಿದ್ದ ಭಾರತದಲ್ಲೀಗ ಸೂರ್ಯಘರ್ ಯೋಜನೆ ಜಾರಿ ಬಳಿಕ ಗಮನಾರ್ಹ ವೇಗ ಕಂಡಿದೆ. 75,021 ಕೋಟಿ ವೆಚ್ಚದಲ್ಲಿ ತ್ವರಿತ ಅನುಷ್ಠಾನಗೊಂಡ ಈ ಯೋಜನೆ ಇಂದು ಪ್ರತಿ 6 ದಿನಗಳಿಗೊಮ್ಮೆ 1 ಲಕ್ಷ ಮನೆಗಳನ್ನು ತಲುಪುತ್ತಿದೆ ಎಂದು ಹೇಳಿದ್ದಾರೆ. ಜಲಜೀವನ ಮಿಷನ್ ಗ್ರಾಮೀಣ ಭಾರತದ ಜೀವನದಲ್ಲಿ ಐತಿಹಾಸಿಕ ಬದಲಾವಣೆ ತಂದಿದ್ದು ವಿಶ್ವದ ಅತಿದೊಡ್ಡ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ನಿರ್ಮಿಸಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಜಲಜೀವನ್ ಮಿಷನ್ 2.0 ಮೂಲಕ ಮೂಲಸೌಕರ್ಯದ ಜೊತೆಗೆ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ನಿರಂತರ ಸುರಕ್ಷಿತ ಮತ್ತು ಗುಣಮಟ್ಟದ ಕುಡಿಯುವ ನೀರು ಪೂರೈಸುವುದಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಐಐಎಂ ಬೆಂಗಳೂರು ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಐಎಲ್ಒ ಅಧ್ಯಯನಗಳ ಪ್ರಕಾರ ಈ ಯೋಜನೆ ಬೃಹತ್ ಯೋಜನೆ ಲಕ್ಷಾಂತರ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ. ಗ್ರಾಮ ಪಂಚಾಯಿತಿಗಳು, ಮಹಿಳೆಯರು ಮತ್ತು ಜನಸಾಮಾನ್ಯರ ಸಹಭಾಗಿತ್ವದಿಂದ ಹರ್ ಘರ್ ಜಲ್ ಸಂಕಲ್ಪವು ಇಂದು ಯಶಸ್ವಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ

0: ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಜನರಿಗೆ ಶಾಶ್ವತ ಹಾಗೂ ಸಮರ್ಪಕ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಕಮಲನಗರದಲ್ಲಿ ಅಮೃತ್ 2.0 ಯೋಜನೆಯಡಿ 84.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ಔರಾದ್ ಹಾಗೂ 6 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಿಸಿ ಪ್ರಗತಿ ಹಾಗೂ ಕಾಮಗಾರಿಯ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಸಂಪುಟ ದರ್ಜೆ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ನಾಳೆಯಿಂದ 2 ದಿನ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಲಘಟಗಿಯಲ್ಲಿ ತಾಲೂಕು ಮಟ್ಟದ ಅಭಿವೃದ್ದಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಹಾಗೂ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವರು. ಬಳಿಕ ಕಲಘಟಗಿ ಮತಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡುವರು. ಮಧ್ಯಾಹ್ನ 3 ಗಂಟೆಗೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸುವರು. ಬಳಿಕ ನವಲಗುಂದ, ಕುಂದಗೋಳ ಹಾಗೂ ಅಳ್ನಾವರ ತಾಲೂಕಿನ ಗ್ರಾಮಗಳಲ್ಲಿ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚಿಸಿ ಗ್ರಾಮಗಳಿಗೆ ಭೇಟಿ ನೀಡುವರು ಎಂದು ಸಚಿವರ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನವ ಕಳ್ಳಸಾಗಾಣಿಕೆ ಮತ್ತು ಜೀತ ಪದ್ದತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ದ ಜಾಗೃತಿ ಮೂಡಿಸಲು ಹಾಗೂ ಇವುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಗದಗ ಜಿಲ್ಲೆಯ ಎಲ್ಲಾ ಇಲಾಖೆಗಳು ಒಂದಾಗಿ ಶ್ರಮಿಸುವುದು ಅಗತ್ಯ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿಎಸ್ ಶಿವನಗೌಡರ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮಾನವ ಕಳ್ಳಸಾಗಾಣಿಕೆ ಹಾಗೂ ಜೀತ ಪದ್ದತಿ ಕಾರ್ಮಿಕ ವಿರೋಧಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಕರ್ನಾಟಕದ ಹಿತಾಸಕ್ತಿಯನ್ನು ಸಮರ್ಥವಾಗಿ ರಕ್ಷಿಸಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಕ್ರಮದಿಂದ ರಾಜ್ಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆಯಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೀರು ಹರಿಸಿದರೆ ಜನ ಅದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು. ಶುಕ್ರವಾರ ಬೆಳಿಗ್ಗೆ ವಿಧಾನಸಭೆ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಭೆ ನಡೆಸಲಿದ್ದು, ಅಧಿವೇಶನದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಹಾಗೂ ಯಾವ ರೀತಿಯ ಹೋರಾಟ ನಡೆಸಬೇಕು ಎಂಬ ಬಗ್ಗೆ ಚರ್ಚಿಸಲಾಗುವುದು ಎಂದು ಆರ್ ಅಶೋಕ್ ತಿಳಿಸಿದರು. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಭೂಮಿಯ ಫಲವತ್ತತೆ ಸುಧಾರಿಸುವುದು ಹಾಗೂ ಸಾಗುವಳಿ ವೆಚ್ಚ ಕಡಿಮೆ ಮಾಡಿ ರೈತರ ನಿವ್ವಾಳ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಯೋಜನೆಯಡಿ 7048 ರೈತರಿಗೆ ಮಾಹಿತಿ ಹಾಗೂ ತರಬೇತಿ ನೀಡಿ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಹೇಳಿದ್ದಾರೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಾರ್ಯಾಲಯದ ಸಭಾಂಗಣದಲ್ಲಿ ಆಯೋಜಿತ 2026-27 ಸಾಲಿನ ಯೋಜನೆಗಳ ಅನುಷ್ಠಾನ ವಿವಿಧ ಯೋಜನೆಗಳ ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 7.52 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಅದರಲ್ಲಿ ವಿವಿಧ ಕೃಷಿ ಬೆಳೆಗಳ ಬಿತ್ತನೆ ಗುರಿಗೆ 7.16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, ಈವರೆಗೆ ಶೇಕಡ 95% ಬಿತ್ತನೆಯಾಗಿದೆ ಎಂದು ಅವರು ತಿಳಿಸಿದರು. 2025-26 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಗೆ ವಿವಿಧ ಬೆಳೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಒಟ್ಟು 78 ಕೋಟಿ ಬೆಳೆ ವಿಮೆ ಪರಿಹಾರ ಮಂಜೂರು ಮಾಡಿದ್ದು, ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆಯಾಗಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ವರ್ಷ August 1-7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಈ ಸಪ್ತಾಹವು ಕೇವಲ ಆಚರಣೆಯಲ್ಲ, ಪ್ರತಿಯೊಂದು ಮಗುವಿನ ಆರೋಗ್ಯಕರ ಭವಿಷ್ಯ

0: ಮಂಟಪವನ್ನು ನಿರ್ಮಿಸುವ ಸಾಮಾಜಿಕ ಚಳವಳಿಯಾಗಿದೆ ಎಂದು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ್ ಎಫ್ಕೆ ತಿಳಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ, ತಾಯಿಯ ಹಾಲು ಮಗುವಿನ ಮೊದಲ ಆಹಾರ ಮಾತ್ರವಲ್ಲ, ಅದು ಮಗುವಿನ ಮೊದಲ ಲಸಿಕೆ, ಮೊದಲ ಔಷಧಿ ಮತ್ತು ಮೊದಲ ರಕ್ಷಣೆಯಾಗಿದೆ. ಮಗು ಜನಿಸಿದ ಒಂದು ಗಂಟೆಯೊಳಗೆ ಸ್ತನ್ಯಪಾನ ಆರಂಭಿಸುವುದು ಅತಿ ಮುಖ್ಯ. ಮೊದಲ 6 ತಿಂಗಳು ಕೇವಲ ತಾಯಿಯ ಹಾಲನ್ನು ನೀಡಬೇಕು. ನಂತರ ಪೂರಕ ಆಹಾರದೊಂದಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸ್ತನ್ಯಪಾನ ಮುಂದುವರಿಸಬೇಕು ಎಂದು ಹೇಳಿದ್ದಾರೆ.
1: ವಿಶ್ವ ಸ್ತನ್ಯಪಾನ ಸಪ್ತಾಹನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾರದಲ್ಲಿ ಸಾರ್ವಜನಿಕರಿಗಾಯಿತು, ಅದರಲ್ಲಿ ಗರ್ಭಿಣಿ ತಾಯಂದಿರಿಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿಗಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ನಮ್ಮ ಆರೋಗ್ಯ ಕಾರ್ಯಕರ್ತರು ತಿಳುವಳಿಕೆ ನೀಡುವುದೇನಪ್ಪ ಅಂತಂದ್ರೆ, ಸ್ತನ್ಯಪಾನವನ್ನ ಕಡ್ಡಾಯವಾಗಿ ಒಂದು ಮಗು ತನ್ನ ತಾಯಿ ಎದೆ ಹಾಲು ಕುಡಿತಪ್ಪ ಅಂತಂದ್ರೆ ಅದು ಆರೋಗ್ಯ ಉತ್ತಮವಾಗಿರ್ಬಹುದು, ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರಬಹುದು, ಬಂದರೂ ಯಾವುದೇ ಔಷಧಿ ಇಲ್ಲದೆ ಅದು ಬಾಡಿಯಿಂದ ಹೊರ ಹೋಗಬಹುದು. ಗರ್ಭಕಂಠದ ಕ್ಯಾನ್ಸರ್ ಇರಬಹುದು, ಗರ್ಭಚೀಲದ ಕ್ಯಾನ್ಸರ್ ಇರಬಹುದು, ಅದನ್ನು ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಆಗ್ತಕ್ಕಂತ ಕ್ಯಾನ್ಸರ್ ರೋಗ ಬರುವುದನ್ನ ನಾವು ತಡೆಗಟ್ಟಬಹುದು. ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಇರ್ತೈತಿ ಹಾಲಿನಲ್ಲಿ. ತಾಯಿ ಎದೆ ಹಾಲು ಅಮೃತ ಸಮಾನ.
0: ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಹಂಚಿಕೆಯಾದ ಪಡಿತರ ಮತ್ತು ಸೆಪ್ಟೆಂಬರ್ ಆಗಸ್ಟ್ 2 ತಿಂಗಳ ಪಡಿತರ ಧಾನ್ಯವನ್ನು ಆಗಸ್ಟ್ ತಿಂಗಳಿನಲ್ಲೇ ಒಟ್ಟಿಗೆ ವಿತರಿಸಲಾಗುತ್ತಿದ್ದು, ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿನ 21 ಕೆಜಿ ಹಾಗೂ ಸೆಪ್ಟೆಂಬರ್ ತಿಂಗಳಿನ 21 ಕೆಜಿ ರಾಗಿ ಹಾಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿ ತಿಂಗಳು 14 ಕೆಜಿ ಅಕ್ಕಿಯಂತೆ 2 ತಿಂಗಳಿಗೆ ಒಟ್ಟು 28 ಕೆಜಿ ವಿತರಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯನಿಗೆ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿ ಸೇರಿ ಪ್ರತಿ ಸದಸ್ಯರಿಗೆ ಒಟ್ಟು 10 ಕೆಜಿ ಧಾನ್ಯ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ. ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ತಂತ್ರಜ್ಞಾನಕ್ಕೆ ನಿರಾಕರಿಸಲ್ಪಟ್ಟ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಹೇಗೆ ನಿರ್ಮಾಣ ಮಾಡಿತು ಅನ್ನೋ ಸ್ಫೂರ್ತಿದಾಯಕ ಕಥೆಯನ್ನ ನೀವೆಲ್ಲ ಕೇಳಿದ್ರಿ. ಆದ್ರೆ ಒಂದು ಯಶಸ್ವಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದಷ್ಟೇ ಆರಂಭ, ನಿಜವಾದ ಸವಾಲು ಅದಕ್ಕಿಂತ ಬಹಳ ದೊಡ್ಡದಾಗಿರುತ್ತೆ. ಒಂದು ಸಂಪೂರ್ಣ ದೇಶ ಇನ್ನಷ್ಟು ವೇಗವಾದ, ಹೆಚ್ಚು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನ ಹೇಗೆ ನಿರ್ಮಾಣ ಮಾಡ್ತು ಅನ್ನೋದಕ್ಕಿಂತ ಸಂಪೂರ್ಣ ಸೂಪರ್ ಕಂಪ್ಯೂಟಿಂಗ್ ಪರಿಸರ ವ್ಯವಸ್ಥೆಯನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ಕೂಡ ತಿಳ್ಕೊಬೇಕಾಗತ್ತೆ. ಈ ಮಾಹಿತಿಯನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
2: ಕಳೆದ

0: ನೀವು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣದ ಬಗ್ಗೆ ತಿಳಿಸ್ಕೊಟ್ರೆ, ಇಂತಹ ದೊಡ್ಡ ತಂತ್ರಜ್ಞಾನ ಕಾರ್ಯಕ್ರಮಗಳನ್ನ ಭಾರತದಲ್ಲಿ ಹೇಗೆ ಕೈಗೊಳ್ಳಲಾಗ್ತಾ ಇದೆ ಅನ್ನೋದನ್ನ ತಿಳಿಸಬಹುದಾ?
1: ಒಂದು ಉದಾಹರಣೆ ಜೊತೆಗೆ ವಿವರಿಸ್ತೀನಿ. ಒಂದು ಆಧುನಿಕ ನಗರವನ್ನು ನಿರ್ಮಿಸುತ್ತಿದ್ದೀರಿ ಎಂದು ಊಹಿಸಿ. ನಿಮಗೆ ಸಿಟಿ ಪ್ಲಾನರ್ಸ್, ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಗಳು, ವಿದ್ಯುತ್ ತಂತ್ರಜ್ಞರು, ಕಟ್ಟಡ ನಿರ್ಮಾಣಕಾರರು, ಶಿಕ್ಷಕರು, ವೈದ್ಯರು ಮತ್ತು ಸಾವಿರಾರು ನುರಿತ ಕಾರ್ಮಿಕರು ಬೇಕಾಗುತ್ತಾರೆ. ಆಗ ಮಾತ್ರ ಒಂದು ನಗರ ನಿರ್ಮಿಸಲು ಸಾಧ್ಯ. ಅದೇ ರೀತಿ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಿಸಲು ಬಯಾಲಜಿಸ್ಟ್ಗಳು, ಮ್ಯಾಥಮೆಟಿಷಿಯನ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ಕಂಪ್ಯೂಟೇಷನಲ್ ಸೈಂಟಿಸ್ಟ್, ಕಂಪ್ಯೂಟರ್ ಇಂಜಿನಿಯರ್ಗಳು, ರಿಸರ್ಚ್ ಬೇಸ್ಡ್ ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಆದ್ದರಿಂದ ಇವುಗಳನ್ನು ಭಾರತ ಸರ್ಕಾರದ ಮಿಷನ್ ಕಾರ್ಯಕ್ರಮಗಳಾಗಿ ನಡೆಸಲಾಗುತ್ತದೆ. ಪ್ರಸ್ತುತ ನಡೆಯುತ್ತಿರುವ ಮಿಷನ್ ಅನ್ನು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎಂದು ಕರೆಯಲಾಗುತ್ತದೆ. ಇದರ ಉದ್ದೇಶ ಕೇವಲ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಭಾರತದ ಕೇಪಬಿಲಿಟಿ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇದರ ಉದ್ದೇಶ.
0: ಇನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಹೇಳಿದ್ರಲ್ಲ, ಇದು ನಿಖರವಾಗಿ ಏನು ಅಂತ ಇನ್ನಷ್ಟು ವಿವರಣೆ ನೀಡಬಹುದಾ?
1: ಭಾರತವು ಆರಂಭದಲ್ಲಿ ಮಾಡಿದಂತೆ ಕೇವಲ ಒಂದು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದನ್ನು ಆಯ್ಕೆ ಮಾಡಲಿಲ್ಲ. ಬದಲಾಗಿ ಈ ಮಿಷನ್ ಸಂಪೂರ್ಣ ಎಕೋಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನು ನಿರ್ಮಿಸುತ್ತೆ. ಇದು ನಾಲ್ಕು ಪ್ರಮುಖ ಕ್ಷೇತ್ರಗಳು ಅಥವಾ ಸ್ತಂಭಗಳು ಬೇಕಾಗುತ್ತೆ ಇದನ್ನು ಪೂರ್ಣಗೊಳಿಸಲು. ಮೊದಲನೆಯದಾಗಿ ದೇಶದಾದ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದು. ಇದುವರೆಗೆ 39 ಸೂಪರ್ ಕಂಪ್ಯೂಟರ್ಗಳನ್ನು ಸ್ಥಾಪಿಸಲಾಗಿದೆ. ಒಂದು ಸ್ವಾರಸ್ಯಕರ ವಿಷಯ ಏನು ಗೊತ್ತಾ? ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಭಾರತದ ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಎರಡನೆಯದಾಗಿ ಸಂಪೂರ್ಣವಾಗಿ ಆಮದುಗಳ ಅಥವಾ ಇಂಪೋರ್ಟೆಡ್ ಸರ್ವರ್ಗಳ ಮೇಲೆ ಅವಲಂಬಿಸದೆ ನಮ್ಮದೇ ತಂತ್ರಜ್ಞಾನ ಮತ್ತು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದು. ಮೂರನೆಯದಾಗಿ ದೇಶದ ನೈಜ ಸಮಸ್ಯೆಗಳನ್ನು ಅಂದರೆ ಸೊಸೈಟಲ್ ಪ್ರಾಬ್ಲಮ್ಸ್ ಪರಿಹರಿಸಲು ಸಹಾಯ ಮಾಡುವುದು. ನಾಲ್ಕನೆಯದು ಮುಂದಿನ ತಲೆಮಾರನ್ನು ಬೆಂಬಲಿಸಲು ತಂತ್ರಜ್ಞಾನಗಳ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ, ಪ್ರೊಫೆಸರ್ಗಳಿಗೆ ಮತ್ತು ಸಂಶೋಧಕರಿಗೆ ನೀಡುವುದು. ಈ ನಾಲ್ಕು ಸ್ತಂಭಗಳು ಭಾರತವನ್ನು ಇನ್ನಷ್ಟು ಸ್ವಾವಲಂಬಿಯನ್ನಾಗಿಸುತ್ತದೆ.
0: ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂದ್ರೆ ಏನು ಅಂತ ತಿಳಿಸಿದ್ರಿ, ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಇದನ್ನ ಅಭಿವೃದ್ಧಿ ಪಡಿಸಲಾಗಿದೆ ಅನ್ನೋದನ್ನ ಹೇಳಿದ್ರಿ. ಆದ್ರೆ ಈ ಮಿಷನ್ ಇದುವರೆಗೆ ಏನು ಸಾಧನೆ ಮಾಡಿದೆ ಅನ್ನೋದು ಕೂಡ ನಮ್ಮ ಶ್ರೋತೃಗಳಿಗೆ ತಿಳಿಸಿದ್ರೆ ಅವ್ರಿಗೂ ಇನ್ನಷ್ಟು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ಸುತ್ತೆ.
1: ಇದರ ಪ್ರಗತಿ ಗಮನಾರ್ಹವಾಗಿದೆ. ಈ ಮಿಷನ್ ಆರಂಭವಾದಾಗ ಒಂದು ಪ್ರಮುಖ ಪ್ರಶ್ನೆ ಅದರ ಮುಂದಿತ್ತು. ಭಾರತವು ಕೇವಲ ಒಂದು ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬೇಕೆ ಅಥವಾ ದೇಶದಾದ್ಯಂತ ಅನೇಕ ಸಂಶೋಧಕರಿಗೆ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟರ್ಗಳ ಆಕ್ಸೆಸ್ಗೆ ಅವಕಾಶ ದೊರಕಬೇಕೆ ಅಂತ. ಎನ್ಎಸ್ಎಂ ಎರಡನೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರ ಫಲಿತಾಂಶವಾಗಿ ಇಂದು 39 ಹೆಚ್ಚು ಪರಂ ಸೂಪರ್ ಕಂಪ್ಯೂಟರ್ಗಳನ್ನು ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಸ್ಥಾಪಿಸಲಾಗಿದೆ. ಇದರ ಅರ್ಥ ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ, ಗುವಾಹಟಿಯಲ್ಲಿ ಇರುವ ಒಬ್ಬ ಸಂಶೋಧಕ ಅಥವಾ ಜಮ್ಮುವಿನಲ್ಲಿ ಇರುವ ಒಬ್ಬ ವಿಜ್ಞಾನಿ ಇವರೆಲ್ಲರೂ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯಗಳನ್ನು ಅವರ ಹತ್ತಿರದ ನಗರಗಳಲ್ಲಿರುವ ಸಂಸ್ಥೆಗಳಿಂದ ಬಳಸಿಕೊಳ್ಳಬಹುದು. ಇದರಿಂದ ಸಂಶೋಧನೆ ಇನ್ನಷ್ಟು ವೇಗವಾಗುತ್ತದೆ, ಹೊಸತನ ದೇಶದ ಪ್ರತಿಯೊಂದು ಪ್ರದೇಶಕ್ಕೂ ತಲುಪುತ್ತದೆ. ಇದು ಒಂದು ರಾಷ್ಟ್ರೀಯ ಮಿಷನ್ನ ನಿಜವಾದ ಶಕ್ತಿ.
0: ಕಳೆದ ವಾರ ಮಾತಾಡ್ತಾ ರುದ್ರ ಅನ್ನೋ ಒಂದು ಪದವನ್ನ ಉಪಯೋಗಿಸಿದ್ರೆ, ರುದ್ರ ಅಂದ್ರೆ ಏನು ಆಕ್ಚುಲಿ?
1: ಅನೇಕರು ಸೂಪರ್ ಕಂಪ್ಯೂಟರ್ ಎಂದರೆ ಒಂದು ದೈತ್ಯ ಯಂತ್ರ ಎಂದು ಭಾವಿಸುತ್ತಾರೆ. ಆದರೆ ಸೂಪರ್ ಕಂಪ್ಯೂಟರ್ ಎನ್ನುವುದು ಹಲವಾರು ಸರ್ವರ್ಗಳನ್ನು ಒಂದು ರ್ಯಾಕ್ನಲ್ಲಿ, ಒಂದು ರ್ಯಾಕ್ ಎಂದರೆ ಒಂದು ಕಬ್ಬಿಣದ ಕಪಾಟಿನ ತರ ಇರುತ್ತೆ, ಆ ಕಪಾಟಿನಲ್ಲಿ ಒಂದರ ಮೇಲೊಂದು ಜೋಡಿಸಲಾದ ಅನೇಕ ಸರ್ವರ್ಗಳು. ಈ ಸರ್ವರ್ಗಳು ಪರಸ್ಪರ ಒಟ್ಟಾಗಿ ಕೆಲಸ ಮಾಡಲು ನೆಟ್ವರ್ಕ್ ಮೂಲಕ ಸಂಪರ್ಕ ಕಲ್ಪಿಸಲಾಗಿರುತ್ತೆ. ಹಿಂದೆ ಭಾರತವು ಈ ಸರ್ವರ್ಗಳನ್ನು ವಿದೇಶಗಳಿಂದ ತರಿಸಿ ಅವನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಿಂದ ಒಟ್ಟಾಗಿ ಕೂಡಿಸುತ್ತಿತ್ತು. ಇಂದು ನಾವು ಇನ್ನೊಂದು ಹೆಜ್ಜೆ ಮುಂದಿಟ್ಟು ಸಿಡ್ಯಾಕ್ನಲ್ಲಿ ರುದ್ರ ಎಂಬ ಸ್ವದೇಶಿ ಸರ್ವರ್ ಅಭಿವೃದ್ಧಿಪಡಿಸಿದ್ದೇವೆ. ಇದನ್ನು ಸೂಪರ್ ಕಂಪ್ಯೂಟರ್ಗಳು ಮತ್ತು ಎಐಗಾಗಿ ಭಾರತದಲ್ಲೇ ವಿನ್ಯಾಸಗೊಳಿಸಲಾಗಿದೆ. ಅದರ ಅರ್ಥ ಭಾರತೀಯ ಇಂಜಿನಿಯರ್ಗಳು

0: ಈಗ ಸಂಪೂರ್ಣ ಸರ್ವರ್ ಅಂದರೆ ಅದರ ಮದರ್ ಬೋರ್ಡ್, ಕೂಲಿಂಗ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ನೆಟ್ವರ್ಕಿಂಗ್ ಮತ್ತು ಅನೇಕ ಇತರ ತಂತ್ರಜ್ಞಾನಗಳನ್ನು ಭಾರತದಲ್ಲೇ ವಿನ್ಯಾಸಗೊಳಿಸಬಹುದು. ಇದು ಭಾರತದ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಅನ್ನು ಬಲಪಡಿಸುತ್ತೆ. ಅನೇಕ ಎಲೆಕ್ಟ್ರಾನಿಕ್ ಘಟಕಗಳು ದೇಶದೊಳಗೆ ಇವನ್ನು ಅಸೆಂಬಲ್ ಮಾಡಲಾಗುತ್ತೆ. ಇದರಿಂದ ಭಾರತೀಯ ಉತ್ಪಾದನೆಗೆ ಉತ್ತೇಜನ ದೊರಕಿದ್ದು ಸುಧಾರಿತ ಗಣಕ ವ್ಯವಸ್ಥೆಗಳಿಗಾಗಿ ಬಲವಾದ ಪೂರೈಕೆಯ ಕಂಪ್ಲೀಟ್ ಚೈನ್ ಅಂತ ಏನು ಕರಿತೀವಿ ಅದನ್ನು ನಿರ್ಮಾಣ ಆಗ್ತಾ ಇದೆ. ಸಿಡ್ಯಾಕ್ ತಾನು ನಿರ್ಮಿಸಿದ ಈ ತಂತ್ರಜ್ಞಾನಗಳನ್ನು ಭಾರತೀಯ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಂದ್ರೆ ಇಎಂಎಸ್ ಪಾಲುದಾರರಿಗೆ ವರ್ಗಾಯಿಸುತ್ತೆ. ಇದು ಭಾರತದಲ್ಲಿ ಕೈಗಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ, ಅದರೊಂದಿಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಅಭಿವೃದ್ಧಿಯಾಗುತ್ತೆ. ನಮ್ಮ ಮುಂದಿನ ಮೈಲಿಗಲ್ಲು ಇಂಡಿಯನ್ ಸರ್ವರ್ ಕ್ಲಾಸ್ ಪ್ರೊಸೆಸರ್ ಚಿಪ್ಸ್ ಅಭಿವೃದ್ಧಿಪಡಿಸುವುದು ನಮ್ಮ ಪ್ರತಿಯೊಂದು ಹೆಜ್ಜೆಯು ಸ್ವಾವಲಂಬನೆಯನ್ನು ದೃಢೀಕರಿಸುವತ್ತ ಸಾಗುತ್ತಿದ್ದೇವೆ.
1: ಇಂದಿನ ಕಂಪ್ಯೂಟರ್ಗಳು ಅನೇಕ ವಿಧದ ಪ್ರೊಸೆಸರ್ ಗಳನ್ನ ಬಳಸ್ತಾ ಇದ್ದಾವೆ. ಇದು ಸಾಫ್ಟ್ವೇರ್ ಅಭಿವೃದ್ಧಿಯನ್ನ ಕಷ್ಟಕರ ಮಾಡ್ತಾ ಇಲ್ವಾ?
0: ಇಂದಿನ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಇದು ಒಂದು. ಆಧುನಿಕ ಸೂಪರ್ ಕಂಪ್ಯೂಟರ್ಗಳು ವಿವಿಧ ವೆಂಡರ್ಗಳ ಪ್ರೊಸೆಸರ್ಗಳು ಮತ್ತು ಆಕ್ಸೆಲರೇಟರ್ ಕಾರ್ಡ್ಗಳನ್ನು ಬಳಸುತ್ತವೆ. ಅಪ್ಲಿಕೇಶನ್ಗಳು ಪ್ರತಿ ಹೊಸ ಹಾರ್ಡ್ವೇರ್ಗೆ ರೀಕೋಡಿಂಗ್ ಅಥವಾ ಮರುಬರವಣಿಗೆ ಮಾಡಬೇಕಾಗುತ್ತೆ. ಇದರಿಂದ ತಿಂಗಳುಗಳಷ್ಟು ಸಮಯ ಮತ್ತು ವೆಚ್ಚ ವ್ಯರ್ಥವಾಗ್ತಾ ಇದೆ. ಈ ಸವಾಲನ್ನು ಎದುರಿಸಲು ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್, ಯೂನಿಫೈಡ್ ಪ್ರೋಗ್ರಾಮಿಂಗ್ ಎಕೋಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದರ ವಿಷನ್, ಒಮ್ಮೆ ಒಂದು ಅಪ್ಲಿಕೇಶನ್ ಅಥವಾ ಅನ್ವಯಿಕೆಯನ್ನು ಅಭಿವೃದ್ಧಿಪಡಿಸಿ ಕನಿಷ್ಠ ಬದಲಾವಣೆಗಳೊಂದಿಗೆ ವಿವಿಧ ಹಾರ್ಡ್ವೇರ್ಗಳಲ್ಲಿ ಅದನ್ನು ಸುಲಭವಾಗಿ ಕಾರ್ಯಗತಗೊಳಿಸುವುದು. ಇದರಿಂದ ಅಪ್ಲಿಕೇಶನ್ ಡೆವಲಪರ್ಸ್ಗೆ ತಮ್ಮ ಕೆಲಸಕ್ಕೆ ಅತ್ಯುತ್ತಮ ಕಂಪ್ಯೂಟಿಂಗ್ ಹಾರ್ಡ್ವೇರ್ ಆಯ್ಕೆ ಮಾಡುವ ಸ್ವಾತಂತ್ರ್ಯ ದೊರಕುತ್ತೆ ಮತ್ತು ಒಂದೇ ಹಾರ್ಡ್ವೇರ್ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ಇದನ್ನು ನಮ್ಮ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಸ್ಟ್ಯಾಕ್ ಪಿನಾಕಾ ಸ್ಟುಡಿಯೋ ಜೊತೆಗೆ ಎಲ್ಲಾ NSM ಸೂಪರ್ ಕಂಪ್ಯೂಟರ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ.
1: ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಈ ಕಾರ್ಯಕ್ಕೆ ಏನಾದರೂ ಕೊಡುಗೆಯನ್ನ ನೀಡಬಹುದಾ? ಯಾಕೆಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಅನ್ಸುತ್ತೆ ಇಷ್ಟೆಲ್ಲ ಯೋಜನೆಗಳು ಕಾರ್ಯಕ್ರಮಗಳು ನಡೀತಾ ಇದೆ, ನಾವು ಏನಾದರೂ ಇದಕ್ಕೆ ಭಾಗಿ ಆಗಬಹುದಾ? ಸೊ ಈ ತರ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಂಶೋಧಕರಿಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ಅವಕಾಶವಿದೆಯಾ?
0: ಖಂಡಿತವಾಗಿಯೂ. ಯಾವುದೇ ಸಂಸ್ಥೆ ಭವಿಷ್ಯದ ತಂತ್ರಜ್ಞಾನಗಳನ್ನು ಒಂಟಿಯಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ಅತ್ಯುತ್ತಮ ಸಾಫ್ಟ್ವೇರ್ ಸಾವಿರಾರು ಜನರು ನಿರಂತರವಾಗಿ ಒಟ್ಟಾಗಿ ಅದನ್ನು ಸುಧಾರಿಸುವುದರಿಂದ ಬೆಳೆಯುತ್ತೆ. ಅದಕ್ಕಾಗಿಯೇ ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್ ಅನ್ನು ಓಪನ್ ಸೋರ್ಸ್ ಯೋಜನೆಯಾಗಿ ಬಿಡುಗಡೆ ಮಾಡಿದೆ. ಇಂದು ವಿದ್ಯಾರ್ಥಿಗಳು, ಪ್ರೊಫೆಸರ್ಸ್, ಸಂಶೋಧಕರು, ಸ್ಟಾರ್ಟ್ಅಪ್ಸ್ ಮತ್ತು ಸಾಫ್ಟ್ವೇರ್ ಡೆವಲಪರ್ಸ್ ಎಲ್ಲರೂ ಇದರ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಇದನ್ನ github.com/paras PARAS-ecosystem ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಅಲ್ಲಿ ಲಿಸ್ಟ್ ಮಾಡಿರುವ ಸಮಸ್ಯೆಗಳನ್ನು ನೀವು ಪರಿಹರಿಸಬಹುದು. ಪ್ರತಿಯೊಂದು ಕೊಡುಗೆಯು ಭಾರತದ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಎಕೋಸಿಸ್ಟಮ್ ಅನ್ನು ಇನ್ನಷ್ಟು ಬಲಪಡಿಸುತ್ತೆ.
1: ಕೇಳ್ತಾ ಇದೀರಲ್ಲ ಶ್ರೋತೃಗಳೇ, ಸೂಪರ್ ಕಂಪ್ಯೂಟರ್ಸ್ ಹೇಗೆ ಆರಂಭವಾಯಿತು, ಹಾಗೇನೆ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಎಕೋಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು, ಸಂಶೋಧಕರು ಏನೆಲ್ಲ ಕೊಡುಗೆಗಳನ್ನ ನೀಡಬಹುದು ಅನ್ನೋದನ್ನ ತಿಳ್ಕೊಂಡ್ರೆ ಮುಂದಿನ ವಾರ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಇಷ್ಟೊತ್ತು ಮಾಹಿತಿ ನೀಡಿದ ದೀಪಿಕಾ HV ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್,

0: PG certificate program in IT infrastructure, systems and security, PG certificate program in artificial intelligence. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು, ಈಗ ಸೇವಾವಾಹಿನಿ.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
2: ಮಗ್ಗದ ಮನೆ ಮೈಸೂರು ಸ್ಯಾಂಡಲ್.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಈಗ ಸೇವಾವಾಹಿನಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶನ ಮಾಡಿದ 6-18 ವರ್ಷದ ಒಳಗಿನ ಮಕ್ಕಳಿಗೆ ಬಾಲಕರಿಗೆ ಹೊಯ್ಸಳ ಪ್ರಶಸ್ತಿ ಹಾಗೂ ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಗಮನಿಸಿ, ಈ ಪ್ರಕರಣ 2025 ಆಗಸ್ಟ್ 1 2026 ಜುಲೈ 31 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ 25,000 ರೂಪಾಯಿಗಳು ಹಾಗೂ ಸಂಸ್ಥೆಗಳಿಗೆ 1,00,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿಗೆ ಈ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 14ನೇ ತಾರೀಕಿನ ಒಳಗೆ ಸಲ್ಲಿಸಬೇಕು. ಗಮನಿಸಿ, ಅರ್ಜಿಗಳನ್ನು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಉಪನಿರ್ದೇಶಕರ ಕಚೇರಿಯ ದೂರವಾಣಿ ಸಂಖ್ಯೆ 0821249542. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ, ಶನಿವಾರ ಮತ್ತು ಭಾನುವಾರಗಳಂದು ವಾಹನಗಳ ಸಂಚಾರ ಮತ್ತು ಪಾರ್ಕಿಂಗ್ ನಿಷೇಧಿಸಿ ಕೆಲವು ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಪ್ರತಿ ಆಷಾಢ ಶುಕ್ರವಾರದ ಹಿಂದಿನ ದಿನ ಅಂದರೆ ಗುರುವಾರ ದಿನ ರಾತ್ರಿ 10 ಭಾನುವಾರ ರಾತ್ರಿ 11 ಚಾಮುಂಡಿ ಬೆಟ್ಟಕ್ಕೆ ಎಲ್ಲಾ ಮಾದರಿಯ ವಾಹನಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಆಷಾಢ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಭಕ್ತಾದಿಗಳ ವಾಹನಗಳನ್ನು ಚಾಮುಂಡಿ ಬೆಟ್ಟದ ತಾವರೆಕಟ್ಟೆಯಿಂದ ಉತ್ತರ ಹಳ್ಳಿ ರಸ್ತೆ ಕಡೆಯಿಂದ ಮತ್ತು ಇಂಡಸ್ ವ್ಯಾಲಿ ರಸ್ತೆಯ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಎಲ್ಲ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಲಲಿತಾದ್ರಿಪುರದ ರಸ್ತೆ ಕಡೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಎಲ್ಲ ಮಾದರಿಯ ವಾಹನಗಳ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ. ಉತ್ತನಹಳ್ಳಿ ಕಡೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಎಲ್ಲ ಮಾದರಿಯ ವಾಹನಗಳನ್ನು ಕೂಡ ನಿರ್ಬಂಧಿಸಲಾಗಿದೆ. ಹಾಗೂ ಮಹಿಷಾಸುರ ಪ್ರತಿಮೆಯ ವಿಐಪಿ ದ್ವಾರದಿಂದ ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ಎಲ್ಲ ಮಾದರಿ ವಾಹನಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಬದಲಿ ಮಾರ್ಗ ಉತ್ತನಹಳ್ಳಿ ಕಡೆಯಿಂದ ಲಲಿತಮಹಲ್

ಪಾರ್ಕಿಂಗ್ ಸ್ಥಳಕ್ಕೆ ತೆರಳಲು ನಂಜನಗೂಡು ರಸ್ತೆಯ ಮೂಲಕ ಎಲೆತೋಟ ಜಂಕ್ಷನ್, ರಾಜಹಂಸ ಜಂಕ್ಷನ್, ಎಂಎಲ್ ಸೋಮಸುಂದರಂ ವೃತ್ತ, ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ, ಲಲಿತಮಹಲ್ ರಸ್ತೆಯ ಮೂಲಕ ಲಲಿತಮಹಲ್ ಮೈದಾನವನ್ನು ತಲುಪುವುದು. ಲಲಿತಾದ್ರಿಪುರ ಕಡೆಯಿಂದ ಲಲಿತಮಹಲ್ ಪಾರ್ಕಿಂಗ್ ಸ್ಥಳಕ್ಕೆ ತೆರಳಲು ಲಲಿತಮಹಲ್ ರಿಂಗ್ ರಸ್ತೆ ಜಂಕ್ಷನ್, ಸಾವಿತ್ರಿ ಬಾಯಿಪೊಲೆ ವೃತ್ತ, ಎಡತಿರುವು ಟಿ ನರಸೀಪುರ ರಸ್ತೆ ಜಂಕ್ಷನ್ ಮೂಲಕ ಲಲಿತಮಹಲ್ ಮೈದಾನವನ್ನು ತಲುಪುವುದು ಎಂದು ಮೈಸೂರು ನಗರ ಪೊಲೀಸ್ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನ್ವಿಕ್ ಎಂಬ 4 ವರ್ಷದ ಮಗು ಕಾಣದಾಗಿದೆ. ಕಪ್ಪು ಮೈಬಣ್ಣ, ಎಡಗೈ ಹುಬ್ಬಿನ ಮೇಲೆ ಹಳೆಗಾಯದ ಗುರುತು ಇರುತ್ತದೆ, ಬಲಗೈ ರಟ್ಟೆಯ ಕೆಳಗೆ ಬಿಳಿ ಮಚ್ಚೆ ಇರುತ್ತದೆ, ಕನ್ನಡ ಭಾಷೆ ಬರುತ್ತದೆ. ಈ ಮಗುವಿನ ಬಗ್ಗೆ ಸುಳಿವು ಸಿಕ್ಕಿದಲ್ಲಿ ತಕ್ಷಣವೇ ರೈಲ್ವೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಈ ಮೂಲಕ ಕೋರಲಾಗಿದೆ. ದೂರವಾಣಿ ಸಂಖ್ಯೆ 0821 2866350, ರೈಲ್ವೆ ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 0802-22-87-1291. ಸೇವಾವಾಹಿನಿ ಕೇಳುತ್ತಿದ್ದೀರಿ. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ವಾರ್ತೆಗಳ ವಿವರ: 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಂದಿನಿಂದ ನಾಳೆಯವರೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದು, ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಗೆ ಮುನ್ನ ಸಾಂಸ್ಕೃತಿಕ ಸಹಕಾರ ಹಾಗೂ ಪ್ರಮುಖ ವಿಚಾರಗಳ ಕುರಿತು ಒಮ್ಮತ ಮೂಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಇದರ ಜೊತೆಗೆ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಹಾಗೂ 3ನೇ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಇಂದಿನಿಂದ ಇದೇ 7ರವರೆಗೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಯಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಶಿಕ್ಷಣ ಸಚಿವರು, ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಬಲಪಡಿಸುವುದು, ಕೌಶಲ್ಯಾಭಿವೃದ್ಧಿ ಹಾಗೂ ಸಹಕಾರ ಹೆಚ್ಚಿಸುವುದು ಮತ್ತು ಸಂಯುಕ್ತ ಸಂಶೋಧನೆ, ನಾವೀನ್ಯತೆ ಹಾಗೂ ನವೋದ್ಯಮಗಳನ್ನು ಉತ್ತೇಜಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟವಾಗಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬೆಳಗ್ಗೆ 10 ಗಂಟೆಗೆ ಮುಂಬೈನಲ್ಲಿ ರೆಪೋ ದರದ ಕುರಿತು ನಿರ್ಧಾರ ಪ್ರಕಟಿಸಲಿದ್ದಾರೆ. ಕೇಂದ್ರ ಬ್ಯಾಂಕ್ನ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆ ಸೋಮವಾರ ಆರಂಭಗೊಂಡಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹಾಗೂ ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ಹಣಕಾಸು ನೀತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಹತ್ವ ಪಡೆದಿದೆ. ಪ್ರಸ್ತುತ ಶೇಕಡಾ 5.25%ರಷ್ಟಿರುವ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವ ನಿರೀಕ್ಷೆ ಇದೆ. 6 ಸದಸ್ಯರ ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಯಮನ್ ಕರಾವಳಿಯ ಸಮೀಪ ಕೆಂಪು ಸಮುದ್ರ

0: ದೇಶದಲ್ಲಿ ನಿನ್ನೆ ಮುಳುಗಿದ ಭಾರತೀಯ ಧ್ವಜ ಹೊಂದಿದ್ದ ವಾಣಿಜ್ಯ ಹಡಗು ಎಂಎಸ್ವಿ ಫೈಜ್ನೂರ್ ಒಲಿಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಹಡಗಿನಲ್ಲಿದ್ದ ಎಲ್ಲಾ 13 ಮಂದಿ ಭಾರತೀಯರನ್ನು ರಕ್ಷಿಸಲಾಗಿದೆ. ಸಿಬ್ಬಂದಿಯ ಸುರಕ್ಷತೆ ಮತ್ತು ಭದ್ರತೆಗಾಗಿ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದು ಯೆಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಷಯವನ್ನು ತಿಳಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ನಿರಂತರ ದಾಳಿಗಳು ಅತ್ಯಂತ ಆತಂಕಕಾರಿ ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ಕೊನೆಗೊಳ್ಳಬೇಕು ಹಾಗೂ ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಮುಕ್ತ ಮತ್ತು ನಿರ್ಬಂಧರಹಿತ ನೌಕಾಯಾನ ಹಾಗೂ ವಾಣಿಜ್ಯ ಚಟುವಟಿಕೆಯನ್ನು ಶೀಘ್ರವೇ ಪುನಃಸ್ಥಾಪಿಸಬೇಕು ಎಂದು ಭಾರತ ಒತ್ತಾಯಿಸಿದೆ. ನೀಟ್ ಯುಜಿ 2026 ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆಯನ್ನು ವೈದ್ಯಕೀಯ ಕೌನ್ಸೆಲಿಂಗ್ ಸಮಿತಿಯು ಎಂಸಿಸಿ ಇಂದು ಪ್ರಾರಂಭಿಸಲಿದೆ. ಮೊದಲ ಸುತ್ತಿನ ನೋಂದಣಿ ಇಂದಿನಿಂದ ಇದೇ 12 ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಸಂಜೆ 6 ಗಂಟೆಗೆ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ನಾಳೆಯಿಂದ 13 ಬೆಳಗ್ಗೆ 11 ಗಂಟೆವರೆಗೆ ಆದ್ಯತೆಯ ಸೀಟುಗಳ ಆಯ್ಕೆ ಮಾಡಬಹುದು. ಇದೇ 17 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾಗಲಿದ್ದು ಸೀಟು ಪಡೆದ ವಿದ್ಯಾರ್ಥಿಗಳು ಇದೇ 18 22 ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ನೋಂದಣಿ ಶುಲ್ಕ ಪಾವತಿ ಹಾಗೂ ಸೀಟು ಆಯ್ಕೆ ಪ್ರಕ್ರಿಯೆಯ ಕುರಿತು ವಿವರವಾದ ಮಾರ್ಗದರ್ಶಿ ವಿಡಿಯೋಗಳನ್ನು ಎಂಸಿಸಿ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ನೆರವು ಬೇಕಿದ್ದಲ್ಲಿ ವಿದ್ಯಾರ್ಥಿಗಳು ಉಚಿತ ಸಹಾಯವಾಣಿ ಸಂಖ್ಯೆ 1800 102 7637 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 1800 102 7637 ಅಥವಾ ಇಮೇಲ್ ವಿಳಾಸ mcc2026@gov.in ಮೂಲಕ ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಸ್ಥಳೀಯ ಚುನಾವಣೆಗಳನ್ನು ಭಾರತ ಸಂಪೂರ್ಣ ಪ್ರಹಸನ ಎಂದು ಬಣ್ಣಿಸಿದೆ. ಇಂತಹ ಕೃತಕ ಚುನಾವಣಾ ಪ್ರಕ್ರಿಯೆಯಿಂದ ವಾಸ್ತವಾಂಶವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನಿ ಪಡೆಗಳ ದಬ್ಬಾಳಿಕೆಯ ಕಾರ್ಯಾಚರಣೆ ಹಾಗೂ ನಾಗರಿಕರ ಹತ್ಯೆಯೇ ಅಲ್ಲಿನ ನೈಜ ಪರಿಸ್ಥಿತಿಯಾಗಿದೆ ಎಂದರು. ಜೂನ್ನಿಂದೀಚೆಗೆ ಕನಿಷ್ಠ 90 ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಜನರ ಅಸಮಾಧಾನಕ್ಕೆ ಪಾಕಿಸ್ತಾನ ಗುಂಡಿನ ದಾಳಿ, ವಿದ್ಯುತ್ ವ್ಯತ್ಯಯ, ಬೆದರಿಕೆ ಹಾಗೂ ಬಲಪ್ರಯೋಗದ ಮೂಲಕ ಪ್ರತಿಕ್ರಿಯಿಸಿದೆ ಎಂದು ಅವರು ಆರೋಪಿಸಿದರು. ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದ ಅವರು, ಮಾನವ ಹಕ್ಕುಗಳ ಕುರಿತು ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಜಗತ್ತು ಅರ್ಥ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಧ್ಯಯನ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ವಿವಿಧ 17 ದೇಶಗಳ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಭೇಟಿಯಾಗಿ ಸುದೀರ್ಘ ಸಂವಾದ ನಡೆಸಿದರು. ಜಾಗತಿಕ ಬದಲಾವಣೆಗಳ ಈ ಸಂದರ್ಭದಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಸುಧಾರಿತ ಬಹುಪಕ್ಷೀಯತೆಯ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಭೇಟಿಯ ವೇಳೆ ತಂತ್ರಜ್ಞಾನ, ಸಾಮುದ್ರಿಕ ಭದ್ರತೆ, ಶಾಂತಿ ಪಾಲನೆ, ಅಭಿವೃದ್ದಿ ಪಾಲುದಾರಿಕೆ ಹಾಗೂ ವಿಪತ್ತು ನಿರ್ವಹಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮುನ್ನ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ವಿಶ್ವಸಂಸ್ಥೆಯ ಈ ನಿಯೋಗಕ್ಕೆ ಆತಿಥ್ಯ ವಹಿಸಿ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದರು. ರಾಷ್ಟಪತಿ ಭವನದ ಅಮೃತ ಉದ್ಯಾನದ ಬೇಸಿಗೆ ಹೂವಿನ ಪ್ರದರ್ಶನ ಇದೇ 16 ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಸೆಪ್ಟೆಂಬರ್ 15 ಸಾರ್ವಜನಿಕರು ಉದ್ಯಾನಕ್ಕೆ ಭೇಟಿ ನೀಡಬಹುದು. ಈ ಅವಧಿಯಲ್ಲಿ ಬೆಳಗ್ಗೆ 10 ಸಂಜೆ 6 ಉದ್ಯಾನ ತೆರೆದಿರಲಿದ್ದು ಸಂಜೆ 5 ಕೊನೆಯ ಪ್ರವೇಶಕ್ಕೆ ಅವಕಾಶವಿದೆ. ಪ್ರವೇಶ ಉಚಿತವಾಗಿದೆ. ನಿರ್ವಹಣಾ ಕಾರ್ಯಕ್ಕಾಗಿ ಪ್ರತಿ ಸೋಮವಾರ ಉದ್ಯಾನ ಮುಚ್ಚಿರುತ್ತದೆ. ರಾಷ್ಟೀಯ ಕ್ರೀಡಾ ದಿನವಾದ ಆಗಸ್ಟ್ 29 ಕ್ರೀಡಾಪಟುಗಳಿಗೆ ಹಾಗೂ ಶಿಕ್ಷಕರ ದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರಿಗೆ ವಿಶೇಷ

0: ಮತ್ತು ಅಮೆರಿಕ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಸಂಭಾವ್ಯ ಒಪ್ಪಂದದ ಕರಡು ಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ. ಈ ನಡುವೆ ಇಂದು ಅಥವಾ ನಾಳೆಯೊಳಗೆ ಒಪ್ಪಂದ ಏರ್ಪಟ್ಟು ಜಲಸಂಧಿ ಮರು ಆರಂಭವಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಸುಳಿವು ನೀಡಿದ್ದಾರೆ. ತಮ್ಮ ದೇಶದ ಸಾರ್ವಭೌಮತ್ವ ರಕ್ಷಣೆಗೆ ಬದ್ದ ಎಂದಿರುವ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಪ್ರಾದೇಶಿಕ ಸಂಘರ್ಷ ಹೆಚ್ಚಿಸಲು ಆಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಸೌದಿ ಅರೇಬಿಯಾ, ಯುಎಇ, ಕತಾರ್ ದೇಶಗಳ ಮನವಿ ಮೇರೆಗೆ ಸದ್ಯ ಮಿಲಿಟರಿ ದಾಳಿಯನ್ನು ತಡೆಹಿಡಿಯಲಾಗಿದ್ದು ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಇರಾನ್ಗೆ ಅಂತಿಮ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದೇಶಾದ್ಯಂತ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ 50ಕ್ಕೂ ಅಧಿಕ ಕುಟುಂಬಗಳು ಮೇಲ್ಚಾವಣಿ ಸೌರ ವಿದ್ಯುತ್ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಟೂರ್ನಿಯಲ್ಲಿ ಇಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ಹಲವು ಭಾರತದ ಆಟಗಾರರು ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸುವ ಭರವಸೆಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿಂದು ಭಾರತದ ಇಶಾರಾಣಿ ಬರುವ ಅನ್ಮೋಲ್ ಖರ್ಬ್, ಮಾಳವಿಕಾ ಬನ್ಸೋಡ್, ಆಕರ್ಷಿ ಕಶ್ಯಪ್, ತನ್ಯಾ ಹೇಮಂತ್ ಮತ್ತು ತೈಪೆ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ತಾನ್ವಿ ಶರ್ಮಾ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರರಾದ ಹಾಗೂ ಮಾಜಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಮೈಸೂರು ವೇಳೆ ಸರಿಯಾಗಿ 7:45:35. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
1: ಮಕ್ಕಳೇ ದೇವರು ಚಿತ್ರಕ್ಕಾಗಿ ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

ಪಾದದ ಕೃಷ್ಣನ ಮುರಳಿಯು ಕೋಪಿ ಇಲ್ಲಿಗೆ ಬಾರೆಂದು ಹೇಳಲು ಸುಮ್ಮನೆ ನಲಿಯಿತು ಗೋಪಿಗೆ ಒಡಲೇ ಮುದದಿಂದ.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಮುತ್ತಿನಂಥ ಅತ್ತೆಗೆ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್, ಎಸ್ ಪಿ ಶೈಲಜಾ, ಪೂರ್ಣಚಂದ್ರ ಹಾಗೂ ಕೃಷ್ಣಮೂರ್ತಿ. ಸಂಗೀತ ನಿರ್ದೇಶಕರು ರಮೇಶ್ ನಾಯ್ಡು.

0: Procedure on cyber fraud accounts. Qatar and US see progress in talks to end Iran war, while in the Sun Times reports 13 Indians rescued as vessel sinks after attack off coast of Yemen. A headline in the Tribune writes about sex ratio at birth falling to 900 in first half of current year. The paper adds Karnal tops with 945, Charkhi Dadri lowest at 829. Strongly criticizing Pakistan over its recently conducted so-called elections in Pakistan-occupied Jammu and Kashmir, the statesman writes, India dismisses POJK polls as complete farce. All the dailies have covered the news of passing away of educationist, philanthropist and ex-governor of Tripura, Bihar and West Bengal, Padma Shri Dr. D.Y. Patil at the age of 90. And finally, Gen Z may help drive digital gold rush, states the Economic Times, as the savvy Gen Z emerges as the fastest growing consumer. With that, it's back to you, Anuja.
1: Thank you, Subhadra. And now before we end the bulletin, the headlines once again. India flagship sinks after attack in Red Sea. All 13 Indian sailors rescued. India condemns attack on commercial vessel. Reserve Bank of India to announce its bi-monthly monetary policy review this morning. Supreme Court asks RBI to prepare SOP for dealing with mule accounts and bank accounts linked to cyber fraud. Online registration for first round of NEET UG counselling 2026 to commence today. IMD warns of very heavy rainfall in Assam and Meghalaya today. And in badminton, PV Sindhu seeded 9th, while Satvik Sairaj Ranki Reddy and Chirag Shetty get 5th seeding for BWF World Championships. And with that, we end the morning news. Have a nice day.
2: Ayushwani ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ
3: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಪಂಚದಲ್ಲಿ ಮನುಷ್ಯ ಜನ್ಮ ಸೃಷ್ಟಿಯಾದಿಂದಲೇ ರೋಗಗಳು ಸಹ ಸೃಷ್ಟಿಯಾಗಿದೆ ಹಾಗೆಯೇ ರೋಗಗಳಿಗೆ ಪರಿಹಾರವೂ ಸಹ ಈ ಭೂಮಿಯ ಮೇಲೆ ಇದೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಮಾನವ ಅನೇಕ ರೋಗರ್ಜನೆಗಳಿಗೆ ತುತ್ತಾಗ್ತಾ ಇದ್ದಾನೆ ಬೇರೆ ಬೇರೆ ಔಷಧ ಪದ್ಧತಿಗಳ ಮೇಲೆ ಅವಲಂಬಿತವಾಗಿರ್ತಾನೆ ಅದರಲ್ಲಿ ಮುಖ್ಯವಾಗಿ ಹೋಮಿಯೋಪತಿ ಔಷಧ ಪದ್ಧತಿಯು ಸಹ ಒಂದು ಹೋಮಿಯೋಪತಿ ಔಷಧ ಪದ್ಧತಿಯನ್ನ ಜರ್ಮನ್ ದೇಶದ ಡಾಕ್ಟರ್ ಹಾರ್ನಿಮನ್ 1790 ಕಂಡುಹಿಡಿದಿರತಕ್ಕಂತಹ ಒಂದು ವೈದ್ಯ ಪದ್ಧತಿ ಹೋಮಿಯೋಪತಿ ಔಷಧ ಪದ್ಧತಿಯು ಉಷ್ಣಂ ಉಷ್ಣೇನ ಶಾಮ್ಯತೆ ಎಂಬ ತತ್ವದ ಮೇಲೆ ಕಂಡುಹಿಡಿಯಲ್ಪಟ್ಟಿದೆ ಅಂದ್ರೆ ಹೋಮಿಯೋಪತಿ ಔಷಧ ನೀಡುವಾಗ ವ್ಯಕ್ತಿಯ ಕಾಯಿಲೆಯ ಸ್ವರೂಪ ಮತ್ತು ಆ ವ್ಯಕ್ತಿಗೆ ನೀಡುವ ಔಷಧಿಯ ಸ್ವರೂಪ ಎರಡಕ್ಕೂ ಸಮಾನತೆ ಇರಲೇಬೇಕು ಇದನ್ನು ಇಂಗ್ಲಿಷ್ನಲ್ಲಿ ಸಿಮಿಲಿಯಾ ಸಿಮಿಲಿವಸ್ ಕ್ಯೂರೆಂಟರ್ ಅಂತ ಕರಿತೀವಿ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ರೋಗಿಯ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನ ಒಟ್ಟಾಗಿ ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತೆ ಭೂಮಿಯ ಮೇಲೆ ಸುಲಭವಾಗಿ ದೊರೆಯತಕ್ಕಂತಹ ಕಡಿಮೆ ಪ್ರಮಾಣದ ಸರಳವಾದ ವಸ್ತುಗಳಿಂದ ಔಷಧಿಗಳನ್ನು ತಯಾರಿಸಲಾಗುತ್ತೆ ಹೋಮಿಯೋಪತಿ ಚಿಕಿತ್ಸೆ ವ್ಯಕ್ತಿ ಕೇಂದ್ರೀಕೃತವಾಗಿದ್ದು ಒಂದೇ ರೋಗಕ್ಕೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಔಷಧಿಯನ್ನು ನೀಡುವುದು ಈ ಪದ್ಧತಿಯ ಒಂದು ವಿಶೇಷತೆ ಔಷಧಿಗಳನ್ನ ಗಾತ್ರದಲ್ಲಿ ಕಡಿಮೆಗೊಳಿಸಿ ಅದರಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಸಂಪೂರ್ಣವಾಗಿ ಗುಣಮಾಡುವ ಗುಣಗಳನ್ನ ವೃದ್ಧಿಗೊಳಿಸಿ ಔಷಧಿಗಳನ್ನು ತಯಾರಿಸ್ತೀವಿ ಈಗ ಕೆಲವೊಂದು ತಪ್ಪು ಕಲ್ಪನೆ ಇದೆ ಔಷಧಿಗಳು ಕೆಲಸ ಮಾಡುವ ನಿಧಾನವೇ ಅಂತ ಪ್ರಶ್ನೆ ಕೇಳ್ತಾರೆ ಇದು ತಪ್ಪು ಕಲ್ಪನೆ ಇದು ಮುಖ್ಯವಾಗಿ ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಒಂದು ರೋಗಿ ಒಂದು ಎರಡನೇದು ವೈದ್ಯರು ಮೂರನೇದು ಔಷಧಿ ಗುಣಮಟ್ಟ ರೋಗಿಗಳು ತಮ್ಮ ಎಲ್ಲ ಸಮಸ್ಯೆಗಳನ್ನ ಯಾವುದೇ ಮುಚ್ಚಮರೆ ಇಲ್ಲದೆ ವೈದ್ಯರ ಹತ್ರ ಹೇಳ್ಕೋಬೇಕು ಅದೇ ರೀತಿ ವೈದ್ಯರು ಸಹ ರೋಗಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಪ್ರಯೋಗಾಲಯದ ಪರೀಕ್ಷೆಗಳನ್ನು ಸಹ ಮಾಡಿಸಿ ಸರಿಯಾದ ಔಷಧಿಯನ್ನು ನೀಡುವುದು ಸಹ ವೈದ್ಯರ ಕರ್ತವ್ಯ ಹಾಗೆ ಔಷಧಿಯ ಗುಣಮಟ್ಟವು ಸಹ ಚೆನ್ನಾಗಿರಬೇಕು ಈ ಮೂರು ಸಹ ಒಂದಕ್ಕೊಂದಕ್ಕೆ ಪೂರಕ ಇದು ಸರಿಯಾಗಿದ್ರೆ ಮಾತ್ರ ಔಷಧಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹೋಮಿಯೋಪತಿ ಔಷಧಿಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಪದೇ ಪದೇ ರೋಗ ಬರದಂತೆ ತಡೆಗಟ್ಟುತ್ತೆ ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ ಔಷಧಿಗಳು ಸುರಕ್ಷಿತವೇ ಹೌದು ಖಂಡಿತ ಸುರಕ್ಷಾ ಹೋಮಿಯೋಪತಿ ಔಷಧಿಗಳನ್ನ ಆರೋಗ್ಯವಂತ ಮಾನವನ ಮೇಲೆ ಪ್ರಯೋಗ ಮಾಡಿ ಅದರ ಪರಿಣಾಮ ಮಾನವರ ಮೇಲೆ ಹೇಗಿರುತ್ತೆ ಅಂತ ಕಂಡುಕೊಂಡಿರತಕ್ಕಂತ ವಿಶೇಷವಾದ ಒಂದು ವೈದ್ಯ ಪದ್ಧತಿ ಔಷಧಿಗಳನ್ನ ಅತ್ಯಂತ ಸುರಕ್ಷಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ ಇನ್ನು ಸುರಕ್ಷಿತವಾಗಿ ನವಜಾತ ಶಿಶುಗಳು ಗರ್ಭಿಣಿ ಸ್ತ್ರೀಯರು ವಯೋವೃದ್ಧರು ಎಲ್ಲರೂ ಸಹ ವೈದ್ಯರ ಸಲಹೆಯ ಮೇರೆಗೆ ಸೇವಿಸಬಹುದು ಎಲ್ಲ ರೋಗಕ್ಕೂ ಒಂದೇ ಔಷಧಿ ಕೊಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ಔಷಧಿಗಳು ನೋಡಕ್ಕೆ ಸಣ್ಣ ಸಣ್ಣವಾಗಿದ್ರೂ ಸಹ ನಾವು ಅದಕ್ಕೆ ಮಿಶ್ರಣ ಮಾಡ್ತಕ್ಕಂಥ ಔಷಧಿಗಳು ಬೇರೆ ಬೇರೆ ಆಗಿರುವುದರಿಂದ ನೋಡಕ್ ಒಂದೇ ರೀತಿ ಇದ್ರೂ ಔಷಧಿ ಬೇರೆ ಬೇರೆ ನಮ್ಮಲ್ಲಿ ಸುಮಾರು 3,000 ಔಷಧಿಗಳು

0: ಇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ಸಣ್ಣ ಸಣ್ಣ ಗುಳಿಗೆಗಳಾದ್ರೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ಔಷಧಿಗಳು ಕೆಲಸ ಮಾಡುತ್ತೆ. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ಅಜೀರ್ಣ, ಸಂಧಿವಾತ, ಮೈಗ್ರೇನ್, ಮಲಬದ್ಧತೆ, ಮಾನಸಿಕ ಸಮಸ್ಯೆಗಳು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಚರ್ಮ ರೋಗಗಳು, ಎಲ್ಲ ರೋಗಗಳು ಸಹ ಔಷಧಿಯನ್ನು ನೀಡಬಹುದು. ಹಾಗೆಯೇ ಕೆಲವೊಂದು ಸಹ ಶಸ್ತ್ರಚಿಕಿತ್ಸೆಯನ್ನು ಸಹ ನಾವು ತಪ್ಪಿಸಬಹುದು ಈ ಔಷಧಿಯನ್ನು ನೀಡೋದ್ರಿಂದ. ಉದಾಹರಣೆಗೆ ಮೂತ್ರಕೋಶದಲ್ಲಿ ಕಲ್ಲು, ಪಿತ್ತ ಕೋಶದಲ್ಲಿ ಕಲ್ಲು, ಮೂಲವ್ಯಾಧಿ, ವೆರಿಕೋಸ್ ವೈನ್, ಕಾನ್ಸ್, ಆಣಿ ಇಂತಹ ರೋಗಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡದೆ ಔಷಧಿಗಳನ್ನು ನೀಡುವ ಮೂಲಕ ಸುಲಭವಾಗಿ ಈ ಒಂದು ಕಾಯಿಲೆಯನ್ನ ನಿವಾರಿಸಬಹುದು. ಈ ಹೋಮಿಯೋಪತಿ ಔಷಧಿಗಳನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೋಗಿಗೆ ಅರ್ಹ ವೈದ್ಯರ ಮಾರ್ಗದರ್ಶನದಲ್ಲಿ ಬಳಸಿದರೆ ಉತ್ತಮ ಹಾಗೂ ಶೀಘ್ರವಾಗಿ ಪರಿಣಾಮ ಬೀರುತ್ತೆ. ರೋಗಿಗಳು ಯಾವುದೇ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ಅರ್ಹ ತಜ್ಞ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯುವುದು ಬಹಳ ಸೂಕ್ತ. ಆರೋಗ್ಯ ರಕ್ಷಿಸಿಕೊಳ್ಳೋಣ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು, ಸಮಯ ಸರಿಯಾಗಿ 8:35.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಆರದ ಗಾಯ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸಾಹಿತ್ಯ ಜಯೋದಯ ಶಂಕರ್ ಅವರದು, ಸತ್ಯಂ ಸಂಗೀತ ನಿರ್ದೇಶಕರು.

ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಿ ಉದಯಶಂಕರ್ ಅವರ ಗೀತೆ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಶೀಲಾ ಹಾಲ್ಕುರ್ಕೆ ಅವರೊಡನೆ ಮಾತುಕತೆ.
1: ಯಾಕೆ ಮುಚ್ಚಿಟ್ಟು ಕೊಡಬಾರ್ದು, ಅದು ಹೇಗೆ ಗೌರವ ಹೇಗೆ, ಅದಕ್ಕೆ ನಾನು ಒಂದು ಹೆಸರಿಟ್ಟೆ ಸರ್, ಘನತೆಯಿಂದ ಮುಟ್ಟಾಗೋಣ ಅಂತ ಹೇಳಿ. ಅದೇ ಒಂದು ಅದರ ಅಂಡರಲ್ಲಿ ಋತು ಅರಿವು, ಋತು ಜ್ಞಾನ, ಋತು ವಿದ್ಯಾ ಮತ್ತೆ ಋತು ಶಕ್ತಿ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮೈಸೂರಲ್ಲಿ.
0: ಕೇಳಿ ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಪ್ರಚಂಡ ಕುಳ್ಳ ಚಿತ್ರಕ್ಕಾಗಿ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ನೀವೀಗ ಕೇಳಿದ ಗೀತೆ ಆನಂದ ಚಿತ್ರದ್ದು. ಹಾಡಿದ್ದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತ ರಚನೆ ಚಿ ಉದಯಶಂಕರ್ ಅವರದು. ಶಂಕರ್ ಗಣೇಶ್ ಸಂಗೀತ ನಿರ್ದೇಶಕರು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಬಣ್ಣದ ಗಿಜ್ಜೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ಇದೇ ತಿಂಗಳ 11ನೇ ತಾರೀಕಿನವರೆಗೆ ಮೈಸೂರು ನಗರದಲ್ಲಿ ಗಣಕಯಂತ್ರ ಶಿಕ್ಷಣ ಪರೀಕ್ಷೆಗಳು ನಡೆಯುತ್ತಿದ್ದು, ಈ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿ ಪ್ರದೇಶದ ಸುತ್ತಲೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ರೀತಿಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇತರೆ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು ಹಾಗೂ ಯಾರೂ ಕೂಡ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದು. ಪರೀಕ್ಷಾ ಕೇಂದ್ರಗಳ ಸುತ್ತಲಿರುವ ಜೆರಾಕ್ಸ್ ಸೈಬರ್ ಬ್ರೌಸಿಂಗ್ ಸೆಂಟರ್ಗಳನ್ನು ಪರೀಕ್ಷಾ ಅವಧಿಯಲ್ಲಿ ಮುಚ್ಚುವಂತೆ ಆದೇಶಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಹದ್ದೂರ್ ಗಂಡು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್, ಎಂ ರಂಗರಾವ್ ಸಂಗೀತ ನಿರ್ದೇಶಕರು.

ಡ್ರೈವರ್ ಹನುಮಂತ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನ ಇದೀಗ ಕೇಳಿದರೆ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇನ್ನು ಮುಂದೆ ನಾರಿ ಮುನಿದರೆ ಮಾರಿ ಚಿತ್ರಕ್ಕಾಗಿ ಗೀತಪ್ರಿಯ ಅವರು ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ. ಮೂಡಿಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ ಆರ್ ಈಶ್ವರಿ ಅವರದು.

Hehehehe.

0: ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
1: ಇವಂದೆಲ್ಲ ಬುರುಡೆ ಪುರಾಣ
0: ನಮ್ಮೂರ್ನ ಜ್ಞಾನವ್ನೆ ಜಾಣ್ಣ.
1: ಹಾಡಂದ್ರೆ ಹಾರುತ್ತೆ ಪ್ರಾಣ.
0: ಇಲ್ಲ ಇಲ್ಲ ಹಾಡೋಕೆ ಬಾಯ್ ಬಿಟ್ರೆ ಹಾಡೋಕೆ ಬಾಯ್ ಬಿಟ್ರೆ ಸರ್ ಸರ್ನೆ ಹೊರಡುತ್ತೆ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಇದೇ ಬುಧವಾರ ಆಗಸ್ಟ್ 5ನೇ ತಾರೀಕು ರಾತ್ರಿ 8:15 ಕ್ಕೆ ಕೇಳಿ.

0: ಕಡಲಸೀಮೆಲಿ ಕೊಲೆ ಗಿಲೆ ಮುಂತಾಗಿ ಕಥಾನಾಟಕದ ಮರುಪ್ರಸಾರ.
1: ವಾ, ಆಮೇಲ ಆಮೇಲ
2: ಏನ್ ಆಮೇಲ?
1: ಅದೇ ಅವ್ರವ್ರಲ್ಲ, ಅವರು ಅವ್ರಗಳಸ್ಲೇ.
2: ಅಯ್ಯೋ ಅದ್ಯೋ ನ ಕಟ್ಕಿಟ್ಲ ಯೋಳಪ್ಪ.
3: ಅದಕ್ಕೆ ಓಯ್, ಅವರು ಅವ್ರಗಳಸ್ಲೇ ನೀರ್ ಕುಡಿತಾರ, ಆಮೇಲ ಅವ್ರು ಜಗಲಿ ಮೇಕ್ಕೆ ಹೋಯ್ತಾರಕ ಬೈ.
2: ಅದ್ ನನಗ್ ಗೊತ್ತಿತ್ತು ಮಗ.
4: ಇದೂನು ನಿನ್ ಗೊತ್ತಿತ್ತೇನವ? ಹೋಗವ, ನಿನ್ಗೆಲ್ಲಾನು ಗೊತ್ತು, ನನ್ ಏನ್ ನೋಡ್ಲಿ ನಿನ್ಗೆ, ಹೋಗವ. ನನ್ ಮಗ
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
5: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
6: ಗೆದ್ದ ಮಗ ಚಿತ್ರಕ್ಕಾಗಿ ಚಕ್ರವರ್ತಿ ಅವರು ಸಂಗೀತ ನಿರ್ದೇಶನ ಮಾಡಿರುವ ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸು.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
1: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
2: ಗಣೇಶನ ಗಲಾಟೆ ಚಿತ್ರಕ್ಕಾಗಿ ಶ್ಯಾಮ್ ಸುಂದರ ಕುಲಕರ್ಣಿ ಅವರು ಬರೆದಿರುವ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ, ಈ ಕುರಿತು ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಮರೆಯದೆ ಭಾಗವಹಿಸಿ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ.
1: ಗಂಡುಗಲಿ ರಾಮ ಚಿತ್ರಕ್ಕಾಗಿ ಚಿ ಉದಯ ಶಂಕರ್ ಬರೆದಿರುವ ಗೀತೆ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್, ಕ್ಷಮಿಸಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಆಕಾಶವಾಣಿ ಮೈಸೂರು ಕೇಂದ್ರದಿಂದ ನೀವೀಗ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ವೇಳೆ ಸರಿಯಾಗಿ 9:15. ಮುಂದಿನ ಹಾಡು ಗಗನ ಚಿತ್ರದಿಂದ ರಾಜಾ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮಾಗೆ ಕನಸು ಚಿತ್ರಕ್ಕಾಗಿ ರವಿ ಅವರು ಬರೆದಿರುವ ಗೀತೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ರಾಜ್ಕೋಟಿಯವರ ಸಂಗೀತ ನಿರ್ದೇಶನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ಎದುರು ಮನೇಲಿ ಗಂಡ ಪಕ್ಕದ ಮನೇಲಿ ಹೆಂಡತಿ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಮೈಸೂರು ಜಾಣ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಉಷಾ ಗಣೇಶ್ ಅವರು ಹಾಡಿರುವ ಗೀತೆಯನ್ನ ಇದೀಗ ಕೇಳಿದಿರಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ರಾಜನ್ ನಾಗೇಂದ್ರ ಅವರಿಂದ ಸಂಗೀತ ನಿರ್ದೇಶನ. ಇನ್ನು ಮುಂದೆ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಕಳವಡಿಸಿರುವ ಮುತ್ತಿನ ಹಾರ ಚಿತ್ರದ ಹಾಡು. ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕಡೆಯದಾಗಿ ಎಸ್ಪಿ ಸಾಂಗ್ಲಿಯಾನ ಚಿತ್ರಕ್ಕಾಗಿ ಮನು, ಲತಾ ಹಂಸಲೇಖ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ 10:30 ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಮಸ್ತಕ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
2: ವೇಳೆ ಸರಿಯಾಗಿ 10:50. ಆಕಾಶವಾಣಿ ಮೈಸೂರು. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೋಭಾ ಗುರುಟು ಅವರ ಗಾಯನ ಕೇಳೋಣ. ಮೊದಲಿಗೆ ಮಾಂಡ್ ರಾಗದಲ್ಲಿ ಒಂದು ರಚನೆ, ಅಖ್ಯಾನ್ದಾರೋ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೋಭಾ ಗುರ್ಟು ಅವರ ಗಾಯನ ಕೇಳುತ್ತಿದ್ದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 10:31:10. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮೇರಿ ಜಂಗ್ ಚಿತ್ರದ ಈ ಹಾಡು.

ವೇಳೆ ಸರಿಯಾಗಿ 10:45:22 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೈನೆ ಪ್ಯಾರ್ ಕಿಯಾ ಚಿತ್ರದ ಈ ಹಾಡು.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಅನ್ವೇಶ್ ಎ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.

96.6. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು. ಈಗ ಕೇಳಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾದಂತಹ ಕೆಲವು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಆಲಿಸಿ ಅಭಿವ್ಯಕ್ತಿ ರೂಪದಲ್ಲಿ, ಅಂದರೆ ಅಕ್ಷರದ ರೂಪದಲ್ಲಿ ತಾವು ತಮ್ಮ ಅನಿಸಿಕೆಗಳನ್ನು ಬರೆದು ನಮಗೆ ಕಳಿಸಿದಿರಿ. ನೀವು ಬರೆದಿರುವಂತಹ ಪತ್ರಗಳನ್ನು ನಾವು ಅಷ್ಟೇ ಅಭಿಮಾನದಿಂದ ಓದ್ತೇವೆ. ಹಾಗೆಯೇ ಮಿಂಚಂಚೆಯನ್ನು ಕೂಡ, ಅಂದರೆ ಮೇಲ್ ಸಂದೇಶವನ್ನು ಕೂಡ ತಾವು ನಮಗೆ ಬರೆದು ಕಳಿಸಿದಿರಿ. ಆ ಮೇಲ್ ಸಂದೇಶಗಳನ್ನು ಕೂಡ ನಾವು ಇಂದು ಓದ್ತೇವೆ. ಈ ಸ್ಟುಡಿಯೋದಲ್ಲಿ ನನ್ನ ಒಡನೆ ಆಹಿರಿ ಪುಟ್ಟಿಯವರು ಕೂಡ ಇದ್ದಾರೆ. ನಿಮ್ಮ ಕರೆಗಳನ್ನು ಸ್ವೀಕರಿಸ್ತಾರೆ, ಹಾಗೆಯೇ ಪತ್ರಗಳನ್ನು ಓದ್ತಾರೆ. ಎಲ್ಲವೂ ಕೂಡ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಗುತ್ತೆ. ಕೇಳುಗರೆ, ಆಕಾಶವಾಣಿ ಮೈಸೂರು ನಿಮಗೋಸ್ಕರ, ನಿಮಗಾಗಿ ಕೆಲವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದೆ. ಹೊಸ ಹೊಸ ಕಾರ್ಯಕ್ರಮಗಳು ಹೊಸ ಹೊಸ ಬಗೆಯಲ್ಲಿ ಮೂಡಿ ಬರ್ತಾ ಇದೆ. ಆ ಕಾರ್ಯಕ್ರಮಗಳನ್ನು ಕೇಳೋದ್ರ ಮೂಲಕ ಬಹಳ ಪ್ರೀತಿಯಿಂದ ಸ್ವೀಕರಿಸಿ ತಾವು ಕೆಲವಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಬಹಳ ಸಂತೋಷ ಆಗುತ್ತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಲು ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಕೇಳುಗರೆ, ಮೈಸೂರಿನ STD ಕೋಡ್ 0821. ಮತ್ತೊಮ್ಮೆ 0821. ಕೇಳಿದ ಕಾರ್ಯಕ್ರಮವನ್ನು ಕುರಿತಂತೆ ಪತ್ರವನ್ನು ಬರೀಬೇಕು, ಮಿಂಚಂಚೆಯನ್ನು ಕಳಿಸಬೇಕು ಅನ್ನುವಂತಹ ಆಸಕ್ತಿಯನ್ನು ಇಟ್ಕೊಂಡಿದ್ರೆ ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಮಿಂಚಂಚೆಗಾಗಿ ವಿಳಾಸ replyaiarmysore@gmail.com. ಮತ್ತೊಮ್ಮೆ replyaiarmysore@gmail.com. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಆನಂದ್, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

0: ಕೇಳುಗರೇ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಕಾರ್ಯಕ್ರಮದ ಮೊದಲಿಗೆ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು?
1: ಮಾಧವನ್ ಅಂತ, ಚೆನ್ನೈನಿಂದ.
0: ನಮಸ್ಕಾರ, ಹೇಳಿ ಮಾಧವನ್ ಅವರೇ.
1: ಆಯ್ರು ಕುಟ್ಟಿ ಅವ್ರಿಗೂ ನಿಮಗೂ ನಮಸ್ಕಾರಗಳು.
2: ನಮಸ್ತೆ ಸರ್, ಮಾಧವನ್ ಅವರೇ ಹೇಳಿ.
1: ಮೊನ್ನೆ ಬೇಂದ್ರೆ
0: ಕೃಷ್ಣಪ್ಪ
1: ಅವ್ರದೊಂದು, ಕೃಷ್ಣಪ್ಪನವ್ರದ್ದು ಒಂದು ಇದು ತುಂಬಾ ಚೆನ್ನಾಗಿತ್ತು. ಅದು ಇದು ಎರಡನೇ ಬಾರಿ ಅದು ಇದಾಗಿತ್ತು.
0: ಹೌದು, ತುಂಬಾ ವರ್ಷಗಳ ಹಿಂದೆ ಕೃಷ್ಣಪ್ಪ ಅವರು ಮೈಸೂರಿಗೆ ಬಂದಿದ್ದಾಗ ಅದರ ಸಂದರ್ಶನವನ್ನ ಆಗಿನ ಉಪನಿರ್ದೇಶಕರಾಗಿದ್ದಂತಹ ಆನಂದ್ ಪಾಟೀಲ್ ಅವರು ಮಾಡಿದ್ರು. ಹೇಳಿ.
1: ಹೌದು,
0: ಅದು ನೆನಪಿನಂಗಳಲ್ಲಿ ಪ್ರಸಾರ ಆಯ್ತು.
1: ಎರಡ್ಮೂರ್ ಸಾರಿ ಮೈಸೂರಿಗೆ ಬಂದಿದ್ದಾರೆ ಸರ್, ನಾನು ಅದಕ್ಕೆಲ್ಲ ಅಟೆಂಡ್ ಮಾಡಿದ್ದೆ ಅವಾಗ.
0: ಹೌದು ಹೌದು ಹೌದು, ಅವ್ರು ನೋಡಿ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಇದ್ದಂತವ್ರು, ಅವರು ಉದ್ಯೋಗಿಯಾಗಿ ಕೃಷ್ಣಪ್ಪ ಅವರು.
1: ಸಾರಿಗೆ ಇಲಾಖೆಯಲ್ಲಿ ಇದ್ರು ಅವರು ಬೇಂದ್ರೆ ಅವ್ರನ್ನ ಮನೆ ಮನೆಗೂ ಪರಿಚಯ ಮಾಡಿಸಿದ್ದು ಹೆಚ್ಚು ಕಡಿಮೆ ಇವರೇನೆ.
0: ಹೌದು.
1: ಆಮೇಲೆ ಇನ್ನೊಬ್ರು ಇದಾರೆ ಸರ್, ಶಿವಮೊಗ್ಗದಲ್ಲಿ ಅಲ್ಲಿದ್ದಾರೆ, ಒಬ್ರು ಇದಾರೆ, ತುಂಬಾ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ರಿ.
0: ಅಲ್ಲ, ಬೇಂದ್ರೆ ಕವಿಯಾಗಿ ಎಲ್ಲ ಓದುಗರ ಮನಸ್ಸನ್ನು ಸೆಳ್ಕೊಳ್ತಾರೆ. ಸಾಹಿತ್ಯ ಆಸಕ್ತರು ಎಲ್ಲರಿಗೂ ಕೂಡ ಬೇಂದ್ರೆ ಅವರು ಕವಿಯಾಗಿ ಬಹಳ ಇಷ್ಟ ಆಗ್ತಾರೆ. ಅಷ್ಟು ಸರಳವಾಗಿ ಕನ್ನಡವನ್ನು ಬಳಸುವಂಥದ್ದು, ಜನಪದ ಶೈಲಿಯ ಭಾಷೆಯನ್ನು ಕಾವ್ಯಕ್ಕೆ ಬಳಸ್ಕೊಳ್ಳುವಂಥದ್ದು, ಇದನ್ನು ಬೇಂದ್ರೆ ಅವರು ಸಮರ್ಥವಾಗಿ ಮಾಡಿದ್ರು. ಹೇಳಿ.
1: ಈಗ ಒಂದು ಎರಡು ಮೂರು ಸಾರಿಯಿಂದ ನಮ್ಮ ಇದರಲ್ಲಿ ನಮ್ಮ ಇವರು ನಾಗಣ್ಣ ಅವ್ರ ಪತ್ರಗಳು ತುಂಬಾ ಚೆನ್ನಾಗಿ ವಿಷಯ, ನಾವು ಅದನ್ನ ಭಾರಿ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ತುಂಬಾ ಒಳ್ಳೆ ಪತ್ರಗಳು ಬರೀತಾರೆ, ಅವ್ರಿಗೆ ಅಭಿನಂದನೆಗಳು.
0: ಓಕೆ ಓಕೆ,
1: ವಂದನೆಗಳು.
0: ನಮಸ್ಕಾರ ಮಾಧವನ್ ಅವರೇ. ಹಲೋ, ಆಕಾಶವಾಣಿ.
3: ಹಲೋ
0: ಹಲೋ, ಆಕಾಶವಾಣಿ.
3: ನಮಸ್ಕಾರ ಸರ್.
0: ನಮಸ್ಕಾರ.

0: ಸ್ವಾಗತ ಹೇಳಿ.
1: ತಾಲೂಕು ಸೋಸೆಯಿಂದ ಮಾದೇವ ಶೆಟ್ಟರು ಮಾಡೋ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ.
0: ನಮಸ್ಕಾರ ಹೇಳಿ.
1: ದೇವನೂರು ಮಹಾದೇವ್ ಅವ್ರದ್ದು ಕಥೆ ನಾಟಕ ಬಹಳ ಸೂಪರ್ ಬರ್ತದೆ. ಅಲ್ಲಿ ತಮಟ ವಾದನ ಮಾತ್ರ ಸೂಪರ್, ಯಾರು ಸರ್ ಕಲಾವಿದ್ರು ಅಷ್ಟ್ರ ಮಟ್ಟಕ್ಕೆ ಬಾರಿಸ್ತಾರಲ್ಲ ಗುರುಗಳು. ತಮಟವಾದನ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳು.
0: ಡಾಕ್ಟರ್ ಸಿ ಸುಂದರೇಶ್ ಅಂತೇಳಿ ಮಂಡ್ಯ ಭಾಗದವ್ರು ಅವರು.
1: ಬಹಳ ತಮಟನ ಬಹಳ ಸೂಪರ್ ಆಗಿ ಬಾರಿಸ್ತಾರೆ ಸರ್ ಅದರಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬಿಡಿ ಗುರುಗಳೇ.
0: ಆಯ್ತು ಆಯ್ತು ಮಹಾದೇವ್ ಶೆಟ್ರೆ.
1: ಇದು ನಾಕಷ್ಟೂರಲ್ಲಿ ಬಹಳ ಚೆನ್ನಾಗಿ ಸೂಪರ್ ಬರ್ತದೆ. ಬೆಣ್ಣೆ ಒಂದ್ ಜೊತೆ, ಏಟ್ ಜೊತೆ, ಮೂರ್ ಜೊತೆ ಬೆಣ್ಣೆ ಬೆಣ್ಣೆಗೆ ಸೂಪರ್ ಕಾಮಿಡಿ ಚೆನ್ನಾಗಿದೆ ಸರ್ ನಾಕಷ್ಟೂರಲ್ಲಿ.
0: ಓಕೆ ಓಕೆ. ಪ್ರತಿ ಭಾನುವಾರ ಪ್ರಸಾರ ಆಗುತ್ತಲ್ಲ ಬೆಳಿಗ್ಗೆ.
1: ಹೌದು ಒಂದೇ. ಹೌದು ಹೌದು
0: ಹೇಳಿ.
1: ಬಹಳ ಚೆನ್ನಾಗಿ ಬರ್ತಾವ್ರೆ ಕಲಾಕಾರ ಕಥಾಕ್ಷೇಪಗಳು ಬಹಳ ಸೂಪರ್ ಆಗಿ ಬರ್ತಾವೆ. ಆಮೇಲೆ ಸರ್ ಇವರು ದೇವನ್ ಕಾಳ ನಟ್ಟಿದ ಮಾದೇವಪ್ಪನವರು ವರ್ಣನೆ ಮಾಡಿದ್ರಲ್ಲ, ಒಂದ್ ಸತಿ ವರ್ಣ ಮಾಡಿದ್ರು ಸರ್, ಮೂರ್ ಸತಿ ಅದೇ ಪದ ಅದೇ ಹಾಡು ಅದೇ ಬರ್ತದ, ಆ ತರ ಮಾಡ್ಬೇಡಿ ಗುರುಗಳೇ.
0: ಆಯ್ತು ಆಯ್ತು ಆಯ್ತು ಆಯ್ತು.
1: ಯಾಕೆಂದ್ರೆ ಕಾಳ ಮುಂದು ಬೇಡು ಕಣ್ಣಪ್ಪನಿಗೂ ಅದೇ ಕತೆ, ಮಾದಪ್ಪನಿಗೂ ಅದೇ ಹೇಳೋದು. ಅವರಟ್ಟಿ ಇಷ್ಟ ಜನ ಇದ್ರು, ಇಷ್ಟು ಸರ್ ಇದ್ರು, ಇಷ್ಟು ಗುಳಿ ರಾಗಿ ಇತ್ತು, ಬರೀ ಅದನ್ನೇ ರಿಪೀಟ್ ರಿಪೀಟ್ ಕೇಳೋರ್ಗೆ.
0: ಏನು ಅಲ್ಲ ಮಹಾದೇವ್ ಶೆಟ್ರೆ, ಏನು ಗೊತ್ತಾ, ಕಾವ್ಯದ ಒಳಗಡೆ ಆ ತರದ ರಿಪೀಟೇಷನ್ಸ್ ಸಾಮಾನ್ಯ. ಆಯ್ತಾ, ನಾವು ಈಗ ಜನಪದ ಮಹಾಕಾವ್ಯಗಳನ್ನು ನಾವು ನೋಡಿದಾಗ ಆ ತರಹದ ಪುನರಾವರ್ತನೆ ಬರ್ತದೆ. ಈಗ ಯಾವುದೇ ಈಗ ಕಥೆಗಳು ಆ ಪಾತ್ರಗಳು ಬೇರೆ ಆಗಿರಬಹುದು, ಆದ್ರೆ ಕಥೆ ಮಾತ್ರ ಒಂದೇ ಇರುತ್ತೆ ಕೆಲವೊಮ್ಮೆ. ಅದು ಕೂಡ ಆಗಿವೆ.
1: ಅಲ್ಲ ಒಂದ್ಸತಿ ಏಟ್ ಸತಿ ರಿಪೀಟ್ ಆಗ್ಲಿ, ಅದು ನಾಲ್ಕು ಅದೇ ಬರ್ತು ಅಂದ್ರೆ ಕೇಳೋರ್ಗೆ ಏನು ಅಂತಂದ್ರೆ ಏನಾಯ್ತು ನಮ್ಗೆ.
0: ಓಹೋ, ನೀವು ಅದನ್ನ ಹೇಳ್ತಾ ಇದೀರಾ. ಸರಿ ಸರಿ ಆಯ್ತು, ಅದ್ ಮುಂದಕ್ಕೆ ಕೇಳಿಸ್ತೀವಿ ಬಿಡಿ ಮಹಾದೇವ್ ಶೆಟ್ರೆ.
1: ಬಹಳ ಸಂತೋಷ ಗುರುಗಳೇ, ಅಭಿನಂದನೆ.
0: ನಮಸ್ಕಾರ. ಆಕಾಶವಾಣಿ.
2: ಹಲೋ ಸರ್, ನಮಸ್ತೆ.
0: ನಮಸ್ಕಾರ ಹೇಳಿ, ಯಾರು?
2: ಮೈಸೂರು ನಾರ್ನಳ್ಳಿಯಿಂದ ಸರ್, ಸುಧಾ ಅಂತ
0: ಹೇಳಿ. ಸುಧಾ ಅವ್ರೆ,
2: ಎಲ್ಲ ಕಾರ್ಯಕ್ರಮ ಕೇಳ್ತೇವೆ ಸರ್. ಇದು ನಿನ್ನೆ ಪಾದರಕ್ಷೆದ ಬಗ್ಗೆ ಹೇಳಿದ್ರು, ಅದು ತುಂಬಾ ಮತ್ತೆ ನಮಗೆ ತಿಳ್ಕೊಂಡಂಗ ಸರ್, ಪಾದರಕ್ಷೆಗಳ ಬಗ್ಗೆ,
0: ಚಪ್ಪಲಿಗಳ ಬಗ್ಗೆ,
2: ಯಾವ ತರ ಹಾಕೋಬೇಕು, ಯಾವ ತರ ನಾವೇನ್ ಹಿಂಸಲ್ ಹಾಕೊಂಡೇವ ಆದ್ರೂ ಅದು ಚೆನ್ನಾಗಿದೆ. ಮತ್ತ ಇದು ತತ್ವ ಪದ ಹತ್ತಿ ಹರಟೆ ಮತ್ತೆ ಚಿಂತನ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾವ ಸರ್. ಕರೆಗೊಂದು ಗೀತೆ
0: ನಿನ್ನೆ ಡಾಕ್ಟರ್ ಕುಲದೀಪ್ ಅವರು ಹಾಗೆ ಮಾತಾಡಿದ್ ಕೇಳಿಸ್ಕೊಂಡ್ರ, ಡಯಾಬಿಟಿಕ್ ಪೇಷಂಟ್ಸ್ ಹೇಗೆ ತಮ್ಮ ಕಾಲಿನ ಸುರಕ್ಷೆಯನ್ನ ಮಾಡ್ಕೊಳ್ಬೇಕು, ಯಾವ ಬಗೆಯ ಚಪ್ಪಲಿಯನ್ನ ಧರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಬಹಳ ಮಹತ್ವದ ಸಂಗತಿಗಳನ್ನ ತಿಳಿಸ್ಕೊಟ್ರು. ಓಕೆ, ಮತ್ತೆ ಕಾರ್ಯಕ್ರಮ ಕೇಳಿದ್ರೆ ಸುಧಾ ಅವರೇ,
2: ಚೆನ್ನಾಗಿ ಬರ್ತಾವ ಸರ್ ಚಿಂತನ ಅಂತ ನಂಗೆ ತುಂಬಾ ಫೇವರೇಟ್.
0: ಓಕೆ,
2: ಮತ್ತೆ ಈಗ ಆನಂದ್ ಪಿಕ್ಚರ್ ಹಾಡಾಕಿ ಸುಧಾರಾಣಿ ನಮ್ ಫೇವರೇಟ್ ಹೀರೋನಿ. ಇದು ಸರ್ ಏನಂದ್ರ ಪದ ಸಂಸ್ಕೃತಿ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾವ ಸರ್. ಇದು ಅದು ಅಂತಿಲ್ಲ, ಈಗಂತೂ ತುಂಬಾ ಚೆನ್ನಾಗಿ ಬರ್ತಾವಂತು, ಅವಾಗ್ಲೂ ಬರ್ತದೆ, ಇವಾಗಂತೂ ಹೊಸ ಹೊಸ ಕೇಳದೇನೆ ಎಲ್ಲ ಮಾಡಿದ್ರೆ ಚೆನ್ನಾಗಿ ಇದೆ ಸರ್. ಬೇರೆಯವ್ರಿಗೆ ಕರೆ ಸಿಗ್ಲಿ.
0: ನಮಸ್ಕಾರ.
2: ನಮಸ್ತೆ ಸರ್.
3: ನಮಸ್ತೆ ಆಕಾಶವಾಣಿ.
4: ನಮಸ್ಕಾರ ಮೇಡಮ್.
3: ಯಾರು ಮಾತಾಡ್ತಾ ಇರೋದು?
4: ನಾನು ಮೂರ್ತಿ ಅಂದ್ಬಿಟ್ಟು ಚಾಮಲಾಪುರದಿಂದ.
3: ಹೇಳಿ ಮೂರ್ತಿ ಅವರೇ.
0: ಕಾಮನ ಬಿಲ್ಲುನಾ?
4: ಕಾಮನ ಬಿಲ್ಲು ಚೆನ್ನಾಗಿದೆ, ಮತ್ತೆ ನಮ್ಮ ಡಾಕ್ಟರ್ ಇಲ್ಲ ಅಂದ್ರೆ ಕಾರ್ಯಕ್ರಮಗಳೇ ಚೆನ್ನಾಗಿರೋದಿಲ್ಲ.
0: ಅದು ಆರೋಗ್ಯ ಕಾರ್ಯಕ್ರಮದ ಡಾಕ್ಟರ್ಗಳ
4: ಅಲ್ಲ ಸರ್, ನೀವು ಡಾಕ್ಟರ್ ಉಮೇಶ್.
0: ಓಹ್, ನನಗೆ ಹೇಳ್ತಿದ್ದೀರಾ,
4: ನಿಮ್ಗೆ ಹೇಳ್ತಾ ಇರೋದು ನಾನು.
0: ಹೇಳಿ ಹೇಳಿ ಹೇಳಿ ಹೇಳಿ. ನಮಸ್ಕಾರ.
4: ಅಲ್ಲಿ ನೀವಿಲ್ಲ ಅಂದ್ರೆ ಕಾರ್ಯಕ್ರಮ ಒಂಥರ ಬೋರ್ ಕೇಳೋದಕ್ಕೆ.
0: ಇಲ್ಲ ಇಲ್ಲ, ಹಾಗೆ ಅನ್ಕೋಬಾರ್ದು, ಅದು ತಪ್ಪಾಗುತ್ತೆ. ನಿಮ್ಮ ಅಭಿಮಾನ ಆ ತರ ಮಾತಾಡ್ಸುತ್ತ ಅಷ್ಟೇ. ಹೇಳಿ ಮೂರ್ತಿ ಅವರೇ.
4: ಹಂಗಲ್ಲ ಸರ್, ನೀವಿದ್ರೆ ಎಲ್ಲ ಜೊತೆಲ್ಲೂ ಅವಾಗೆಲ್ಲ ಒಂದು ಇದನ್ನ ಕೊಡ್ತೀರಾ, ಅದರಿಂದ ನೀವಿದ್ರೆ ಒಂಥರ ಕೇಳೋದಕ್ಕೆ ಚಂದ.
0: ಓಕೆ, ನಾನು ಇದೀನಿ, ಈಗ ಮಾತಾಡಿ.
4: ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿದೆ, ಕನ್ನಡ ಚಿತ್ರಗೀತೆಗಳೇ ಆಗ್ಲಿ, ಹಿಂದಿ ಚಿತ್ರಗೀತೆಗಳೇ ಆಗ್ಲಿ, ಎಲ್ಲ ಚೆನ್ನಾಗಿ ಮೂಡ್ ಬರ್ತಾ ಇದೆ.
0: ಓಕೆ ಓಕೆ.
4: ಮತ್ತೆ ಕಾಮನ ಬಿಲ್ಲು ಒಂದು ವರ್ಷ ತುಂಬುದ್ದು.
0: ಏನ್ ಅನ್ನಿಸ್ತು ಈ ಟೋಟಲ್ ಒಂದು ವರ್ಷದ ಈ ಕಾಮನ ಬಿಲ್ಲು ತಮ್ಗೆ ಏನ್ ಅನ್ನಿಸ್ತು?
4: ನನ್ಗೆ ತುಂಬಾ ತುಂಬಾ ಇಷ್ಟ ಆಗೋಯ್ತು ಸರ್ ಆ ಕಾರ್ಯಕ್ರಮ. ಪ್ರತಿಯೊಬ್ರು ಕೂಡ ಕರೆ ಮಾಡಿದವರು ಎಲ್ಲರೂ ಈ ಕಾರ್ಯಕ್ರಮ ಬಗ್ಗೆ ಮೆಚ್ಕೊಂಡಿದ್ದಾರೆ. ನನಗೂ ತುಂಬಾ ಅಚ್ಚು ಮೆಚ್ಚುಗೆ ಆಯ್ತು. ಡಾಕ್ಟರ್ ಇವರು ಏನ್ ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟು ಎಲ್ಲಾ

0: ನಟರು ಸಂಗೀತ ನಿರ್ದೇಶಕರಾಗ್ಲಿ ಹಿನ್ನೆಲೆ ಗಾಯಕರಾಗ್ಲಿ ಎಲ್ಲರ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟಿದ್ದಾರೆ. ಅವ್ರ ಅಭಿಪ್ರಾಯ ಎಲ್ಲ ಸಂಗ್ರಹ ಮಾಡಿ ನಮ್ಗೆಲ್ಲ ತಿಳಿಸ್ಕೊಟ್ಟದಕ್ಕೆ ಒಂದು ತುಂಬಾ ತುಂಬಾ ಧನ್ಯವಾದ ಅವ್ರಿಗೆ.
1: ಯಾಕೆಂದ್ರೆ ಅದಕ್ಕೆ ಒಂದು ಶ್ರಮ ಇದೆ. ಯಾಕೆ ಅಂತಂದ್ರೆ ಎಲ್ಲರನ್ನ ಕಲಾವಿದರನ್ನ ಪತ್ತೆ ಹಚ್ಚುವಂಥದ್ದು, ಕಲಾವಿದರ ವಿಳಾಸವನ್ನು ಮತ್ತು ಕಲಾವಿದರ ಫೋನ್ ಸಂಖ್ಯೆಯನ್ನು ಸಂಗ್ರಹಿಸುವಂಥದ್ದು, ಅವರು ಹೇಳಿದಂಥ ಸಮಯಕ್ಕೆ ನಾವಿಲ್ಲಿ ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು ಎಲ್ಲವೂ ಒಂದು ದೊಡ್ಡ ಶ್ರಮದ ಕೆಲಸ ಅದು.
0: ಹೌದಲ್ಲ ಸರ್, ಶ್ರಮದ ಕೆಲಸನೇ ಅದು. ಅಷ್ಟು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳ್ಕೋಬೇಕು.
1: ನಿಮ್ಮಂಥ ಕೇಳುಗರು ಇರೋದ್ರಿಂದ ಆ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಏನಿದೆ ಹೆಚ್ಚಾಗ್ತಾ ಹೋಗುತ್ತೆ ಅದು.
0: ಹೌದು ಸರ್, ಹೌದು. ಹಿಂದೆ ಒಂದು ಬೆಳ್ಳಿ ಬೆರಗು ಅನ್ನೋ ಒಂದು ಕಾರ್ಯಕ್ರಮ 5 ನಿಮಿಷದ್ದು,
1: ಹೌದು ಹೌದು ಹೌದು,
0: ಅದನ್ನು ತುಂಬಾ ಚೆನ್ನಾಗಿ ಯಾವ್ಯಾವ ನಟರು ಯಾವ್ಯಾವ ಊರಿನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ ಕೂಡ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು.
1: ಓಕೆ ಓಕೆ.
0: ಈಗ ಸುಂದರ ಕೃಷ್ಣ ಅರಸು ನಮ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವರು
1: ಚಾಮರಾಜನಗರ ಜಿಲ್ಲೆ ಅವರು. ಹೌದು,
0: ಅದನ್ನ ಜಿ ಎನ್ ಮಂಜುನಾಥ್ ಅವರು ತಿಳಿಸ್ಕೊಟ್ರು. ಉತ್ತಳ್ಳಿ ಅನ್ಬಿಟ್ಟು ಒಂದು ಗ್ರಾಮದವರು.
1: ಹೌದು ಹೌದು ಹೌದು.
0: ನೋಡಿ ಅಂತದೆಲ್ಲ ನಾವು ತಿಳ್ಕೊಂಡ್ವಿ. ಮುಂದೆ ನಿಮ್ಮ ಅಂತರ ಜೊತೆ ಮಾತಾಡೋದಕ್ಕೆ ಒಂದು, ಬೇರೆಯವ್ರ ಜೊತೆ ಮಾತಾಡಕ್ ಒಂದು ಉತ್ತರ ಸಿಕ್ತಂಗ.
1: ಅವ್ರದೊಂದು ಸಂದರ್ಶನ ನಮ್ಮ ಮೈಸೂರು ಆಕಾಶವಾಣಿನಲ್ಲಿ ಇದೆ. ಸುಂದರ ಕೃಷ್ಣ ಅರಸ್ ಅವರ ಸಂದರ್ಶನ ಬಹಳ ಚೆನ್ನಾಗಿದೆ. ನಾವು ಚಲನಚಿತ್ರದಲ್ಲಿ ಆ ಧ್ವನಿಯನ್ನು ಕೇಳೋದಕ್ಕೂ ಮತ್ತು ಅವರ ಸಂದರ್ಶನದಲ್ಲಿ ಮಾತಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸಗಳನ್ನು ಗುರುತಿಸಬಹುದು. ಆದರೆ ಆ ಕಂಚಿನ ಕಂಠದ ಒಬ್ಬ ನಟ ಚಾಮರಾಜನಗರದವರು ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದಿನ ಮೈಸೂರು ಜಿಲ್ಲೆಯವರು ಅಲ್ವಾ? ಚಾಮರಾಜನಗರ ನಮ್ಮಲ್ಲೇ ಇತ್ತಲ್ಲ, ಮೈಸೂರು ಜಿಲ್ಲೆಯಲ್ಲೇ
0: ಗುರುತಿಸಿಕೊಂಡಿದ್ದಾರೆ. ನಮ್ಮ ಮೈಸೂರಿಗೆ ಸೇರ್ಕೊಂಡಿತ್ತು ಅದು.
1: ಹೌದು, ಅಣ್ಣವರು ಮೈಸೂರು ಜಿಲ್ಲೆಯವರೇ ಅಲ್ವಾ?
0: ಹೌದೌದು, ಅವಾಗ ಈಗ ಚಾಮರಾಜನಗರ ಆಗೋದ್ರು.
1: ಓಕೆ ಓಕೆ, ಇರ್ಲಿ ಇರ್ಲಿ, ಎಲ್ಲೇ ಇದ್ರು ನಮ್ಮವರು, ಅವರು ಕನ್ನಡಿಗರು
0: ಎಲ್ಲ. ಹೌದು, ನಮ್ಮವರೇ ನಮ್ಮವರೇ. ಈಗ ಅವರು ಅಂಬರೀಶ್ ಪುರಿಗೂ ತಾವೇ ಮಾತಾಡೋರ, ತಾವು ಅಭಿನಯಕ್ಕೂ.
1: ಗಂಡ ಭೇರುಂಡ ಚಿತ್ರ, ಗಂಡ ಭೇರುಂಡ,
0: ಗಂಡ ಭೇರುಂಡ ಒಂದು, ಸಿಂಹದ ಮರಿ ಸೈನ್ಯ, ಸಿಂಹದ ಮರಿ ಸೈನ್ಯದಲ್ಲಿ ಅಂಬರೀಶ್ ಪುರಿ ವಿಲನ್ ಆದ್ರೂ
1: ಹೌದು ಹೌದು,
0: ಅವರು ಇವರೇ ಮಾತಾಡಿದ್ದಾರೆ. ತಮ್ಮ ನಟನೆಗೂ ಇವರೇ ಮಾತಾಡಿದ್ರು. ಎಷ್ಟು ಒಂದು ಅದ್ಭುತವಾದ ಧ್ವನಿ ಅವ್ರದ್ದು ಅಂದ್ರೆ,
1: ಹೊಂದ್ಕೊಳ್ಳುತ್ತೆ ಆ ಧ್ವನಿ.
0: ಹೌದು ಸರ್, ಹೌದು. ಅದಕ್ಕೇನೆ ಅವರು ಇದೆ ಯಾರ ಕೈಯಲ್ಲಿ ಮಾತಾಡಿಸ್ಬೇಕು ಅನ್ನೋದನ್ನ ನಿರ್ದೇಶಕರಾಗ್ಲಿ ನಿರ್ಮಾಪಕರೆಲ್ಲ ಒಂದು ಇದು ಮಾಡ್ಕೊಂಡಿರೋದು.
1: ಹೌದು ಮೂರ್ತಿ ಅವರೇ, ಹಾ, ಮತ್ತೆ ಮಾತಾಡುವ ಮುಂದಿನ ವಾರ. ನಮಸ್ಕಾರ.
0: ನಮಸ್ಕಾರ.
2: ಹಲೋ ಆಕಾಶವಾಣಿ.
3: ಹಲೋ,
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ನಾನು ಸೌಮ್ಯ, ಎಸ್ಕೆಎಂ ಲೇಔಟ್ ಮೈಸೂರಿನಿಂದ.
2: ಹೇಳಿ ಸೌಮ್ಯ ಅವರೇ.
3: ನಮಸ್ತೆ ಉಮೇಶ್ ಸರ್ ಅವರೇ. ನಮಸ್ತೆ.
1: ನಮಸ್ಕಾರ, ಹೇಳಿ ಮೇಡಮ್.
3: ಸರ್, ಈಗಷ್ಟೇ ಹೇಳ್ತಾ ಇದ್ರಿ ಕಾಮನ ಬಿಲ್ಲು ಬಗ್ಗೆ. ಕೇವಲ ಕಾಮನ ಬಿಲ್ಲು ಅಂತ ಅಷ್ಟೇ ಅಲ್ಲ ಸರ್, ಸೋಮವಾರದಿಂದ ಶನಿವಾರದವರೆಗೂ ಬರುವ ಎಲ್ಲ 11 ಗಂಟೆ ಕಾರ್ಯಕ್ರಮಗಳು ತನ್ನದೇ ಆದ ಒಂದು ವಿಶೇಷತೆಯಿಂದ ನಮ್ಮ ಮನಸ್ಸುರೆಗೊಳ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮಗಳು ಜನಪ್ರಿಯತೆಯಿಂದ 1 ವರ್ಷವನ್ನ ಯಶಸ್ವಿಯಾಗಿ ಪೂರೈಸ್ತಾ ಇದೆ ಸರ್. ಅದಕ್ಕಾಗಿ ಆಕಾಶವಾಣಿ ಸಿಬ್ಬಂದಿಗಳಾದ ತಮ್ಮ ಎಲ್ಲರ ಒಂದು ಪರಿಶ್ರಮಕ್ಕೆ ನಮ್ಮ ಒಂದು ಅಭಿನಂದನೆಗಳು ಮತ್ತು ಕೃತಜ್ಞತಾ ಪೂರ್ವಕ ಧನ್ಯವಾದಗಳು ಸರ್.
1: ನಮಸ್ಕಾರ.
3: ಒಳ್ಳೊಳ್ಳೆ ಮಾಹಿತಿಗಳು ಪ್ರತಿಯೊಂದರಲ್ಲೂ ಒಂದೊಂದೇ ತನ್ನದೇ ಆದ ಒಂದು ವಿಶಿಷ್ಟತೆಯಿಂದ ಮಾಹಿತಿಗಳನ್ನ ದೊರಕಿಸ್ಕೊಡ್ತಿದ್ದೀರಾ, ಮನರಂಜನೆಯನ್ನು ಸಹ ಸಿಗ್ತಾ ಇದೆ ಸರ್. ಮತ್ತೆ ಇದು ಈ ಹಳೆ ಕಾರ್ಯಕ್ರಮಗಳಲ್ಲದೆ ಹೊಸ ಕಾರ್ಯಕ್ರಮಗಳಾದ ವರ್ತಮಾನ ವೃತ್ತ ಅಂತ, ಅದು ಅಷ್ಟೇ ಸುದ್ದಿಯ ಹಿಂದಿನ ಕತೆ. ನಾವೆಲ್ಲಾನು ನ್ಯೂಸ್ ಪೇಪರ್ ತಗೊಂಡ್ರೆ ರಾಜಕೀಯ ಅನ್ನೋ ಸ್ಪೋರ್ಟ್ಸ್ ಓದ್ಬಿಟ್ಟು ಕೆಲವೊಂದು ಬರೀ ಸುಮ್ಮನೆ ಶೀರ್ಷಿಕೆ ಮೇಲೆ ಕಣ್ಣಾಚಿ ಇಟ್ಬಿಡ್ತಾ ಇದ್ವಿ. ಆದ್ರೆ ಈ ಕಾರ್ಯಕ್ರಮ ಕೇಳದ್ಮೇಲೆ ಅನ್ಸುತ್ತೆ ಪ್ರತಿಯೊಬ್ಬರೂನು ಪ್ರತಿಯೊಂದು ಆರ್ಟಿಕಲ್ ನು ಓದ್ಬೇಕು ಅಂತ. ಯಾಕಂದ್ರೆ ಆ ಸುದ್ದಿಯ ಹಿಂದೆ ಆ ಪತ್ರಕರ್ತರ ಪರಿಶ್ರಮ ಮತ್ತೆ ಅವರ ಆಸೆ ಆಸಕ್ತಿ ಜನರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನ ನೀಡಬೇಕು ಅನ್ನೋ ಒಂದು ಅವರ ಪರಿಶ್ರಮದ ಪ್ರತಿಫಲ ಆದ ಹಾಗಿರುತ್ತೆ. ಹಾಗಾಗಿ ಅದನ್ನ ಖಂಡಿತವಾಗಿ ನಾವು ಯಾವುದು ನಿಗಣ್ಯ ಮಾಡಬಾರ್ದು, ಪ್ರತಿಯೊಂದನ್ನು ಓದಬೇಕು ಅನ್ನೋದನ್ನ ಈ ಕಾರ್ಯಕ್ರಮ ತಿಳಿಸ್ಕೊಡ್ತಾ ಇದೆ. ಮತ್ತೆ ಋತುಮಾನ ಅನ್ನೋದು ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೊದಲನೇ ಸಲ ಮೈಸೂರಿನ ಮುಂಜಾನೆ ಬಗ್ಗೆ ಮಾತನಾಡಿದ್ರು, ಒಂದು ಸುತ್ತು ಆ ಮೈಸೂರು ಸುತ್ತ ಒಂದು ಮುಂಜಾನಲ್ಲಿ ಅದ್ದಾಡ್ ಬಂದ್ವೇನೋ ಅನ್ನೋಷ್ಟು ಒಂದು ಉಲ್ಲಾಸ ಆ ದಿನ ಸಿಕ್ತು. ಮತ್ತೆ ಮೊದಲ ಒಂದು ವರಮಾನ ಆದಾಯ, ನಾವು ಏನು ಸಂಬಳವನ್ನ ತಗೊಂಡ್ವೋ ಅದನ್ನ ನೆನಪನ್ನ ನೆನಪಿಸ್ತು ಅದು ಇನ್ನೊಂದಿನ ಕಾರ್ಯಕ್ರಮ. ತುಂಬಾ ಒಂದು ಸಂತಸ ಆಯ್ತು. ಮತ್ತೆ ತಮ್ಮ ಒಂದು ಶನಿವಾರದ ಇದು ಕಾರ್ಯಕ್ರಮನೂ ಅಷ್ಟೇನೆ ಸರ್, ಅದರಲ್ಲಿ ತೊರವೆ ರಾಮಾಯಣ, ನರಹರಿಯ ತೊರವೆ ರಾಮಾಯಣನ ಕೇಳಿದ್ವಿ. ಆದ್ರೆ ತೊರವೆ ಊರಿನ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿನ ನಮ್ಮ ಕೇಳುಗರು ದೊರಕಿಸ್ಕೊಟ್ಟು, ಅದೇ ತರ ಮುನಿರಾಬಾದದ್ದು ತುಂಬಾ ಚೆನ್ನಾಗಿ ಈ ನಡುವೆ ನಮ್ಮ ಕೇಳುಗರು ಪತ್ರಗಳನ್ನ ಬರಿತಾ ಇದ್ದಾರೆ ಸರ್. ಒಳ್ಳೊಳ್ಳೆ ಜಾಗಗಳ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ಮಹಿಳಾ ರಂಗದಲ್ಲಿ ಒಂದು ಕಾರ್ಯಕ್ರಮ ಬಂದಿತ್ತು, ಸಹನಾ ಮೇಡಮ್ ಅನ್ಸುತ್ತೆ ನಡೆಸ್ಕೊಟ್ಟಿದ್ದು, ಬಾನಿ ಇದು ಭೂಮಿಯಿಂದ ಬಾನಿಗೆ.

0: ಹೇಳಿ, ಬೀದಿ ಬದಿಯ ವರ್ತಕರು ಅಂದ್ರೆ ಹೆಂಗಸರು ಬೀದಿ ಬದಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡುವಂತವ್ರನ್ನ ಇದ್ ಮಾಡುದು. ಅದ್ರಲ್ಲಿ ಒಬ್ರು ಹೆಣ್ಮಕ್ಳು ಮಾತಾಡ್ತವ್ರು ಸೊಪ್ಮಾರವ್ರು ಹೇಳಿದ್ರು, ನಮ್ಮಂತವ್ರನ್ನ ಆಕಾಶವಾಣಿ ಸಂದರ್ಶನ ಮಾಡಿದ್ದು ನಂಗೆ ತುಂಬಾ ಸಂತೋಷ ಆಗ್ತಿದೆ ಅಂತ. ಆದ್ರೆ ಆಕಾಶವಾಣಿ ಯಾರನ್ನೂ ನಗಣ್ಯ ಮಾಡಿಲ್ಲ ಸರ್. ಪ್ರಧಾನಮಂತ್ರಿ ಮೋದಿ ಅವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೋ ಅಷ್ಟೇನೆ ಬೀದಿ ಬದಿ ವ್ಯಾಪಾರಿಗಳಿಗೂ ಪ್ರತಿಯೊಬ್ಬರಿಗೂನು ಇದು ಸಂಬಂಧಿಸಿದ್ದು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಪರಿಗಣನೆ ತಂದ್ಕೊಂಡು ಅವರ ಸಂದರ್ಶನವನ್ನ ಮಾಡ್ತಾ ಇದೆ. ಮತ್ತೆ ಈ ಒಂದು ವಿಚಾರದಲ್ಲಿ ನಾನು ಒಂದು ರಿಕ್ವೆಸ್ಟ್ ಎಲ್ಲಾರನ್ನು ಕೇಳ್ಕೊಳ್ಳೋದು ಅಂದ್ರೆ, ಪಾಪ ಸೊಪ್ಮಾರ್ ಅವರು ಎಷ್ಟು ಅವರು ಪರಿಶ್ರಮ ಪಟ್ಟು ಅವರು ಇದ್ ಮಾಡ್ತಾರೆ. ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಚೌಕಾಶಿ ಮಾಡದೆ ಪರ್ಚೇಸ್ ಮಾಡ್ತೀವಿ. ಇಂಥವ್ರ ಹತ್ರ ಏನೋ 1 ರೂಪಾಯಿ 2 ರೂಪಾಯಿಗೂ ಚೌಕಾಶಿ ಮಾಡಿ ತಗೊಳ್ತೀವಿ, ಆ ತರ ಮಾಡದ್ ಬೇಡ. ಅದನ್ನ ಕೇಳ್ಬೇಕಾದ್ರೆ ನನಗೆ ಒಂದು ಹಾಡು ಜ್ಞಾಪಕ ಬರ್ತಾ ಇತ್ತು ಸರ್. ಚೋಟುದ್ದ ಹೊಟ್ಟೆಗಾಗಿ ಗೇಣುದ್ದ ಬಟ್ಟೆಗಾಗಿ ದಿನವೆಲ್ಲ ಹೋರಾಟ ಈ ಲೋಕದಲ್ಲಿ ಅಂತ ಅನ್ಬಿಟ್ಟು ಪಾಪ ಅವರು ಹೊಡೆದಾಡ್ತಾ ಇರ್ತಾರೆ. ಅಂತವ್ರ ಹತ್ರ ದಯವಿಟ್ಟು ಚೌಕಾಶಿ ಮಾಡ್ಬೇಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಕಡೆಯದಾಗಿ ಒಂದೇ ಒಂದು ಸರ್, ಕಳೆದ ವಾರದಿಂದ ನಂದು ವಾಟ್ಸಪ್ ಕರೆ ರೀಚ್ ಆಗ್ತಿಲ್ಲ ಸರ್. ಯಾವ ಕಾರ್ಯಕ್ರಮಕ್ಕೆ ನಾನು ಸೆಂಡ್ ಮಾಡಿದ್ರು ವಾಟ್ಸಪ್ ಕರೆನೆ ಹೋಗ್ತಾ ಇಲ್ಲ.
1: ವಾಟ್ಸಪ್ ಕರೆ ಅಂದ್ರೆ ವಾಟ್ಸಪ್ ಮೆಸೇಜ್
0: ನಂಬರ್ಗಳಿಗೆ ಹೋಗ್ತಾ ಇದೆ, ಆದ್ರೆ ಆಕಾಶವಾಣಿ ವಾಟ್ಸಪ್ ಮಾತ್ರ ಹೋಗ್ತಿಲ್ಲ. ಅದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು ಅಂತ ದಯವಿಟ್ಟು ಹೇಳಿ.
1: ವಾಟ್ಸಪ್ ಮೆಸೇಜ್ ಅಲ್ಲ, ಚಿತ್ರಗೀತೆಗಳಿಗಾಗಿ ಇನ್ನಿತರ ಕಾರ್ಯಕ್ರಮಗಳಿಗೆ ಅಲ್ಲ, ಅದನ್ನ ಗಮನಿಸ್ತೇವೆ ಸೌಮ್ಯ ಅವರೇ, ಸಂಬಂಧಪಟ್ಟವ್ರಿಗೆ ಹೇಳ್ತೇವೆ, ನಾವು ಕೂಡ ಗಮನಿಸ್ತೇವೆ,
0: ನೋಡ್ತೇವೆ.
1: ನಮಸ್ಕಾರ. ನಮಸ್ಕಾರ,
0: ಧನ್ಯವಾದಗಳು ಸರ್.
1: ಕೇಳಿದ್ರೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಖೈದಿ, ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ. ಚಿವುದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿ.

0: ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ತಾವು ಬರೆದಿರುವಂತಹ ಪತ್ರಗಳನ್ನು ಓದ್ತಾ ಇದ್ದಾವೆ. ಅಹಿರಿ, ಪತ್ರವನ್ನು ಓದೋದಕ್ಕೆ ಶುರು ಮಾಡೋಣ.
1: ಹಾಗೆ ಆಗಲಿ. ಅಶ್ವಿನಿ ಡಿ ಸಿದ್ದಯ್ಯನ ಹುಂಡಿ, ಕೂಗಲೂರು ಪೋಸ್ಟ್, ನಂಜನಗೂಡು ತಾಲೂಕಿನಿಂದ ಪತ್ರವೊಂದನ್ನು ಕಳಿಸಿದ್ದಾರೆ. ನನ್ನ ಆಪ್ತ ಗೆಳತಿ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದಿನಾಂಕ 24/7/2026 ಶುಕ್ರವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ತುಂಬ ಚೆನ್ನಾಗಿತ್ತು. ದಿನಾಂಕ 27/7 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಅಕ್ಷರ ಸಂಗಮ ಕಾನ್ಸೆಪ್ಟ್ ಒಂದು ರೀತಿ ವಿಶೇಷವಾಗಿತ್ತು, ಜೊತೆಗೆ ನಮ್ಮ ಮೆದುಳಿಗೆ ಒಂದಷ್ಟು ಕೆಲಸವನ್ನು ಕೊಟ್ಟಿತು. ತುಂಬ ಉತ್ತಮವಾದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ದಿಗ್ವಿಜಯರವರಿಗೆ ಹಾಗೂ ಚಿನ್ಮಯಿರವರಿಗೆ ನನ್ನ ಅಭಿನಂದನೆಗಳು. ಹಾಗೂ ದಿನಾಂಕ 28/7 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ವರ್ತಮಾನ ವೃತ್ತಾಂತ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು. ಜೊತೆಗೆ ಅಂದು ಮಾತನಾಡಿದ ಗಣ್ಯರು ಹಲಸಿನ ಮರ ಕರಡಿಯ ಕುರಿತಾದ ಲೇಖನ ಹಾಗೂ ಕೃಷ್ಣ ಮೃಗಗಳ ಬಗ್ಗೆ ಹಲವಷ್ಟು ತಮ್ಮದೇ ಆದ ಕಥೆಗಳ ರೂಪದಲ್ಲಿ ಮಾಹಿತಿಯನ್ನು ಸಹ ತಿಳಿಸಿಕೊಟ್ಟರು. ಇವರಿಗೆ ನನ್ನ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಸಹನಾರವರಿಗೆ ನನ್ನ ನಮನಗಳು. ಮತ್ತು 28/7/2026 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ನಾಟಕ ಜೀವನ್ಮುಖಿ ಮನಮುಟ್ಟುವಂತಿತ್ತು. ದಿನಾಂಕ 29/7 ಬುಧವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ನಾಟಕ ಬಾರು ಮುದ್ದು ಕೃಷ್ಣ ಉತ್ತಮವಾಗಿತ್ತು. ಈಗಿನ ಯುವ ಪೀಳಿಗೆಯ ಯುವಕ ಯುವತಿಯರು ದುಡುಕಿ ತಮ್ಮ ಬದುಕಿನ ನಿರ್ಧಾರವನ್ನು ತಾವೇ ತೆಗೆದುಕೊಂಡು ಮುಂದೆ ಪಶ್ಚಾತ್ತಾಪ ಪಡುವಂತಹವರಿಗೆ ಜಾಗೃತಿ ಮೂಡಿಸುವ ಮೂಲಕ ಈ ನಾಟಕ ಉತ್ತಮ ನಿದರ್ಶನವಾಯಿತು. ಈ ನಾಟಕದ ಎಲ್ಲ ಪಾತ್ರಧಾರಿಗಳಿಗೂ ಹಾಗೂ ನಾಟಕದ ತಂಡಕ್ಕೆ ನನ್ನ ವಂದನೆಗಳು. ಹಾಗೂ 29/7 ರಾತ್ರಿ 9:30 ಪ್ರಸಾರವಾದ ದ್ಯಾವನೂರು ಕಥಾ ಮಾಲಿಕೆಯಲ್ಲಿ ಪ್ರಸಾರವಾದ ನಾಟಕ ಗ್ರಸ್ತರು ತುಂಬ ಅದ್ಭುತವಾಗಿ ಪ್ರಸಾರವಾಯಿತು. ಒಟ್ಟಿನಲ್ಲಿ ಒಂದೇ ಎರಡೆ ಎಲ್ಲ ಕಾರ್ಯಕ್ರಮಗಳು ಮಾಹಿತಿಪೂರ್ಣವಾಗಿ ಪ್ರಸಾರವಾಗುತ್ತಿದೆ. ಎಲ್ಲರಿಗೂ ನನ್ನ ಧನ್ಯವಾದಗಳು ಎಂದು ನಮಗೆ ತಿಳಿಸ್ತಾರೆ.
0: ಪತ್ರವನ್ನು ಬರೆದಂತಹ ಅಶ್ವಿನಿ ಹಾಗೂ ಲಿಖಿತ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ, ಅವರಿಗೆ ನಾವು ಧನ್ಯವಾದವನ್ನು ಹೇಳೋಣ. ಆಹಿರಿ, ಮುಂದಿನ ಪತ್ರ.
1: ಜಾಹ್ನವಿ ರಾಮಕೃಷ್ಣ ನಗರದಿಂದ ಪತ್ರವನ್ನು ಬರೆದಿದ್ದಾರೆ. 23/7 ಗುರುವಾರ ಬೆಳಿಗ್ಗೆ ಪದ ಪರಿಚಯ ಕಾರ್ಯಕ್ರಮದಲ್ಲಿ ಕರೆಗಂದಿ ಶಬ್ದ ಹಳೆಯದನ್ನು ನೆನಪು ಮಾಡಿದ್ದು ಖುಷಿಯಾಯಿತು. 24/7 ಶುಕ್ರವಾರ ಕಾಡು ಕಲಿಸಿದ ಪಾಠ ಚೆನ್ನಾಗಿತ್ತು, ಉತ್ತರ ಕಳಿಸಿದ್ದೇನೆ. 25/7 ಶನಿವಾರ ಮಧ್ಯಾಹ್ನ 3:15 ಪ್ರಸಾರವಾದ ಮಕ್ಕಳ ಸಾಹಿತ್ಯ ರಂಗ ಕೇಳಲು ಚೆನ್ನಾಗಿತ್ತು. ಕೆಂಪೇಗೌಡರ ಮಕ್ಕಳ ಕವನ ಕಥೆ ಕೇಳಲು ಸ್ವಾರಸ್ಯವಾಗಿತ್ತು. ಅಂದೇ ರಾತ್ರಿ 8:30 ದೇವನೂರು ಮಹಾದೇವರವರ ನಾಟಕ, ಅದರಲ್ಲಿ ಹಳ್ಳಿ ಭಾಷೆ ಚೆನ್ನಾಗಿತ್ತು. 26/6 ಭಾನುವಾರ ಬೆಳಿಗ್ಗೆ ಡಾಕ್ಟರ್ ಶರಣ್ಯರವರು ಹೆಪಟೈಟಿಸ್ ಬಗ್ಗೆ ವಿವರವಾಗಿ ತಿಳಿಸಿದ್ದು ಇಷ್ಟವಾಯಿತು. 27/7 ಸೋಮವಾರ ಗೇಮ್ ಶೋ ಬಹಳ ಇಷ್ಟವಾಯಿತು, ನಾನು ಉತ್ತರ ಕಳಿಸುತ್ತಿದ್ದೆ. 27/7 ಸೋಮವಾರ ಮಧ್ಯಾಹ್ನ 12:15 ನೀ ಆಪರೇಷನ್

0: ಕಾಲಿನ ಸಂಭಾಷಣೆ ನೈಜವಾಗಿದ್ದರೂ ತಮಾಷೆಯಾಗಿತ್ತು, ಸೂಪರ್. ಒಟ್ಟಿನಲ್ಲಿ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರುತ್ತದೆ. ಆಕಾಶವಾಣಿಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ನಮಗೆ ತಿಳಿಸ್ತಾರೆ.
1: ಪತ್ರವನ್ನು ಬರೆದಂತಹ
0: ಜಾಹ್ನವಿ ರಾಮಕೃಷ್ಣನಗರದಿಂದ
1: ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಈಗ ನಂಜನಗೂಡು ಮಹೇಶ್ ನಾಯಕ್ ಅವರ ಒಂದು ಪತ್ರ. ಆಗಸ್ಟ್ 1 ಶನಿವಾರ ದಿನ ರಾತ್ರಿ 8:16 ದ್ಯಾವನೂರು ಮಾದೇವಣ್ಣ ಅವರ ದ್ಯಾವನೂರು ಕಥಾ ಸಂಕಲನದಿಂದ ಜಿ ಪಿ ಬಸವರಾಜಣ್ಣ, ಜಿ ಶಾಂತಕುಮಾರಣ್ಣ ಅವರು ಆಯ್ಕೆ ಮಾಡಿದಂಥ ಮೂಡಲ್ ಸೀಮೆಯಲ್ಲಿ ಕೊಲಾಗಿಲ ಮುಂತಾಗಿ ನಾಟಕ ಬಹು ಪಸಂದಾಗಿ ಮೂಡಿಬಂತು ಕಣ್ರಿ. ಈ ನಾಟಕ ನಮ್ಮ ಮೈಸೂರು ಆಕಾಶವಾಣಿಯಿಂದ ಪ್ರಪಂಚದಾದ್ಯಂತ ಪ್ರಸಾರ ಆಯ್ತಾರದು ಕೇಳುಗರ್ಗ ಹೆಮ್ಮೆ. ಸಂಚಿಕದಾಗ ರಂಗಯ್ಯ ತನ್ನ ಹೆಂಡತಿ ಪಾರ್ವತಿನ ಅಮ್ಮಿ ಅಂತ ಕರೆಯೋದು ಆದರ್ಶ ದಂಪತಿಯ ಗುಣಲಕ್ಷಣ. ಊರಾಗ ಲೈಟ್ ಕಂಬ ನಡೀತಾ ಎಲ್ಲ ಬೀದಿಯವರು ಒಗ್ಗಟ್ಟಾಗಿ ಸೇರಿ ಎತ್ತು ಎತ್ತು ಐಸ ಅಂತ ಕಸ್ತು ಮಾಡೋದು ಊರಿನ ಅಭಿವೃದ್ಧಿ. ಊರಿನ ಹಳ್ಳಿ ಕಟ್ಟೆ ಮ್ಯಾಲ ತುಂಡೈಕ ಮೋಟ್ ಬೀಳಿ ಸಹಿತ ಸ್ಟೈಲ್ ಮಾಡಿ ಹರಟ ಹೊಡೋದು. ನೀರು ತರುವ ಹೆಮ್ಮಕ್ಕಳಿಗ ಶಿಲ್ಪಿ ಹೊಡೆದು ನರಸಮ್ಮನ್ನ ಬಗ್ಗ ಗಾಳಿ ಮಾತು ಹಬ್ಬಿಸ್ತಾ ಸೋಮಾರಿಗಳಾಗಿ ಕಾಲ ಕಳೀತಾವ. ಇದು ತಪ್ಪು. ಯಾಕಂದರೆ ನಾಳೆ ದಿನ ನಮ್ಮಕ್ಕ ತಂಗಿರುವಿ ನರ್ಸಮ್ಮ ಟೀಚರಮ್ಮ ಆದ್ರೂ ಇದೇ ರೀತಿ ಅಸಭ್ಯವಾಗಿ ಮಾಡ್ತಾರ ಅನ್ನೋದು ಮರಿಬಾರ್ದು ಕಣ. ರಾಜ ಅವ್ರವ್ವನೊಂದಿಗೆ ಸಂದರ್ಶನ ಮಾಡಿದ ಪರಿ ನಂಗೆ ಶಾನ ಇಷ್ಟ ಆಯಿತು. ರಂಗಯ್ಯ ಸೌದ ಕೊಂಟ ಸೀಳಕ್ಕಾಗ್ದೆಯೇ ಕಷ್ಟ ಪಟ್ಟದನ್ನು ನೋಡಿದ್ರೆ ಒಸಿ ಬೇಸರ ಆಯ್ತದೆ. ದೇವನೂರಾಗ ಈ ಸ್ಕೂಲು, ನಲ್ಲಿ, ಬಸ್ಸು, ಲೈಟ್ ಕಂಬ, ಕರೆಂಟು, ಸರ್ಕಾರಿ ಕಚೇರಿಗಳು ಬಂದದ್ದು ಇಡೀ ಊರಿಗೆಯೇ ಭಾರಿ ಖುಷಿ ವಿಚಾರ. ಪಾಠ ಮಾಡಿದವರು ರಂಗಯ್ಯನ ಪಾತ್ರದಲ್ಲಿ ಗುರುರಾಜಣ್ಣ, ಪಾರ್ವತಿ ಪಾತ್ರದಲ್ಲಿ ಶೈಲಜಕ್ಕ, ರಾಜನ್ ಪಾತ್ರದಲ್ಲಿ ಕಾರ್ತಿಕಣ್ಣ, ನರಸಮ್ಮನ ಪಾತ್ರದಲ್ಲಿ ಲೋಕೇಶ್ವರವ್ವ, ಗೌರಿ ಪಾತ್ರದಲ್ಲಿ ಕವಿತಕ್ಕ, ಶ್ರೀಮಾನ್ ವಿಜಯ ಕಟೀಲು ಮುಂತಾದವರು ಭಾರಿ ಪಸಂದಾಗಿ ಅಭಿನಯಿಸಿದರು. ಹಿನ್ನೆಲೆ ಮ್ಯೂಸಿಕ್ನಲ್ಲಿ ಕಂಸಾಳ, ಚಿಲ್ಲಂಗು, ತಾಳ, ತಪ್ಲಾಕು, ತಪ್ಲಂಗಿ ಸದ್ದುಗಳು ಸೂಪರಾಗಿದ್ದವು. ಹಿನ್ನೆಲೆ ಗಾಯಕ ಜನ್ನಿ ಅವರು ವೈನಾಗಿ ಪದ ಆಡವ್ರೆ. ಮುಂದಿನ ದಿನ ನಾಟಕದಾಗ ಒಸಿ ಒಂದು ಪಿಂಕ್ರ ಒಂದು ಸಟಕ ನಾಟಕದ ಸ್ಟೇಜ್ ಮ್ಯಾನೇಜರ್ ಅವರು ಮುಂದಿನ ಸಂಚಿಕೆಗಳಲ್ಲಿ ಯಾವುದೋ ಕಾರಣಕ್ಕೂ ತಪ್ಪದೆ ನಮ್ಮ ಡಾಕ್ಟ್ರು ಮೈಸೂರಣ್ಣನ್ನು ಅವ್ರಿಗೆ ಯಾವುದಾದ್ರು ಒಂದು ಪಾರ್ಟ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಅಂತ ಯಾರು ನಂಜನಗೂಡು ಮಹೇಶ್ ನಾಯಕ್ ಅವರು ಹೇಳಿದ್ದಾರೆ. ಹಳ್ಳಿ ಭಾಷೆಯಲ್ಲೇ ಆ ಪತ್ರವನ್ನು ಬರೆದಿದ್ದಾರೆ. ಒಂಥರದಲ್ಲಿ ನಮ್ಮ ನಂಜನಗೂಡು ಭಾಷೆ ಓದೋದಕ್ಕೆ ಚೆಂದ ಮತ್ತು ಮಾತಾಡೋದಕ್ಕೂ ಕೂಡ ಬಹಳ ಸೊಗಸಾಗಿ ಇರ್ತದೆ. ದೇವನೂರು ಅವರ ಕಥೆಗಳನ್ನು ಆಧರಿಸಿದಂತಹ ನಾಟಕ ರೂಪವನ್ನು ನಮ್ಮ ಮೈಸೂರು ಆಕಾಶವಾಣಿ ಪ್ರಸಾರ ಮಾಡ್ತಾ ಇದೆ. ಒಟ್ಟು ಬಹುಶಃ 3 ನಾಟಕಗಳು ಈಗ ಪ್ರಸಾರ ಆಗಿದೆ. ಇನ್ನು 4 ನಾಟಕಗಳು ಕೂಡ ಮೂಡಿ ಬರ್ತವೆ ಅನ್ನೋದನ್ನು ನಮ್ಮ ಕೇಳುಗರಿಗೆ ತಿಳಿಸೋಣ. ಮತ್ತೊಂದು ಪತ್ರ ಆಹಿರಿ.
0: ಮಿಂಚಂಚೆಗಳಿದ್ದಾವೆ. ಡಾಕ್ಟರ್ ಅಂಜಲಿ ಸುರೇಂದ್ರ ಅವರ ಮಿಂಚಂಚೆ. ನೆಚ್ಚಿನ ಮೈಸೂರು ಆಕಾಶವಾಣಿಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ಡಾಕ್ಟರ್ ಅಂಜಲಿ ಸುರೇಂದ್ರ ಮಾಡುವ ನಮಸ್ಕಾರಗಳು. ನಮ್ಮ ನಾಡಿನ ಹೆಮ್ಮೆಯ ಪ್ರಖ್ಯಾತ ಸಾಹಿತಿಗಳಾದ ದೇವನೂರು ಮಹದೇವ ಅವರ ದ್ಯಾವನೂರು ಕಥಾ ಸಂಕಲನದ ಬಾನುಲಿ ನಾಟಕ ಸರಣಿ ಅದ್ಭುತವಾಗಿ ಮೂಡಿಬರುತ್ತಿದೆ. ಜುಲೈ 25 ಶನಿವಾರ ರಾತ್ರಿ 8:15 ಜಿ ಶಾಂತಕುಮಾರ್ ಅವರ ನಿರ್ದೇಶನದಲ್ಲಿ ಪ್ರಸಾರವಾದ ದ್ಯಾವನೂರು ಬಾನುಲಿ ನಾಟಕ ಸರಣಿಯ 2ನೇ ಕಥಾನಾಟಕ ಗ್ರಸ್ತರು ನಿಜಕ್ಕೂ ಅದ್ಭುತವಾಗಿ ಮೂಡಿಬಂದಿದೆ. ಪ್ರಸಾದ್ ಕುಂದೂರ್ ಅವರ ಬಾನುಲಿ ಅಳವಡಿಕೆ ಉತ್ತಮವಾಗಿದೆ. ಸಮಾಜದ ಅಂಕುಡೊಂಕುಗಳನ್ನು ಅವ್ಯವಸ್ಥೆಗಳನ್ನು ತೋರಿದ ದೇವನೂರು ಅವರ ಕಥೆ ಇಲ್ಲಿ ಗೆದ್ದಿದೆ. ಎಲ್ಲ ಪಾತ್ರಧಾರಿಗಳು ಉತ್ತಮ ವಾಚಿಕಾಭಿನಯ ಮಾಡಿದ್ದಾರೆ. ಕಥೆ ನಮ್ಮ ಮುಂದೆಯೇ ನಡೆಯುತ್ತಿದೆಯೋ ಎಂಬಂತೆ ಭಾಸವಾಗುತ್ತದೆ. ಶೋಷಿತರ ಮನೆಯ ನೋವುಗಳು, ಅಸಹಾಯಕತೆಗಳು ಚೆನ್ನಾಗಿ ವ್ಯಕ್ತವಾಗಿವೆ. ಅವ್ವನ ಪಾತ್ರಧಾರಿಯ ನಟನೆ ಉತ್ತಮವಾಗಿತ್ತು. ಈ ಕಥಾನಾಟಕ ಸರಣಿಯ ಮುಂದಿನ ಕಂತುಗಳ ನಿರೀಕ್ಷೆಯಲ್ಲಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಹಾಗೆಯೇ ತಾಲೂಕು ಕಚೇರಿ ಮಳವಳ್ಳಿಯಿಂದ ಸೋಮಶೇಖರ್ ಕೊತ್ತತ್ತಿ ಅವರು ಮಿಂಚಂಚೆಯನ್ನು ಕಳಿಸಿದ್ದಾರೆ. ಮೈಸೂರು ಆಕಾಶವಾಣಿಗೆ ನಮಸ್ಕಾರಗಳು. ನಮ್ಮ ನೆಚ್ಚಿನ ಕಾಡಿನ ರಾಜ ಜಿ ಶಾಂತಕುಮಾರ್ ಅವರಿಗೆ ಅಭಿನಂದನೆ. ಕರಡಿಯನ್ನು ನಾಟಕಕ್ಕೆ ಕರೆಸಿದ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಮೆಚ್ಚುಗೆ. ಕರಡಿ ಆಡಿಸುವ ಜನರ ಭಾವನೆ ಭವಣೆ ಕಾಡನ್ನು ಅರಿತ ನಿಮಗೆ ತೋರುತ್ತದೆ. ಕರಡಿಯ ಕುಣಿಸುವ ನಾಟಕ ಸೂಪರ್ ಆಗಿತ್ತು. ಕರಡಿ ಆಡಿಸುವ ಜನಾಂಗದವರ ಬದುಕು, ಅವರಿಗೂ ಎಲ್ಲ ಸೌಲಭ್ಯ ಸಲ್ಲಬೇಕು. ಆದರೆ ಅವರ ಸೌಲಭ್ಯಗಳು ಲಂಚದಿಂದ

0: ಒಬ್ಬರನ್ನು ಸರಿಯಾಗಿ ತಲುಪುತ್ತಿಲ್ಲ. ಅಮಾಯಕರ ಜೀವನದ ಪಾಡು ನಾಟಕ ಕೇಳಿ ತಿಳಿಯಿತು. ನಿಮ್ಮ ಕಾಡಿನಲ್ಲಿನ ಕಥೆಗಳ ಕಾರ್ಯಕ್ರಮ ನಿತ್ಯ ಕೇಳುತ್ತಿದ್ದೆ. ಈ ನಾಟಕ ಮತ್ತೆ ಪ್ರಸಾರ ಮಾಡಿ, ಸೋಲಿಗ ಬಿಳಿಗಿರಿ ರಂಗಯ್ಯನ ಕಥೆ ನಾಟಕ ಮಾಡಿ ಎಂದು ಕೋರಿಕೆ. ಅವರದೇ ಆದ ಮತ್ತೊಂದು ಮಿಂಚಂಚೆ ಇದೆ. ಅಮಾಸ ಗ್ರಸ್ತರು ನಾಟಕ ಕೇಳಿ ನನಗೆ ಖುಷಿಯಾಯಿತು. ಬಡಜನರ ಮನ ಮುಟ್ಟುವ ನಾಟಕ ಪ್ರಸಾರ ಮಾಡುತ್ತಿರುವ ಮೈಸೂರು ಆಕಾಶವಾಣಿಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ನಾಟಕದ ಚಾಮರಾಜನಗರ ಪ್ರಾಂತ್ಯದ ಭಾಷೆ ನನಗೆ ಬಹಳ ಇಷ್ಟವಾಯಿತು. ಈ ನಾಟಕದ ಜೊತೆಗೆ ಶ್ರೀ ದೇವನೂರು ಮಹಾದೇವ ಅವರನ್ನು ಸಂದರ್ಶನ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಂಜುಂಡಸ್ವಾಮಿ ಸಂತೆಬಾಚಹಳ್ಳಿಯಿಂದ ನಮಗೆ ಮಿಂಚಂಚೆಯನ್ನು ಕಳಿಸಿದ್ದಾರೆ. ದಿನಾಂಕ 27/7/2026 ಸೋಮವಾರ ಮಧ್ಯಾಹ್ನ 12:35 ಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ಸುಚೇತನ್ ರಂಗಸ್ವಾಮಿ ಅವರ ಧ್ವನಿಯಲ್ಲಿ ಕನಕದಾಸರ ಬಂಟನಾಗಿ ಬಾಗಿಲ ಕಾಯುವೆ ಶುಭ ಪಂತುವರಾಳಿ ರಾಗದಲ್ಲಿ ತುಂಬ ಚೆನ್ನಾಗಿತ್ತು, ಕೇಳಿ ಕಣ್ತುಂಬಿ ಬಂತು. ಸುಚೇತನ್ ಅವರು ಟಿವಿ ಖಾಸಗಿ ವಾಹಿನಿಯಲ್ಲೂ ಸಂಗೀತ ತರಬೇತಿಯನ್ನು ಮಕ್ಕಳಿಗೆ ಚೆನ್ನಾಗಿ ನೀಡುತ್ತಿದ್ದಾರೆ. ಅವರ ಧ್ವನಿಯಲ್ಲಿ ಭಜಿಸಿ ಬದುಕೆಲೋ ಮಾನವ ಗೀತೆಯನ್ನು ಸಾಧ್ಯವಾದಾಗ ಪ್ರಸಾರ ಮಾಡಿ. ನಿಮ್ಮ ನಿಲಯದ ಬಹಳಷ್ಟು ದೇಶಭಕ್ತಿ ಗೀತೆಗಳು ಪ್ರಸಾರವಾಗುತ್ತಿತ್ತು. ಅದರಲ್ಲೂ ನಿಮ್ಮ ನಿಲಯದಲ್ಲೇ ತಯಾರು ಮಾಡಿದ ಕಲಾವಿದರ ದೇಶಭಕ್ತಿ ಗೀತೆ ತುಂಬ ಚೆನ್ನಾಗಿ ಸಮೂಹ ಗಾಯನದೊಂದಿಗೆ ಮೂಡಿಬರುತ್ತಿತ್ತು. ದೇಶಭಕ್ತಿ ಗೀತೆಗಳ ಬಹುದೊಡ್ಡ ಭಂಡಾರ ನಿಮ್ಮಲ್ಲಿದೆ. ಅವು ಈಗ ಮೂಲೆ ಸೇರಿದಂತೆ ಕಾಣುತ್ತದೆ. ಜಯ ಜಯ ಕನ್ನಡ ರಾಜೇಶ್ವರಿ, ನವಭಾವ ನವಜೀವ, ಓ ನನ್ನ ಜನರೇ, ಹೀಗೆ ಬಹಳಷ್ಟು ಗೀತೆಗಳು. ಬೆಳಗ್ಗೆ ಗೀತಾರಾಧನದ ಕೊನೆಗೆ ಒಂದು ದೇಶಭಕ್ತಿ ಗೀತೆ ಬಿಟ್ಟರೆ ಮತ್ತೆ ಯಾವ ಸಮಯದಲ್ಲೂ ದೇಶಭಕ್ತಿ ಗೀತೆ ಕೇಳಿಸುವುದಿಲ್ಲ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ಇಂತಿ ಖಾಯಂ ಕೇಳುಗ ಹಾಗೂ ಗಾಯಕ ನಂಜುಂಡಸ್ವಾಮಿ, ಸಂತೆಬಾಚಹಳ್ಳಿ.
1: ಇಲ್ಲಿ ಒಂದು ವಿಚಾರವನ್ನು ನಾವು ಹೇಳೋಣ ನಮ್ಮ ಕೇಳುಗರಿಗೆ. ದೇವನೂರು ಮಹಾದೇವ ಅವರ ಕಥೆಗಳು ಎಷ್ಟಿವೆಯೋ ಅಷ್ಟು ಕಥೆಗಳು ಕೂಡ ನಾಟಕದ ರೂಪದಲ್ಲಿ ಬರುತ್ತೆ. ಮತ್ತು ದೇವನೂರು ಮಹಾದೇವ ಅವರ ಸಂದರ್ಶನವನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ, ಒಂದಲ್ಲ ಒಂದು ದಿನ ಸಂದರ್ಶನ ಅದು ಆಗಬಹುದು ಅಂತ ನಾವು ಆಶಾವಾದಿಗಳಾಗಿ ಇರೋಣ. ಮತ್ತು ಆಹಿರಿ ಮತ್ತಷ್ಟು ಪತ್ರಗಳು ಇವೆ. ಈಗ ಒಂದು ಗೀತೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ, ಅನಂತರ ಅವರ ಕರೆಗಳನ್ನು ಸ್ವೀಕರಿಸೋಣ. ಗಾಳಿ ಮಾತು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಿರಿ,
1: ಹಲೋ ಸರ್.
0: ಹಲೋ, ನಮಸ್ಕಾರ. ಯಾರು
1: ಸರ್? ನಾವು ಪಿರಿಯಾಪಟ್ಟಣ ತಾಲೂಕು ಬೆಳ್ತೂರಿಂದ ಕಮಲಾ ಅಂತ.
0: ಕಮಲಾ ಅವರೇ, ಮೊದಲನೇ ಬಾರಿ ಕರೆ ಮಾಡಿದಿರ ತಾವು?
1: ಇಲ್ಲ ಸರ್, ಅಯ್ಯೋ 100 ವರ್ಷ ಆಗೋಗಿತ್ತು ಸರ್ ಇವಾಗೆಲ್ಲ.
0: ಹೌದಾ? ಯಾಕೆ ಆಕಾಶವಾಣಿ?
1: ಸರ್
0: ಹೌದು, ನಾನೇ ಮಾತಾಡ್ತಾ ಇದ್ದೀನಿ.
1: ಅಯ್ಯೋ, ಅವತ್ ಆ ವರ್ಷನೂ ನೀವೇ ಸರ್ ನನ್ನ ಪುಣ್ಯ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ.
0: ಹೌದಾ, ಆ 3 ವರ್ಷದಿಂದ
1: ಕಾರ್ಯಕ್ರಮ ಎಲ್ಲ ಕೇಳ್ತೀವಿ ಸರ್.
0: ಎಲ್ಲ ಕಾರ್ಯಕ್ರಮ ಕೇಳ್ತೀರಾ?
1: ಇಡೀ ದಿನ ರೇಡಿಯೋ ಆನ್ ಆಗಿರ್ತದೆ ಸರ್.
0: ಏನ್ ಉದ್ಯೋಗ ತಮ್ದು? ಗೃಹಿಣಿನಾ ಅಥವಾ ಬೇರೆ ವರ್ಕ್ ಮಾಡ್ತಾ ಇದ್ದೀರಾ?
1: ಸರ್
0: ಏನ್ ಉದ್ಯೋಗ ತಮ್ದು? ಗೃಹಿಣಿನಾ?
1: ಸರ್ ವ್ಯವಸಾಯ ಮಾಡ್ತೀವಿ ಸರ್.
0: ಹಾ, ಗುಡ್. ವ್ಯವಸಾಯ? ಏನ್ ಮಳೆ ಚೆನ್ನಾಗಿ ಆಗ್ತಾ ಇದೆಯಾ ಪಿರಿಯಾಪಟ್ಟಣದಲ್ಲಿ?
1: ಹೌದು ಸರ್, ನಮ್ ಚೆನ್ನಾಗಿ ಆಗುತ್ತೆ ಆ ಕಡೆ ಎಲ್ಲ ಬೆಳ್ದಿ. ಇವಾಗ ಸೊಪ್ಪು, ಶುಂಠಿ, ಮುಸ್ಕಿನ ಜೋಳ.
0: ಏನ್ ಸೊಪ್ಪು? ಏನ್ ಸೊಪ್ಪು ಹಾಕಿದಿರಿ?
1: ಹೊಗೆ ಸೊಪ್ಪು,
0: ಹೊಗೆ ಸೊಪ್ಪು,
1: ಹೊಗೆ ಸೊಪ್ಪು. ಈಗೆಲ್ಲ ಬ್ಯಾರನ್ ಬೇಯ್ತಾ ಇದೆ, ಮುರ್ದು ಬೇಯಿಸ್ತೀವಿ. ಶುಂಠಿ, ಮುಸ್ಕಿನ ಜೋಳ ಹಾಕೋತೀವಿ. ಮತ್ತೆ ಊಟಕ್ಕೆ ಎಷ್ಟು ಬೇಕು ರಾಗಿ, ಭತ್ತ ಎಲ್ಲ ಬೆಳ್ಕೋತೀವಿ ಸರ್.
0: ಓಕೆ. ನೀವು ಆಕಾಶವಾಣಿಯನ್ನು ಕೇಳುವಂತ ಸಮಯ ಹೇಗೆ ಹೊಂದಿಸ್ಕೊಳ್ತೀರಿ ನಿಮ್ಮ ವ್ಯವಸಾಯದ ನಡುವೆ?
1: ಸೆಲ್ ಬ್ಯಾಟ್ರಿ ರೇಡಿಯೋನೇ ತಕೊಂಡ್ ಹೊರಟೋಯ್ತೀವಿ. ಮೊಬೈಲ್ ಅಲ್ಲೆಲ್ಲ ಕೇಳಲ್ಲ, ರೇಡಿಯೋನೇ ತಗೊಂಡ್ಬಿಟ್ಟಿದೀವಿ.
0: ಓಹೋ, ಅಲ್ಲಿ ನೀವು ವ್ಯವಸಾಯದ ಜಾಗದಲ್ಲಿ ರೇಡಿಯೋ ಹಾಕೊಂಡ್ಬಿಡ್ತೀರಾ?
1: ರೇಡಿಯೋ ಹಾಕೊಂಡು ಇಲ್ಲಿ ಕೆಲಸ ಮಾಡೋರು ಫೋನ್ ಮಾಡು ಮಾಡು ಕೇಳು ವಿಚಾರ ಹೇಳು ಅಂತ ಹೇಳಿದ್ರೆ ನಮ್ಗ್ ಲೈನ್ ಸಿಗೋದಿಲ್ಲ. ಈಗ ಸಿಕ್ತಲ್ಲ, ಎಲ್ರೂ ಮುಂದಾಡ್ತಾರೆ, ಮಾತಾಡು ಮಾತಾಡು, ನಾವೆಲ್ಲ ಕೇಳ್ತೀವಿ ಅಂತ ಹೇಳು.
0: ಎಷ್ಟು ಜನ ಇದ್ರಿ ನಿಮ್ಮ ಸುತ್ತಮುತ್ತ ಈಗ?
1: ಈಗ ಅಲ್ಲಿ ಆರು ಜನ ಕೆಲಸದ ಜನ ಬಂದಿರ್ತಾರೆ ನಾವು ಸೇರಿ. ಮತ್ತೆ ನಮ್ ತಂದೆಗೆ ಅವಾಗ ಸರ್ ನಿಮ್ ಹತ್ರ ಇದು ಹೇಳ್ಬೇಕು. ಇವಾಗ ನಾನು ನಿಮ್ ಹತ್ರ ನಾನು ಕೇಳುವಾಗ ಈ ತರ ಪ್ರೋಗ್ರಾಮ್ ಅಲ್ಲಿ ಹಾಡಾಕೊಡ್ತಾ ಇದ್ರಿ ಕೇಳಿದ್ರೆ. ಈಗ ಬೇರೆ ಬರ್ತಾ ಇದೆ ಕೇಳಿದ್ರೆ ಕೋರಿಕೆ, ಬೇರೆ ಫೋನ್ ಅಲ್ಲಿ ಬರ್ತಾ ಇದೆ ಆ ಕಾರ್ಯಕ್ರಮ. ನೀವು ನನ್ ಮಯೂರ ಹಾಡು ಕೇಳಿದಾಗ ನಮ್ಮ ಅಪ್ಪನ್ಗೆ ಹಾಕೊಟ್ಟಿದ್ರಿ ಒಂದ್ ಮಯೂರ, ನಾನಿರುವುದೇ ನಿಮಗಾಗಿ ಹಾಡಾಕಿದ್ರಿ.
0: ಏನ್ ನಿಮ್ ತಂದೆ ಹೆಸರು?
1: ಭೋಜೇಗೌಡ ಅಂತ.
0: ಭೋಜೇಗೌಡ?
1: ಆದ್ರೆ ನಮ್ ತಂದೆ ತೀರ್ ಹೋದ್ರು.
0: ಓ ಹೌದೇ.
1: ಈ ತರ ಹಳೆ ಹಾಡು ಬಂದ್ಬಿಟ್ರೆ ನಮ್ಮ ಅಪ್ಪನ್ಗೆ ಅಷ್ಟು ಇಷ್ಟ ಆಯ್ತಿತ್ತು. ಅದ್ನ ನಾನು ನೆನ್ಪ್ ಮಾಡಿ ಅವಾಗಲೇ ಲಾಸ್ಟ್ ಕಾಲು ಸಿಗ್ಲೇ ಇಲ್ಲ ನಮ್ಗೆ. ಸಿಗೋದು ಭಾರಿ ಕಷ್ಟ ಇದೆ ಸರ್. ಎಲ್ಲ ಕೇಳ್ತೀವಿ ಸರ್.

0: ಇತರ ಎಲ್ಲ ಕಲಾವಿದರನ್ನು ಆ ಕಾರ್ಯಕ್ರಮದಲ್ಲಿ ಪರಿಚಯಿಸೋದಕ್ಕೆ.
1: ಸರ್
0: ಹಾಗೊಂದು
1: ಅದನ್ನ
0: ವೇಳೆ
1: ಆದಷ್ಟು.
0: ಅಲ್ಲ, ನಮಗೂ ಅವರು ಮುಖ್ಯ ಅಲ್ವಾ, ಒಳ್ಳೆ ನಟಿ ಅಲ್ವಾ ಆರತಿ ಅವರು,
1: ಹೌದು ಸರ್,
0: ಹಿರಿಯ ನಟಿ.
1: ಹೌದು
0: ಈಗ
1: ಸರ್.
0: ಅವರ ಅನುಭವಗಳನ್ನ, ಅವರ ಏಳು ಬದುಕಿನ ಏಳು ಬೀಳುಗಳನ್ನ ಹೇಳ್ಕೊಳ್ಳುವಂತ ಒಂದು ಮನಸ್ಸು ಅವರು
1: ಹೌದು ಸರ್,
0: ಮಾಡಿದ್ರೆ, ಅವರು ನಮಗೆ ಲಭ್ಯ ಆದರೆ, ಖಂಡಿತ ಅವರ ಧ್ವನಿಯನ್ನು ನಿಮಗೆ ನಾವು ಕೇಳಿಸ್ತೇವೆ.
1: ಆಯ್ತು ಸರ್.
0: ನಮಸ್ಕಾರ.
1: ಇವತ್ತೊಂದು ದಿವಸದಲ್ಲಿ ತುಂಬಾ ಜನ ಕಲಾವಿದರು, ಅಂತೆಂತ ದೊಡ್ಡ ಗಾಯಕಿಯರು, ಅವ್ರು ಎಂತೆಂತವರು ಇವತ್ತು ಇಲ್ಲ, ಅವ್ರಿಗೆ ಒಂದು ಮೆಸೇಜ್ ಏನು ಮಾಡ್ತಾ ಇಲ್ಲ ಆರತಿ ಮೇಡಮ್. ನಮ್ಗೆ
0: ಓಕೆ
1: ಆರತಿ
0: ಓಕೆ,
1: ಅಂದ್ರೆ
0: ನೋಡೋಣ,
1: ನಮ್ಗೆ
0: ನಾವು
1: ತುಂಬಾ
0: ಪ್ರಯತ್ನ
1: ಇಷ್ಟ.
0: ಪಡ್ತೇವೆ. ಹಾ, ನಮಸ್ಕಾರ ಕಮಲ ಅವರೇ, ಕರೆ ಮಾಡೋದಕ್ಕೆ. ಹಲೋ, ಆಕಾಶವಾಣಿ.
1: ಕೆಲಸ ಹೊಡಕ್ಕೆ
0: ಏನು, ಹಲೋ, ಯಾರು? ಹಲೋ,
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
1: ನಾನು ರೂಪಾ ಅಂತ, ಅರವಿಂದ ನಗರಿಂದ ಸರ್.
0: ನಮಸ್ಕಾರ ರೂಪಾ ಅವರೇ, ಹೇಳಿ.
1: ಹಾಂ, ನಮಸ್ತೆ ಸರ್. ನಿನ್ನೆ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮ 12:30ಕ್ಕೆ ಪ್ರಸಾರವಾಗಿ ತುಂಬಾ ಚೆನ್ನಾಗಿತ್ತು ಸರ್. ಆಮೇಲೆ ಚಿಂತನ ಕಾರ್ಯಕ್ರಮದಲ್ಲಿ ಪದ್ಮಿನಿ ರಾವ್ ಅವರು ತಿಳಿಸ್ಕೊಟ್ಟಿದ್ದು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಅವರು ಬೇಕು ಬೇಕು ಅನ್ನೋದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋ ಒಂದು ನುಡಿ ಹೇಳಿದ್ರು, ಅದು ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲಾರು ಪ್ರಪಂಚದಲ್ಲಿ ಅಳವಡಿಸ್ಕೋಬೇಕಾದ್ದು ಅದು, ತುಂಬಾ ಚೆನ್ನಾಗಿತ್ತು ಆ ಲೈನ್ ಅವ್ರು ಹೇಳಿದ್ದು.
0: ಓಕೆ.
1: ಆಮೇಲೆ ಸರ್, ಇದು ಸಾಧಕರ ಸೋಪನ ಕಾರ್ಯಕ್ರಮದಲ್ಲೂ ಅಷ್ಟೇ, ಟಿ ಎಸ್ ಗೋಪಾಲ್ ಅವರು ತ್ರಿವೇಣಿ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಸಹ ತುಂಬಾ ಚೆನ್ನಾಗಿತ್ತು ಸರ್. ಆಮೇಲೆ ಜಯತು ಕೋದಂಡರಾಮ, ಜಯತು ದಶರಥ ರಾಮ ಭಕ್ತಿಗೀತೆ, ಹಾ ಅದು ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಖುಷಿ ಆಯ್ತು ಅದು ಆ ಕೇಳಿ. ಆಮೇಲೆ ಗೇಮ್ ಶೋ ಅಂತೂ ಸೂಪರ್ ಆಗಿ ಬರ್ತಾ ಇದೆ ಸರ್, ಗೇಮ್ ಶೋನು ತುಂಬಾ ಇಷ್ಟ ಆಗುತ್ತೆ. ಎಲ್ಲಾ ಕಾರ್ಯಕ್ರಮನು ತುಂಬಾ ಇಷ್ಟ ಆಗುತ್ತೆ ಸರ್, ನಿಮ್ದು ಕೇಂದ್ರದಿಂದ ಪ್ರಸಾರವಾಗುವ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದೆ, ಯಾವುದು ಇದನ್ನು ಆಗಿಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಇಷ್ಟ ಆಗುತ್ತೆ. ಒಂದಕ್ಕಿಂತ ಒಂದು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ತುಂಬಾ
0: ಓಕೆ
1: ಖುಷಿ ಆಗುತ್ತೆ ಸರ್.
0: ಓಕೆ ರೂಪಾ ಅವರೇ, ಹೀಗೆ ಕಾರ್ಯಕ್ರಮಗಳನ್ನು
1: ತಮ್ಮ ಜೊತೆ
0: ಕೇಳ್ತಾ ಇರಿ.
1: ಮಾತಾಡಿ ತುಂಬಾ ಖುಷಿ ಆಯ್ತು ಸರ್.
0: ಓಕೆ, ನಮಗೂ ಖುಷಿ ಆಗುತ್ತೆ. ಧನ್ಯವಾದಗಳು. ನಮಸ್ಕಾರ
1: ಧನ್ಯವಾದ,
0: ರೂಪಾ.
1: ಥ್ಯಾಂಕ್ ಯು ಸರ್.
0: ಕೇಳಿದರೆ ಇನ್ನೆರಡು ಪತ್ರಗಳು ಇವೆ. ಎರಡೂ ಪತ್ರಗಳನ್ನು ಬರೆದಿರುವಂಥವರು ಮೈಸೂರಿನ ಅಶೋಕ ರಸ್ತೆಯ ಶಂಕರ ಅವರು. ಒಂದಷ್ಟು ನೇತ್ಯಾತ್ಮಕವಾದಂತಹ ಸಂಗತಿಗಳನ್ನೇ ಈ ಪತ್ರದಲ್ಲಿ ಅವರು ಬರೆದಿದ್ದಾರೆ. ಆದರೂ ಕೂಡ ನಾವು ಅವರ ಪತ್ರವನ್ನು ಬಹಳ ಅಭಿಮಾನದಿಂದನೇ ಓದ್ತಾ ಇದ್ದೇವೆ. ಇಂದಿನ ಟಿ ವಿ ಮೊಬೈಲ್ ಯುಗದಲ್ಲೂ ಆಕಾಶವಾಣಿಯ ಜನಪ್ರಿಯತೆಯನ್ನು ಅನೇಕಾನೇಕ ಶ್ರೋತೃಗಳನ್ನು ಆಕರ್ಷಿಸಿರುವುದು ಅಭಿನಂದನಾರ್ಹ. ಪುಸ್ತಕ ಲೋಕದ ಪದ್ಮಶ್ರೀ ಪುರಸ್ಕೃತ ಶ್ರೀ ಅಂಕೇಗೌಡರ 20 ಲಕ್ಷಗಳ ಸಂಗ್ರಹ ಶ್ಲಾಘನೀಯ ಪ್ರಯತ್ನ. ಆದರೆ ದಿನನಿತ್ಯ ಓದುಗರು ಕೇವಲ 100 ಎಂಬುದು ವಿಷಾದಕರ. ಆದರೆ ಪಾಂಡವಪುರದ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೆಷ್ಟು ಸಾಧ್ಯವಾದೀತು. ಇಲ್ಲಿನ ಪುಸ್ತಕಗಳನ್ನು ಪುಸ್ತಕ ವಿಜ್ಞಾನಿಗಳು ಮತ್ತು ವಿಶ್ವವಿದ್ಯಾನಿಲಯದ ವಿದ್ವಾಂಸರು ವಿಂಗಡಿಸಿ ಹೆಚ್ಚು ಪ್ರತಿಗಳಿರುವ ಪುಸ್ತಕಗಳನ್ನು ನಾಡಿನ ವಿವಿಧ ವಾಚನಾಲಯಗಳಿಗೆ ಪಾಂಡಿತ್ಯಪೂರ್ಣ ಪುಸ್ತಕಗಳನ್ನು ವಿಶ್ವವಿದ್ಯಾನಿಲಯದ ವಿದ್ವಾಂಸರಿಗೆ ಓದಲು ಅನುವಾಗುವಂತೆ ಸರ್ಕಾರದ ಸಹಾಯದಿಂದ ಮಾಡಲು ಉಪಕ್ರಮಿಸಬೇಕು. ಆಗ ನಾಡಿನ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ಜ್ಞಾನ ಒದಗಿಸದಂತಾಗುತ್ತದೆ ಅಂತ ಇವರು ಹೇಳಿದ್ದಾರೆ. ಶಂಕರ್ ಅವರೇ, ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನು ನಾವು ಸ್ವಾಗತಿಸ್ತೇವೆ. ವಾಚನಾಲಯಗಳಿಗೆ ಮತ್ತು ಒಂದಷ್ಟು ವಿಶ್ವವಿದ್ಯಾನಿಲಯಕ್ಕೆ ಅಲ್ಲಿನ ಪುಸ್ತಕಗಳನ್ನು ಕೊಟ್ಬಿಟ್ರೆ ಅಲ್ಲಿ ಓದ್ತಾರೆ ಅಂಥೇಳಿ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಳೋಣ. ಹಲವಾರು ವರ್ಷಗಳಿಂದ ಅಲ್ಲಿ ಆ ಪುಸ್ತಕ ಸಂಗ್ರಹವನ್ನು ಅಂಕೇಗೌಡರು ಶ್ರಮಪಟ್ಟು ಮಾಡಿದ್ದಾರೆ. ಅವರಲ್ಲಿ ಆದಾಯವನ್ನೆಲ್ಲವನ್ನು ಅವರು ಅದಕ್ಕೆ ವಿನಿಯೋಗ ಮಾಡಿದ್ದಾರೆ. ಎಷ್ಟು ಶ್ರಮ ಇದೆ, ಎಷ್ಟೆಷ್ಟು ಓಡಾಡಿದ್ದಾರೆ, ಎಷ್ಟೆಷ್ಟು ಜನರನ್ನು ಸಂಪರ್ಕಿಸಿದ್ದಾರೆ, ತಮ್ಮ ಸ್ವಂತ ಖರ್ಚಿನಿಂದ ಆ ಪುಸ್ತಕಗಳನ್ನು ಅಲ್ಲಿ ತಂದು ಇಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾದಂಥದ್ದು ಓದುಗರ ಜವಾಬ್ದಾರಿ ಕೂಡ. ಆಸಕ್ತಿ ಇರುವಂಥವ್ರಿಗೆ ದೂರದ ಅಥವಾ ಮೈಲಿಗಟ್ಟಲೆ ಯಾವುದು ಕೂಡ ಲೆಕ್ಕಕ್ಕೆ ಬರಬಾರದು. ಒಬ್ಬ ಸಂಶೋಧನಾರ್ಥಿಗೆ ಅಥವಾ ಒಬ್ಬ ಓದುಗನಿಗೆ ಎಷ್ಟೇ ದೂರ ಇದ್ದರೂ ಕೂಡ ಅಲ್ಲಿ ಅಂಥ ಪುಸ್ತಕ ಸಿಗುತ್ತೆ ಅಂತಂದಾಗ ಅಲ್ಲಿ ಹೋಗಿ ಓದಿ ಹಾಗೆಯೇ ಯಥಾರೂಪದಲ್ಲಿ ಆ ಪುಸ್ತಕವನ್ನು ಇಟ್ಟು ಬರುವಂತಹ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕಾಗತ್ತೆ. ಅದರಿಂದ ಹಂಚಿಬಿಡಿ ಅಂತಂದರೆ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿರುವಂತಹ ಶಾಲಾ ಕಾಲೇಜುಗಳಲ್ಲಿರುವಂತಹ ಪುಸ್ತಕಗಳು ಎಷ್ಟು ಬಗೆಯಲ್ಲಿ ಅದು ಬಳಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಪುಸ್ತಕಗಳಿದ್ದರಷ್ಟೇ ಅಲ್ಲ, ಪುಸ್ತಕಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಒಂದು ಮಾರ್ಗವನ್ನು ಕೂಡ ನಾವು ಕಂಡುಕೊಳ್ಬೇಕಾಗತ್ತೆ. ಆ ಮಾರ್ಗದಲ್ಲಿ ನಾವು ನಡೀಬೇಕಾಗತ್ತೆ. ಭಾಳ ಒಳ್ಳೆಯ ವಿಚಾರಗಳನ್ನು ಹೇಳಿದಿರಿ, ಆದರೆ ನಮ್ಮ ಅನಿಸಿಕೆಯನ್ನು ನಾವಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಶ್ರೀಮತಿ ಪುಷ್ಪಾ ಹುಟಗಳ್ಳಿಯವರು ಸಕಲೇಶಪುರದ ನಕ್ಷತ್ರಾಕಾರದ ಬೆಟ್ಟದ ಮೇಲಿನ ಕೋಟೆ 3450 ಮೀಟರ್ ಎತ್ತರ ಎಂದಿದ್ದಾರೆ. ವಾಸ್ತವಿಕ ಈ ಬೆಟ್ಟ 3450 ಅಡಿ ಇರಬೇಕು. ಅವರೇ ತಿಳಿಸಿರುವಂತೆ 250 ಮೆಟ್ಟಲುಗಳು 125-150 ಅಡಿಗಳಾಗುತ್ತದೆ. ಆ ಬೆಟ್ಟದಿಂದ ಶ್ರೀರಂಗಪಟ್ಟಣದವರೆಗೂ ಸುರಂಗ

ಇತ್ತಿತ್ತೆಂಬುದು ಕೇವಲ ಊಹೆಯಾಗಿದ್ದು ಪ್ರಶಂಸೆಯ ಆಸೆಯಾಗಿದೆ. ಅಂದಿನ ತಾಂತ್ರಿಕತೆಯಲ್ಲಿ ಸರಿಸುಮಾರು 150 ಕಿಲೋಮೀಟರ್ನಷ್ಟು ಸುರಂಗ ತೋಡುವುದು ಎಂದಾಗ ಕಾರ್ಮಿಕರು ಪ್ರಾರಂಭದ ಸ್ಥಳದಿಂದ ಸುರಂಗ ಸ್ಥಳಕ್ಕೆ ಹೋಗಲು ದಿನಗಟ್ಟಲೆ ಬೇಕಾಗುತ್ತದೆ. ಸುರಂಗ ಮಾಡಿಕೊಂಡು ಅಲ್ಲೇ ವಾಸಿಸುತ್ತಿದ್ದರು ಎಂದಾದರೆ ಉಸಿರಾಡಲು ಶುದ್ಧ ಗಾಳಿಯೂ ಸಿಗುವುದಿಲ್ಲ. ಸೂರ್ಯನ ಬೆಳಕೇ ಬೀಳದಿದ್ದಾಗ ಆಮ್ಲಜನಕವಾಗಿ ಇಂಗಾಲಾಮ್ಲ ಪರಿವರ್ತಿತವಾಗುವುದಿಲ್ಲ. ಗಮನಿಸಿ, ರಾತ್ರಿಯ ವೇಳೆ ಮರಗಳ ಗುಂಪಿನಲ್ಲಿ ಮಾನವ ವಿಶ್ರಾಂತಿ ಪಡೆಯಲು ಕುಳಿತರೆ ಆತ ಅಲ್ಲೇ ಪ್ರಾಣ ಕಳೆದುಕೊಳ್ಳುತ್ತಾನೆ. ಕಾರಣ, ಮರಗಳು ಉತ್ಪಾದಿಸುವ ಇಂಗಾಲಾಮ್ಲ ಅತಿಯಾಗಿದ್ದು ಈ ಆಮ್ಲ ಬೆಳಿಗ್ಗೆ ಸೂರ್ಯನ ಬೆಳಕು ಬಿದ್ದಾಗ ಆಮ್ಲಜನಕವಾಗುತ್ತದೆ. ಹಳ್ಳಿಗಾಡಿನಲ್ಲಿ ಪರಿಸ್ಥಿತಿಯನ್ನು ಆ ಮರಗಳ ಗುಂಪಿನಲ್ಲಿ ದೆವ್ವವಿದೆ ಎಂದು ಹೇಳುತ್ತಾ ಅಲ್ಲಿಗೆ ರಾತ್ರಿಯ ವೇಳೆ ಹೋಗದಂತೆ ಎಚ್ಚರಿಸುತ್ತಾರೆ. ಅಲ್ಲದೆ ಬೆಳಿಗ್ಗೆ ಸೂರ್ಯ ಉದಯಿಸಿದಾಗಲೇ ವಾಕ್ ಹೋಗುವುದು ಸರಿಯಾದ ಕ್ರಮ ಅಂತ ಇವರು ಹೇಳಿದ್ದಾರೆ. ಇವರು ಸಿಕಂದರಾಬಾದು ಮತ್ತು ನಮ್ಮ ಸಕಲೇಶಪುರದ ಹತ್ರ ಇರುವಂತಹ ನಕ್ಷತ್ರಾಕಾರದ ಕೋಟೆಯನ್ನು ಕುರಿತಂತೆ ನಮ್ಮ ಕೇಳುಗರು ಬರೆದಂಥ ಪತ್ರಗಳಿಗೆ ಇವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೆಲವು ಕಥೆಗಳು ಏನಾಗ್ತದೆ, ನಮ್ಮ ಮೌಖಿಕ ಪರಂಪರೆಯಲ್ಲಿ ಒಂದಷ್ಟು ಕಾಲವನ್ನು ಮೀರಿದ್ದಾಗಿರುತ್ತೆ, ದೂರವನ್ನು ಮೀರಿದ್ದಾಗಿರುತ್ತೆ. ಹಾಗೆಯೇ ಕೆಲವು ಕಾಲ್ಪನಿಕವಾದಂಥ ಸಂಗತಿಗಳು ಕೂಡ ಸೇರಿಕೊಂಡು ಒಂದು ರೋಚಕವಾದಂಥ ಕಥೆಯಾಗಿ ನಿರ್ಮಾಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣ ಇತಿಹಾಸವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವೊಮ್ಮೆ ಒಂದು ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಮ್ಮ ಮೌಖಿಕ ಪರಂಪರೆಯ ಕೆಲವಷ್ಟು ಕಾಲ್ಪನಿಕತೆಯು ಕೂಡ ಅಲ್ಲಿ ಸೇರಿಕೊಂಡಿರ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇಡೀ ಒಂದು ಆ ಚಿತ್ರಣವನ್ನು ನಾವು ನೋಡಬೇಕಾಗುತ್ತೆ ಅಂತ ನಾನು ಭಾವಿಸ್ತೇನೆ. 27/2020 ಗೇಮ್ ಶೋ ಕಾರ್ಯಕ್ರಮದಲ್ಲಿ ಅಕ್ಷರ ಅಕ್ಷರ ಹೇಳಿ ಚಿತ್ರದ ಹೆಸರನ್ನು ಕೇಳುವುದರಿಂದ ಯಾರಿಗೆ ಜ್ಞಾನಾರ್ಜನೆ ಆಗುತ್ತದೆ, ಉಪಯೋಗವಾಗುತ್ತದೆ ಎಂಬುದು ಗೊತ್ತಾಗುವುದಿಲ್ಲ. ಕೇಳುಗರಿಗೆ ಆಸಕ್ತಿದಾಯಕ ಜ್ಞಾನಾರ್ಜಿತ ಕಾನ್ಸೆಪ್ಟ್ ನೀಡುವುದರತ್ತ ಗಮನಹರಿಸಿ ಅಂಥೇಳಿ ಒಂದಷ್ಟು ಚೇಷ್ಟೆಯೂ ಕೂಡ ಇರುತ್ತೆ, ಒಂದಷ್ಟು ಕಸರತ್ತು ಕೂಡ ಇರುತ್ತೆ, ಒಂದಷ್ಟು ಹಾಸ್ಯನೂ ಕೂಡ ಇರುತ್ತೆ. ಆ ಎಲ್ಲವನ್ನು ಒಳಗೊಂಡಿರುವಂಥದ್ದು ಗೇಮ್ ಶೋ. ಬಹಳ ಸೀರಿಯಸ್ ಆಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿಬಿಟ್ರೆ ಅದು ಎಷ್ಟು ಜನಕ್ಕೆ ತಲುಪ್ತದೆ ಅನ್ನುವಂಥದ್ದು ಕೂಡ ಮುಖ್ಯ. ಆದರೆ ಸೀರಿಯಸ್ ಆಗಿರುವಂಥ ವಿಚಾರವನ್ನು ಆ ಗಾಂಭೀರ್ಯಪೂರ್ಣ ಪರಿಭಾಷೆಯಲ್ಲೇ ವ್ಯಕ್ತಪಡಿಸಬೇಕಾಗುತ್ತೆ. ಆ ಥರದ 16 ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳು ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮ ಏನಿದೆ, ಎಲ್ಲ ವಯೋಮಾನದವರನ್ನೂ ಒಳಗೊಂಡಂತಹ ಒಂದು ಕಾರ್ಯಕ್ರಮ. ಅಲ್ಲಿ ಗೀತೆ ಇರುತ್ತೆ, ಅಲ್ಲಿ ಮಾತು ಇರುತ್ತೆ, ಅಲ್ಲಿ ಹಾಸ್ಯ ಇರುತ್ತೆ, ಒಂದಷ್ಟು ಕೀಟಲೆ ಇರುತ್ತೆ, ಒಂದಷ್ಟು ಬೌದ್ಧಿಕವಾದಂಥ ಕಸರತ್ತು ಇರುತ್ತೆ. ಈ ಎಲ್ಲವನ್ನು ಒಳಗೊಂಡಿರೋದ್ರಿಂದ ಅಕ್ಷರ ಅಕ್ಷರ ಅಂತಿದಾಗೇ ಜ್ಞಾನಾರ್ಜನೆ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಿರಿ. ಆದರೆ ಅದಕ್ಕೆ ಬೇರೆದಾದಂಥ ಕಾರ್ಯಕ್ರಮಗಳು ಇವೆ. ಶಂಕರ್ ಅವರೇ, ನಿಮ್ಮ ಈ ಪತ್ರವನ್ನು ನಾವು ಬಹಳ ಅಭಿಮಾನದಿಂದ ಓದಿದ್ದೇವೆ. ಮತ್ತೊಂದು, ಸಿರಿಗನ್ನಡಂ ಗೆಲ್ಗೆ ಕಾರ್ಯಕ್ರಮವನ್ನು ಕುರಿತು ತಾವು ಹೇಳಿದಿರಿ. ಎಂದೆಂದಿಗೂ ನೀ ಕನ್ನಡವಾಗಿರಿ, ಆಗಿರು. ಇಲ್ಲಿ ಬರುವ ಕನ್ನಡ ಎಂಬ ಪದಕ್ಕೆ ನುಡಿಯ ನಾಡಿನ ಎಂಬ ಸೀಮಿತ ಅರ್ಥವನ್ನು ನೀಡುವುದಕ್ಕೆ ಬದಲಾಗಿ ಕನ್ನಡ ಎಂದರೆ ಸಂಭಾವಿತ, ಸಜ್ಜನ, ಗುಣವಂತ ಎಂಬ ಅರ್ಥಕ್ಕೂ ವಿಸ್ತರಿಸಬೇಕು. ನಮ್ಮ ಸಂಸ್ಕೃತಿಯ ವಸುಧಾ ಕುಟುಂಬಂ, ವಸುದೈವ ಕುಟುಂಬಂ, ಪಂಪನ ಮನುಕುಲಂ ತಾನೊಂದೇ ವಲಂ, ಕುವೆಂಪುರವರ ವಿಶ್ವಮಾನವ ಎಂಬುಗಳ ಆಶಯಕ್ಕೆ ಸರಿಹೋಗಬೇಕಾದರೆ ನಮ್ಮ ನಾಡಿಗೆ ವಿದೇಶಿಯರು ಬಂದರೆ ನಮ್ಮ ನಾಡು ಭಾಷೆ ಸಂಸ್ಕೃತಿಯನ್ನು ಗೌರವಿಸಬೇಕೆಂದು ಹೇಗೆ ಬಯಸುತ್ತೇವೆಯೋ ಹಾಗೆ ನಮ್ಮ ನಾಡಿನ ನಾಗರಿಕರು ವಿದೇಶದಲ್ಲಿ ನೆಲೆಸಿದಾಗ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ವಿದೇಶಿ ಭಾಷೆ ಸಂಸ್ಕೃತಿಯನ್ನು ಗೌರವಿಸುತ್ತಾ ಜೀವಿಸಬೇಕು. ಹೀಗಾಗಿ ಜಗತ್ತಿನಲ್ಲಿ ಸಮಸ್ತ ಜೀವಿಗಳಿಗೂ ರಕ್ಷಣೆ ಕಾಪಾಡಬೇಕೆಂಬ ಅಗತ್ಯ ಕಾಣುತ್ತಿರುವುದರಿಂದ ಮನುಕುಲಂ ತಾನೊಂದೇ ವಲಂ ಮತ್ತು ಕುವೆಂಪುರವರ ವಿಶ್ವಮಾನವ ನುಡಿಮುತ್ತುಗಳನ್ನು ಜೀವಕುಲಂ ತಾನೊಂದೇ ವಲಂ ಎಂಬುದಾಗಿ, ವಿಶ್ವಮಾನ ಎಂಬುದನ್ನು ವಿಶ್ವ ಜೀವಂ ಎಂದು ಬದಲಾಯಿಸುವ ಅಗತ್ಯ ಬರುತ್ತಿದೆಯೇ? ವಸುಧಾ ಕುಟುಂಬಂ ವಸುದೈವ ಕುಟುಂಬಂ ಎಂಬ ನಮ್ಮ ಸಂಸ್ಕೃತಿಯ ಆದಿ ನುಡಿಮುತ್ತನ್ನು ಬದಲಾಯಿಸುವ ಅಗತ್ಯವಿಲ್ಲ, ಏಕೆಂದರೆ ವಸುಧೆಯಲ್ಲಿ ಮಾನವ ಪ್ರಾಣಿಗಳೆಲ್ಲವೂ ಸೇರಿಕೊಂಡಿರುತ್ತದೆ ಅಂತ ಇವರು ಹೇಳುತ್ತಾರೆ. ಬಹುಶಃ ಅದು ವಸುದೈವ ಕುಟುಂಬಕಂ, ಅದು ವಸುಧಾ ಕುಟುಂಬಂ ಅಂತ ಹೇಳಿರಬಹುದೇನೋ. ಅದು ವಿಶ್ವಮಾನವ ಅನ್ನುವಂತಹ ಒಂದು ಆ ಕಲ್ಪನೆ ಏನಿದೆ ಕುವೆಂಪು ಅವರಿಗೆ, ಅದು ಮಾನವ ಕುಲಂ ತಾನೊಂದೇ ವಲಂ, ಮನುಜ ಕುಲಂ ತಾನೊಂದೇ ವಲಂ ಅಂಥೇಳಿ ಪಂಪ ಅವರು ಹೇಳಿದ್ದಾರೆ. ಎಲ್ಲವನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮ ಸಿರಿಗನ್ನಡಂ ಗೆಲ್ಗೆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿದೆ. ಕೆಲವಷ್ಟು ಮಾರ್ಪಾಡುಗಳನ್ನು ಅವರು ಸ್ವೀಕರಿಸೋದಕ್ಕೆ ಇಷ್ಟ ಆಗಿಲ್ಲ ಶಂಕರ್ ಅವರಿಗೆ. ಇರಲಿ, ಕಾಲ ಬದಲಾದಂತೆ ನಮ್ಮ ಭಾವನೆಗಳು ಬದಲಾಗ್ತವೆ, ಇಡೀ ನಮ್ಮ ಸಾಂಸ್ಕೃತಿಕ ಬದುಕು ಒಂದು ರೀತಿ ಬೇರೆ ಮಗ್ಗಲನ್ನು ಪಡ್ಕೊಳ್ಳುತ್ತದೆ. ಆ ಬದಲಾವಣೆಯನ್ನು ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಹೋದರೆ ಎಲ್ಲವನ್ನು ನಾವು ತುಂಬು ಕಣ್ಣಿನಿಂದ, ತುಂಬು ಹೃದಯದಿಂದ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳೋಣ. ಆಹಿರಿ, ಈಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ, ಒಂದು ಕರೆಯನ್ನು ಸ್ವೀಕರಿಸೋಣ.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು?
1: ಕ್ಯಾರ್ನರಿಂದ ಕಿಶೋರ್ ಅಂತ ಸರ್.
0: ಕಿಶೋರ್ ಹೇಳಿ ಸರ್.
1: ಸರ್, ಕರೆ ಮಾಡಿ ಮಾಡಿ ತುಂಬಾನೇ ಈಗ ಖುಷಿ ಆಯ್ತು ಸರ್. ನಮಗೆ
0: ತುಂಬಾ ವರ್ಷಗಳಾಗಿತ್ತು ಕಿಶೋರ್ ಕಾರ್ಯಕ್ರಮ ಕರೆ ಮಾಡಿ ತಾವು.
1: ಹೌದು ಸರ್, 1.5 ವರ್ಷ ಆಯ್ತು ಸರ್ ಗ್ಯಾಪ್.
0: ಒಂದು ಅಂಗಡಿಯನ್ನು ಇಟ್ಕೊಂಡಿದ್ರಲ್ವ ತಾವು?
1: ನಮ್ದು ಫುಟ್ವೇರ್ ಅಂಗಡಿ.
0: ಫುಟ್ವೇರ್.
1: ನಿನ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು.
0: ಓಕೆ.
1: ಸರ್,
0: ಚಪ್ಪಲಿಗಳು.
1: ಹೌದು ಸರ್.
0: ಹೇಳಿ
1: ಸರ್. ಹಲೋ ಸರ್,
0: ಹೇಳಿ, ಮಾತಾಡಿ ಕಿಶೋರ್.
1: ಅದರಲ್ಲಿ ಮೈಸೂರು ಆಕಾಶವಾಣಿ ಬರ್ತಾರಲ್ಲ, ಯಾಕೆ ಸರ್?
0: ಯಾವುದ್ರಲ್ಲಿ?
1: AIR ಆಪ್ ಅಲ್ಲಿ.
2: ನ್ಯೂಸ್ ಆನ್
0: ಏರ್ ಆಪ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ?
1: ಹಾಂ, ಮಾಡ್ಕೊಂಡಿದ್ದೀನಿ ಸರ್.
0: ಅಲ್ಲ, ಅದನ್ನ ಮತ್ತೊಮ್ಮೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ.
1: ಹಾಂ, ಮಾಡ್ತೀನಿ ಸರ್.
0: ಹಾಂ, ಓಕೆ, ಬರ್ತಾ ಇದೆ, ಕೇಳಿ.
1: ಸರ್, ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್.
0: ಓಕೆ ಓಕೆ, ಯಾರೋ ಹೇಳ್ಕೊಡ್ತಾ ಇದಾರಲ್ಲ ನಿಮಗೆ ತಾಯಿ. ಕೊಡಿ.
3: ಹಲೋ ಸರ್,
0: ನಮಸ್ಕಾರ ಅಮ್ಮ. ತಮ್ಮ ಹೆಸರು?
3: ನಮ್ಮ ಹೆಸರು ನೇತ್ರಾವತಿ ಅಂತ.
0: ಹೇಳಿ ಹೇಳಿ ನೇತ್ರಾವತಿ ಅವರೇ.
3: ನಾವು ಮೆಸೇಜ್ ಎಲ್ಲ ಕಳಿಸ್ತಾ ಇರ್ತೀವಿ. ಕರೆನೇ ಸಿಗಲ್ಲ ಸರ್ ನಮ್ಗೆ.
0: ಅಲ್ಲ, ನಿಮ್ ಹಾಗೆ ನೂರಾರು ಸಂಖ್ಯೆಯಲ್ಲಿ ಪ್ರಯತ್ನ ಪಡ್ತಾ ಇರ್ತಾರಲ್ವಾ, ಇವತ್ ಸಿಕ್ಕಿದೆ ಅಲ್ವಾ ಕಿಶೋರ್ ಅವ್ರಿಗೆ?
3: ಹೌದೌದು, ತುಂಬಾ ಖುಷಿಯಾಗಿ ಏನ್ ಮಾತಾಡ್ಬೇಕು ಅಂತಾನೆ ತಲೆ ಓಡ್ತಾ.
0: ಇಲ್ಲ, ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಮಾತಾಡಿ.
3: ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ನಾವು, ಬೆಳಗ್ಗೆಯಿಂದ ಸಂಜೆವರೆಗೂ. ಹೌಸ್ ವೈಫ್ ಅಲ್ವಾ, ಮನೇಲೆ ಇರ್ತೀವಿ.
0: ಓಕೆ ಓಕೆ,
3: ಎಲ್ಲ ಕಾರ್ಯಕ್ರಮ ಒಂದು ಬಿಡ್ದಂಗ್ ಕೇಳ್ತೀವಿ. ನಮ್ಗೆ ಮೈಸೂರು ಆಕಾಶವಾಣಿ ಅಂದ್ರೆ ಬಹಳ ಇಷ್ಟ.
0: ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ನೇತ್ರಾವತಿ ಅವರೇ. ಕೊಡಿ ಕಿಶೋರ್ ಅವ್ರಿಗೆ. ನಮಸ್ತೆ ಕಿಶೋರ್. ಬಹಳ ಸಂತೋಷ ಆಯ್ತು ತಾವ್ ಕರೆ ಮಾಡೋದಕ್ಕೆ. ಧನ್ಯವಾದಗಳು ಕಿಶೋರ್ ಅವರೇ.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ.
1: ನಿಮ್ಮ ಎಲ್ಲಾರು ಸ್ಟಾಫ್ ಗಳಿಗೂ ಧನ್ಯವಾದಗಳು ಸರ್.
0: ನಮಸ್ಕಾರ. ನಮಸ್ಕಾರ.
1: ನಮಸ್ಕಾರ.
0: ಕೇಳುಗರೆ, ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರ ಆಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಕೇಳ್ತಾ, ಪತ್ರಗಳ ಮೂಲಕ, ಮಿಂಚಂಚೆಯ ಮೂಲಕ, ಹಾಗೆಯೇ ಕರೆ ಮಾಡೋದ್ರ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ತಿಳಿಸ್ತಾ ಬರ್ತಾ ಇದ್ದೀರಿ. ಬಹಳ ಸಂತೋಷದ ಒಂದು ಸಂಗತಿ. ತಮ್ಮ ಪ್ರತಿಕ್ರಿಯೆ, ತಮ್ಮ ಅಭಿಪ್ರಾಯಗಳು ಒಂದಷ್ಟು ನಮ್ಮಲ್ಲಿನ ಬದಲಾವಣೆಗೆ, ನಮ್ಮಲ್ಲಿನ ಹುಮ್ಮಸ್ಸಿಗೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಂದು ಕರೆಯನ್ನು ಮಾಡಿದ್ದಾರೆ. ಒಂದಷ್ಟು ಕರೆಗಳನ್ನು ನಾವು ಸ್ವೀಕರಿಸ್ತೀವಿ. ತಾವು ಬರೆದಿರುವಂತಹ ಪತ್ರಗಳನ್ನು ನಾವು ಓದಿದ್ವಿ. ಕಾರ್ಯಕ್ರಮಗಳನ್ನು ಕೇಳಿ ಪತ್ರವನ್ನು ಬರೀಬೇಕು, ಮಿಂಚಂಚೆಯನ್ನು ಮಾಡಬೇಕು ಅಂತ ಅನಿಸಿದ್ರೆ ಕಾರ್ಯಕ್ರಮಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು, 5700020. ಮಿಂಚಂಚೆಗಾಗಿ ವಿಳಾಸ reply@mysore.gmail.com. ಮತ್ತೆ ಮುಂದಿನ ವಾರ ಮತ್ತಷ್ಟು ಕರೆಗಳ ಜೊತೆಯಲ್ಲಿ, ಮತ್ತಷ್ಟು ಪತ್ರಗಳ ಜೊತೆಯಲ್ಲಿ, ಮತ್ತಷ್ಟು ಮಿಂಚಂಚೆಗಳ ಜೊತೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
2: ನಮಸ್ಕಾರ.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆಹಿರಿ ಪುಟ್ಟಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 2023 2026 ರಾಜ್ಯಾದ್ಯಂತ ಒಟ್ಟು 1,50,00,000 ಕಿರು ಉದ್ಯಮಿಗಳಿಗೆ ಬ್ಯಾಂಕ್ ಸಾಲ ನೀಡಲಾಗಿದೆ. ಇದರಲ್ಲಿ

0: 71%ರಷ್ಟು ಮಹಿಳಾ ಉದ್ಯಮಿಗಳಾಗಿದ್ದಾರೆ. ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಪ್ರದೇಶದ 15,07,000 ಜನರು ಮುದ್ರಾ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಸರ್ಕಾರ ನೀಡಿರುವ ಉತ್ತರದ ಪ್ರತಿಯನ್ನು ಹಂಚಿಕೊಂಡಿರುವ ಅವರು 27,62,000 ಜನರು ಮೊದಲ ಬಾರಿಗೆ ಸಾಂಸ್ಥಿಕ ಸಾಲದ ಪ್ರಯೋಜನ ಪಡೆದಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 5,54,32,000 ಮತದಾರರ ಪೈಕಿ 4,42,599 ಮತದಾರರ ಅರ್ಜಿಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಭಾರತ ಚುನಾವಣಾ ಆಯೋಗದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈ ತಿಂಗಳ 8ನೇ ತಾರೀಖಿನವರೆಗೆ ಮತದಾರರ ಪಟ್ಟಿ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ. ಇದುವರೆಗಿನ ಗಣಕೀಕರಣದಲ್ಲಿ 20.04% ಮತದಾರರನ್ನು ಗೈರು, ಸ್ಥಳಾಂತರ, ಮೃತ, ದ್ವಿಪ್ರತಿ ಎಂದು ಗುರುತಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 11,22,146 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ. 91.23% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷದ ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ ಅಕ್ರಮವಾಗಿ ಪಡಿತರ ಸಾಮಗ್ರಿ ಸಾಗಿಸುತ್ತಿದ್ದ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಪಡಿತರದಾರರು ತಮಗೆ ದೊರೆತ ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರದು, ಆಮಿಷಕ್ಕೆ ಒಳಗಾಗಬಾರದು ಎಂದು ಪ್ರದೇಶ ಸಮಾಚಾರದ ಮೂಲಕ ಮನವಿ ಮಾಡಿದ್ದಾರೆ.
1: ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜನವರಿ 2026 ಜುಲೈ ಅಂತ್ಯದವರೆಗೂ 2,931 ಕ್ವಿಂಟಲ್ ರೈಸ್ ಅನ್ನು ಮತ್ತು ಸುಮಾರು 31 ವಾಹನಗಳನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಫಲಾನುಭವಿಗಳಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ತಮಗೆ ಸರ್ಕಾರ ನೀಡಿರುವ ಒಂದು ಆಹಾರ ಧಾನ್ಯಗಳನ್ನು ವೈಯಕ್ತಿಕವಾಗಿ ಬಳಸಿಕೊಳ್ಳತಕ್ಕದ್ದು. ಯಾರೇ ತಮಗೆ ಈ ಒಂದು ಆಮಿಷವನ್ನು ತೋರಿಸಿ ತಮ್ಮ ಮನೆಗೆ ಬಂದಾಗ ಸಂಬಂಧಪಟ್ಟ ಆಹಾರ ಇಲಾಖೆಯ ನಿರೀಕ್ಷಕರಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ತಾವು ಕೂಡ ನಮಗೆಲ್ಲ ಸಹಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.
0: ಕೇಂದ್ರ ಸರ್ಕಾರ 7 ವರ್ಷಗಳ ಹಿಂದೆ ಈ ದಿನದಂದು ಜಮ್ಮು ಕಾಶ್ಮೀರದಲ್ಲಿದ್ದ 370 ವಿಧಿಯನ್ನು ರದ್ದುಪಡಿಸಿತು. ಒಂದು ಸಂವಿಧಾನ ಒಂದು ಹಕ್ಕಿನ ಮೂಲಕ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯವನ್ನು ಸ್ಥಾಪಿಸಿತು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿತ ಫಲಪುಷ್ಪ ಪ್ರದರ್ಶನವನ್ನು ನಾಳೆ ಬೆಳಗ್ಗೆ 11 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಆರ್ ಗಿರೀಶ್ ತಿಳಿಸಿದ್ದಾರೆ. 17ನೇ ತಾರೀಖಿನವರೆಗೆ ಒಟ್ಟು 12 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗಾ ಸಾಮ್ರಾಜ್ಯದ ಕೊಡುಗೆಗಳನ್ನು ಸ್ಮರಿಸಿರುವ ಗಂಗಾ ಸಾಮ್ರಾಜ್ಯ ವೈಭವ ಮುಖ್ಯ ಕಲ್ಪನೆಯಾಗಿದೆ. ಪ್ರತಿದಿನ ಬೆಳಗ್ಗೆ 9 ಸಂಜೆ 6:30 ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಿರಲಿದೆ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಸಕ್ತ ಆಗಸ್ಟ್ ತಿಂಗಳಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲ ಪುಸ್ತಕಗಳನ್ನು 50% ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ. ಯಾದಗಿರಿ ಜಿಲ್ಲೆ ಸೈದಾಪುರ ಸಮೀಪದ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ರಾಸಾಯನಿಕ ಸೋರಿಕೆ ದುರಂತದಲ್ಲಿ 3 ಕಾರ್ಮಿಕರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಮೃತಪಟ್ಟ ಇಬ್ಬರು ಉತ್ತರ ಭಾರತ ಮೂಲದವರಾಗಿದ್ದು ಓರ್ವರು ತೆಲಂಗಾಣ ನಿವಾಸಿಯಾಗಿದ್ದಾರೆ. ಮತ್ತೋರ್ವ ಕಾರ್ಮಿಕ ತೀವ್ರ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿವೈಎಸ್ಪಿ ಹಾಗೂ ಸೈದಾಪುರ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿಶ್ವದರ್ಜೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮೂಲಕ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಅನನ್ಯ ಪಾತ್ರ ವಹಿಸಿದ್ದ ಮಾಜಿ ರಾಜ್ಯಪಾಲ, ಶಿಕ್ಷಣ ತಜ್ಞ ಮಹಾರಾಷ್ಟದ ಡಿವೈ ಪಾಟೀಲ್ ಅವರ ಅಗಲಿಕೆಯಿಂದ ಶಿಕ್ಷಣ ಕ್ಷೇತ್ರ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿ ಸಂತಾಪ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:00.

0: حطوني مشكه.
1: ಸಮಯ ಸರಿಯಾಗಿ 12:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು ಈ ಕುರಿತಾಗಿ ಕಿರುನಾಟಕ ನಡೆಸಿಕೊಡುವವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜಾ ಹಾಗೂ ವಿದ್ಯಾರ್ಥಿಗಳು.
1: ಅಮ್ಮ ನಿನ್ನ ಎದೆಯಾಳದಲ್ಲಿ ಈ ಹಾಡು ಕೇಳಿದಾಗ ಒಂದು ರೀತಿಯ ರೋಮಾಂಚನ. ಅಮ್ಮನ ಮಡಿಲೇ ಮಗುವಿನ ಸುರಕ್ಷಿತ ತಾಣ, ಅಮ್ಮನ ಎದೆ ಹಾಲೇ ಭೂಲೋಕದ ಅಮೃತ. ಇದರೊಂದಿಗೆ ನವಜಾತ ಶಿಶುವಿನ ಆಗಮನ ಕುಟುಂಬಕ್ಕೆ ಹರ್ಷದಾಯಕ ಸಂಗತಿ ಹಾಗೂ ಎಲ್ಲರೂ ನವಜಾತ ಶಿಶುವನ್ನು ಬರಮಾಡಿಕೊಳ್ಳಲು ತುಂಬಾ ಲವಲವಿಕೆಯಿಂದ ಇರುತ್ತಾರೆ. ಆದರೆ ಎದೆಹಾಲು ಉಣಿಸುವ ವಿಚಾರದಲ್ಲಿ ಅಷ್ಟೊಂದು ಗಂಭೀರ್ಯತೆಯನ್ನು ತೋರುವುದಿಲ್ಲ. ಮಗುವಿನ ಸಮಗ್ರ ಬೆಳವಣಿಗೆಗೆ ಎದೆಹಾಲು ಅತ್ಯಗತ್ಯ. ಸ್ತನ್ಯಪಾನವು ಮಗು ಮತ್ತು ತಾಯಿಯ ಭಾವನೆಗಳನ್ನು ಬೆಸೆಯುವ ಅನುಭವವೂ ಹೌದು. ಇದು ನಿಸರ್ಗವೇ ಕೊಟ್ಟಿರುವ ಔಷಧಿಯೂ ಹೌದು. ಇಳೆಯ ಬೆಳಕು ಕಂಡ ನವಜಾತ ಶಿಶುವಿನ ಮೊದಲ ಆಹಾರ ತಾಯಿಯ ಎದೆಹಾಲು. ಇದು ಶಿಶುವಿಗೆ ಏನೆಲ್ಲ ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅವೆಲ್ಲವನ್ನು ಹೊಂದಿರುವ ಈ ತಾಯಿಯ ಹಾಲು ಇದೇ ಕಾರಣಕ್ಕಾಗಿ ಅಮೃತ ಸಮಾನ, ದ್ರವರೂಪಿ ಬಂಗಾರ ಎಂದು ಕರೆಯುತ್ತಾರೆ. ಆದುದರಿಂದ ಪ್ರತಿ ವರ್ಷ ಆಗಸ್ಟ್ ತಿಂಗಳಿನ ಮೊದಲ ವಾರವನ್ನು ಅಂತಾರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ. ನವಜಾತ ಶಿಶುವಿನ ಮೂರು ಮುಖ್ಯ ಅವಶ್ಯಕತೆಗಳೆಂದರೆ ತಾಯಿಯ ಮಡಿಲಿನ ಶಾಖ, ತಾಯಿಯ ತೋಳಿನ ಆಸರೆ ಮತ್ತು ಸನದಿಂದ ಬರುವ ಎದೆಹಾಲಿನ ಪೋಷಣೆ. ಮೊದಲ ಎರಡನ್ನು ಯಾರು ನೀಡಬಹುದು, ಆದರೆ ಎದೆಹಾಲಿನ ಪೋಷಣೆ ಬಲ್ಲವಳು ತಾಯಿ ಮಾತ್ರ. ಸ್ತನ್ಯಪಾನಕ್ಕೆ ಆದ್ಯತೆ ನೀಡಿ ಸುಸ್ಥಿರ ಬೆಂಬಲ ವ್ಯವಸ್ಥೆಗಳನ್ನು ರಚಿಸಿ, ಇದೇ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವಾಗಿದೆ. ಇದನ್ನು ಗುರಿಯಾಗಿಸಿಕೊಂಡು ಈ ಸ್ತನ್ಯಪಾನದ ಮಹತ್ವವನ್ನು, ಅದರಿಂದ ಆಗುವ ಅನುಕೂಲಗಳು, ಸಮಾಜಕ್ಕೆ ಆಗುವ ಒಳಿತನ್ನು ಫಾದರ್ ಮುಲ್ಲರ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳ ವಿಭಾಗ ಪ್ರಥಮ ವರ್ಷದ PPBSC ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜರ್ ಅವರು ಈ ಕಿರುನಾಟಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ.
2: ರಾಮಪುರ ಎಂಬ ಚಿಕ್ಕ ಗ್ರಾಮದಲ್ಲಿ ಹೊಸ ಜೀವವೊಂದು ಜನಿಸಿದೆ. ಆದರೆ ಮಗುವಿನ ಜೊತೆಗೆ ಬರುವುದು ಸಲಹೆ ಮತ್ತು ಗೊಂದಲ.

0: ನಿನ್ನ ಮುತ್ತಾಡುವೆ.
1: ಶಾಂತಿ, ನಿನ್ನ ಮಗು ಮತ್ತೆ ಅಳುತ್ತಿದೆ. ಎಷ್ಟು ಸಲ ಹೇಳುವುದು ನಿನಗೆ ಹಾಲು ಕೊಡು ಎಂದು? ಈ ಹುಡುಗಿಗೆ ಇನ್ನು ಏನಂತ ಹೇಳುವುದು?
2: ಎಷ್ಟು ಸಲ ಅಂತ ಹಾಲು ಕೊಡುವುದು? ಕೊಟ್ಟು ಕೊಟ್ಟು ನನ್ನ ಫಿಗರ್ ಹಾಳಾಗುತ್ತೇನೋ. ಅದಲ್ಲದೆ ಈ ಹಳದಿ ಹಾಲು ಮಾತ್ರ ಬರುತ್ತಿದೆ. ನೀವು ಹೇಳಿದ್ದೀರಿ ಅದು ಕೊಳಕು ಹಾಲು ಅಂತ, ಅದಕ್ಕೆ ನಾನು ಅದನ್ನು ಬಿಸಾಡಿದೆ. ಎಲ್ಲಾ ನೀವೇ ಹೇಳ್ತೀರ, ಅದು ಕೊಡು ಇದು ಕೊಡು, ಅದು ಕೊಡ್ಬೇಡ ಇದು ಕೊಡ್ಬೇಡ ಅಂತ. ನಾನು ಏನು ಮಾಡುವುದು?
1: ಈ ಹುಡುಗಿಯ ಕಿರಿಕಿರಿ ಮುಗಿಯೋದೇ ಇಲ್ಲ. ಹೆದೆ ಹಾಲು ಇಲ್ಲವಾದರೆ ಏನಂತೆ? ಗೋಹಾಲು ಇದೆಯಲ್ಲ ಅದು ಕೊಡು, ಅಥವಾ ಸ್ವಲ್ಪ ಉಗುರು ಬಿಸಿ ನೀರಿಗೆ ಜೇನುತುಪ್ಪ ಹಾಕಿ ಕೊಡು.
2: ಆದರೆ ಅಮ್ಮ, ಆಸ್ಪತ್ರೆಯಲ್ಲಿ ನರ್ಸ್ ಹೇಳಿದ್ರು ಅಲ್ವಾ, 6

0: ತಿಂಗಳವರೆಗೆ ಎದೆ ಹಾಲು ಹೊರತು ಬೇರೇನು ಕೊಡಬಾರದೆಂದು ನೀವು ಯಾಕೆ ಈ ತರ ಮಾತನಾಡುತ್ತೀರಿ?
1: ಅರೆ, ನರ್ಸಿಗೇನು ಗೊತ್ತು? ನಮ್ಮ ಕಾಲದಲ್ಲಿ ಎರಡನೇ ದಿನಕ್ಕೆ ಗೋಹಾಲು ಕೊಡುತ್ತಿದ್ದೆವು. ರಮೇಶನನ್ನೇ ನೋಡು, ಎಷ್ಟು ಆರೋಗ್ಯವಾಗಿ ಬಲಿಷ್ಠವಾಗಿದ್ದಾನೆ.
2: ಅಯ್ಯೋ, ಎಂತ ತಲೆನೋವು ಶುರುವಾಯಿತು ಬೆಳಿಗ್ಗೆ ಬೆಳಿಗ್ಗೆ ಈ ಅತ್ತೆ ಸೊಸೆಯರ ಜಗಳ. ದಿನಾಲು ಇದ್ದದ್ದೇ, ನನಗೆ ಇಲ್ಲಿ ಸಮಾಧಾನವೇ ಇಲ್ಲ.
1: ಏನೋ ರಮೇಶ, ನೀನು ಅಲ್ಲಿ ಗುಣಗುಡ್ತಿದ್ದೀಯ? ಮೊದಲು ನಿನ್ನ ಹೆಂಡತಿಗೆ ಹೇಳು, ಹಿರಿಯರು ಹೇಳಿದ ಮಾತು ಕೇಳೋಕೆ. ಯಾವಾಗ ನೋಡಿದರೂ ಅವಳದೇ ಹಠ.
0: ಅಲ್ಲರಿ, ನಾವು ಡಿಸ್ಚಾರ್ಜ್ ಆಗಿ ಬರುವಾಗ ನೀವೇ ಇದ್ದಿದಲ್ವಾ? ಅಲ್ಲಿ ನರ್ಸ್ ಏನು ಹೇಳಿದ್ದು? 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೇನು ಕೊಡಬಾರದೆಂದು ಹೇಳಿಲ್ವಾ?
2: ಹೌದು ಹೇಳಿದ್ರು, ಅದಕ್ಕೆ ಏನಿವಾಗ?
0: ಮತ್ತೆ ನಿಮ್ಮ ಅಮ್ಮ ಬೇರೆನೆ ಹೇಳ್ತಿದ್ದಾರೆ, ಮಗುವಿಗೆ ಒಮ್ಮೆ ಗೋಹಾಲು ಇನ್ನೊಮ್ಮೆ ಜೇನು ತುಪ್ಪ ಕೊಡೋಕೆ ಹೇಳ್ತಾರೆ. ಇದೆಲ್ಲ ಕೇಳುವಾಗ ಮಗುವನ್ನು ಸಲಹುವುದೇನು ದೊಡ್ಡ ಕಷ್ಟಕರವಾದ ಕೆಲಸ ಎಂದು ನನಗೆ ಅನಿಸ್ತದೆ.
2: ಅಮ್ಮ, ಆಸ್ಪತ್ರೆಯಲ್ಲಿ ನರ್ಸ್ ಹೇಳಿದಲ್ಲದೆ ಇವಾಗ ಬರುವಾಗ ದಾರಿಯಲ್ಲಿ ಆಶಾ ಕಾರ್ಯಕರ್ತೆಯನ್ನು ಭೇಟಿಯಾದೆ. ಅವರು ಕೂಡ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ನೀರು ಸಹ ಕೊಡಬಾರದು ಎಂದು ಹೇಳಿದರು. ಹಾಗೂ ತಾಯಿಯ ಹಾಲು ಮಗುವಿಗೆ ಮೊದಲ ಲಸಿಕೆ ಎಂದು ಹೇಳಿದರು. ಆದರೆ ನೀನು ಹಳದಿ ಹಾಲು ಬಿಸಾಕಲು ಅನ್ನುತ್ತೀಯಲ್ಲ.
1: ಮೊದಲ ಲಸಿಕೆ ಏನು ಸುಳ್ಳು? ಅದೊಂದು ಗಾದೆ ಉಂಟಲ್ಲ, 3 ಹೆತ್ತವಳು 6 ಹೆತ್ತವಳಿಗೆ ಹೇಳಿದಂಗಾಯ್ತು.
0: ಹಾಗಲ್ಲಮ್ಮ,
1: ನೀನು ಸುಮ್ಮನಿರು, ಹೀಗೂ ಇಲ್ಲ ಹಾಗೂ ಇಲ್ಲ. ನಾನೇನು ಮಗು ಹೆತ್ತು ಹೊತ್ತು ಬೆಳೆಸ್ಲಿಲ್ವಾ? ನನಗೇನು ಗೊತ್ತಿಲ್ವಾ? ಈ ಊರಲ್ಲಿ ಇವರಿಬ್ಬರಿಗೆ ಮಾತ್ರ ಮಗು ಹುಟ್ಟಿದಾಗೆ ಮಾಡುತ್ತಿದ್ದಾರೆ. ಬಂದರು ಇಬ್ರು ನನಗೆ ಬುದ್ಧಿ ಹೇಳಲು. ಯಾರದು?
3: ನಾವು ಆಶಾ ಕಾರ್ಯಕರ್ತರು.
1: ಹಾ, ನಿಲ್ಲಿ, ಬಂದೆ ಬಂದೆ. ಇನ್ನು ಇವರ ಭಾಷಣ ಏನು ಕೇಳೋಕಿದೆಯಾ?
3: ನಮಸ್ಕಾರ ಅಮ್ಮ.
1: ನಮಸ್ತೆ, ಬನ್ನಿ, ಒಳಗೆ ಬನ್ನಿ, ಕುಳಿತುಕೊಳ್ಳಿ.
3: ಮತ್ತೆ ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ರಮೇಶನನ್ನು ಭೇಟಿಯಾಗಿದ್ದೆ. ಅವನು ಹೇಳಿದ ಶಾಂತಿಗೆ ಗಂಡು ಮಗು ಹುಟ್ಟಿದೆ ಅಂತೆ.
1: ಹೌದು ಹೌದು. ಶಾಂತಿ, ಶಾಂತಿ, ಒಳಗಿಂದ ಬರುವಾಗ ಲಾಡು ತೆಗೆದುಕೊಂಡು ಬಾ.
4: ಹಾ ತಂದೆ.
5: ಗಿರಿಜಮ್ಮ, ಗಿರಿಜಮ್ಮ.
1: ಓ ಲಿಲ್ಲಿಬಾಯ್, ಏನು ಸಮಾಚಾರ?
5: ಏನಿಲ್ಲ ಗಿರಿಜಮ್ಮ, ನಾನು ಹೊರಗೆ ಬಟ್ಟೆ ಒಣಗಿಸುತ್ತಿದ್ದೆ. ಆಗ ಆಶಾ ಕಾರ್ಯಕರ್ತೆ ಬರುವುದನ್ನು ನೋಡಿದೆ. ಅದಕ್ಕೆ ಏನು ವಿಷಯ ಅಂತ ನೋಡಲು ಬಂದೆ.
0: ತೆಗೆದುಕೊಳ್ಳಿ ಲಾಡು, ಬಾಯಿ ಸ್ವಲ್ಪ ಸಿಹಿ ಮಾಡಿ.
3: ಬೇಡ, ಪರವಾಗಿಲ್ಲ, ಇದೆಲ್ಲ ಯಾಕೆ?
1: ನಾಚಿಕೆ ಪಟ್ಕೊಳ್ಬೇಡಿ, ನೀವು ನಮ್ಮವರೇ ಅಲ್ಲ, ತಕೊಳ್ಳಿ.
3: ಧನ್ಯವಾದಗಳು. ಶಾಂತಿ, ಹೇಗಿದೆ ನಿನ್ನ ಮಗು, ಒಮ್ಮೆ ನೋಡಬಹುದಾ?
0: ಹಾ, ಒಂದು ನಿಮಿಷ, ಬಂದೆ.
3: ಅಯ್ಯೋ, ಎಷ್ಟು ಮುದ್ದಾಗಿದ್ದಾನೆ, ನಮ್ಮ ರಮೇಶನ ತರಾನೆ ಗುಂಡು ಗುಂಡಾಗಿದ್ದಾನೆ. ನನ್ನ ದೃಷ್ಟಿಯೇ ತಾಗಬಹುದು. ಆದರೆ ಮಗು ಯಾಕೋ ಲವಲವಿಕೆಯಿಂದ ಕಾಣಿಸುತ್ತಿಲ್ಲಲ್ಲ. ಏನು ಶಾಂತಿ, ಸರಿಯಾಗಿ ಹಾಲು ಕೊಡುತ್ತೀಯ ತಾನೆ?
0: ಅರೆ, ಏನು ಹೇಳುವುದಾಶಾ ದೀದಿ, ಮೊದಲೇ ಬರುವುದು ಸ್ವಲ್ಪ ಎದೆ ಹಾಲು, ಅದರಲ್ಲಿ ಈ ಅಮ್ಮ ಬೇರೆ ಅದನ್ನು ಕೊಳಕು ಹಾಲು ಎಂದು ಬಿಸಡಲು ಹೇಳುತ್ತಾರೆ.
3: ಏನು, ಯಾರು ಹೇಳಿದ್ರು?
0: ಬೇರೆ ಯಾರು ಹೇಳ್ತಾರೆ, ಈ ನನ್ನ ಅತ್ತೆ ಇದ್ದಾರಲ್ಲ ಅವರೇ, ಅವರಿಗೆ ಏನು ಗೊತ್ತಿಲ್ಲ.
3: ಎಲ್ಲಿದ್ದಾರೆ ಅವರು? ಅವರನ್ನೊಮ್ಮೆ ಕರೆಯಂತೆ.
0: ಅಮ್ಮ, ಓ ಅಮ್ಮ, ಇಲ್ಲಿ ಬನ್ನಿ ಸ್ವಲ್ಪ.
1: ಓ, ಪುನಃ ಶುರುವಾಯ್ತು ಈ ಹುಡುಗಿಯ ಕಿರಿಕಿರಿ, ಏನು ಹೇಳು.
3: ಏನಮ್ಮ, ನೀವು ಹೇಳಿದ್ದೀರಂತೆ ಶಾಂತಿಗೆ ಮೊದಲ ಹಾಲು ಕೊಳಕು ಹಾಲು ಅಂತ.
1: ಹೌದು, ಅದರಲ್ಲಿ ಏನಾಯಿತು ಇವಾಗ? ಅದು ನಮ್ಮ ಸಂಪ್ರದಾಯ, ನಾವು ಹಿಂದಿನಿಂದ ಅದನ್ನು ಪಾಲಿಸ್ತಾ ಬರುತ್ತಾ ಇದ್ದೇವೆ.
3: ಅಯ್ಯೋ ಅಮ್ಮ, ನೀವು ಯಾವ ಕಾಲದಲ್ಲಿದ್ದೀರಾ? ನೀವು ಈಗಿನ ಕಾಲಕ್ಕೆ ಅನುಗುಣವಾಗಿ ಹೊಸ ತಿಳುವಳಿಕೆಯನ್ನು ಅನುಸರಿಸಬೇಕು. ಪ್ರಸವದ ಮೊದಲನೆಯ ದಿನದಿಂದ 3 ದಿನಗಳವರೆಗೆ ಸ್ರವಿಸುವ ಹಾಲನ್ನು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಎಂದು ಕರೆಯುತ್ತೇವೆ. ಕೊಲೆಸ್ಟ್ರಾಮ್ ಹಾಲು ಬಿಳಿಯ ರಕ್ತ ಕಣಗಳು ಮತ್ತು ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿದೆ. ಇದರಲ್ಲಿ ಪ್ರೋಟೀನ್, ಖನಿಜಾಂಶ ಮತ್ತು ವಿಟಮಿನ್ಗಳು ವಿಶೇಷ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ಮಗು ಜನಿಸಿದ ಕೂಡಲೇ ಕೊಲೆಸ್ಟ್ರಾಮ್ ಹೊಂದಿರುವ ತಾಯಿಯ ಹಾಲನ್ನು ಮಗುಗೆ ತಪ್ಪದೆ ಕೊಡಬೇಕು.
1: ಏನು ಏನು ಹೇಳಿದ್ರಿ ನೀವು, ನನಗೆ ಅರ್ಥವಾಗಲಿಲ್ಲ.
3: ಕೊಲೆಸ್ಟ್ರಾಮ್ ಹಾಲು ಬಿಳಿಯ ರಕ್ತ ಕಣಗಳು ಮತ್ತು ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿದೆ. ಇದರಲ್ಲಿ ಪ್ರೋಟೀನ್, ಖನಿಜಾಂಶ ಮತ್ತು ವಿಟಮಿನ್ಗಳು ವಿಶೇಷ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ಮಗು ಜನಿಸಿದ ಕೂಡಲೇ ಕೊಲೆಸ್ಟ್ರಾಮ್ ಹೊಂದಿರುವ ತಾಯಿಯ ಹಾಲನ್ನು ಮಗುಗೆ ತಪ್ಪದೆ ಕೊಡಬೇಕು. ನೋಡಿ ಅಮ್ಮ, ನೋಡಿ ಶಾಂತಿ, ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಇದನ್ನು ಕೆಲವರು ಕೊಳಕು ಹಾಲು ಎಂದು ಬಿಸಾಡುತ್ತಾರೆ. ಇದು ದೊಡ್ಡ ತಪ್ಪು. ಅಮೃತವನ್ನು ಹೊರಗೆ ಬಿಸಾಡಿ, ಅದರ ಬದಲಿಗೆ ನೀರು, ದನದ ಹಾಲು, ಜೇನುತುಪ್ಪ ಅಥವಾ ಡಬ್ಬಿ ಹಾಲನ್ನು ಮಗುವಿಗೆ ನೀಡಿದರೆ ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ದಯಮಾಡಿ ಈ ಅಮೃತವನ್ನು ಮಗುವಿಗೆ

0: ನೀಡಿ. ಇದು ಮಗುವಿನ ಜನ್ಮ ಹಕ್ಕು, ಹಾಗೂ ಇದನ್ನು ನೀಡುವುದು ತಾಯಿಯ ಕರ್ತವ್ಯ. ಇದುವೇ ಮಗುವಿನ ಮೊದಲ ಲಸಿಕೆ ಆಗಿದೆ.
1: ಆದರೆ ದೀದಿ, ಮಗು ಹಾಲೇ ಸರಿಯಾಗಿ ಚೀಪುವುದಿಲ್ಲ, ಆದ್ದರಿಂದ ಮಗುವಿಗೆ ಹಾಲು ಸಾಕಾಗುತ್ತಿದೆ ಎಂದು ನನಗೆ ಹೇಗೆ ತಿಳಿಯುತ್ತದೆ?
0: ನೋಡು ಶಾಂತಿ, ನಿನಗೆ ನಿನ್ನ ಮಗುವಿಗೆ ಹಾಲು ಉಣಿಸುವುದು ಸಾಕಾಗುವುದಿಲ್ಲ ಎಂದು ಅನಿಸಿದರೆ ನೀನು ಇದನ್ನು ಸರಿಯಾಗಿ ಅನುಸರಿಸು. ಮೊದಲು ಮಗುವಿನ ಗಲ್ಲ ತಾಯಿಯ ಸ್ತನಕ್ಕೆ ಸ್ಪರ್ಶಿಸಿರಬೇಕು. ಬಾಯಿ ಅಗಾಲವಾಗಿ ತೆರೆದಿರಬೇಕು. ಕೆಳಗಿನ ತುಟಿ ಹೊರಭಾಗಕ್ಕೆ ಚಾಚಿರಬೇಕು. ಮಗು ಹಾಲು ಚೀಪುವಾಗ ನೋವು ಇರಬಾರದು. ಮಗುವಿನ ದೇಹ ನಿನ್ನ ಕಡೆಗೆ ತಿರುಗಿರಬೇಕು. ನಿನ್ನ ಕೈಗಳು ಮಗುವಿನ ದೇಹಕ್ಕೆ ತಾಗಿಕೊಂಡಿರಬೇಕು. ಶಾಂತಿ, ನೀನು ದಿನಕ್ಕೆ ಮಗುವಿಗೆ ಎಷ್ಟು ನಿಮಿಷ ಹಾಲನ್ನು ಉಣಿಸುತ್ತೀಯಾ?
1: ನಾನು ಒಂದು 5-10 ನಿಮಿಷ ಉಣಿಸುವಾಗಲೇ ಮಗು ಮಲಗುತ್ತದೆ.
0: ಇಲ್ಲ ಶಾಂತಿ, ನೀನು ಮಾಡಿದ್ದು ದೊಡ್ಡ ತಪ್ಪು. ಮಗು ಮಲಗಿದರೂ ಸಹ 2 ಗಂಟೆಗೆ ಒಮ್ಮೆ ಮಗುವನ್ನು ಎಬ್ಬಿಸಿ ಹಾಲುಣಿಸಬೇಕು. ಹಾಲುಣಿಸಿದ ನಂತರ ಕಡ್ಡಾಯವಾಗಿ ತೇಗು ಬರಿಸಿ ಮಗುವನ್ನು ಮಲಗಿಸಬೇಕು. ಇದನ್ನೆಲ್ಲ ಮಾಡಿ ಮಗು ಚೆನ್ನಾಗಿ ಹಾಲು ಕುಡಿಯುತ್ತಿದ್ದರೆ ದಿನಕ್ಕೆ ಸಾಮಾನ್ಯವಾಗಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತದೆ ಮತ್ತು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಆಗ ನಿನ್ನ ಹಾಲು ಮಗುವಿಗೆ ಸಂಪೂರ್ಣವಾಗಿದೆ ಎಂದು ಅರ್ಥ.
2: ಅವಳಿಗೆ 5 ನಿಮಿಷ ಎದೆ ಹಾಲು ಕೊಡುವಾಗಲೇ ಬೆನ್ನು ನೋವು ಎಂದು ಬೊಬ್ಬೆ ಹಾಕುತ್ತಾಳೆ. ಹಾ, ಇನ್ನು 15-20 ನಿಮಿಷ ಕೊಟ್ಟ ಹಾಗೇನೆ.
0: ಏನು ಶಾಂತಿ, ನಿನ್ನ ಅತ್ತೆ ಹೇಳಿದ್ದು ಸರಿಯಾ?
1: ಹೌದು, ಅಂದ್ರೆ ನನಗೆ ಸಿಸರಿಯನ್ ಆಗಿದೆ ಅಲ್ಲ, ಅದಕ್ಕೆ ನನಗೆ ಬೆನ್ನು ನೋವು ಆಗುತ್ತದೆ, ಆದುದರಿಂದ ಸರಿಯಾಗಿ ಹಾಲು ಕೊಡ್ಲಿಕ್ಕೇನೆ ಆಗುದಿಲ್ಲ.
0: ನೋಡು ಶಾಂತಿ, ನೀನು ನಿನಗೆ ಬೇಕಾದಂತೆ ಕುಳಿತುಕೊಂಡು ಹಾಲು ಉಣಿಸಿದರೆ ಈಗೇನೇ ಆಗುವುದು. ಹಾಲು ಉಣಿಸುವಾಗ ಅದಕ್ಕೆ ಆದ ಭಂಗಿಗಳು ಇವೆ. ನೋಡು ಶಾಂತಿ, ನೀನು ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕು. ಮಗುಗೆ ಹಾಲು ಉಣಿಸಲು ಅನುಕೂಲವಾಗುವಂತೆ ಒರಗಲು ಸಾಧ್ಯವಾಗುವ ಕುರ್ಚಿಯ ಆಯ್ಕೆ ತುಂಬಾ ಮುಖ್ಯ. ಮಗುವನ್ನು ಹಿಡಿಯಲು ಅನುಕೂಲವಾಗುವಂತೆ ದಿಂಬನ್ನು ಬಳಸಿಕೊಳ್ಳಬೇಕು. ಮಗುವಿನ ತಲೆಯನ್ನು ಎತ್ತಿ ಹಾಲುಣಿಸಬೇಕು. ಮಗುವಿಗೆ ಹಾಲು ಚೀಪಲು ಅನುಕೂಲವಾಗುವಂತೆ ನೀನು ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು.
1: ಏನು ಏನು ಹೇಳಿದ್ದು ನೀವು?
0: ನೀನು ನಿನ್ನ ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು. ಮಗುವಿನ ಹೊಟ್ಟೆ ನಿನ್ನ ಹೊಟ್ಟೆಗೆ ತಾಗಿಕೊಂಡಿರಬೇಕು. ಮಗುವಿನ ತಲೆ ಮತ್ತು ಬೆನ್ನು ನೇರವಾಗಿರಬೇಕು ಶಾಂತಿ.
1: ಆದರೆ ದೀದಿ, ಇದೆಲ್ಲ ಸರಿ, ಆದರೆ ನನಗೆ ಒಂದು ಸಂಶಯ ಇದೆ.
0: ಏನು ಶಾಂತಿ ಹೇಳು.
1: ನನ್ನಲ್ಲಿ ಮೊದಲೇ ಹಾಲಿನ ಪ್ರಮಾಣ ಕಡಿಮೆ ಇದೆ, ಹಾಲು ಉತ್ಪತ್ತಿ ಜಾಸ್ತಿಯಾಗಲು ನಾನು ಏನು ಮಾಡಬೇಕು?
0: ಅಲ್ಲ, ನೀನು ಸರಿಯಾಗಿ ಊಟ ಎಲ್ಲ ಮಾಡುತ್ತೀಯ ತಾನೆ?
1: ಹಾ ಹಾ, ಊಟ ಎಲ್ಲ ಸರಿಯಾಗಿ ಮಾಡುತ್ತೇನೆ.
0: ಅಥವಾ ಮಾನಸಿಕ ಒತ್ತಡ ಏನಾದ್ರೂ ಇದೆಯಾ ಶಾಂತಿ?
1: ಮಾನಸಿಕ ಒತ್ತಡ ಎಲ್ಲ ಏನಿಲ್ಲ, ಆದರೆ ಮಗುವಿನ ವಿಷಯದಲ್ಲಿ ತುಂಬಾ ಚಿಂತೆ ಇದೆ. ಏನೆಂದರೆ, ಹಾಲು ಜಾಸ್ತಿ ಉತ್ಪಾದನೆ ಆಗಲು ಏನು ಮಾಡಬೇಕೆನ್ನುವುದೇ ದೊಡ್ಡ ಚಿಂತೆ.
0: ನೀನು ಕೇಳಿದ್ದು ಬುದ್ಧಿವಂತಿಕೆಯ ಪ್ರಶ್ನೆ ಶಾಂತಿ. ಯಾಕೆಂದರೆ ತುಂಬಾ ತಾಯಿಯಂದಿಯರಿಗೆ ಇದರ ಬಗ್ಗೆ ಜ್ಞಾನ ಇರೋದಿಲ್ಲ. ನೋಡು ಶಾಂತಿ, ಮಹಿಳೆಯರ ದೇಹದಲ್ಲಿ 2 ಪ್ರಮುಖ ಹಾರ್ಮೋನ್ಗಳಿವೆ. ಒಂದು ಆಕ್ಸಿಟೋಸಿನ್, ಇನ್ನೊಂದು ಪ್ರೊಲಾಕ್ಟಿನ್. ಆಕ್ಸಿಟೋಸಿನ್ ಹಾರ್ಮೋನ್ ಮಗು ಚೀಪುವುದನ್ನು ಪ್ರಾರಂಭಿಸಿದ ತಕ್ಷಣವೇ ತ್ವರಿತವಾಗಿ ಉತ್ಪಾದನೆಯಾಗಿ ಹಾಲು ಹೊರಹರಿದು ಮಗುವಿನ ಬಾಯಿಗೆ ಸೇರುವಂತೆ ಮಾಡುತ್ತದೆ. ಇದರ ಉತ್ಪಾದನೆ ಸರಿಯಾಗಿ ಆಗದಿದ್ದಲ್ಲಿ ಮಗುವಿಗೆ ಹಾಲು ಸಿಗುವುದು ಕಷ್ಟವಾಗಬಹುದು. ಈ ಹಂತದಲ್ಲಿ ಸ್ತನದಲ್ಲಿ ಹಾಲು ಸರಿಯಾಗಿ ಉತ್ಪಾದನೆ ಆಗುತ್ತಿಲ್ಲ ಎಂದು ಅನಿಸಬಹುದು. ಆದರೆ ನಿಜವಾಗಿ ಹಾಲು ಉತ್ಪಾದನೆ ಚೆನ್ನಾಗಿದ್ದರೂ ಅದರ ಹೊರಹರಿವು ಕಡಿಮೆ ಇರುತ್ತದೆ. ಆಕ್ಸಿಟೋಸಿನ್ನ ಸ್ರವಿಸುವಿಕೆ ನಿಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಮಗುವಿನ ಇರುವಿಕೆ ಹಾಗೂ ಅದು ಮಾಡುವ ಸದ್ದುಗಳು ಕೂಡ ಇದನ್ನು ಹೆಚ್ಚಿಸಬಹುದು. ನಿಮಗೆ ಹಾಲಿನ ಉತ್ಪಾದನೆ ಸಾಕಾಗುತ್ತಿಲ್ಲವೆಂಬ ಅಪನಂಬಿಕೆ ಇದ್ದಲ್ಲಿ ಆಕ್ಸಿಟೋಸಿನ್ನ ಸ್ರವಿಸುವಿಕೆ ಕಡಿಮೆ ಆಗುತ್ತದೆ. ಇದರಿಂದ ಮಗುವಿಗೆ ಸಾಕಷ್ಟು ಹಾಲು ದೊರಕುವುದಿಲ್ಲವೆಂದು ಅನಿಸುತ್ತದೆ. ನಿಮ್ಮ ನಕಾರಾತ್ಮಕ ಯೋಚನೆಗಳು, ಮನಸ್ಸಿನ ನೋವು, ಆತಂಕಗಳು ಕೂಡ ಆಕ್ಸಿಟೋಸಿನ್ನ ಸ್ರವಿಸುವಿಕೆಯನ್ನು ಕಡಿಮೆ ಮಾಡಬಹುದು. ನಿನ್ನ ಮಗು ಹೆಚ್ಚು ಚೀಪಿದಷ್ಟು ಹೆಚ್ಚು ಹಾಲು ಉತ್ಪಾದನೆ ಆಗುತ್ತದೆ ಮತ್ತು ರಾತ್ರಿ ವೇಳೆ ಮೊಳೆ ಉಣಿಸುವುದರಿಂದ ಹೆಚ್ಚಾಗಿ ಹಾಲು ಉತ್ಪಾದನೆ ಆಗುತ್ತದೆ.
1: ಹೌದಾ, ಅದು ಯಾಕೆ ಹಾಗೆ?
0: ಅದು ಯಾಕೆಂದರೆ ರಾತ್ರಿ ವೇಳೆ ಪ್ರೊಲಾಕ್ಟಿನ್ ಹೆಚ್ಚಾಗಿ ಸ್ರವಿಸುತ್ತದೆ.
1: ಓ, ಹೀಗೆಲ್ಲ ಇದೆಯಾ? ಹಾಗಾದರೆ ಹಾಲು ಉತ್ಪಾದನೆಗೆ ಹಾರ್ಮೋನ್ಗಳನ್ನು ಹೊರತುಪಡಿಸಿ ಆಹಾರವು ಪರಿಣಾಮ ಬೀರುತ್ತದೆ?
0: ಖಂಡಿತವಾಗಿಯೂ ಆಹಾರ ಪರಿಣಾಮ ಬೀರುತ್ತದೆ.

0: ಶಾಂತಿ, ಇದು ಕೇವಲ ನಿನ್ನ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀಳುವುದಲ್ಲದೆ ಮಗುವಿನ ಆರೋಗ್ಯದಲ್ಲಿಯೂ ಪರಿಣಾಮ ಬೀಳುತ್ತದೆ.
1: ಹಾಗಾದರೆ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ನಾನು?
2: ಏನು ಶಾಂತಿ, ನಿನ್ನ ಅತ್ತೆ ನಿನಗೆ ಬಾಣಂತಿಯರ ಆಹಾರ ಕೊಡ್ಲಿಲ್ವಾ?
3: ಯಾರು ಹೇಳಿದ್ರು ಕೊಡ್ಲಿಲ್ಲ ಅಂತ? ಅವಳಿಗೆ ನಾನು ಪ್ರಸವದ ನಂತರ ಮೆಂತೆಗಂಜಿ, ಮೆಂತೆಕಾಳು, ಬೆಳ್ಳುಳ್ಳಿ, ಮೀನು, ಸೊಪ್ಪು, ತುಪ್ಪ, ಹಾಲು ಇವನ್ನೆಲ್ಲ ಕೊಟ್ಟಿದ್ದೇನೆ.
1: ಹೌದು ಹೌದು, ನನಗೆಲ್ಲ ಕೊಟ್ಟಿದ್ದಾರೆ.
0: ಹೌದು, ನೀವು ಹೇಳಿದ್ದು ಸರಿ. ಈ ಎಲ್ಲಾ ಆಹಾರದೊಂದಿಗೆ ಸಜ್ಜೆ, ರಾಗಿ, ಶೇಂಗಾ, ಬಾದಾಮಿ, ಕಡಲೆ, ಹಸಿರು ಸೊಪ್ಪುಗಳು, ಹಾಲು ಮತ್ತು ಹಾಲಿನ ಪದಾರ್ಥಗಳು, ಜೀರಿಗೆ ಕಷಾಯ, ಒಣ ಹಣ್ಣುಗಳು ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸುವುದರಿಂದ ಹೆಚ್ಚು ನಾರಿನಾಂಶ, ಕಬ್ಬಿನಾಂಶ, ವಿಟಮಿನ್, ಕ್ಯಾಲ್ಸಿಯಂ ಮುಂತಾದ ಅಂಶಗಳು ದೊರೆಯುತ್ತದೆ. ಇಷ್ಟು ಮಾತ್ರ ಸಾಕಾಗುವುದಿಲ್ಲ. ಶಾಂತಿ, ನೀನು ಎಷ್ಟು ಲೀಟರ್ ನೀರು ಕುಡಿತೀಯ ದಿನಕ್ಕೆ?
1: ನಾನು 1-1.5 ಲೀಟರ್ ನೀರು ಕುಡಿಯುತ್ತೇನೆ.
0: ಇಲ್ಲ ಶಾಂತಿ, ಅಷ್ಟು ನೀರು ಸಾಕಾಗುವುದಿಲ್ಲ. ನೀನು ಕನಿಷ್ಠ 3-4 ಲೀಟರ್ ನೀರು ಕುಡಿಯಬೇಕು.
3: ಏನು 3-4 ಲೀಟರ್? ನಾವು ಅಷ್ಟು ನೀರು ಕುಡಿಯಲು ಬಿಡುತ್ತಿರಲಿಲ್ಲ, ಅದು ಅವಳ ದೇಹಕ್ಕೆ ಅಪಾಯಕಾರಿ.
0: ನೀವು ಸ್ವಲ್ಪ ಸುಮ್ಮನಿರಿ ಅಮ್ಮ, ನೀವೊಂದು ಬೇರೆನೇ ಮಾತಾಡುದು. ಶಾಂತಿ, ನಾನು ಹೇಳುವುದನ್ನು ನೀನು ಗಮನಿಸು. ನೀನು ಕನಿಷ್ಠ 3-4 ಲೀಟರ್ ನೀರನ್ನು ಕುಡಿಯಲೇಬೇಕು ಮತ್ತು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಬಾರದು.
1: ಹೌದಾ, ಯಾವ ಆಹಾರಗಳನ್ನು ಸೇವನೆ ಮಾಡಬಾರದು?
0: ಕಾಫಿ, ಟೀ ಮತ್ತು ತುಂಬಾ ಮಸಾಲ ಅಥವಾ ಎಣ್ಣೆ ಅಂಶ ಇರುವ ಆಹಾರ ಮತ್ತು ಧೂಮಪಾನ ಹಾಗೂ ಮದ್ಯಪಾನ ಮಾಡಬಾರದು.
1: ಧೂಮಪಾನ ಮದ್ಯಪಾನ ಎಲ್ಲ ನಾನು ಮಾಡುದೇ ಇಲ್ಲ.
0: ಆದರೆ ನಿನ್ನ ಗಂಡನಿಗೇನಾದ್ರೂ ಅಭ್ಯಾಸ ಉಂಟಾ?
1: ಇಲ್ಲ ಇಲ್ಲ, ಅವರಿಗೆ ಯಾವ ಅಭ್ಯಾಸವೂ ಇಲ್ಲ.
0: ಆದರೆ ನೀವು ಮಾಡುದು ಒಳ್ಳೆ ಕೆಲಸ.
2: ನನ್ನ ಸೊಸೆಗೂ ಸಹ ಹಾಲಿನ ಉತ್ಪಾದನೆ ಕಡಿಮೆ ಇತ್ತು, ಹಾಗಾಗಿ ಮಗುವಿಗೆ ಹಾಲು ಸಾಕಾಗುವುದಿಲ್ಲವೆಂದು ಗ್ರೇಪ್ ವಾಟರ್ ಕೊಡುತ್ತಿದ್ದೆವು.
0: ಅಯ್ಯೋ, ಏನು ಮಾತಾಡುತ್ತಿದ್ದೀರಿ ಅಮ್ಮ ನೀವು? ಎದೆ ಹಾಲಿನ ಮಹತ್ವದ ಬಗ್ಗೆ ಶಿಕ್ಷಣ ಅಥವಾ ಜ್ಞಾನ ಇಲ್ಲದಿದ್ದರೆ ಈಗೇನೇ ಆಗುವುದು. ಗ್ರೇಪ್ ವಾಟರ್ ನೀಡುವುದು ತುಂಬಾ ತಪ್ಪು ಅಮ್ಮ, ಹಾಗೂ ಇವುಗಳು ತುಂಬಾ ಹಾನಿಕಾರಕ. ಯಾಕೆಂದರೆ ಇದರಲ್ಲಿ ನಿದ್ರೆ ಬರುವ ಅಂಶಗಳು ಇರುತ್ತವೆ, ಇವುಗಳು ಮಗುವಿನ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀಳಬಹುದು.
2: ನೀವು ಇದನ್ನೆಲ್ಲ ಹೇಳ್ತೀರಾ, ಆದರೆ ತುಂಬಾ ಜನ ಗ್ರೇಪ್ ವಾಟರ್ ಕೊಡುವುದಲ್ಲದೆ ಎದೆ ಹಾಲು ಬಿಟ್ಟು ಪೌಡರ್ ಹಾಲು ಕೊಡುತ್ತಾರೆ, ಹಾಗಾದರೆ ಅದು ಸರಿನಾ?
0: ಯಾರು ಹೇಳಿದ್ರು ಅದು ಸರಿ ಎಂದು? ಅದು ದೊಡ್ಡ ತಪ್ಪು. ತಾಯಿಯ ಹಾಲು ಶಿಶುವಿಗೆ ಎಲ್ಲಾ ಹಾರ್ಮೋನ್, ರೋಗ ನಿರೋಧಕ ಶಕ್ತಿ, ಪ್ರೋಟೀನ್, ಕೊಬ್ಬುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತದೆ. ಲ್ಯಾಕ್ಟೋಜನ್ ಅಥವಾ ಬಾಟಲ್ ಹಾಲು ಇದನ್ನು ನಕಲಿಸಲು ಸಾಧ್ಯವಿಲ್ಲ, ಮತ್ತು ತಾಯಿಯ ಹಾಲಿನಲ್ಲಿ ಇರುವ ಕೊಲೆಸ್ಟ್ರಾಲ್ ಶಿಶುವಿಗೆ ರೋಗಗಳ ವಿರುದ್ಧ ಬಲ ನೀಡುತ್ತದೆ. ಇದು ಲ್ಯಾಕ್ಟೋಜನ್ ನಲ್ಲಿ ಇಲ್ಲ. ಬಾಟಲ್ ಹಾಲು ಕೆಲವು ಮಕ್ಕಳಿಗೆ ಹೊಂದಿಕೆಯಾಗದೆ ವಾಕರಿಕೆ, ಗ್ಯಾಸು ಮತ್ತು ಅಲರ್ಜಿಯ ಸಮಸ್ಯೆ ಕೊಡಬಹುದು. ಅಷ್ಟೇ ಅಲ್ಲದೆ ಬಾಟಲ್ ಸ್ವಚ್ಛವಾಗಿಲ್ಲದಿದ್ದರೆ ಜ್ವರ, ವಾಂತಿ, ಬೇದಿ, ಬಾಯಿಯ ಸೋಂಕುಗಳು ಬರುವ ಸಾಧ್ಯತೆ ಹೆಚ್ಚು. ಹಾಗೂ ಮಗು ತಾಯಿಯ ಹಾಲು ಕುಡಿಯದಿದ್ದರೆ ಹಾಲಿನ ಉತ್ಪಾದನೆ ನಿಧಾನವಾಗಿ ಕಡಿಮೆಯಾಗುತ್ತದೆ.
2: ಅಲ್ಲ ಆಶಾ ದೀದಿ, ನನ್ನ ಸೊಸೆ ಗರ್ಭಿಣಿ ಎಂದು ತಿಳಿದ ಕೂಡಲೇ ಸ್ತನದ ಆರೈಕೆ ಮಾಡಲು ಶುರು ಮಾಡಿದಳು, ಹಾಗಾಗಿ ಅವಳಿಗೆ ಹಾಲಿನ ಕೊರತೆ ಶುರುವಾಗಿರಬಹುದು.
0: ಓ ಅಮ್ಮ, ಇದು ನಿಮ್ಮ ಮೂಢನಂಬಿಕೆ. ಸ್ತನದ ಆರೈಕೆ ಮಾಡುವುದರಿಂದ ಹಾಲಿನ ಕೊರತೆ ಶುರುವಾಗುವುದಿಲ್ಲ. ಗರ್ಭಧಾರಣೆಯ ಸಮಯದಲ್ಲಿ ಹಾರ್ಮೋನ್ಗಳ ಪರಿಣಾಮದಿಂದ ಸ್ತನಗಳು ಉಬ್ಬುತ್ತವೆ ಮತ್ತು ಹಾಲಿನ ನಾಳಿಗಳು ಬೆಳೆಯುತ್ತವೆ. ಈ ಬೆಳವಣಿಗೆ ಸರಿಯಾಗಿ ನಡೆಯಲು ತಾಯಿ ಸ್ವಚ್ಛತೆ ಮತ್ತು ಆರೈಕೆಯನ್ನು ಕೈಗೊಳ್ಳಬೇಕು. ಮೊಲೆ ತೊಟ್ಟು ಹೊಡೆಯುವುದು ಅಥವಾ ಒಣಗದಿರಲು ತೈಲ ಹಚ್ಚಿ ಮೃದುವಾಗಿಟ್ಟುಕೊಳ್ಳುವುದು ಉತ್ತಮ. ಗರ್ಭಾವಸ್ಥೆಯಲ್ಲಿ ಸರಿಯಾದ ಒಳ ಉಡುಪು ಧರಿಸುವುದು ಅಗತ್ಯ. ಇವು ಸ್ತನಗಳಿಗೆ ಬೆಂಬಲ ನೀಡುತ್ತವೆ. ಶಿಶು ಹುಟ್ಟಿದ ಕೂಡಲೇ ಸ್ತನ್ಯಪಾನ ಶುರು ಮಾಡಲು ತಾಯಿ ತಯಾರಾಗಿರಬೇಕು.
3: ಈಗ ಅವಳು ಮನೆಯಲ್ಲೇ 6 ತಿಂಗಳ ರಜೆಯಲ್ಲಿದ್ದಾಳೆ, ಆದರೆ 6 ತಿಂಗಳ ನಂತರ ಅವಳು ಕೆಲಸಕ್ಕೆ ಮರಳಿದರೆ ಹೇಗೆ ಹಾಲು ಕೊಡುವುದು?
2: ಕೆಲಸಕ್ಕೆ ಮರಳಿದರೆ ಏನಂತೆ, ನನ್ನ ಸೊಸೆ ಕೆಲಸಕ್ಕೆ ಹೋಗುವ ಮುನ್ನ ಹಾಲನ್ನು ಸಂಗ್ರಹಿಸಿಟ್ಟು ಹೋಗುತ್ತಿದ್ದಳು.
0: ನಿಮ್ಮ ಸೊಸೆ ಮಾಡುತ್ತಿರುವುದು ಸರಿಯಾದ ಕೆಲಸ ಲಿಲ್ಲಿಬಾಯಿ, ಆದರೆ ನಾನು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಶಾಂತಿಗೆ ಹೇಳಲು ಬಯಸುತ್ತೇನೆ. ಶಾಂತಿ, ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು. ಅದನ್ನು ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕು. ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಜ್ನಿಂದ 5 ನಿಮಿಷ ಹೊರಗೆ ತೆಗೆದಿಡಬೇಕು. ನಂತರ ಒಂದು ಪಾತ್ರೆಯಲ್ಲಿ

0: ನೀರನ್ನು ಬಿಸಿ ಮಾಡಿ ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು.
1: ಅಲ್ಲ ದೀದಿ, ಹಾಲನ್ನು ಹೇಗೆ ಬಿಸಿ ಮಾಡಲಿಕ್ಕೆ ಹೇಳಿದ್ದು ನೀವು, ಇನ್ನೊಮ್ಮೆ ಹೇಳ್ತೀರಾ?
0: ಶಾಂತಿ, ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು ಮತ್ತು ಅದನ್ನು ನೀನು ಫ್ರಿಡ್ಜ್ನಲ್ಲಿ ಸುರಕ್ಷಿತವಾಗಿ ಇಡಬೇಕು. ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಡ್ಜ್ನಿಂದ 5 ನಿಮಿಷ ಹೊರಗೆ ತೆಗೆದಿಡಬೇಕು. ನೀರನ್ನು ಬಿಸಿ ಮಾಡಿ ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು.
1: ಇದನ್ನು 8 ನಿಮಿಷ ಇಡಬಹುದು?
0: ಇದನ್ನು ಕೇವಲ 8 ಗಂಟೆಗಳ ಕಾಲ ಮಾತ್ರ ಸಂಗ್ರಹಿಸಬಹುದು ಮತ್ತು ಈ ಅಂಶವನ್ನು ನೀನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು.
2: ಶಾಂತಿ, ಇನ್ಮೇಲೆ ಮಗುವನ್ನು ನೀನು ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ನೋಡಿಕೊಳ್ಳಬೇಕು, ಗೊತ್ತಾಯ್ತಾ?
3: ನೋಡು ರಮೇಶ, ಮಗುವನ್ನು ನೋಡಿಕೊಳ್ಳುವುದು ಹೆಂಡತಿಯ ಜವಾಬ್ದಾರಿ ಮಾತ್ರವಲ್ಲ, ನಿನ್ನ ಬೆಂಬಲದ ಜೊತೆಗೆ ನಿನ್ನ ಪಾತ್ರವೂ ಇದರಲ್ಲಿ ತುಂಬಾ ಮುಖ್ಯ. ತಂದೆಯಾದವನು ಮಗುವನ್ನು ಎತ್ತಿಕೊಳ್ಳುವುದು ಹಾಗೂ ಸಮಾಧಾನ ಮಾಡುವುದರಿಂದ ತಾಯಿಗೆ ಕೆಲ ಕಾಲ ವಿಶ್ರಾಂತಿ ಸಿಗುತ್ತದೆ. ಸಹಧರ್ಮಿಣಿ ತಾಯಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ ಎಂಬ ಹೆಮ್ಮೆ ಹಾಗೂ ಪ್ರೋತ್ಸಾಹ ನೀಡಿದರೆ ಶಾಂತಿಗೆ ಮತ್ತಷ್ಟು ಬಲ ದೊರೆಯುತ್ತದೆ. ಶಾಂತಿ ಮಗುವಿಗೆ ಸರಿಯಾಗಿ ಹಾಲು ಕೊಡಬಲ್ಲಲೇ ಎಂಬ ವಿಚಾರದಲ್ಲಿ ಅವಳ ಮೇಲೆ ಅನುಮಾನ ಪಡಬಾರದು. ರಮೇಶ, ನಿನಗೆ ಧೂಮಪಾನದ ಅಭ್ಯಾಸವಿದೆಯೇ?
2: ಇಲ್ಲ ಇಲ್ಲ, ನನಗೆ ಧೂಮಪಾನದ ಅಭ್ಯಾಸ ಏನಿಲ್ಲ.
3: ಅದು ಒಳ್ಳೆಯ ಕೆಲಸ, ಆದರೆ ಕೆಲವೊಬ್ಬರಿಗೆ ಧೂಮಪಾನದ ಅಭ್ಯಾಸ ಇರುತ್ತದೆ, ಅಂತವರು ಮಗು ಇರುವ ಕೊಠಡಿಯಲ್ಲಿ ಧೂಮಪಾನ ಮಾಡಬಾರದು.
4: ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾವು ಹಿಂದಿನ ಪೀಳಿಗೆಯವರು, ನಮಗೆ ಏನು ಗೊತ್ತು ಇದೆಲ್ಲ? ಈಗ ತುಂಬಾ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಕಾಲ ಬದಲಾಗಿದೆ.
3: ಅಷ್ಟೇ ಅಲ್ಲ ಅಮ್ಮ, ಈಗ ಭಾರತ ದೇಶವು ಸ್ತನ್ಯಪಾನವನ್ನು ಬೆಂಬಲಿಸುವುದರೊಂದಿಗೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಮುಖ್ಯವಾಗಿ ವಿಮಾನ ನಿಲ್ದಾಣಗಳಲ್ಲಿ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಕೇವಲ ವಿಮಾನ ನಿಲ್ದಾಣಗಳಲ್ಲಿ ಮಾತ್ರವಲ್ಲದೆ ರೈಲು ನಿಲ್ದಾಣ, ಮೆಟ್ರೋ ನಿಲ್ದಾಣ, ಮಾಲ್ಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ತಾಯಿಗೆ ಎದೆ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಮತ್ತು ಈಗ ಬಾಣಂತಿಯರು ಉದ್ಯೋಗದಲ್ಲಿದ್ದರೆ 6 ತಿಂಗಳ ವೇತನ ಭರಿತ ರಜೆ ನೀಡಲಾಗುತ್ತಿದೆ, ನಮ್ಮ ಶಾಂತಿಗೆ ಸಿಕ್ಕ ಹಾಗೆ.
4: ಸರಿ, ನಾನಿನ್ನು ಹೊರಡುತ್ತೇನೆ, ಮಳೆ ಬರುವ ಹಾಗಿದೆ. ಬಟ್ಟೆ ಒಣಗಿಸಲು ಹಾಕಿದ್ದು ಪುನಃ ಒದ್ದೆ ಆಗಬಹುದು. ಸರಿ, ಹೋಗಿ ಬನ್ನಿ ಲಿಲ್ಲಿ ಬಾಯಿ.
1: ನಿಮ್ಮಿಬ್ಬರಿಗೆ ತುಂಬಾ ಧನ್ಯವಾದಗಳು ಆಶಾ ಕಾರ್ಯಕರ್ತರೆ, ನಾನು ನಿಮ್ಮಿಂದ ತುಂಬಾ ಕಲಿತೆ.
2: ಹೌದು, ಇಷ್ಟೊಂದು ಒಳ್ಳೆಯ ಆರೋಗ್ಯ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗಿಬ್ಬರಿಗೆ ಧನ್ಯವಾದಗಳು. ಶಾಂತಿ, ಇನ್ನು ಮೇಲೆ 6 ತಿಂಗಳವರೆಗೆ ಮಗುವಿಗೆ ಎದೆಹಾಲು ಬಿಟ್ಟು ಬೇರೆ ಏನು ಕೊಡಬೇಡ, ಆಯ್ತಾ? ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ಪಾಲಿಸು, ನಾವು ಎಲ್ಲರೂ ನಿನ್ನಾಗೆ ಸದಾ ಬೆಂಬಲವಾಗಿದ್ದೇವೆ.
1: ಅಮ್ಮನ ಮಮತೆಯ ಮಧುರ ಸ್ಪರ್ಶ ಮುಗ್ಧ ಮಗುವಿಗೆ ಜೀವದ ಅರ್ಥ. ಹಾಲಿನ ಹನಿಯಲ್ಲಿ ಪ್ರೀತಿಯ ಶಕ್ತಿ, ಆರೋಗ್ಯ ಬೆಳೆಸುವ ಪ್ರಕೃತಿಯ ಭಕ್ತಿ.
4: ಮೊದಲ ಹಾಲು ಜೀವಾಮೃತ, ಅದರಲ್ಲಿದೆ ಶಕ್ತಿಯ ಸತ್ಯ. ಮಗು ಬೆಳೆಸುವ ಸೌಮ್ಯ ಪ್ರೀತಿ ಅಮ್ಮನ ಹೃದಯದ ಶಾಶ್ವತ ಗೀತಿ. ಸ್ತನ್ಯಪಾನವೆಂದರೆ ದೇವರ ವರ, ಮಗುವಿಗೆ ನೀಡುವ ನಿಜವಾದ ಆಧಾರ. ಅದರ ಮಹತ್ವ ತಿಳಿಸುವೆವು ನಾವು, ಆರೋಗ್ಯ ಭಾರತ ಕಟ್ಟುವೆವು ನಾವೆಲ್ಲರೂ.
1: ಪ್ರೀತಿ ಆರೈಕೆ ಮಮತೆಯ ಶಕ್ತಿ, ಅಮ್ಮನ ಹಾಲು ಮಗುವಿನ ಭಕ್ತಿ. ಸ್ತನ್ಯಪಾನ ವಾರದ ಸಂಕಲ್ಪ ನಾವೆಲ್ಲ, ಆರೋಗ್ಯ ಮಗು ಸಮೃದ್ಧ ದೇಶವೆಲ್ಲ.
5: ಸ್ತನ್ಯಪಾನದ ಮಹತ್ವವನ್ನು ತಿಳಿಯುವುದು ಎಲ್ಲರ ಕರ್ತವ್ಯವಾಗಿದೆ. ಇದೀಗ ಸ್ತನ್ಯಪಾನ ಸಪ್ತಾಹ ನಡೆಯುತ್ತಿದ್ದು, ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸಪ್ತಾಂಶಗಳನ್ನು ತಿಳಿದುಕೊಳ್ಳಬೇಕು. ಇದರಿಂದ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವನ್ನು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನೆರೆಹೊರೆಯವರಲ್ಲಿ ಹಾಗೂ ಸಮುದಾಯಗಳಲ್ಲಿ ಬಹಳ ಉಪಯುಕ್ತವಾಗಿ, ಅಂದರೆ ಲಾಭಯುಕ್ತವಾಗಿ ಆಚರಿಸಿ ಅದರ ಪ್ರಯೋಜನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಬಳಸೋಣ. ನೈಸರ್ಗಿಕವಾಗಿ ಲಭಿಸುವ ಸ್ತನ್ಯಪಾನದಿಂದ ನಮ್ಮ ಮಕ್ಕಳು ವಂಚಿತರಾಗುವುದನ್ನು ತಪ್ಪಿಸೋಣ. ನಾವೆಲ್ಲರೂ ಒಂದಾಗಿ ಈ ನಿಟ್ಟಿನಲ್ಲಿ ಕೈಜೋಡಿಸೋಣ. ಆರೋಗ್ಯಕರ ಶಿಶುಗಳು, ಮಕ್ಕಳು ದೇಶದ ಮುಂದಿನ ಭವಿಷ್ಯ, ಪ್ರಗತಿಪರ ರಾಷ್ಟ್ರದ ಆರೋಗ್ಯಕರ ಪ್ರಜೆಗಳು. ಎಲ್ಲರಿಗೂ ಶುಭವಾಗಲಿ.
6: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತು ಕಿರು ನಾಟಕ ಕೇಳಿದಿರಿ. ನಡೆಸಿಕೊಟ್ಟವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ

ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನ್ಹಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:31:25
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ. 12:35 ಪುರಂದರ ದಾಸ ವಿರಚಿತ ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ಬನ್ನೂರು ಯಾಚೇನಹಳ್ಳಿಯ ಚಿಕ್ಕ ಮಂಚಮ್ಮ ಮತ್ತು ಸಂಗಡಿಗರಾದ ಶಿವಮ್ಮ ಪುಟ್ಟತಾಯಮ್ಮ ಅವರಿಂದ ಅಕ್ಕಿಶಾಸ್ತ್ರದ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ವಾಣಿ ಮರದೂರು ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಬಹುದು. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಾಧನ ಶಿಖರ, ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ, ವಸ್ತ್ರ ವಿನ್ಯಾಸಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಶೀಲಾ ಹಾಲ್ಕುರಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ದಿಗ್ವಿಜಯ್ ಬಿ. 4:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಬಿನೈನ್ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅನ್ವೇಶ್ ಎ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. 6:10 ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ. ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಶಿಫಾರಸುಗಳು. ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ ಸಮೀಕ್ಷಾ. 8:15 ನಾಟಕ ಮೂಡಲ ಸೀಮೇಲಿ, ಕೊಲೆಗಿಲೆ ಮುಂತಾಗಿ. ದೇವನೂರು ಮಹದೇವ ಅವರ ದ್ಯಾವನೂರು ಕಥೆಗಳ ನಾಟಕ ಸರಣಿ. ನಾಟಕ ರೂಪ ಜಿಪಿ ಬಸವರಾಜು, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾ ಲೋಕ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರವಾಗಲಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:35:20. ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪುರಂದರದಾಸರ ಕೆಲವು ರಚನೆಗಳನ್ನು ಕೇಳೋಣ. ಮೊದಲಿಗೆ ಗಜವದನ ಬೇಡುವೆ ಗೌರಿ ತನೆಯ ತ್ರಿಜಗವಂದಿತನೇ

ಇನ್ನು ಮುಂದೆ ಕೇಳಿ. ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರು ಹಾಡಿರುವ ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಅನ್ವೇಶ್ ಎ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12:45.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಯಾಚೇನಹಳ್ಳಿಯ ಚಿಕ್ಕಮಂಚಮ್ಮ ಮತ್ತು ಸಂಗಡಿಗರಾದ ಶಿವಮ್ಮ, ಪುಟ್ಟತಾಯ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಯಾಚೇನಹಳ್ಳಿಯ ಚಿಕ್ಕಮಂಚಮ್ಮ ಮತ್ತು ಸಂಗಡಿಗರಾದ ಶಿವಮ್ಮ ಪುಟ್ಟತಾಯಮ್ಮ ಅವರಿಂದ ಅಕ್ಕಿಶಾಸ್ತ್ರದ ಹಾಡು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿ ಪಥ, ಅನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಮಾಹಿತಿ ನೀಡುವವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
1: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಂಗಳೂರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀ ಹೊನ್ನಪ್ಪ ಗೌಡ ಅವರು.
2: ನನ್ನ ಹೆಸರು ಹೊನ್ನಪ್ಪ ಗೌಡ ಅಂತ, ಜಂಟಿ ಕೃಷಿ ನಿರ್ದೇಶಕರು ಮಂಗಳೂರು. ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಮೊದಲು ಇತ್ತು, ಈಗ ಅದು ಹೆಸರು ಚೇಂಜ್ ಆಗಿದೆ. ಅಂದರೆ ಏನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಮಪಾಲು ಇರೋದರಿಂದ ಈಗ ಅದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಆಗಿದೆ ಈಗ. ಅಂದರೆ ಪ್ರೀಮಿಯಂ ಇರ್ಬೋದು ಅಥವಾ ಕ್ಲೇಮ್ ಇರ್ಬೋದು, ಎರಡೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲಿರೋದ್ರಿಂದ ಅಂದರೆ 50%.

0: ಕೇಂದ್ರ ಸರ್ಕಾರದ 50%, ರಾಜ್ಯ ಸರ್ಕಾರದ 50% ಪಾಲಿರುವುದರಿಂದ ಅದನ್ನು ಈ ರೀತಿಯಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈಗ ಅದನ್ನು ಮರು ನಾಮಕರಣ ಆಗಿರುತ್ತೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಸರ್ ಇದರ ಪ್ರಮುಖವಾದಂಥ ಉದ್ದೇಶಗಳು ಏನು ಅಂತೇಳಿ?
0: ಇದರ ಮುಖ್ಯ ಉದ್ದೇಶ ಅಂದರೆ ಈಗ ನಮ್ಮ ಅತಿವೃಷ್ಟಿ ಇರ್ಬೋದು ಅಥವಾ ಅನಾವೃಷ್ಟಿ, ಈ ಎರಡು ಸಂದರ್ಭದಲ್ಲಿ ಏನಾದರೂ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ರೈತರಿಗೆ ನೆರವಿಗೆ ಬರುವ ಸಂಬಂಧ ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಇದರಿಂದ ರೈತರಿಗಾಗುವಂಥ ಅನುಕೂಲಗಳು ಏನೆಲ್ಲ ಅಂತೇಳಿ?
0: ವಿಮಾ ಯೋಜನೆಯಲ್ಲಿ ವಿಮಾ ಘಟಕ ಅಂತ ಇರತ್ತೆ. ವಿಮಾ ಘಟಕ ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ವಿಮಾ ಘಟಕ ಅಂತ ಮಾಡಿದ್ದಾರೆ. ಇದರಲ್ಲಿ 4 ಲಾಭಗಳಿದ್ದಾವೆ, ಅಂದರೆ 2 ವಿಮಾ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಲಾಭ ಸಿಗತ್ತೆ, ಇನ್ನೆರಡು ಅಂಶಗಳು ಅಂದರೆ ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ಎಲ್ಲಿ ಬೆಳೆ ಹಾನಿಯಾಗಿರತ್ತೆ ಅಲ್ಲಿ ಪ್ರತಿಯೊಂದು ರೈತರಿಗೂ ಅದರ ಒಂದು ಸೌಲಭ್ಯ ಸಿಗತ್ತೆ. ಈಗ ನಾನು ಹೇಳಿದೆ ವಿಮಾ ಘಟಕದಲ್ಲಿ ಯಾವ ರೀತಿ ಆಗತ್ತಂದರೆ, ಈಗ ಒಂದು ವೇಳೆ ಈಗ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಈ ವರ್ಷ ಮಳೆ ತುಂಬ ಲೇಟಾಗಿ ಬಂದಿದೆ ಅಂದರೆ ಒಂದು ವಿಮಾ ಘಟಕದಲ್ಲಿ 75%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಸೋಯಿಂಗ್ ಆಗದೇ ಇದ್ದಾಗ ಅಂದರೆ ಅನ್ಸೋನ್ ಅಂತ ಹೇಳ್ತೀವಿ, ಆವಾಗ ಏನಾಗತ್ತೆ ಅಂದರೆ ಯಾರು ಏನು ಈ ವಿಮಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಅವರಿಗೆ ವಿಮಾ ಮೊತ್ತದ 25%ರಷ್ಟು ನೇರವಾಗಿ ರೈತರ ಅಕೌಂಟಿಗೆ ಹೋಗುತ್ತೆ. ಅಲ್ಲಿಗೆ ನೆಕ್ಸ್ಟ್ ಆ ವಿಮಾ ಏನು ಪಾಲಿಸಿ ಇದೆ ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಅಂದರೆ ಇದು ಅನ್ಸೋನ್ಡ್ ಅಂತ ಹೇಳ್ತೀವಿ, ಅಂದರೆ ಸೋಯಿಂಗ್ ಆಗದೆ ಇದ್ದ ಸಂದರ್ಭದಲ್ಲಿ. ಇನ್ನೊಂದು ಏನಂದರೆ ವಿಮಾ ಘಟಕಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಬೆಳೆ ಹಾನಿ ಅಂತ ನಾವು ಹೇಳ್ತೀವಿ, ಅಂದರೆ ಮಧ್ಯಂತರದಲ್ಲಿ ಏನಾದರೂ ಇದು ಮಳೆ ಜಾಸ್ತಿ ಆಯಿತು ಅಥವಾ ಮಳೆನೇ ಬಂದಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಏನು ಇಳುವರಿ ಅಂದಾಜು ಇಳುವರಿಯ 50%ಕ್ಕಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಹ ಏನು ಅಂದಾಜು ಏನು ಲಾಸ್ ನಾವೇನು ನಷ್ಟ ಅಂತ ಏನು ಹೇಳ್ತೀವಿ ಅದರ 25%ರಷ್ಟು ಅವರ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗುತ್ತೆ. ಮತ್ತು ಉಳಿದ ಏನು ಅವ್ರದ್ದು ನಷ್ಟ ಇದೆ ಅದು ನಮ್ಮಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ, ಅದರ ಬೇಸಸ್ ಮೇಲೆ ಉಳಿದ ಅಮೌಂಟು ರೈತರ ಅಕೌಂಟಿಗೆ ಹೋಗುತ್ತೆ. ಒಂದು ವೇಳೆ ರೈತರಿಗೆ ಜಾಸ್ತಿ ಪರಿಹಾರ ಬಂತು ಅಂದರೆ ಆವಾಗ ವಿಮಾ ಕಂಪ್ನಿಯವರು ಆ 25%ನ್ನು ಮೈನಸ್ ಮಾಡಿ ಉಳಿದನ್ನು ಅವರ ಅಕೌಂಟಿಗೆ ಹಾಕ್ತಾರೆ. ಒಂದು ವೇಳೆ ವಿಮಾ ಕಂಪ್ನಿಯವರು ಕೊಟ್ಟಿರುವಂಥ ಪರಿಹಾರ ಜಾಸ್ತಿ ಆಗಿದ್ದರೆ ಆಗ ರೈತರು ಅವರ ವಿಮಾ ಕಂಪ್ನಿಗೆ ಅದನ್ನು ಜಮಾ ಮಾಡಬೇಕಾಗತ್ತೆ. ಇದು ಎರಡು ವಿಮಾ ಘಟಕಕ್ಕೆ, ಅಂದರೆ ಆ ವಿಮಾ ಘಟಕದಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಎಲ್ಲ ರೈತರಿಗೂ ಅದು ಪರಿಹಾರ ಸಿಗತ್ತೆ. ಅಂದರೆ ಇಲ್ಲಿ ಇಂಡಿವಿಜುವಲ್ ಬರಲ್ಲ, ಅಂದರೆ ವೈಯಕ್ತಿಕ ವಿಮೆ ಬರಲ್ಲ. ಇನ್ನು ವೈಯಕ್ತಿಕ ವಿಮೆಯಲ್ಲಿ ಎರಡು ಸಂದರ್ಭದಲ್ಲಿ ವೈಯಕ್ತಿಕ ವಿಮೆ ಸಿಗತ್ತೆ. ಒಂದು ಈಗ ಅತಿಯಾದ ಮಳೆ ಇರ್ಬೋದು, ಅತಿವೃಷ್ಟಿ ಇರಬೇಕು, ಭೂಕುಸಿತ ಇರ್ಬೋದು, ಬಿರುಗಾಳಿ, ಇಂಥ ಸಂದರ್ಭದಲ್ಲಿ ಏನಾದರೂ ಬೆಳೆ ಹಾನಿಯಾಗಿದ್ದರೆ ಆವಾಗ ವೈಯಕ್ತಿಕವಾಗಿ ರೈತರಿಗೆ ಅಂದರೆ ನಾವೇನು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಇರ್ಬೋದು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಏನು ಇರ್ತಾರೆ ಅದು ಜಾಯಿಂಟ್ ಸರ್ವೆ ಮಾಡಿ ಅವರಿಗೆ ನಾವು ವೈಯಕ್ತಿಕವಾಗಿ ವಿಮೆಯನ್ನು ಕೊಡಬಹುದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ, ಅಂದರೆ ಕಟಾವು ಆದ ನಂತರ ಜಮೀನಿನಲ್ಲಿ ಏನು ಅದನ್ನು ಒಕ್ಕಲು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಆವಾಗೂ ಸಹ ವೈಯಕ್ತಿಕವಾಗಿ ಯಾರ್ಯಾರ್ದು ರೈತರದು ಇದಾಗಿದೆ ಅವರಿಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿ ವಿಮಾ ಮೊತ್ತವನ್ನು ನಾವು ಸಂಬಂಧಪಟ್ಟ ರೈತರಿಗೆ ಜಮೆ ಮಾಡ್ತೀವಿ. ಇದು ಮುಖ್ಯವಾಗಿ 4 ಅಂಶಗಳು ಈ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಭೀಮಾ ಯೋಜನೆಯಲ್ಲಿ ಒಳಗೊಂಡಿರುತ್ತದೆ.
1: ಸರ್, ಈಗ ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಈ ಒಂದು ವಿಮಾ ವಿಚಾರ ಬಗ್ಗೆ ಹೇಳಿದೆ, ಹಾಗಾದರೆ ಒಬ್ಬ ರೈತ ಇದನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಅಂದರೆ ಯಾವ ರೀತಿಯ ನೋಂದಾವಣೆಯ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಮತ್ತು ಹೇಗೆ ಕಂತುಗಳನ್ನು ಕಟ್ಟಬೇಕಾಗ್ತದೆ ಅಂತೇಳಿ?
0: ಈಗ ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ನಮ್ಮಲ್ಲಿ ಎರಡು ಟೈಪ್ ಇದೆ, ಒಂದು ಸಾಲ ಪಡೆದ ರೈತರು, ಇನ್ನು ಸಾಲ ಪಡೆಯದ ರೈತರು ಅಂತ. ಈಗ ಏನು ಸಾಲ ಪಡ್ಕೊಂಡಿರ್ತಾರೆ ಅವರು ಆ ಸಂಬಂಧ ಯಾವ ಬ್ಯಾಂಕಿಂದ ಅಥವಾ ಸೊಸೈಟಿ ಅಥವಾ ಸಹಕಾರಿ ಸಂಘಗಳಿಂದ ಸಾಲ ಪಡ್ಕೊಂಡಿರ್ತಾರೋ ಅಲ್ಲೇ ಅದನ್ನು ಕಟ್ಟಾಗತ್ತೆ, ಅವ್ರದ್ದು ಏನು ವಿಮಾ ಕಂತೇನಿದೆ ಅದು ಅಲ್ಲಿ ಕಟ್ಟಾಗತ್ತೆ. ಇನ್ನು ಯಾರು ಸಾಲ ಪಡೆಯದೆ ರೈತರು ಇರ್ಬೋದು ಅವರು ಎಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಸಾರ್ವಜನಿಕ ಇದು ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಕೇಂದ್ರ ಅಲ್ಲಿ ಅದನ್ನು ಅವರು ವಿಮಾ ಕಂತನ್ನು ಪೇ ಮಾಡ್ಬೋದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಎಕರೆಗೆ ವಿಮಾ ಕಂತು 611.91 ರೂಪೀಸ್ ಅಂತಿದೆ, 612 ರೂಪೀಸ್ ಆಗತ್ತೆ ಒಂದು ಎಕರೆಗೆ.

0: ಇದು ರೈತರ ಷೇರು ಅಂದರೆ 2% ಮಾತ್ರ ಕಟ್ಟಬೇಕಾಗತ್ತೆ ಭತ್ತಕ್ಕೆ. ಇನ್ನು ಟೋಟಲ್ ವಿಮಾ ಪ್ರೀಮಿಯಂ ಮೊತ್ತ ಇರುವಂಥದ್ದು 4.01%. ಆ 4.01%ಅಲ್ಲಿ 2% ರೈತರು ಕಟ್ಟಬೇಕು, 1.01% ಕೇಂದ್ರ ಸರ್ಕಾರದ ಪಾಲು, 1.01% ರಾಜ್ಯ ಸರ್ಕಾರದ ಪಾಲು. ಅಂದರೆ ಸುಮಾರು 309 ರೂಪಾಯಿಯಷ್ಟು ಕೇಂದ್ರದಿರತ್ತೆ, 309 ರೂಪಾಯಿಯಷ್ಟು ರಾಜ್ಯದಿರತ್ತೆ. ಇದು ಏನು ಸಹಾಯಧನ ರೈತರಿಗೆ ಸಿಗುವಂಥದ್ದು. ರೈತರು ಕಟ್ಟುವಂಥದ್ದು 611 ರೂಪಾಯಿ ಮಾತ್ರ.
1: ಸರ್, ಈಗ ಈ ಒಂದು ಕಂತುಗಳ ನೋಂದಣಿಗಳಿರ್ಬೋದು ಅಥವಾ ಪ್ರೀಮಿಯಂ ದರಗಳ ಬಗ್ಗೆ ತಾವು ಹೇಳಿದ್ರಿ. ಈಗ ಯಾವೆಲ್ಲ ಬೆಳೆಗಳಿಗೆ ಈ ವ್ಯಾಪ್ತಿಗೆ ಒಳಪಡ್ತದೆ, ಅಂದರೆ ವಾಣಿಜ್ಯ ಮತ್ತು ಅಥವಾ ತೋಟಗಾರಿಕೆ ಯಾವೆಲ್ಲ ಬೆಳೆಗಳಿಗೆ ಈ ವಿಮಾ ಪಾಲಿಸಿಗಳು ಇದೆ ಅಂತೇಳಿ?
0: ಇಲ್ಲಿ ಎರಡು ಬರುತ್ತೆ. ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ, ಇದು ಕೃಷಿ ಬೆಳೆಗಳಿಗೆ ಮಾತ್ರ ಬರುತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಏನು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಅದು ಅವ್ರ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಭತ್ತಕ್ಕೆ ಮಾತ್ರ ತಾವು ಇಲ್ಲಿ ನೋಂದಣಿ ಮಾಡ್ಕೊಳ್ಬೋದು. ಉಳಿದದ್ದು ಬೇರೆ ನಿಮ್ಮದು ಕಾಳು ಮೆಣಸು ಅಡಿಕೆ ಇದ್ದು ಅದು ತೋಟಗಾರಿಕೆ ಇಲಾಖೆಗೆ ಬರುತ್ತೆ, ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಇರುತ್ತೆ.
1: ಸರ್, ಈಗ ಬೆಳೆ ವಿಮೆಗಳನ್ನು ಮಾಡಿಸ್ಕೊಳ್ಬೇಕಾದ್ರೆ ಪ್ರಮುಖವಾದಂತಹ ದಾಖಲೆಗಳು ಯಾವುದೆಲ್ಲ?
0: ದಾಖಲೆ ಅಂದ್ರೆ ಮುಖ್ಯವಾಗಿರ್ಬೋದು ಪಹಣಿ ಪತ್ರ, ನಾವೊಂದು RTC ಅಂತ ಹೇಳ್ತೀವಿ, ಬ್ಯಾಂಕ್ ಅಕೌಂಟ್ ಬುಕ್, ಪಾಸ್ಬುಕ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಬೆಳೆ ದೃಢೀಕರಣ. ಇದು ಬೆಳೆ ದೃಢೀಕರಣ ಕಂದಾಯ ಇಲಾಖೆಯಲ್ಲಿ ಸಿಗತ್ತೆ, ಅದನ್ನು ಅವರು ಪಡ್ಕೊಂಡು ಈ ಒಂದು ಇದಕ್ಕೆ ಕ್ರಾಪ್ ಇನ್ಶೂರೆನ್ಸ್ಗೆ ಎನ್ರೋಲ್ ಮಾಡ್ಕೊಳ್ಬಹುದು.
1: ಸರ್, ಕರ್ನಾಟಕ ರೈತ ಸುರಕ್ಷಾ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅನುಷ್ಠಾನಗಳಿರ್ಬೋದು ಅಥವಾ ಇದರ ಒಂದು ಸಾಧಕಗಳು ಹೇಗಿದೆ ಅಂತೇಳಿ?
0: ಈಗ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂಥದ್ದು ಪ್ರಮುಖ ಬೆಳೆ ಅಂದರೆ ಭತ್ತ. ಬೆಳೆ ವಿಮೆ ಇರುವಂಥದ್ದು ಸಹ ಮಳೆಯಾಶ್ರಿತ ಭತ್ತಕ್ಕೆ ಮಾತ್ರ ರೈತರು ಬೆಳೆ ವಿಮೆನ ಮಾಡಿಸ್ಕೊಳ್ಬೋದು. ಮತ್ತು ಇಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಬೆಳೆ ತುಂಬ ಕಡಿಮೆ ಇದೆ. ನಮಗೆ ಇರುವಂಥದ್ದು ಸುಮಾರು 10,000 ಹೆಕ್ಟರ್ ಮಾತ್ರ. ಇದು ಮುಖ್ಯವಾಗಿ ಮಂಗಳೂರು, ಮುಲ್ಕಿ, ಈ ಮೂಡುಬಿದ್ರೆ, ಬಂಟ್ವಾಳ, ಬೆಳತಂಗಡಿ ಈ ತಾಲೂಕಿನಲ್ಲಿ ಜಾಸ್ತಿ ಭತ್ತ ಇರುವುದರಿಂದ ಭತ್ತಕ್ಕೆ ಸ್ವಲ್ಪ ಇನ್ಶೂರೆನ್ಸ್ ರೈತರ ಆಸಕ್ತಿ ತುಂಬ ಕಡಿಮೆ. ಮತ್ತು ಇಲ್ಲಿ ಏನಿದೆ ಅಂದರೆ ಈಗ ಬೆಳೆ ಸಾಲ ಪಡೆದ ರೈತರು ಸಹ ಬೆಳೆ ಸಾಲವನ್ನು ಅವರು ಭತ್ತಕ್ಕಿಂತ ಅಡಿಕೆಗೆ ಜಾಸ್ತಿಯನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಡಿಕೆಗೆ 1 ಎಕರೆಗೆ 150,000 ಕೃಷಿ ಸಾಲ ಸಿಗತ್ತೆ, ಭತ್ತಕ್ಕೆ 1 ಎಕರೆಗೆ 30,000 ಸಿಗತ್ತೆ. ಹಾಗಾಗಿ ಇಲ್ಲಿನ ರೈತರು ಏನಿದ್ದಾರೆ ಅಂದರೆ ಅಡಿಕೆಗೆ ಜಾಸ್ತಿ ಒಲವನ್ನು ತೋರಿಸಿರೋದ್ರಿಂದ ಅಡಿಕೆಗೆ ಜಾಸ್ತಿ ಬೆಳೆ ವಿಮೆ ಎನ್ರೋಲ್ಮೆಂಟ್ ಆಗತ್ತೆ. ಮತ್ತು ಪರಿಹಾರನೂ ಸಹ ನಾವು ಭತ್ತಕ್ಕೆ ಕಂಪೇರ್ ಮಾಡಿದರೆ ಅಡಿಕೆಗೆ ಹೆಚ್ಚು ಪರಿಹಾರ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಭತ್ತಕ್ಕೆ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ.
2: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡ 6.7% ಏರಿಕೆ. ಹಣದುಬ್ಬರ ಇಳಿಕೆ, ಆರ್ಬಿಐ ಅಂದಾಜು, ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಇಶಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳು ಮತ್ತು ಅನಿಶ್ಚಿತತೆಗಳ ನಡುವೆಯೂ ಭಾರತದ ಆರ್ಥಿಕತೆಯು ದೃಢವಾದ ದೇಶೀಯ ಬೇಡಿಕೆಯ ಬಲದಿಂದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಆರ್ಥಿಕತೆಯಾಗಿ ಮುನ್ನಡೆಯುತ್ತಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ.

0: ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ದೇಶದ ಆರ್ಥಿಕತೆಯು ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸು ನೀತಿ ಸಮಿತಿಯ ತೀರ್ಮಾನಗಳನ್ನು ಪ್ರಕಟಿಸಿದ ಗವರ್ನರ್, 2026-27 ಹಣಕಾಸು ವರ್ಷದ ನೈಜ ಜಿಡಿಪಿ ಪ್ರಗತಿ ಅಂದಾಜನ್ನು ಶೇಕಡ 6.7 ಹೆಚ್ಚಿಸಲಾಗಿದೆ ಎಂದು ಪ್ರಕಟಿಸಿದರು. ಪ್ರಮುಖ ಬಡ್ಡಿದರವಾದ ರೆಪೋ ದರವನ್ನು ಶೇಕಡ 5.25 ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲು ಆರ್ಬಿಐ ತೀರ್ಮಾನಿಸಿದ್ದು ತನ್ನ ತಟಸ್ಥ ನೀತಿಯನ್ನು ಮುಂದುವರಿಸಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷವು ಪ್ರಮುಖ ವ್ಯಾಪಾರ ಮಾರ್ಗಗಳ ಮೇಲೆ ಪರಿಣಾಮ ಬೀರುತ್ತಿದ್ದು ಜಾಗತಿಕ ಆರ್ಥಿಕತೆಗೆ ಸವಾಲಾಗಿ ಪರಿಣಮಿಸಿದೆ. ಆದರೂ ಚಿಲ್ಲರೆ ಹಣದುಬ್ಬರದ ಅಂದಾಜನ್ನು ಶೇಕಡ 5.1 ಇಳಿಕೆ ಮಾಡಲಾಗಿದೆ. ದೃಢವಾದ ರಫ್ತು ವಹಿವಾಟು, ಸ್ಥಿರ ಹೂಡಿಕೆ ಚಟುವಟಿಕೆಗಳು ಹಾಗೂ ಪೂರೈಕೆ ಸರಪಳಿಯ ಸುಧಾರಣೆಯು ದೇಶದ ಆರ್ಥಿಕ ಬುನಾದಿಯನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಆರ್ಬಿಐ ವಿಶ್ವಾಸ ವ್ಯಕ್ತಪಡಿಸಿದೆ. ವಿರೋಧ ಪಕ್ಷಗಳ ಸಂಸದರ ತೀವ್ರ ಗದ್ದಲ ಹಾಗೂ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು 2:00 ಮುಂದೂಡಲಾಯಿತು. ವಾರದ ಸತತ 3ನೇ ದಿನವೂ ಪ್ರಶ್ನೋತ್ತರ ವೇಳೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದವು. ಸಭೆಯ ಘನತೆಯನ್ನು ಕಾಯ್ದುಕೊಳ್ಳುವಂತೆ ಹಾಗೂ ಸದನದಲ್ಲಿ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸದನದಲ್ಲಿ ವಿನಂತಿಸಿಕೊಂಡರು. ನಂತರವೂ ಗದ್ದಲ ಶಮನಗೊಳ್ಳದಿದ್ದಾಗ ಕಲಾಪವನ್ನು 12:00 ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮ ಹಾಗೂ ರಾಮಮಂದಿರ ದೇಣಿಗೆ ಕಳವು ಆರೋಪಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸತತ ಅಡೆತಡೆಗಳು ಎದುರಾಗುತ್ತಿವೆ. ರಾಜ್ಯಸಭೆಯಲ್ಲೂ ವಿರೋಧ ಪಕ್ಷಗಳ ಸಂಸದರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಕಲಾಪವನ್ನು 2:00 ಮುಂದೂಡಲಾಯಿತು. ಬೆಳಿಗ್ಗೆ 11:00 ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿಪಕ್ಷಗಳ ಗದ್ದಲದ ನಡುವೆಯೇ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಕಲಾಪದ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಬಿಜೆಪಿ ಸಂಸದ ಸತ್ಪಾಲ್ ಶರ್ಮಾ ಮಾತನಾಡಿ, ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ಪೂರೈಸಿರುವುದನ್ನು ಸ್ಮರಿಸಿದರು. ಇಂದು ಜಮ್ಮು ಮತ್ತು ಕಾಶ್ಮೀರದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ಇತಿಹಾಸದಲ್ಲೇ ಐತಿಹಾಸಿಕ ದಿನವಾಗಿದೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಹಾದಿಯಲ್ಲಿ ನಡೆಸಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಹರಿಯಾಣದ ಬಿಜೆಪಿ ಸಂಸದ ಸಂಜಯ್ ಭಾಟಿಯಾ ಮಾತನಾಡಿ, ಭಾರತದ ಪ್ರಥಮ ಹಾಗೂ ಏಷ್ಯಾದ ಮೊದಲ ಮತ್ತು ವಿಶ್ವದಲ್ಲೇ ಅತ್ಯಂತ ಉದ್ದದ ಹೈಡ್ರೋಜನ್ ರೈಲನ್ನು ಹರಿಯಾಣಕ್ಕೆ ನೀಡಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಮೊದಲಿಗೆ 12:00, ನಂತರ 2:00 ಸದನದ ಕಲಾಪವನ್ನು ಮುಂದೂಡಲಾಯಿತು. ಜುಲೈ 20 ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ಪೊಲೀಸ್ ಕ್ರಮ ಹಾಗೂ ಅಯೋಧ್ಯೆ ರಾಮಮಂದಿರದ ದೇಣಿಗೆ ಅಕ್ರಮ ಆರೋಪಗಳನ್ನು ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ವಿಪಕ್ಷ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರಸಕ್ತ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸದರೊಂದಿಗಿನ ಸಂಪರ್ಕ ವೃದ್ಧಿಸುವ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಅಧಿಕೃತ ನಿವಾಸದಲ್ಲಿ ಭಾರತೀಯ ಜನತಾ ಪಕ್ಷದ 37 ಸಂಸದರೊಂದಿಗೆ ಉಪಹಾರ ಕೂಟ ಹಾಗೂ ಸೌಹಾರ್ದಯುತ ಸಭೆ ನಡೆಸಿದರು. ಸಂಸತ್ ಅಧಿವೇಶನಗಳ ಸಂದರ್ಭದಲ್ಲಿ ಪಕ್ಷದ ಸಂಸದರ ವಿವಿಧ ಗುಂಪುಗಳೊಂದಿಗೆ ಮಾತುಕತೆ ನಡೆಸಿ ಸರ್ಕಾರದ ಆಡಳಿತ, ಸಂಸದೀಯ ವಿಷಯಗಳು ಹಾಗೂ ಸಂಸದರ ಕ್ಷೇತ್ರಗಳ ಸ್ಥಿತಿಗತಿಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುವ ತಮ್ಮ ನಿರಂತರ ಅಭ್ಯಾಸದ ಭಾಗವಾಗಿ ಪ್ರಧಾನಿಯವರು ಈ ಸಭೆ ಆಯೋಜಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ

ನಡೆಯುತ್ತಿದ್ದ ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿವೆ. 2019ರ ಇದೇ ದಿನದಂದು ಭಾರತದ ಸಂಸತ್ತು ಈ ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಅಂದಿನ ಜಮ್ಮು ಕಾಶ್ಮೀರ ರಾಜ್ಯಕ್ಕಿದ್ದ ವಿಶೇಷ ನಿಬಂಧನೆಗಳನ್ನು ಹಿಂಪಡೆದಿತ್ತು. ಸಂವಿಧಾನದ 370ನೇ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಭಾರತದಲ್ಲೇ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿದ್ದ ಏಕೈಕ ರಾಜ್ಯ ಜಮ್ಮು ಮತ್ತು ಕಾಶ್ಮೀರವಾಗಿತ್ತು. ರಾಜ್ಯಕ್ಕೆ ಪ್ರತ್ಯೇಕ ಸ್ವಾಯತ್ತತೆಯನ್ನು ನೀಡಿದ್ದ ಈ ಕಾಯ್ದೆಯನ್ನು ರದ್ದುಗೊಳಿಸಿದ ನಂತರ ದೇಶದ ಎಲ್ಲಾ ಕೇಂದ್ರ ಕಾಯ್ದೆಗಳು ಹಾಗೂ ಸರ್ಕಾರದ ಕಲ್ಯಾಣ ಯೋಜನೆಗಳು ಜಮ್ಮು ಕಾಶ್ಮೀರದಲ್ಲಿಯೂ ಯಥಾವತ್ತಾಗಿ ಜಾರಿಗೆ ಬಂದಿವೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದ ಹೂಡಿಕೆಗಳನ್ನು ಆಕರ್ಷಿಸಲು ಹಾದಿ ಮಾಡಿಕೊಟ್ಟಿದ್ದು ಆರ್ಥಿಕ ಅಭಿವೃದ್ಧಿಯ ಸಾಮರ್ಥ್ಯವನ್ನು ಗಣನೀಯವಾಗಿ ವೃದ್ಧಿಸಿದೆ. ಹೆಚ್ಚುತ್ತಿರುವ ಹೂಡಿಕೆಗಳಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದ್ದು ಸಾಮಾಜಿಕ ಹಾಗೂ ಆರ್ಥಿಕ ಮೂಲಸೌಕರ್ಯಗಳು ಮತ್ತಷ್ಟು ಬಲಗೊಳ್ಳುತ್ತಿವೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು 7 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಈ 7 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಜನರ ಜೀವನದಲ್ಲಿ ವ್ಯಾಪಕ ಬದಲಾವಣೆಗಳು ಕಂಡುಬಂದಿವೆ ಎಂದು ತಿಳಿಸಿದ್ದಾರೆ. ಎರಡೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳು ವಿಸ್ತರಣೆಯಾಗಿದ್ದು ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಗಣನೀಯವಾಗಿ ವೃದ್ಧಿಸಿವೆ ಎಂದು ಉಲ್ಲೇಖಿಸಿದ್ದಾರೆ. ದಶಕಗಳಿಂದ ಮೂಲಭೂತ ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗಿದ್ದ ಮಹಿಳೆಯರು, ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಸಂವಿಧಾನದ ಸಂಪೂರ್ಣ ಜಾರಿಯೊಂದಿಗೆ ಇಂದು ಸಶಕ್ತಗೊಂಡಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕರ್ನಾಟಕದ ಯಾದಗಿರಿಯ ಬಡಿಯಾಳ ಕೈಗಾರಿಕಾ ಪ್ರದೇಶದ ಔಷಧ ತಯಾರಿಕಾ ಘಟಕದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ವಿಷಕಾರಿ ರಾಸಾಯನಿಕ ಅನಿಲ ಸೋರಿಕೆಯಿಂದಾಗಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ತೀವ್ರ ಅಸ್ವಸ್ಥಗೊಂಡಿರುವ ಮತ್ತಿಬ್ಬರು ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ರಾಯಚೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಕಾರ್ಮಿಕರನ್ನು ಮಧ್ಯಪ್ರದೇಶ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಮೂಲದವರೆಂದು ಗುರುತಿಸಲಾಗಿದೆ. ಘಟಕದ ಪೈಪ್ಲೈನ್ನಲ್ಲಿ ಉಂಟಾದ ಸಲ್ಫರ್ ಆಕ್ಸೈಡ್ ಅನಿಲ ಸೋರಿಕೆಯನ್ನು ಉಸಿರಾಡಿದ್ದೇ ಈ ಸಾವುಗಳಿಗೆ ಕಾರಣ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡವೆ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಇಶಾರಾಣಿ ಬರುವ ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಅವರು ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. 32ರ ಘಟ್ಟದ ಪಂದ್ಯದಲ್ಲಿ ಭಾರತದ ಇಶಾರಾಣಿ ಬರುವ ದಕ್ಷಿಣ ಕೊರಿಯಾದ ಲಿಸೋಹಿ ವಿರುದ್ಧ 21-18, 15-21, 21-7 ಸೆಟ್ಗಳ ಅಂತರದಲ್ಲಿ ಗೆದ್ದು ಶುಭಾರಂಭ ಮಾಡಿದರು. ಇನ್ನೊಂದೆಡೆ ತಾನ್ವಿ ಶರ್ಮಾ ಚೀನಾದ ಆಂಚಿ ಯುವಾನ್ ಅವರನ್ನು 21-16, 21-15 ನೇರ ಸೆಟ್ಗಳಲ್ಲಿ ಮಣಿಸಿದರೆ ಶ್ರೇಯಾಂಶಿ ವಾಲಿಶೆಟ್ಟಿ ಚೀನಾ ತೈಪೇಯ ಯುಪೋಪೈ ವಿರುದ್ಧ 21-15, 21-14 ಅಂತರದಲ್ಲಿ ಜಯಗಳಿಸಿದರು. ಇಂದು ನಡೆಯಲಿರುವ ಇತರ ಪಂದ್ಯಗಳಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಲ್ವಿಕಾ ಬಾನ್ಸೋಡ್ ಹಾಗೂ ಆಕರ್ಷಿ ಕಶ್ಯಪ್ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್, ಕಿರಣ್ ಜಾರ್ಜ್, ರೌನಕ್ ಚೌಹಾಣ್, ಸನೀತ್ ದಯಾನಂದ್ ಮತ್ತು ತರುಣ್ ಮನ್ನೇಪಲ್ಲಿ ಇಂದು ಸ್ಪರ್ಧೆಗಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡ 6.7 ಏರಿಕೆ. ಹಣದುಬ್ಬರ ಇಳಿಕೆ, ಆರ್ಬಿಐ ಅಂದಾಜು. ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ. ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಐಷಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ.

0: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚನ್ನವೀರ ಕಣವಿ ಅವರ ರಚನೆಯಲ್ಲಿ ಬಾನಂಗಳದಲ್ಲಿ ಕಂಕಣ ಕಟ್ಟಿದೆ ಚಂದಿರ ರೋಹಿಣಿ ಅರಬಳಸಿ. ಹಾಡಿದ್ದಾರೆ ವಾಣಿ ಮರದೂರು.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಂದ್ರವನ್ನು. ಸಮಯ ಸರಿಯಾಗಿ 1:30:25. ಆತ್ಮೀಯ ಕೇಳುಗರಿಗೆಲ್ಲ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಲು ನಮಗೆ ವಾಟ್ಸ್ಆ್ಯಪ್ನಲ್ಲಿ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಮೊದಲು ಬಂದ ಸಂದೇಶಗಳಿಗೆ ಆದ್ಯತೆ ನೀಡಲಾಗ್ತದೆ.

ಕಾರ್ಯಕ್ರಮದ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರಘು ದೀಕ್ಷಿತ್, ಸಾಹಿತ್ಯ ನೀಡಿದ್ದಾರೆ ವಾಸುಕಿ ವೈಭವ್ ಹಾಗೂ ರಾಘವೇಂದ್ರ ಕಾಮತ್, ಸಂಗೀತ ನಿರ್ದೇಶನ ರಘು ದೀಕ್ಷಿತ್ ಅವರಿಂದ.

0: ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಶೀಲಾ ಹಾಲ್ಕುರ್ಕೆ ಅವರೊಡನೆ ಮಾತುಕತೆ.
1: ಯಾಕೆ ಮುಚ್ಚಿಟ್ಟು ಕೊಡಬಾರ್ದು, ಅದು ಹೇಗೆ ಗೌರವ ಹೇಗೆ, ಅದಕ್ಕೆ ನಾನು ಒಂದು ಹೆಸರಿಟ್ಟೆ ಸರ್, ಘನತೆಯಿಂದ ಮುಟ್ಟಾಗೋಣ ಅಂತ ಹೇಳಿ. ಅದೇ ಒಂದು ಅದರ ಅಂಡರಲ್ಲಿ ಋತು ಅರಿವು, ಋತು ಜ್ಞಾನ, ಋತು ವಿದ್ಯಾ ಮತ್ತೆ ಋತು ಶಕ್ತಿ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮೈಸೂರಲ್ಲಿ.
0: ಕೇಳಿ ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಮುತ್ತಿನಹಾರ ಚಿತ್ರದ ಒಂದು ಗೀತೆಗಾಗಿ ನಮಗೆ ಮೊದಲ ಸಂದೇಶವನ್ನು ಕಳಿಸಿದ್ದಾರೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧು ಮಿತ್ರರು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಯನ್ನು ರಚಿಸಿ ಸಂಗೀತ ನಿರ್ದೇಶಿಸಿದ್ದಾರೆ ಹಂಸಲೇಖಾ.

0: ಕನ್ನಡ ನುಡಿ ಪಯಣ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸು.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
2: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
3: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರ ಅಪೇಕ್ಷೆಯಲ್ಲಿ ಚಿತ್ರ ಮಿಸ್ ಲೀಲಾವತಿ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಆರ್ ಸುದರ್ಶನ್. ಗೀತೆಯ ಗಾಯಕರು ಎಸ್ ಜಾನಕಿ.

ಸಂಬಂಧ ಒಂದು ಪ್ರಕಟಣೆ. 2026 ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಸಂಬಂಧ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ಕೊನೆಯ ದಿನಾಂಕ ಇದೇ ತಿಂಗಳ 12 ತಾರೀಕು. ಅದರಂತೆ ಜಿಲ್ಲೆಯ ಆಸಕ್ತ ಶಿಕ್ಷಕರು ನಿಗದಿತ ಸಮಯದಲ್ಲಿ ಪ್ರಸ್ತಾವನೆಯನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತ್ರಿಪತಿಗಳಲ್ಲಿ ಸಲ್ಲಿಸಲು ಈ ಮೂಲಕ ಕೋರಲಾಗಿದೆ. ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮೈಸೂರಿನಿಂದ ಬಂದ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಗತಾಳ ಚಿತ್ರದ ಈ ಗೀತೆ. ಗೀತೆಯ ರಚನೆಕಾರರು ನಂದಗೋಪಾಲ ರೆಡ್ಡಿ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಧ್ವನಿಯಾಗಿದ್ದಾರೆ ಎಸ್ ಜಾನಕಿ. ಈ ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮನವರು.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶ ಕಳುಹಿಸಿದವರು ರಾಮನಹುಂಡಿ ಮೈಸೂರು ತಾಲೂಕಿನಿಂದ ಸೂರ್ಯನಾರಾಯಣ ಮತ್ತು ಮನೆಯವರು, ರಾಯಬಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು, ರಾಜೇಂದ್ರ ಪ್ರಸಾದ್ ಕಿರುಗುಂದ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಶಿಲ್ಪಿ ರಮೇಶ್ ಸರಸ್ವತಿ ಮತ್ತು ಮನೆಯವರು, ಟೇಲರ್ ಶಿವಣ್ಣ ಮತ್ತು ಮನೆಯವರು ಕಾಮನಕೆರೆ ಹುಂಡಿ ಮೈಸೂರಿನಿಂದ, ರಜನಿ ಮತ್ತು ಕುಟುಂಬದವರು ಮದ್ದೂರಿನಿಂದ, ರಾಜಮ್ಮ ಅವರು ಮೈಸೂರಿನಿಂದ, ಆಶೀಶ್ ಕುಮಾರ್ ಲತಾ ಆಶೀಶ್ ವಿಜಯನಗರ ಮೈಸೂರಿನಿಂದ, ಮರಸೆ ಗ್ರಾಮದಿಂದ ಬಂಗಾರಮ್ಮನವರು, ನೀಲಮ್ಮ ಮೃತ್ಯುಂಜಯ ಮತ್ತು ಮನೆಯವರು ಅಶೋಕಪುರಂ ಮೈಸೂರಿನಿಂದ, ಮೀನಮ್ಮ ಮತ್ತು ಕುಟುಂಬದವರು ಬೆಳವಾಡಿ ಮೈಸೂರಿನಿಂದ, ಎಂಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ, ಹೇಮರಾಜು ಜಗದೀಶ್ವರಿ ಅಕ್ಷತಾ ಗಣೇಶ್ ನಗರ ಮೈಸೂರಿನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರು, ಬೆಂಗಳೂರು ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಮತ್ತು ಎಆರ್ ಹರ್ಷಿತ್ ಅವರು, ಮಹದೇವ ಶೆಟ್ಟಿ ರಂಗನಾಥಪುರ ಗುಂಡ್ಲುಪೇಟೆ ತಾಲೂಕಿನಿಂದ, ಯದುವೀರ್ ಅವರು ಮೈಸೂರಿನಿಂದ, ನಂಜನಗೂಡು ತಾಲೂಕು ತೊರೆಮಾವುನಿಂದ ವೆಂಕಟೇಶ್ ಮತ್ತು ಮನೆಯವರು, ಶ್ರೀನಿವಾಸ ಜಿಪಿ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್ ಮತ್ತು ಬಂಧುಮಿತ್ರರು, ಗುರು ಶ್ರೀನಿವಾಸ್ ಶಿವಶಂಕರ್ ಕುವೆಂಪು ನಗರ ಮೈಸೂರಿನಿಂದ, ಮೈಸೂರಿನ ರಾಜೇಂದ್ರ ನಗರದಿಂದ ಪಂಕಜ ಸತೀಶ್ ಮತ್ತು ಕುಟುಂಬದವರು, ನೀತಾ ಮತ್ತು ಗೆಳತಿಯರು ಮೈಸೂರಿನಿಂದ, ಪಟ್ಟಸೋಮನಹಳ್ಳಿಯಿಂದ ಗಾನಾ ಸುಮಾ ಅವರು, ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್ ಮತ್ತು ಮನೆಯವರು, ರತ್ನಮ್ಮ ಭೂಮಿಕಾ ರಾಮಕೃಷ್ಣನಗರದಿಂದ, ವಿಸ್ಮಯದೇವ್ ಮತ್ತು ಮನೆಯವರು ರಾಮಕೃಷ್ಣನಗರದಿಂದ, ಮೊಹಮ್ಮದ್ ಫರ್ದೀನ್ ಕಲ್ಯಾಣಗಿರಿ ಮೈಸೂರಿನಿಂದ, ಕುಶಾಲನಗರ ರಜನಿ ಪ್ರಸನ್ನ ಸುಧೀಂದ್ರ ತೇಜಸ್ ಮತ್ತು ವಿಕಾಸ್ ಅವರು, ವೀರಪ್ಪ ನಾಯಕ ನಂಜನಗೂಡು ತಾಲೂಕು ನಗರ್ಲೆ ಗ್ರಾಮದಿಂದ, ಪುಟ್ಟರಾಜಪ್ಪ ರಾಮಕೃಷ್ಣನಗರದಿಂದ, ಇಂದ್ರಮ್ಮ ಪಿರಿಯಾಪಟ್ಟಣ ತಾಲೂಕು ಮೈಸೂರಿನಿಂದ, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್ ಮತ್ತು ಬಂಧುಮಿತ್ರರು, ನಂಜನಗೂಡು ಮಹೇಶ್ ನಾಯಕ್ ಅವರು ನಮಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಂದೇಶ ಕಳುಹಿಸಿದ ಶ್ರೋತೃ ಬಾಂಧವರಿಗೆಲ್ಲ ಧನ್ಯವಾದಗಳು. ಮತ್ತಷ್ಟು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈ ಸಂಜೆ 5:35 ಆಲಿಸಬಹುದು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
1: ಇದೇ ಬುಧವಾರ August 5 ರಾತ್ರಿ 8:15 ಕೇಳಿ.
3: ಮೂಡಲ ಸೀಮೇಲಿ ಕೊಲೆ ಗಿಲೆ ಮುಂತಾಗಿ ಕಥಾನಾಟಕದ ಮರುಪ್ರಸಾರ.
4: ಆಮೇಲ
5: ಏನ್? ಆಮೇಲ
4: ಅದೇ ಅವ್ರವ್ರಲ್ಲ, ಅವರು ಅವ್ರಗಳಸ್ಲೇ.
5: ಅಯ್ಯೋ ಅದ್ಯೋ ನ ಕಟ್ಕಿಟ್ಲು ಯೋಳಪ್ಪ.
4: ಅದಕ್ಕೆ ಓಯ್, ಅವರು ಅವ್ರಗಳಸ್ಲೇ ನೀರ್ ಕುಡಿತಾರ, ಆಮೇಲ ಅವ್ರು ಜಗಲಿ ಮೇಕ್ಕೆ ಹೋಯ್ತಾರ ಕವಯ್.
5: ಅದ್ ನನಗ್ ಗೊತ್ತಿತ್ತು ಮಗ.
6: ಇದೂನು ನಿನ್ ಗೊತ್ತಿತ್ತೇನವ? ಹೋಗವ, ನಿನ್ಗೆಲ್ಲನು ಗೊತ್ತು. ನನ್ ಏನ್ ನೋಡ್ಲಿ ನಿನ್ಗೆ, ಹೋಗವ ನನ್ ಹೋಗ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
7: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಇತ್ತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾಗರಿಕ ಕೇಂದ್ರಿತ, ತಂತ್ರಜ್ಞಾನ ಆಧಾರಿತ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳು ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಯಾಗಿಸುವುದರ ಜೊತೆಗೆ ವಿವಿಧ ಭಾಷೆಗಳನ್ನು ಮಾತನಾಡುವ ನಾಗರಿಕರಿಗೂ ಸೇವೆಗಳನ್ನು ಸುಲಭವಾಗಿ ತಲುಪಿಸುವ ಸಾಮರ್ಥ್ಯ ಹೊಂದಿವೆ. ಈ ನಿಟ್ಟಿನಲ್ಲಿ ಇಂತಹ ನವೋದ್ಯಮಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಅವಕಾಶಗಳನ್ನು ಪರಿಶೀಲಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಂಪುಟದ ಸಚಿವರು ಇಂದು ತಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಮಳೆ ಅಭಾವ ಎದುರಾಗಿದ್ದು ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ತಾಲೂಕಿನ ಆನೆಸಿಂದ್ರಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾಗೂ ಕೃಷಿ ಭೂಮಿ ಪರಿಶೀಲಿಸಿ ಮಾತನಾಡಿದ ಅವರು, ಹಿರಿಯೂರು ತಾಲೂಕಿನಲ್ಲಿ ಈವರೆಗೆ ಕೇವಲ ಶೇಕಡ 11% ಮಾತ್ರ ಬಿತ್ತನೆಯಾಗಿದ್ದು ಜಿಲ್ಲೆಯಾದ್ಯಂತ ಶೇಕಡ 80%ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆಯೇ ಆಗಿಲ್ಲ ಎಂದು ಹೇಳಿದ್ದಾರೆ. ಬಿತ್ತನೆ ಮಾಡಿದ ರೈತರಿಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಶೇಕಡ 25% ಬಿತ್ತನೆ ವೈಫಲ್ಯ ನಷ್ಟ ಪರಿಹಾರ ಸಿಗಲಿದೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೂ ವಿಮೆ ಮೂಲಕ ನೆರವು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಕೈಗೊಂಡ ಜಾಗೃತಿ ಅಭಿಯಾನದಿಂದಾಗಿ ಸುಮಾರು 230,000 ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ. ಕುಡಿಯುವ ನೀರಿನ ಅಭಾವವಿರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಜೂನ್ ಜುಲೈನಲ್ಲಿ ಕಡಿಮೆ ಮಳೆಯಾಗಿದೆ. ಇದೇ 15ರೊಳಗೆ ಮಳೆ ಬರದಿದ್ದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಅವಧಿ ರಾಗಿ ಬೆಳೆ ಆಯ್ಕೆ ಮಾಡಿಕೊಳ್ಳಲು ರೈತರಿಗೆ ಸಲಹೆ ನೀಡಿದರು. ಪ್ರಸ್ತುತ ಸನ್ನಿವೇಶದಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ನೋಡಿಕೊಳ್ಳಿ ಎಂದು ಪಶುಸಂಗೋಪನೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಸಚಿವ ಶಿವರಾಜ ಎಸ್ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿಯ ಅವಲೋಕನ ನಡೆಸಿದರು. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ವ್ಯಾಪ್ತಿಯ ಬಂಡ್ರಾಳ ಗ್ರಾಮಕ್ಕೆ ತೆರಳಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇಂದು ನಾಳೆ ನಾಡಿದ್ದು ವಿವಿಧೆಡೆ ಸಂಚರಿಸಿ ಮುಂಗಾರು ಋತುವಿನ ಎಲ್ಲಾ ಬೆಳೆಗಳ ಪರಿಸ್ಥಿತಿ ಅವಲೋಕಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: ಯಾವ ರೈತರಿಗೂ ಅನ್ಯಾಯ ಆಗಲ್ಲ, ಯಾವ ತಾಲೂಕಿಗೂ ಅನ್ಯಾಯ ಆಗಲ್ಲ. ನಮ್ಮ ಜಿಲ್ಲೆಯಾಗಿರುವಂತಹ ಎಲ್ಲಾ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಕೋನ ಬಗ್ಗೆ ಮತ್ತೆ ಮೊದಲನೇ ಕ್ಯಾಬಿನೆಟ್ ಬಗ್ಗೆ ಸವಿಸ್ತಾರವಾದಂತ ಚರ್ಚೆಗಳು ಆಗಿದಾದ್ಮೇಲೆ ಇವತ್ತ ಮುಖ್ಯಮಂತ್ರಿಗಳು ನಮಗೆ ಬಹಳ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲಾ ಮಂತ್ರಿಗಳು ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲಿ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ಅದನ್ನ ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ವರದಿ ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸಬೇಕು. ಅದಾದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಯಾರಿಗೂ ಅನ್ಯಾಯ ಆಗಲ್ಲ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದ್ದು ಸಾಮಾನ್ಯ ಜನಜೀವನ ಬಾಧಿತಗೊಂಡಿದೆ. ಈ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ರಾಗಿ ಸೇರಿದಂತೆ ದ್ವಿದಳ ಧಾನ್ಯಗಳ ಬಿತ್ತನೆ ಕಾರ್ಯ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಮುಂಗಾರು ಕೊರತೆಯಿಂದ ಸ್ಥಗಿತಗೊಂಡಿದ್ದ ಬಿತ್ತನೆ ಕಾರ್ಯ ಮತ್ತೆ ಚುರುಕು ಪಡೆದಿದ್ದು ಬಿತ್ತನೆ ಕ್ಷೇತ್ರದ ವಿಸ್ತೀರ್ಣ ಹೆಚ್ಚಾಗುತ್ತಿದೆ. ಜುಲೈ ಅಂತ್ಯದವರೆಗೆ ಜಿಲ್ಲೆಯಲ್ಲಿ ಶೇಕಡ 60 ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಬಳಿಕ ಅಸಮಾಧಾನ ಉಂಟಾಗಿದೆ. ಹಲವು ಶಾಸಕರು ಬಹಿರಂಗವಾಗಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹಲವೆಡೆ ಪ್ರತಿಭಟನೆ ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭೆ

0: ಕ್ಷೇತ್ರದ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಎನ್ಎಸ್ ಸುಬ್ಬಾರೆಡ್ಡಿ ಬೆಂಬಲಿಗರು ಬಾಗೇಪಲ್ಲಿ, ಚೇಳೂರು ಮತ್ತು ಗುಡಿಬಂಡೆ ತಾಲೂಕುಗಳ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಟಿಬಿ ಕ್ರಾಸ್ ಬಳಿ ರಾಷ್ಟೀಯ ಹೆದ್ದಾರಿ 44 ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರ ಹಂಗಾಮಿ ಸ್ಪೀಕರ್ ಹುದ್ದೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಉಂಟಾಗಿರುವ ಭಿನ್ನಮತ ಶೀಘ್ರವೇ ಶಮನಗೊಳ್ಳಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ 140 ಮಂದಿ ಶಾಸಕರು ಆಯ್ಕೆಯಾಗಿದ್ದು, ಅವರಲ್ಲಿ ಪಕ್ಷ ಕೇವಲ 30 ಮಂದಿಗೆ ಮಾತ್ರ ಸಚಿವ ಸ್ಥಾನ ನೀಡಿದೆ. ಉಳಿದಂತೆ ಸಚಿವ ಸ್ಥಾನ ಸಿಗದವರಿಗೆ ಇತರ ಹುದ್ದೆಗಳನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೂ ಈ ಬಾರಿ ಪ್ರಾತಿನಿಧ್ಯ ನೀಡಲಾಗಿದ್ದು, ಪೌರಕಾರ್ಮಿಕರ ಪುತ್ರನಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಇತಿಹಾಸ ನಿರ್ಮಿಸಿದೆ ಎಂದು ಸಂಪುಟ ವಿಸ್ತರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು, ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರೈತರಿಗೆ ಬೆಳೆ ವಿಮೆ ಕಟ್ಟಲು ಹಣವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹಣ ಕೇಳುವ ಮೊದಲು ರಾಜ್ಯ ಸರ್ಕಾರ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾವೇರಿ ನದಿ ಕರ್ನಾಟಕದ ಹಕ್ಕಾಗಿದ್ದು, ಮೇಕೆದಾಟು ಅಣೆಕಟ್ಟು ನಿರ್ಮಾಣವನ್ನು ಯಾವುದೇ ಕಾರಣಕ್ಕೂ ತಡೆಯಲು ತಮಿಳುನಾಡಿಗೆ ಸಾಧ್ಯವಿಲ್ಲ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಹೆಚ್ಚುವರಿ ನೀರಿಗಾಗಿ ಮತ್ತೆ ಮೇಲ್ಮನವಿ ಸಲ್ಲಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ತಮಿಳುನಾಡಿನ ರಾಜಕೀಯ ಮುಖಂಡರು ನೀರಿನ ಸಮಸ್ಯೆಗಿಂತ ರಾಜಕೀಯ ಮಾಡುವುದರಲ್ಲೇ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ನ್ಯಾಯಮಂಡಳಿಯ ಆದೇಶವನ್ನು ಪಾಲಿಸಲು ಕರ್ನಾಟಕ ಸರ್ಕಾರ ಸಿದ್ಧವಿದೆ, ಆದರೂ ಸುಪ್ರೀಂಕೋರ್ಟ್ಗೆ ತೆರಳಿ ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಅವರಿಗೆ ಸೂಕ್ತ ಉತ್ತರ ಸಿಗಲಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವೆಗಳ ಸುಧಾರಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳ ಬಳಕೆಗೆ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ, ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಕೊಡಿಸುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಎಫ್ಎಂ 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 2:40:20. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಭಜರಂಗಿ ಚಿತ್ರದ ಈ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಅರ್ಜುನ್ ಜನ್ಯಾ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ನೀಡುವ ಕವಚ ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜಯದೀಪ್. ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಶೀಲಾ ಹಾಲ್ಕುರ್ಕೆ ಅವರೊಡನೆ ಮಾತುಕತೆ.
1: ಯಾಕೆ ಮುಚ್ಚಿಟ್ಟು ಕೊಡಬಾರ್ದು, ಅದು ಹೇಗೆ ಗೌರವ ಹೇಗೆ, ಅದಕ್ಕೆ ನಾನು ಒಂದು ಹೆಸರಿಟ್ಟೆ ಸರ್, ಘನತೆಯಿಂದ ಮುಟ್ಟಾಗೋಣ ಅಂತ ಹೇಳಿ. ಅದೇ ಒಂದು ಅದರ ಅಂಡರಲ್ಲಿ ಋತು ಅರಿವು, ಋತು ಜ್ಞಾನ, ಋತು ವಿದ್ಯಾ ಮತ್ತೆ ಋತು ಶಕ್ತಿ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮೈಸೂರಲ್ಲಿ.
0: ಕೇಳಿ ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಎಫ್ಎಂ 100.6 ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಜಯಂತ್ ಕಾಯ್ಕಿಣಿ ಅವರ ಮತ್ತೊಂದು ಸಾಹಿತ್ಯದಲ್ಲಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಜನಪದ ಸಾಹಿತ್ಯದ ಕಡ್ಡಿಪುಡಿ ಚಿತ್ರದ ಗೀತೆ. ಸಂಗೀತ ಒದಗಿಸಿದ್ದಾರೆ ವಿ ಹರಿಕೃಷ್ಣ, ಗೀತೆಯ ಗಾಯಕರು ಶಬೀನಾ ಹೆಗ್ಗಾರ್.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು ಆಲಿಸೋಣ. ಮೊದಲಿಗೆ ಕೇಳಿ ಶ್ರೀ ಸರಸ್ವತಿ ನಮೋಸ್ತುತೆ, ಆರಭಿರಾಗ ರೂಪಕತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸಮಯ ಸರಿಯಾಗಿ 3:30 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: ಸಮಯ ಸರಿಯಾಗಿ 4 ಗಂಟೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಇವತ್ತಿನ ಕಾರ್ಯಕ್ರಮದಲ್ಲಿ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯೂ ಆಗಿರುವ ಶೀಲಾ ಹಾಲ್ಕುರ್ಕೆ ಅವರೊಡನೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
4: ಕೇಳಿದ್ರೆ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಧನಾ ಶಿಖರ ಎನ್ನುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ರಂಗಭೂಮಿ ನಟಿ, ನಿರ್ದೇಶಕಿ, ರಂಗಗೀತೆಗಳ ಗಾಯಕಿ, ವಸ್ತ್ರ ವಿನ್ಯಾಸಕಿ, ಹಾಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಮಹಿಳೆಯರು ಮತ್ತು ಮಕ್ಕಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಶೀಲಾ ಹಾಲ್ಕುರ್ಕೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ ಸರ್.
4: ಶೀಲಾ ಹಾಲ್ಕುರಿಕೆ ಅಂತ ಹೇಳಿದಾಗ ಈ ಕಡೆ ಅವರಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಸಾಧಾರಣವಾಗಿ ಹಾಲ್ಕುರಿಕೆ ಅಂತ ಬಂದಾಗ ಈಗ ನಾರ್ತ್ ಕಡೆ ಏನು ಅಂತ ಅನಿಸುತ್ತೆ. ಯಾವ ಊರಿನವ್ರು ಮೇಡಮ್ ತಾವು?
5: ಇದು ಹಾಲ್ಕುರ್ಕೆ ಅನ್ನೋದು ಆಕ್ಚುಲಿ ತುಮಕೂರು ಹತ್ರ ಇರುವಂತ ಒಂದು ಹಳ್ಳಿ.
4: ಓಕೆ.
5: ತುಮಕೂರು ತಿಪ್ಟೂರು ಹತ್ರ ಒಂದು ಹಳ್ಳಿ ಇದೆ ಹಾಲ್ಕುರ್ಕೆ ಅಂತ ಹೇಳಿ. ಅಲ್ಲಿನವರು ನನ್ನ ಗಂಡ ಹಾಲ್ಕುರ್ಕೆ ಶಿವಶಂಕರ್ ಅವರು.
4: ಸರಿ.
5: ಸೊ ಅವ್ರ ಜೊತೆ ಸೇರಿದ ಮೇಲೆ ನನಗೂ ಹಾಲ್ಕುರ್ಕೆ ಅಂತ ಹೆಸರು ಬಂತು, ಶೀಲಾ ಹಾಲ್ಕುರ್ಕೆ.
4: ಹಾಗಾದ್ರೆ ಮೂಲತಃ ಯಾವ ಊರಿನವರು?
5: ಮೂಲತಃ ನಾನು ಕೊಡಗಿನವಳು, ಕೊಡಗಿನ ಶುಂಠಿಕೊಪ್ಪ.
4: ಶುಂಠಿಕೊಪ್ಪದವರು. ತಮ್ಮ ಯಜಮಾನರ ಬಗ್ಗೆ ಮಾತಾಡಿದ್ರಿ, ಯಜಮಾನರು ಏನ್ ಮಾಡ್ತಿದ್ರು?
5: ಇಬ್ರು ನಾವಿಬ್ರು ರಂಗಭೂಮಿಯವರು. ನೀನಾಸಂನಲ್ಲಿ ನಾವು ಜೊತೆಯಾದವರು. ನಂತರ ಇಬ್ರು ಸೇರಿ ಬ್ಯಾಂಗ್ಳೂರಲ್ಲಿ ಒಂದಷ್ಟು ರಂಗಭೂಮಿಯ ಕೆಲಸಗಳನ್ನ ತುಂಬಾ ಡೀಪ್ ಆಗಿ ಅಂದ್ರೆ ಈ ಅಧ್ಯಯನದ ರೀತಿಯಲ್ಲಿ, ಒಂದು ರಿಸರ್ಚ್ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬಂದ್ವಿ. ಪ್ರಯೋಗಾತ್ಮಕ ನಾಟಕಗಳನ್ನ ಅವ್ರು ಬರೀತಾ ಇದ್ರು, ಮತ್ತೆ ಅದನ್ನ ನಾವು ಪ್ರಯೋಗಾತ್ಮಕವಾಗಿ ನಾವು ಪ್ರದರ್ಶನಕ್ಕೆ ಅಣಿ ಮಾಡ್ತಾ ಇದ್ವಿ. ಆ ತರದ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ.
4: ಕೊಡಗಿನ ಶೀಲಾ ಅವರು ಯಾಕಾಗಿ ನಿನಾಸಂ ಹೋಗ್ಬೇಕು ಅಂತ ಅನ್ಸಿದ್ದು? ಯಾಕೆ ಅಂತಂದ್ರೆ ನಿನಾಸಂ ಪದವಿದಾರೆ ತಾವು, ಹೌದಾ?
5: ಹೌದು.
4: ಓಕೆ. ನೀವು ನಿನಾಸಂಗೆ ಹೋಗಿ ಓದ್

0: ಬೇಕು ಅನ್ನುವಂತಹ ಕನಸು ಹೇಗೆ ಹುಟ್ಕೊಂಡಿದ್ದು ಹೇಗೆ ತಮಗೆ?
1: ಕೊಡಗಿನಲ್ಲಿ ಸಾಕಷ್ಟು ಜನ ನೀನಾಸಂ ಮಾಡ್ಕೊಂಡು ಬಂದು ರಂಗಭೂಮಿಯನ್ನು ಕಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅಡ್ಡಂಡ ಕಾರ್ಯಪ್ಪ ಅವರಿದ್ದಾರೆ, ಅವರ ವೈಫ್ ಅನಿತಾ ಕಾರ್ಯಪ್ಪ ಅವರಿದ್ದಾರೆ, ಎಲ್ಲ ತುಂಬ ಜನ ಇದ್ದಾರೆ. ಕೊಡವ ರಂಗ ಕಟ್ಟಿದವರಿದ್ದಾರೆ. ಆದರೆ ನನಗೆ ಆ ಕನೆಕ್ಷನ್ ಇರಲಿಲ್ಲ. ನಾನು ಮೂಲತಃ ಹಾಡುವ ಹವ್ಯಾಸ ಇತ್ತು ನನಗೆ, ತುಂಬ ಇಷ್ಟ, ತುಂಬ ರಾಗಬದ್ಧವಾಗಿ ಸುಶ್ರಾವ್ಯವಾಗಿ ಹಾಡ್ತಿದ್ದೆ.
0: ಕೊಡಗಿನಲ್ಲಿದ್ದಾಗಲೇ
1: ಸಣ್ಣವಳಿದ್ದಾಗಲೇ ನಮ್ಮಲ್ಲಿ ಆರ್ಕೆಸ್ಟ್ರಾ ಬರ್ತಿತ್ತು. ಅದು ಒಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ. ನಾನೊಂದು ಯಾವುದೋ ಒಂದು ತರೀಕೆರೆದು ಆರ್ಕೆಸ್ಟ್ರಾ ಬಂದಿತ್ತು, ಅವ್ರದ್ದೊಂದು ಕಾರ್ಡ್ ಇಸ್ಕೊಂಡು ಇಟ್ಕೊಂಡಿದ್ದೆ. ಯಾವಾಗಲೂ ಯೋಚನೆ ಏನಂತಂದ್ರೆ ಯಾವಾಗ ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ ಅಂತ. ನನ್ನ ಜೀವನದಲ್ಲಿ ನಾನು ಅವ್ರನ್ನ ಭೇಟಿ ಆಗ್ಲಿಲ್ಲ, ಆದ್ರೆ ಅದು ಇತ್ತು ತಲೆಯಲ್ಲಿ, ನಾನು ಆರ್ಕೆಸ್ಟ್ರಾದಲ್ಲಿ ಹಾಡಬೇಕು ಹಾಡಬೇಕು ಅಂತ. ಇದೇ ಟೈಮಲ್ಲಿ ನಂದೊಂದು ಎಜುಕೇಶನ್ ಡಿಸ್ಕಂಟಿನ್ಯೂ ಆಯಿತು, ಲಾ ಡಿಸ್ಕಂಟಿನ್ಯೂ ಆಯಿತು. ಅದಕ್ಕೆ ಕಾರಣ ಹಣ. ಅಮ್ಮ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು, ಕೂಲಿಗೆ ಹೋಗ್ತಾ ಇದ್ರು, ಅದು ನನಗೆ ಆಗಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಅಂತ ಗೊತ್ತಾಯ್ತು. ಬಿಟ್ಬಿಟ್ಟೆ. ಬಿಟ್ಟ ಮೇಲೆ ಇನ್ನೇನು ಮಾಡ್ಬೇಕು? ಮನೇಲಿದ್ರೆ ನನ್ನನ್ನ ತೋಟ ಕೆಲಸಕ್ಕೆ ನಮ್ಮಮ್ಮ ಕಳಿಸ್ತಾ ಇರ್ಲಿಲ್ಲ. ನಮ್ಮಲ್ಲಿ ತೋಟದ ಕೆಲಸ ಹೆಚ್ಚು, ಕಾಫಿ ತೋಟದ ಕೆಲಸ, ನನ್ನನ್ನೇನು ಕಳಿಸ್ತಾ ಇರ್ಲಿಲ್ಲ. ಬಟ್ ನನಗೆ ಅವರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವ್ರು ಕಷ್ಟಪಟ್ಟು ಅಡ್ಮಿಟ್ ಮಾಡಿದ್ರು ನಾನು ಅಡ್ಮಿಷನ್ ನಿಲ್ಲಿಸಿ ಕಾಲೇಜ್ ಬಿಟ್ಟು ಬಂದಿದ್ದೀನಿ. ಸೊ ಈಗ ನಾನೇನಾದರೂ ಮಾಡಬೇಕು ಅಂಥೇಳಿ ಸುಮ್ಮನೆ ಒಂದು ಟೈಪಿಂಗ್ ಕ್ಲಾಸ್ ಇತ್ತು, ಅದು ಕುಶಾಲನಗರಕ್ಕೆ. ಟ್ರಾವೆಲ್ ಮಾಡಿ ಹೋಗೋದು, ಕುತ್ಕೊಳ್ಳೋದು. ಆವಾಗ ಒಂದು ಪೇಪರ್ ಅಲ್ಲಿ ಓದಿದೆ, ವೀರಭೂಮಿ ಅಂತ ಒಂದು ಜಾಗ ಇದೆ ಅಲ್ಲಿ.
0: ಹೌದು,
1: ಆ ವೀರಭೂಮಿಯಲ್ಲಿ ಕಲಾವಿದರು ಬೇಕಾಗಿದ್ದಾರೆ, ಅದರಲ್ಲೂ ಎಸ್ಪೆಷಲಿ ಹಾಡುಗಾರರು ಬೇಕಾಗಿದ್ದಾರೆ ಅಂತ ಕೇಳ್ಬಿಟ್ರು. ಏನೋ ನಮಗೆ ಕನೆಕ್ಟ್ ಆಯ್ತು ಅಂತ ಅಲ್ಲಿಗೆ ಹೋಗ್ಬಿಟ್ವಿ. ಅಲ್ಲಿ ಹೋಗಿ ಹಾಡಿ ಅಲ್ಲಿ ಪಾಸ್ ಆಗಿ ಅಲ್ಲಿ ಉಳ್ಕೊಂಡೆ. ಅಲ್ಲಿ ಒಂದು 2-3 ಮಂತ್ಸ್ ಅವ್ರ ಜೊತೆ ಇರಬೇಕಾಯ್ತು. ಮನೇಲಿ ಹೇಳಿ ಬಂದು ನಾನು ಅಲ್ಲಿ ಉಳ್ಕೊಂಡೆ. ಅಲ್ಲಿನೂ ಒಂದು ಒಳ್ಳೆ ನನಗೆ ಅಟ್ಮಾಸ್ಫಿಯರ್ ಸಿಕ್ತು. ಏನಂದ್ರೆ ಕಲೆ, ಸಾಹಿತ್ಯ, ರಂಗಭೂಮಿ ಇದು ಅಂದ್ರೆ ಏನು ಅನ್ನೋದು ಅಲ್ಲಿ ನನಗೆ ಗೊತ್ತಾಗ್ಲಿಕ್ಕೆ ಶುರು ಆಯ್ತು. ಅಲ್ಲೊಂದು ಸ್ಟೇಜ್ ಅಂತ ಇತ್ತು, ಆ ಸ್ಟೇಜ್ ಮೇಲೆ ನಾವು ಹಾಡು ಹಾಡ್ತಿದ್ವಿ, ಡಾನ್ಸ್ ಮಾಡ್ತಾ ಇದ್ವಿ. ಒಂದು ರೀತಿ ಅದು ವಾತಾವರಣ, ಕಲೆಯ ಒಂದು ವಾತಾವರಣ ಇತ್ತು. ಬೆಳಗ್ಗೆ ಹೊತ್ತು ಆ ಸಂಸ್ಥೆಗೆ ಏನ್ ಬೇಕಾದ್ ಮಾಡ್ತಿದ್ವಿ, ಸಾಯಂಕಾಲ ಆದಾಗ ನಮ್ದು ಡಾನ್ಸ್ ಹಾಡು ಇವೆಲ್ಲ ಇತ್ತು. ದೊಡ್ಡ ದೊಡ್ಡ ಕಲಾವಿದ್ರು ಇದ್ರಲ್ಲಿ. ಸೊ ಅವ್ರ ಹತ್ರ ಒಂದು ಜಾನಪದ, ಹಾರ್ಮೋನಿಯಂ ಇವೆಲ್ಲ ನಾವ್ ಅವಾಗ ನೋಡಿರೋದಲ್ಲಿ. ಅದೇ ಟೈಮಲ್ಲಿ ನೀನಾಸ ಮುಗಿಸ್ಕೊಂಡು ಬಂದಿದ್ದವರೊಬ್ರು ಇದ್ರಲ್ಲಿ. ಸೊ ಅವ್ರು ನಮ್ಮ ಟೀಮ್ನ ಲೀಡ್ ಮಾಡ್ತಾ ಇದ್ರು, ಅವರು ನೀನಾಸಂ ಬಗ್ಗೆ ಹೇಳೋರು. ಆಮೇಲೆ ಒಬ್ಳು ಗೆಳತಿ ಕೂಡ ಬಂದ್ಲಲ್ಲಿ, ಅವಳು ಕೂಡ ನೀನಾಸಂ ಫ್ರೆಶ್ ಮುಗಿಸ್ಕೊಂಡು ಬಂದಿದ್ಲು. ಇನ್ನು ನನಗೆ ಆ ಕಲಿಕೆಯ ಆಸೆ ಬಂತು. ನಾನೇ ಒಂದು ನೀನಾಸಂಗೆ ಒಂದು ಲೆಟ್ರ್ ಬರೆದೆ ಖುದ್ದು. ಒಬ್ಬ ಪ್ರಿನ್ಸಿಪಲ್ ಇದ್ರು ಅವಾಗ, ಅವ್ರಿಗೆ ಒಂದು ಲೆಟ್ರ್ ಬರೆದೆ. ಆ ಲೆಟ್ರಿಗೆ ಒಂದು ರಿಪ್ಲೈ ಬಂದಾಗ, ಬರುವಾಗ ನನಗೆ ಅಪ್ಲಿಕೇಶನ್ ಸಮೇತ ಸಿಕ್ತು. ಸೊ ಅಪ್ಲಿಕೇಶನ್ ಫಿಲ್ ಮಾಡಿದೆ, ನಾನು ಹೋದೆ, ಇಂಟರ್ವ್ಯೂ ಪಾಸ್ ಮಾಡಿದೆ.
0: ಹಾಗೆ ನಡೀತಾ ಹೋಯ್ತು. ಆಗ ಏನ್ ನೀನಾಸಂಗೆ ಹೋದ್ರಿ, ಆ ಸಮಯದಲ್ಲಿ ನಿಮ್ಮ ಹಲ್ಕುರ್ಕೆ ಅವರು ಯಜಮಾನರು ಸಿಕ್ಲಿಕ್ಕೆ ಅವಕಾಶ ಆಯ್ತು.
1: ವಾಪಸ್ ಬರ್ತಾನೆ, ಒಟ್ಟಿಗೆ ಬಂದ್ವಿ.
0: ಓಕೆ, ಈಗ ನಿಮಗೆ ಆ ಒಂದು ಹಾಡಿನ ಹುಚ್ಚು ಇದ್ದಿದ್ರಿಂದಲೇ ಕೂಡ ಈ ರಂಗಭೂಮಿ ಕಲೆಗೆ ಬರ್ಲಿಕ್ಕೆ ಅವಕಾಶ ಹುಟ್ಕೋತು ಅಂತ ಹೇಳಿದ್ರಿ. ಆಮೇಲೆ ಕೂಡ ಮುಗಿಸ್ಕೊಂಡ್ ಬರ್ತೀರಿ, ಮುಗಿಸ್ಕೊಂಡ್ ಬಂದ್ಮೇಲೆ ಕೂಡ ಎಲ್ಲೆಲ್ಲಿ ಹೋಗ್ತೀರಿ, ಏನೇನು ಕೆಲಸಗಳು ಮಾಡ್ತೀರಿ?
1: ಅದೇ ನೀನಾಸ ಮುಗಿಸಿ ಹೊರಗಡೆ ಬರ್ತಿದ್ದಂಗೆನೆ ಒಂದು ಲೆಕ್ಕಕ್ಕೆ ನಾವಿಬ್ರು ಒಂದಿಷ್ಟು ಪ್ಲಾನ್ ಮಾಡ್ಕೊಂಡೇ ಬಂದ್ಬಿಟ್ವಿ ಅಲ್ಲಿಂದ ಬರ್ತಾ. ನಾವು ರಂಗ ಕಲೆಯನ್ನು ಹೇಗೆ ತಗೊಂಡು ಹೋಗಬೇಕು. ಅವರು ತುಂಬ ವೈಚಾರಿಕವಾದ ವ್ಯಕ್ತಿ, ತುಂಬ ರೈಟಿಂಗ್ನಲ್ಲಿದ್ದಂಥವ್ರು, ಬರಹದಲ್ಲಿದ್ದಂಥವ್ರು, ಅಂದರೆ ಒಂದಿಷ್ಟು ಜಾಸ್ತಿ ಓದಿದ್ರು, ನನಗಿಂತನೂ ತುಂಬ ತಿಳ್ಕೊಂಡಿದ್ರು. ನನಗಿಂತ ತುಂಬ ವರ್ಷದ ಹಿಂದೆಯಿಂದನೂ ಅವರು ರಂಗಭೂಮಿಯಲ್ಲಿದ್ದರು. ಪ್ರೊಫೆಷನಲ್ ಥಿಯೇಟರ್ನಲ್ಲಿ ಯಾರಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಭಾಳ ವರ್ಷದಿಂದ ಇದ್ರು. ಜೊತೆಗೆ ಅವ್ರು ನನಗಿಂತ ಒಂದು 10 ವರ್ಷ ದೊಡ್ಡವರು ಕೂಡ ಆಗಿದ್ರು. ಸೊ ಹಂಗಾಗಿ ಇಬ್ರು ಬರ್ತಾ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡೇ ಬಂದ್ವಿ. ನಾವು ಒಂದು ಥಿಯೇಟರ್ ಕಟ್ಟಬೇಕು, ಒಂದು ಪ್ರಯೋಗಾತ್ಮಕವಾದದ್ದನ್ನೇ ಮಾಡಬೇಕು ಅನ್ನೋದನ್ನ ಅನ್ಕೊಂಡು ಬಂದ್ವಿ. ನಾವು ಬಂದು ನಾನು ನನ್ನ ಮನೆಗೆ ಹೋದೆ, ಅವ್ರವ್ರ ಮನೆಗೆ ಹೋದ್ರು. ಬಟ್ ಒಂದು ಮಂತ್ ಗ್ಯಾಪ್ ಅಲ್ಲೇ ನಾನು ಅವ್ರನ್ನ ವಾಪಸ್ ಭೇಟಿ ಆಗುವಂತ ಒಂದು ಸಂದರ್ಭನ ಏರ್ಪಾಡು ಮಾಡಿಕೊಂಡು ವಾಪಸ್ ನಮ್ಮ ಸ್ನೇಹಿತರ ಬಳಗದ ಒಳಗಡೆನೆ ಮದುವೆನೂ ಮಾಡಿಕೊಂಡು ಇಬ್ರು ಸೇರಿ ಬ್ಯಾಂಗ್ಳೂರಿಗೆ ಬಂದ್ವಿ. ಇದು ಬೇಗ ಬಹಳ ಫಾಸ್ಟ್ ಆಗಿ ನಡೆದಿತ್ತು. ಬಟ್ ಯಾರ ಒಂದು ವಿರೋಧನೂ ಇರಲಿಲ್ಲ ಇಲ್ಲಿ, ಎಲ್ಲರೂ ಒಂದು ಒಂದು ಕ್ಲಾರಿಟಿ ಇತ್ತು ನಮಗೆ. ಸೊ ಅವ್ರು ಹೇಳಿದ್ದು ನಾನು ಹೇಳಿದ್ದು ಒಂದು ಮ್ಯಾಚ್ ಆಯ್ತು, ಮನೆಯವರು ಒಪ್ಕೊಂಡ್ರು. ನನಗೇನಂದ್ರೆ ನನ್ನ ಮನೆ ತುಂಬಾ ಬಡತನದ ಮನೆ, ಅವ್ರಿಗೆ ಇದೆಲ್ಲ ಒಂದು ನಮ್ಮ ವಿಚಾರಗಳನ್ನ ಹೇಳಿ ಅವ್ರಿಗೆ ಹೊರೆ ಮಾಡ್ಲಿಕ್ಕೋನೋ ಅಥವಾ ನನ್ನ ಮದುವೆ ಕೂಡ ಅವ್ರಿಗೆ ಹೊರೆ ಆಗ್ಬಾರ್ದು ಅನ್ನೋದೊಂದು ಆಲೋಚನೆ ಇಟ್ಕೊಂಡು ಹೊರಗಡೆ ಬಂದಿದ್ದು. ಬಟ್ ಗೆಳೆಯರ ಬಳಗದಲ್ಲಿ ನನ್ನ ಮದುವೆ ಆಗಿದ್ದು.
0: ಓಕೆ, ಆಮೇಲೆ
1: ಮದುವೆ ಆಗಿ ಇಬ್ರು ಬ್ಯಾಂಗ್ಳೂರಿಗೆ ಬಂದ್ವಿ.
0: ಬ್ಯಾಂಗ್ಳೂರಿಗೆ ಬಂದ್ರಿ, ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತೀರಿ. ರಂಗಭೂಮಿ ಕೆಲಸಗಳನ್ನು ಮಾಡಕ್ ಶುರು ಮಾಡ್ತೀರಿ, ಮತ್ತೆ ಮಹಿಳಾ ಸಂಬಂಧಪಟ್ಟಂತಹ ನಾಟಕಗಳಾಗಿರ್ಬೋದು, ಮಕ್ಕಳ ಸಂಬಂಧಪಟ್ಟ ನಾಟಕಗಳನ್ನು ನಿಮ್ಮ ಮನೆಯವರು ಬರಿತಾ ಇದ್ರು ಅಲ್ವಾ? ನೀವು ಅದ್ ನಿರ್ದೇಶನ ಮಾಡ್ತಿದ್ರ ಹೇಗೆ?
1: ಸ್ಟಾರ್ಟಿಂಗ್ ನಲ್ಲಿ ಏನಾಯ್ತಂದ್ರೆ, ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಾವು ಸೀರಿಯಲ್ ನಲ್ಲಿ ಶುರು ಮಾಡಿದ್ವಿ ನಮ್ಮ ಜರ್ನಿ. ನಗತೇಳಿ ಚಂದ್ರಶೇಖರ್ ಅವರು ವಠಾರ ಅಂತ ಹೇಳಿ ಒಂದು ಅಲ್ಲೇ ಒಂದ್ ಮನೆ, ಅದ್ರೊಳಗಡೆ ಇರ್ತಾ ಇದ್ವಿ. ಆಮೇಲೆ ನಮ್ಮ ಮನೆ ನಾವು ಮಾಡ್ಕೊಂಡ್ವಿ. ಸೊ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಜೀವನಕ್ಕೆ. ಅಲ್ಲಿ ಇದ್ವಿ,

0: ಆಮೇಲೆ ನಮ್ಮದೇ ಆದ ಒಂದು ಗೂಡಾದ್ಮೇಲೆ ಅವರೊಂದಿಷ್ಟು ಬರೀಲಿಕ್ಕೆ ಮತ್ತೆ ಹೆಚ್ಚು ಶುರು ಮಾಡಿದ್ರು. ನಾನು ಈ ಭಾನುವಾರದ ರಂಗಶಾಲೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ.
1: ಬೆಂಗಳೂರಿನಲ್ಲಿ
0: ಇಲ್ಲ, ಬೆಂಗಳೂರಲ್ಲಿ ಬನ್ನೇರುಘಟ್ಟದಲ್ಲಿ.
1: ಬನ್ನೇರುಘಟ್ಟದಲ್ಲಿ
0: ಶಾಲೆಯಲ್ಲಿ ಹೋಗಿ ಭಾನುವಾರದ ರಂಗಶಾಲೆಗಳನ್ನು ಮಾಡೋದು, ಮಕ್ಕಳಿಗೆ ಹಾಡು ಹೇಳ್ಕೊಡೋದು, ನಾಟಕ ಹೇಳ್ಕೊಡೋದು, ಆಮೇಲೆ ನಾಟಕಗಳನ್ನು ಆರ್ಗನೈಸ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಅಲ್ಲೇ ಒಂದ್ ಎರಡ್ ಮೂರು ನಾಟಕಗಳನ್ನು ಕೂಡ, ದೊಡ್ಡ ಮಟ್ಟದ ನಾಟಕಗಳನ್ನು ಕೂಡ ದೊಡ್ಡ ಸ್ಟೇಜ್ ಮಾಡಿ ಮಾಡಿದ್ದೀನಿ. ಅದು ಒಂದು ಮೊದಲ ಹಂತ. ಇವರು ಏನು ಎಕ್ಸ್ಪೆರಿಮೆಂಟ್ ನಾಟಕಗಳನ್ನ, ಪ್ರಯೋಗಾತ್ಮಕ ನಾಟಕಗಳನ್ನ ಏನು ಮಾಡಿಸ್ತಿದ್ರು, ಬರೀತಾ ಇದ್ರು, ಅದರಲ್ಲಿ ನಾನು ಪ್ರಮುಖ ಪಾತ್ರ ವಹಿಸ್ತಾ ಇದ್ದೆ. ಪಾತ್ರ ಅಷ್ಟೇ ವಹಿಸ್ತಾ ಇದ್ದೆ, ಡಿಸ್ಕಷನ್ ಅಲ್ಲಿ ಇರ್ತಾ ಇದ್ದೆ. ತಯಾರಿ ಮಾಡುವಾಗ, ಬರಹದಲ್ಲಿ ತಯಾರಿ ಮಾಡುವಾಗ ಡಿಸ್ಕಷನ್ ಅಲ್ಲಿ ಇರ್ತಾ ಇದ್ದೆ. ಅದರಲ್ಲಿ ನನ್ನ ಯಾವ ಪಾತ್ರನೂ ಇಲ್ಲ, ಬಟ್ ಅವರ ಜೊತೆಗೆ ಡಿಸ್ಕಷನ್ ಅಲ್ಲಿ ಇರ್ತಿದ್ದೆ. ಆಮೇಲೆ ಪತ್ರಿಕೆ ಬರ್ತಿತ್ತು ನಮ್ದು, ಹಾಲ್ಕುರ್ಕೆ ಥಿಯೇಟರ್ ಮಿರರ್ ಅಂತ ಹೇಳಿ. ಸೊ ಆ ಥಿಯೇಟರ್ ಮಿರರ್ ನಲ್ಲೂ ಅಷ್ಟೇನೆ, ಡಿಸ್ಕಷನ್ ಅಲ್ಲಿ ಇರ್ತಾ ಇದ್ದೆ, ಕಾನ್ಸೆಪ್ಟ್ ಡೆವಲಪ್ ಮಾಡ್ತಿದ್ದೆ ಅಷ್ಟೇ ಬಿಟ್ರೆ ನನ್ನದ್ರ ಅದರೊಳಗೆ ಬರಹ ಏನು ಇರಲಿಲ್ಲ. ಟೈಪ್ ಮಾಡೋದು, ಅದನ್ನ ಕರೆಕ್ಷನ್ ಮಾಡೋದು, ಪ್ರತಿಯೊಂದೂ ನಾನು ಮಾಡ್ತಾ ಇದ್ದೆ. ನಾನು ಫೈನಲ್ ಮಾಡಿದ್ಮೇಲೆ ಪ್ರಿಂಟಿಗೆ ಅದು ಹೋಗ್ತಾ ಇತ್ತು. ಸೊ ಈ ಕೆಲಸದಲ್ಲಿ ನಾವು ಮುಳುಗಿದ್ವಿ. ಪ್ರಯೋಗಾತ್ಮಕ ನಾಟಕಗಳಿಗೆ ಸೆಲೆಕ್ಟಿವ್ ಆಡಿಯನ್ಸ್ ಕೂಡ ಇದ್ರು. ಸೊ ಯಾಕಂದ್ರೆ ಅದು ಸ್ವಲ್ಪ ತುಂಬಾ ಡೆಪ್ತ್ ಆದ ಆಲೋಚನೆಗಳಿದ್ದಂಥದ್ದು. ಸೊ ಹಂಗಾಗಿ ನಮಗೆ ನಮ್ದೇ ಆದ ಆಡಿಯನ್ಸ್ ಕ್ರಿಯೇಟ್ ಆಗ್ಬಿಟ್ಟಿದ್ರು, ಸ್ಪೆಷಲ್ ಆಡಿಯನ್ಸ್ ಇದ್ರು.
1: ಓಕೆ, ಈಗ ಕೊಡಗಿನ ಶೀಲಾ ಅವರು, ತುಮಕೂರಿನ ಹಾಲ್ಕುರ್ಕೆ ಅವರು, ಇಬ್ರು ಸೇರಿಕೊಂಡು ನಿನಾಸಮ್ಮಲ್ಲಿ ಪದವಿ ಪಡ್ಕೋತೀರಿ, ಬೆಂಗಳೂರಿಗೆ ಬರ್ತೀರಿ, ಇದೆಲ್ಲ ಓಕೆ. ಬೆಂಗಳೂರಲ್ಲಿ ಕೆಲವು ರಂಗ ಶಾಲೆಗಳಲ್ಲಿ ಪಾಠಗಳು ಮಾಡೋದಾಗ್ಬೋದು, ರಂಗಕರ್ಮಿಗಳ ಜೊತೆ ಚರ್ಚೆಗಳಾಗ್ಬೋದು, ಪತ್ರಿಕೆಗಳು, ಹೀಗೆ ಬಹಳಷ್ಟು ಕೆಲಸಗಳಾಗ್ತಿತ್ತು. ಇದನ್ನ ಬಿಟ್ಟು ಯಾಕೆ ತಾವು ಕೊಪ್ಪಳಕ್ಕೆ ಹೋಗ್ಬೇಕಾಯ್ತು?
0: ನಮ್ಗೆ ಈಗ ಇಲ್ಲೊಂದಷ್ಟು ಕೆಲಸಗಳು ಮಾಡಿದ್ವಿ, ಸರಿ ನಾವು ಯಾವ್ದಾದ್ರು ಒಂದು ರೂರಲ್ ಏರಿಯಾದಲ್ಲಿ ಹೋಗಿ ಬದುಕೋಣ ಅಂತ. ಅದು ಕೂಡ ನಮ್ಮ ಕೌಟುಂಬಿಕ ಸ್ಟ್ರೆಸ್ ಏನೇ, ಯಾಕಂದ್ರೆ ನಮ್ಗೆ ಅರ್ನ್ ಆಗ್ತಾ ಇರ್ಲಿಲ್ಲ. ಕಾನ್ಸೆಪ್ಟ್ ವಿಷಯದಲ್ಲಿ ಹೋದಾಗ ಆರ್ಥಿಕವಾಗಿ ತುಂಬಾ ಬರ್ಡನ್ ಆಗ್ತದೆ. ನಾವು ರೂರಲ್ಗೆ ಹೋಗ್ಬೇಕಾಗಿದ್ದು ಅದು ಕೂಡ ಒಂದು ಕಾರಣ. ನಮ್ಮ ಬದುಕಿನ ಒಂದು ಇದು ಕೂಡ ನಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಕೂಡ ಆಗುತ್ತೆ. ನಮ್ ಕಾನ್ಸೆಪ್ಟ್ಗಳನ್ನ ತಗೊಂಡು ಇನ್ನು ಚಂದ ಮಾಡಬಹುದು ಅಂತ ಯೋಚನೆ ಮಾಡಿ ಕೊಪ್ಪಳ ಜಿಲ್ಲೆಗೆ ಹೋಗಿತ್ತು.
1: ಯಾವ ಕೊಪ್ಪಳ ಜಿಲ್ಲೆ, ಯಾವ ಊರಿಗೆ ಹೋಗ್ಲಿಕ್ಕಾಯ್ತು?
0: ಕೊಪ್ಪಳದಲ್ಲಿ ಎಡೆಹಳ್ಳಿ ಅಂತ ಒಂದು ಹಳ್ಳಿ ಇತ್ತು. ಸೊ ನಾವು ಹೋಗಕ್ಕಿಂತ ಮುಂಚೆ ಇವರು ಹೋಗಿ ಒಂದಿಷ್ಟು ಮಾತಾಡ್ಕೊಂಡೆಲ್ಲ ಬಂದಿದ್ರು. ಹಳ್ಳಿ ಜನರ ಇನ್ವೈಟ್ ಅಂದ್ರೆ ಅವ್ರು ಬನ್ನಿ, ರಂಗಭೂಮಿಗೆ ನಾವು ಕೂಡ ಸಹಕಾರ ನೀಡ್ತೀವಿ ಅನ್ನೋ ಒಂದು ಅವ್ರ ಕಡೆ ಮಾತು ಬರೋ ತನಕ ವೇಟ್ ಮಾಡಿ ಆಮೇಲೆ ಹೋದ್ವಿ. ನಮ್ಮನ್ನ ತುಂಬಾ ಆದರದಿಂದ ಕರ್ಕೊಂಡಿದ್ ದೂರದು ಪುಟ್ಟ ಹಳ್ಳಿ, ಒಂದ್ 60-70 ಮನೆ ಇತ್ತಷ್ಟೇನೆ. ಅದು ಅರಣ್ಯ ಪ್ರದೇಶಕ್ಕೆ ಒಳಪಟ್ಟಂತ ಹಳ್ಳಿ ಅದು. ನಾನು ಲೈಫಲ್ಲಿ ಒಂಥರ ನಾನು ನೋಡಿರೋದು ಎಲ್ಲಾ ಒಂದು ಬ್ಯೂಟಿಫುಲ್ ವಿಲೇಜ್ ಮತ್ತೆ ಪ್ಲೇಸ್ಗಳಿಗಿಂತ ನಂಗೆ ಆ ಹಳ್ಳಿ ಒಂಥರ ಬೇರೆ, ತುಂಬಾ ಬ್ಯೂಟಿಫುಲ್ ಅಂತ ಅನ್ಸೋದು. ಒಂದು ಅಂಗನವಾಡಿ ಎದುರುಗಡೆನೆ ಒಂದು ದೊಡ್ಡ ಬೆಟ್ಟ, ಎದುರುಗಡೆ ಹೊರಗಡೆ ಬಂದು ನಿಂತ್ರೆ ಸಾಕು ದೊಡ್ಡ ಬೆಟ್ಟ. ಆ ಹಳ್ಳಿ ಒಳಗೆ ನಾವು ಹೋಗ್ಬೇಕಂದ್ರೆ ಆಚೆ ಈಚೆ ಪೂರ ಬೆಟ್ಟಗಳು, ಗುಡ್ಡಗಳು, ಕಲ್ಲಿನ ಗುಡ್ಡಗಳು, ಅದ್ರ ನಡುವೆ ಹೋಗ್ಬೇಕು. ಸಣ್ಣದೊಂದು ಕಡಿದಾದ ದಾರಿ, ಅದರಲ್ಲಿ ನಮ್ಮ ಬೈಕಲ್ಲಿ ನಾವು ಹೋಗಿದ್ದು. ನಮ್ಗೆ ಕೊಟ್ಟಿದ್ದಂತ ಒಂದು ಮನೆಯಿಂದ ಹೊರಗಡೆ ಬಂದು ನಿಂತ್ರೆ ದೊಡ್ಡದೊಂದು ಗುಡ್ಡ. ಆ ಗುಡ್ಡದೊಳಗಿಂದ ಒಂದಿಷ್ಟು ಟೈಮ್ಗಳಲ್ಲಿ 4:00 ಆ ಟೈಮಲ್ಲಿ ಒಂದಿಷ್ಟು ಕರಡಿಗಳೆಲ್ಲ ಹೊರಗಡೆ ಬರ್ತಿತ್ತು, ನಮ್ಗೆ ಕಾಣಿಸ್ತಿತ್ತು ಅದು. 2012 ನಾವು ಆ ಊರಿಗೆ ಹೋದ್ವಿ.
1: ಈ ಎಡಹಳ್ಳಿಲಿ ಕೂಡ ನೀವು ಹೋಗಿ ಕೆಲಸವನ್ನ ಶುರು ಮಾಡ್ತೀರಿ, ಆರಂಭ ಮಾಡ್ತೀರಿ, ರಂಗಭೂಮಿ ಕೆಲಸಗಳು, ಹಾಗೆ ಈ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕೆಲಸಗಳು. ಆಮೇಲೆ ಕೊಪ್ಪಳದಿಂದ ಬಂದ್ಬಿಡ್ತೀರಾ ಇಲ್ಲ ಹೇಗೆ, ಕೊಪ್ಪಳದಲ್ಲೇ ಉಳ್ಕೋತೀರಾ?
0: ಅಲ್ಲಿದ್ದಾಗ ಏನಾಯ್ತು, ಅಲ್ಲಿ ಶಾಲೆಯಲ್ಲಿರೋ ಮಕ್ಕಳಿಗೆ ABCD ನಾಟಕದ ರೂಪದಲ್ಲಿ ಹೇಳ್ಕೊಡ್ತಾ ಬೆಟ್ಟಗಳಿಗೆ, ನಾವು ಬೆಟ್ಟ ತುಂಬಾ ಬೆಟ್ಟ ಹತ್ತಿದ್ವಿ, ಅಲ್ಲಿ ಯಾವುದೇ ಒಂದು ಫೆಸಿಲಿಟಿ ಇಲ್ಲ. ಒಂದು ಮಾತ್ರೆ ಬೇಕಂದ್ರೆ 10 km ಹೋಗ್ಬೇಕಿತ್ತು, ಬೂದುಗುಂಪ ಅಂತ ಒಂದು ಊರು. ಸೊ ಆ ಹಳ್ಳಿಯಿಂದ ನಾವು ಒಂದಷ್ಟು ಕೆಲಸ ಮಾಡ್ತಾ ಮಾಡ್ತಾ ರಂಗಪಯಣ, ಅವರು ನಮ್ಮ ಹಸ್ಬೆಂಡ್ ಅವಾಗ ಒಂದು ಇದು ಸ್ಟಾರ್ಟ್ ಮಾಡಿದ್ರು, ಕಾಲೇಜು ರಂಗಪಯಣ ಅಂತ. ಆ ಹಳ್ಳಿಯಲ್ಲಿ ಅಕ್ಷರನೇ ಬರ್ದೇ ಇರುವಂತ 12-13 ಹುಡುಗರು ತಂಡ ಮಾಡಿಕೊಂಡು ಅವ್ರಿಗೆ ನಾಟಕ ಹೇಳ್ಕೊಟ್ಟು, ಅವ್ರಿಗೆ ಯಾವ ನಾಟಕ ಅಂದ್ರೆ PUC ಟೆಕ್ಸ್ಟ್ ನಲ್ಲಿರುವ ನಾಟಕ ಹೇಳ್ಕೊಟ್ಟು, ಆ ನಾಟಕವನ್ನ ಕಾಲೇಜು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರದರ್ಶನ, ಅದವರ ಪಾಠಕ್ಕೆ ಎಕ್ಸಾಮ್ಗೆ ಹೆಲ್ಪ್ ಆಗುವಂತದ್ದು, ಇದನ್ನ ಮಾಡ್ತಾ ಇದ್ರು ಅವರು. ಸೊ ಅಂದ್ರೆ ಅನಕ್ಷರಸ್ಥರಿಂದ ಅಕ್ಷರಸ್ಥರಿಗೆ ಪಾಠ ಅಂತ ಅವರೊಂದೇನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು
1: ಹೋಗ್ತಾರೆ.
0: ಅಲ್ಲಿ ಒಂದು ಶಾಲೆ ಸ್ಟಾರ್ಟ್ ಮಾಡಿದ್ವಿ ನಾವು, ಹಾಲ್ಕುರ್ಕೆ ಥಿಯೇಟರ್ ಅಂತ ಹೇಳಿ ಒಂದು ಶಾಲೆ, ರಂಗಶಾಲೆ ಶುರು ಮಾಡಿದ್ವಿ.
1: ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಿದ್ರು? ಮತ್ತೆ ಯಾಕೆಂದ್ರೆ ರಂಗಶಾಲೆ ಶುರು ಮಾಡಿದಾಗಲೂ ಕೂಡ ನೀವು ಈಗಾಗಲೇ ಕೂಡ ಮತ್ತೆ ಹೋಗಿ ಕೊಪ್ಪಳದಲ್ಲಿ ಆರಂಭ ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಊರಿನಲ್ಲಿ, ಈಗ ಗೊತ್ತಿಲ್ಲದಿರೋ ಜನದಲ್ಲಿ ಮತ್ತೆಲ್ಲ ಹೊಸದಾಗಿ ಶುರು ಮಾಡುವಂತಹ ಕೆಲಸ,
0: ಅಥವಾ ಕಲೆಯ ಹುಚ್ಚು ಅಂತಾನೆ ಹೇಳ್ಬೋದು, ಅಥವಾ ಅದೊಂದು ಒಂದು ಮನಸ್ಸಿಗೆ ಅಥವಾ ಮೈಗೆ ಅಂಟ್ಕೊಂಡು ಬಿಟ್ಟಿರ್ತದೆ, ಅದು ಬಿಟ್ಟು ಹೋಗಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಯೋಚನೆನೂ ಬರೋದಿಲ್ಲ. ನಮ್ಮ ಹಸಿವು, ನಮ್ಮ ಬಡತನ, ನಮ್ಮ ಕಷ್ಟ, ಅವು ಫಸ್ಟ್ ಅಲ್ಲ ಪ್ರಿಫರೆನ್ಸ್. ಫಸ್ಟ್

0: ಏನಾದ್ರೂ ಮಾಡ್ತಾ ಇದೀವ ನಾವು, ಈ ಒಂದು ಕ್ಷೇತ್ರಕ್ಕೆ ಏನಾದ್ರು ಮಾಡ್ತಾ ಇದೀವ ಅನ್ನೋದೇ ಫಸ್ಟ್. ಸೊ ಬಟ್ ಅದನ್ನ ಪೂರ್ತಿಯಾಗಿ ನಮ್ಮ ಯಜಮಾನರು ನಡೆಸ್ತಾ ಇದ್ರು. ನಾನು ನನ್ನ ಎನ್ ಜಿ ಒ ಮುಖಾಂತರ ಮಹಿಳೆಯರು, ಮಕ್ಕಳು ಮತ್ತೆ ಸಮುದಾಯ ಆಧಾರಿತ ಸಮಸ್ಯೆಗಳು, ಎಸ್ಪೆಷಲಿ ನಾನು ಸ್ಟಾರ್ಟ್ ಮಾಡಿದ್ದು ಬಂದು ದೇವದಾಸಿ ಮಹಿಳೆಯರ ಸಂಕಷ್ಟಗಳ ಬಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನಮ್ಮ ಆ ಭಾಗದಲ್ಲಿ ದೇವದಾಸಿ ಅನ್ನೋದೊಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಅದು ಆಕ್ಚುಲಿ 1982ರಲ್ಲೇ ನಿಷೇಧ ಆಗಿರುವಂತ ಒಂದು ವಿಷಯ. ಆದ್ರೆ ಅದು ನಾನು ಹೋದಾಗ ಇನ್ನೂ ಕೂಡ ಅದರಿಂದ ಬಾಧೆ ಆದವರು ಇನ್ನೂ ಇದ್ರು. ಅವರಿಗೆ ಒಂದಿಷ್ಟು ಸಾಂತ್ವನಗಳು ಹೇಳೋದು, ಗೌರ್ಮೆಂಟ್ ಫೆಸಿಲಿಟೀಸ್ ನ ಒದಗಿಸುವಂತದ್ದಾಗಿರ್ಬೋದು, ಅವ್ರಿಗೊಂದಿಷ್ಟು ನಾಯಕತ್ವ ತರಬೇತಿಗಳನ್ನ ಕೊಡೋದಾಗಿರ್ಬೋದು, ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅವರ ಸಬಲೀಕರಣಕ್ಕಾಗಿ ನಾ ಕೆಲಸ ಶುರು ಮಾಡಿದೆ. ಅದೇ ಸೈಮಲ್ಟೇನಿಯಸ್ಲಿ ಸರ್ಕಾರಿ ಶಾಲೆಗಳಲ್ಲಿರೋ ಮಕ್ಕಳುಗಳ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಟ್ ದ ಸೇಮ್ ಟೈಮ್ ನಾನೊಂದು ಪ್ಯಾರಾಲೀಗಲ್ ಫೆಸಿಲಿಟೇಟರ್ ಅಂತೇಳಿ ಒಂದು 2 ವರ್ಷದ ಒಂದು ಒಂದು ಸಂಸ್ಥೆ ನಮಗೆ ಕೊಡುವಂತ ಒಂದು ಟ್ರೈನಿಂಗ್ ಅದು. ನಮಗೊಂದಿಷ್ಟು ಕಾಯ್ದೆಗಳು, ಒಂದ್ 2-3 ಕಾಯ್ದೆಗಳು, ಅದರಲ್ಲಿ ನಾನು ತುಂಬಾ ಹತ್ರದಿಂದ ತಗೊಂಡಿದ್ದು ಬಂದು ಡೊಮೆಸ್ಟಿಕ್ ವೈಲೆನ್ಸ್, ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಹಿಂಸೆ ವಿರುದ್ಧದ ಕಾಯ್ದೆ, ಅದನ್ನ ತಗೊಂಡು ಜನರ ಜೊತೆಗೆ ಹೇಗೆ ಅವರಿಂದ ಅವರ ವಿಷಯಗಳನ್ನ ಹೊರಗಡೆ ತರಬೇಕು ಅನ್ನೋ ಒಂದು ವಿಷಯಗಳನ್ನ ಅವ್ರು ಹೇಳ್ಕೊಟ್ಟಿದ್ರು. ಬಟ್ ನಾನು ರಂಗಭೂಮಿಯ ಮೂಲಕ ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ಒಂದಿಷ್ಟು ಹಾಡು ಇಟ್ಕೊಂಡಿದ್ದೆ, ಆ ಹಾಡು ಹೇಳಿದಾಗ ಅವ್ರ ನನ್ನ ಜೊತೆ ಚರ್ಚೆಗೆ ಬರ್ತಾ ಇದ್ರು ಜನ, ಅಥವಾ ಒಂದಿಷ್ಟು ಕತೆಗಳನ್ನ ಅಥವಾ ನಾನೊಂದು ಎನಾಕ್ಟ್ ಮಾಡಿ ಏನೋ ಒಂದು ಹೇಳ್ತಾ ಇದ್ದೆ, ಅವರು ಅದನ್ನ ವಾಪಸ್ ಹೌದು ಅವ್ರಿಗೆ ಏಟು ಬಿದ್ದಿದ್ದನ್ನ ನೆನಪು ಮಾಡ್ಕೊಳ್ಳೋರು. ಪೋಸ್ಟರ್ಗಳ ಮೂಲಕ, ಚಿತ್ರಗಳ ಮೂಲಕ, ಕತೆಗಳ ಮೂಲಕ, ಹಾಡಿನ ಮೂಲಕ, ಒಟ್ಟು ರಂಗಭೂಮಿಯ ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳನ್ನ ಇಟ್ಕೊಂಡು ಜನರ ಜೊತೆ ಸಂವಾದ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದು ಆಕ್ಚುಲಿ ನನ್ನ ಮೊದಲ ಜರ್ನಿ. ನಾನು ಈ ರಂಗಭೂಮಿಯನ್ನ ಸಮುದಾಯಕ್ಕೆ ಸಂಪೂರ್ಣವಾಗಿ ಒಳಗೊಳ್ಳಲಿಕ್ಕೆ ಇದು ನನ್ನ ಮೊದಲ ಪಯಣ ಆಗಿತ್ತು ಜನರ ಜೊತೆಗೆ.
1: ಅಂದ್ರೆ ರಂಗಭೂಮಿಯನ್ನ ಬರೀ ನಾವು ನಾಟಕವಾಗಿ ರಂಗದಲ್ಲಿ ನೋಡೋದಕ್ಕಿಂತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಹೆಂಗೆ ನಾವು ಅದನ್ನ ಅರ್ಥೈಸ್ಕೊಂಡು ನಾವು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕೆಲಸಗಳನ್ನ ನೀವು ಆಗಲೇ ಕೂಡ ಶುರು ಮಾಡ್ಕೊಂಡಿದ್ರಿ. ಆಗಲೇ ಕೂಡ ಹೇಳಿದಾಗ ಕೂಡ ನಮ್ಮ ಮನೆಯವರು ಕೂಡ ಪ್ರಯೋಗಾತ್ಮಕವಾಗಿ ಬರಲಿಕ್ಕೆ ಶುರು ಮಾಡಿದ್ರು. ಒಂಥರ ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೆ, ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ, ಅದನ್ನು ಡೆವಲಪ್ ಮಾಡ್ತಾ ಇದ್ದೆ ಅಂಥೇಳಿ. ಇದು ಒಂಥರ ಹೆಂಗೆ ಅಂತ ರಂಗಭೂಮಿ ಪ್ರಯೋಗ ಶಾಲೆ ಅವೇರ್ನೆಸ್ ಆಮೇಲೆ ಎಜುಕೇಷನ್ ಬಹಳ ದೊಡ್ಡ ಒಂದು ವಿಚಾರ ಅಲ್ವಾ?
0: ಹೌದು.
1: ಆ ನಿಟ್ಟಿನಲ್ಲಿ ನೀವು ಹೆಣ್ಣು ಮಕ್ಕಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಸಾಮಾಜಿಕ ಕಳಕಳಿ ಇಟ್ಕೊಂಡು, ಸಾಮಾಜಿಕ ಸಮಸ್ಯೆಗಳನ್ನ ಇಟ್ಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕೆಲಸಗಳನ್ನ ಶುರು ಮಾಡಿದ್ರಿ. ಇದು ನಿಮಗೆ ಬಹಳ ಅನುಕೂಲ ಆಯಿತು ಅಂತ ಅನ್ಸುತ್ತಲ್ವ? ಬಹಳಷ್ಟು ಏನು ನೀವಾಗಲೂ ಕೂಡ ಹೇಳಿದಾಗೆ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ಕಲೀಲಿಕ್ಕೆ ಅವಕಾಶ ಆಯಿತು ನಿಮಗೆ ಅಲ್ವಾ?
0: ನಿಜ ನಿಜ. ನಾವ್ಯಾವುದೋ ಒಂದು ಹಾಡಿನ ಮೂಲಕ, ನೃತ್ಯದ ಮೂಲಕ, ಆಕ್ಷನ್ ಮೂಲಕ ಹೇಳ್ಬಿಟ್ವಿ ವಾಟ್ ಇಸ್ ನೆಕ್ಸ್ಟ್. ಆಗ ಅವ್ರು ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ರು. ಅವ್ರನ್ನ ಒಂದು ಏನು ಹೇಳ್ತಾರಲ್ಲ, ಅವರಿಗೆ ಒಂದು ನ್ಯಾಯ ಕೊಡೋದೇ ಒಂದು ನನ್ನ ಗುರಿ ಆಗ್ಲಿಕ್ಕೆ ಶುರುವಾಯ್ತು. ಆ ಒಂದು ಮಹಿಳೆಯರ ಜೊತೆ ಜೊತೆಗೆ ಮಕ್ಕಳ ಸಮಸ್ಯೆಗಳನ್ನ ಎತ್ಕೊಂಡು ಬರೋರು ಅವರು, ಮಕ್ಕಳು ಬೇರೆ ಬೇರೆ ಚಟಕ್ಕೆ ಒಳಗಾದಂತ ಮಕ್ಕಳು ಇರ್ತಾ ಇದ್ರು. ನನಗೆ ಹೇಳೋರು ಆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಯ್ತು. ಯೂತ್ಸ್ 16 above ಇರುವಂತವ್ರಿಗೆ ಅವರಿಗೆ ನಾನು ಮನೆಗೆ ಹೋಗಿ ಕೌನ್ಸಿಲಿಂಗ್ ಮಾಡ್ಬೇಕಾಯ್ತು. ಕೆಲವರು ಮನೆಗೆ ನಮ್ಮ ಮನೆಗೆ ಬರ್ತಾ ಇದ್ರು. ಸೊ ಈ ಜರ್ನಿ ಹೀಗೆ ಶುರುವಾಯ್ತು.
1: ಜರ್ನಿ ಹೀಗೆ ಶುರುವಾಯ್ತು. ಹಾಗೆ ಕೂಡ ನೀವು ಕೊಪ್ಪಳದಲ್ಲಿ ಬಹಳಷ್ಟು ರಂಗಶಾಲೆಗಳನ್ನ ನಡೆಸ್ತಾ ಈ ಕೆಲಸಗಳು ಏನು ಮಹಿಳಾ ಸಬಲೀಕರಣದ ವಿಚಾರವಾಗಿ ಕೆಲಸಗಳನ್ನು ಮಾಡ್ತಾ ಕೂಡ ಬಂದ್ರಿ. ಕೊಪ್ಪಳದಲ್ಲೇ ಉಳ್ಕೊಂಡ್ರ ಇಲ್ಲ ಕೊಪ್ಪಳದಿಂದ ಮುಂದಕ್ಕೆ ಹೋದ್ರ?
0: ಕೊಪ್ಪಳದಲ್ಲೇನೆ ನಾನು ಈ ನನ್ನ ಸಹಜ ಟ್ರಸ್ಟ್ ಏನು ನಾನು ರಿಜಿಸ್ಟರ್ ಮಾಡಿದ್ದೆ, ಈ ಟ್ರಸ್ಟಿನ ಮೂಲಕ ಕೆಲವು ಕೆಲಸಗಳನ್ನು ಏನು ನಾವು ಕಮ್ಯುನಿಟಿ ಡೆವಲಪ್ಮೆಂಟ್ ಕೆಲಸದ ಜೊತೆ ಜೊತೆಗೆ ಪ್ರೊಫೆಷನಲ್ ನಾವೇನು ರಂಗಭೂಮಿಯ ಕೆಲಸಗಳನ್ನ ನಾವು ಯಾಕಂದ್ರೆ ನಾವು ಕಲ್ತಿದ್ವಿ, ನೀನಾಸಂ ಕಲ್ತಿರೋದ್ರಿಂದ ಒಂದು ರಂಗಭೂಮಿಯ ಒಂದು ಚೌಕಟ್ಟು ಕೂಡ ಇದೆ, ಆ ಚೌಕಟ್ಟನ್ನು ಬಿಟ್ಕೊಡೋ ಹಾಗಿಲ್ಲಲ್ಲ. ಈಗ ನೀವು ಹೇಳಿದ್ರಲ್ಲ ಒಂದು ರಂಗದ ಮೇಲೆ ಒಂದು ಪ್ರೊಫೆಷನಲ್ ಥಿಯೇಟರ್, ನಾನೇನು ಮಾಡ್ತಾ ಇದ್ದೆ ಈ ನಾಟಕಗಳನ್ನ ಮಾಡಿಸಿದ್ರೆ ಅಥವಾ ನಾಟಕಗಳನ್ನ ಆರ್ಗನೈಸ್ ಮಾಡಿದ್ರೆ ಅದನ್ನ ನಾನು ಸಿಟಿ ಒಳಗಡೆ ಇರುವಂತ ರಂಗಭೂಮಿ ಏನು ಒಂದು ನಮ್ಮಲ್ಲಿ ಒಂದು ಸಾಹಿತ್ಯ ಭವನ ಅಂತಿದೆ ಅಲ್ಲಿ ಕೊಪ್ಪಳದಲ್ಲಿ, ಅಲ್ಲೇ ಎಲ್ಲ ಮುಖ್ಯವಾದ ಸಮಾರಂಭಗಳು ನಡೆಯೋದು, ಬೇರೆ ನಾಟಕಗಳನ್ನೆಲ್ಲ ನಾವಲ್ಲೇ ಮಾಡಿಸಿದ್ವಿ. ನಾನು ಅದನ್ನ ಬ್ರೇಕ್ ಮಾಡಿದೆ, ಇನ್ನಿಲ್ಲಿ ಮಾಡೋದು ಬೇಡ, ಇದೇ ಖರ್ಚನ್ನ ತಗೊಂಡು ಹೋಗಿ ಒಂದು ಕಮ್ಯುನಿಟಿ ಒಳಗಡೆ ಒಂದು ಹಳ್ಳಿ ಒಳಗಡೆ ದೊಡ್ಡ ಸ್ಟೇಜ್ ಹಾಕ್ಬಿಡೋದು, ಅದೇ ಖರ್ಚು ಆಚೆ ಈಚೆ ಆಗ್ಬಾರ್ದು. ಇಲ್ಲಿಗೆ ನಾವೇನಾದ್ರೂ ಇಲ್ಲಿ ಆರ್ಗನೈಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ಕರಿಬೇಕು, ನಾಟಕ ನೋಡು ಬನ್ನಿ ಅಂತ. ಅದೇ ನಾನು ತಗೊಂಡೋಗಿ ಒಂದು ಹಳ್ಳಿಯಲ್ಲಿ ಹಾಕ್ಬಿಟ್ರೆ ಪ್ರೊಫೆಷನಲ್ ಥಿಯೇಟರ್, ಈ ಕಂಪನಿ ನಾಟಕ ಅಲ್ಲ ಇದು, ಪೌರಾಣಿಕ ನಾಟಕ ಅಲ್ಲ, ಸಾಮಾಜಿಕ ನಾಟಕ ಅಲ್ಲ, ಏನು ನಾವು ನೀನಾಸಂ ತರದ ನಾಟಕಗಳನ್ನೇ ತಗೊಂಡೋಗಿ ಹಳ್ಳಿಯಲ್ಲಿ ಹಾಕೋದು, ಅದೇ ಸ್ಟ್ರಕ್ಚರ್ ಅಲ್ಲಿ ಅದನ್ನ ಇಡೋದು, ಅಷ್ಟೇ ಶಿಸ್ತು, ಜನ ಸೌಂಡ್ ಮಾಡಂಗಿಲ್ಲ ಅಂತೆಲ್ಲ ಹೇಳೋದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಸಿಟಿ ಒಳಗಡೆ ಇರುವಂತ ಒಂದು ಒಂದು ಬಿಲ್ಡಿಂಗ್ ನಲ್ಲಿ ಮಾಡೋ ಬದಲು

0: ಸಮುದಾಯದೊಳಗಡೆನೆ ಒಂದು ಸ್ಟೇಜ್ ಹಾಕ್ಬಿಟ್ಟು ಅದೇ ಶಿಸ್ತನ್ನ ಪಾಲಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಇಲ್ಲ, ಅಷ್ಟು ಸುಲಭಕ್ಕಾಗಲ್ಲ. ಆದ್ರೂ ಜನ ಮಾತು ಕೇಳಲಿಕ್ಕೆ ಶುರು ಮಾಡಿದ್ರು. ನನಗೆ ಒಂದು ಹೋಪ್ ಅಲ್ಲಿ ಬಂದಿದ್ದು, ಒಂದು ಶೋಗೆ ಕನಿಷ್ಠ 1,000 ಜನ
1: ಬರ್ತಾ ಇದ್ರು.
0: ಒಂದು 5-6 ಹಳ್ಳಿಗಳಿಗೆ ಅನೌನ್ಸ್ ಮಾಡೋದು, ಅದು ತುಂಬ ಮುಚ್ಚು ಬಿದ್ದು ಕರಿತಾ ಇದ್ವಿ. ಜನ ಬರ್ತಿದ್ರು, ಯಾಕಂದ್ರೆ ಕೊಪ್ಪಳ ಆ ಭಾಗ ಇದೆಯಲ್ಲ, ಕಲೆಗೆ ತುಂಬ ಬೆಲೆ ಇದೆ. ಬೆಲೆ ಇದೆ, ಬಟ್ ಒಂದು ಇದು ಗೊತ್ತಿಲ್ಲ, ಅದನ್ನ ಒಂದು ಚೌಕಟ್ಟಿನಲ್ಲಿ ಇಡೋದು ಗೊತ್ತಿಲ್ಲ ಅಷ್ಟೆ. ಹಾಗಾಗಿ ಮೇ ಬಿ ನಾವು ಫೇಲ್ಯೂರ್ ಆದ್ವಿ ಅಂತ ನಾವು ಅನ್ಕೊಳ್ಬಹುದು ಅಷ್ಟೆ, ಕೆಲವ್ರು ತುಂಬಾ ಜನ ಬಂದು ಇಲ್ಲ ಹಂಗಲ್ಲ ಅದು. ಬಟ್ ಆ ಜನರಿಗೆ ಹೆಂಗ್ ಕೊಡ್ಬೇಕು, ಹಂಗ್ ಕೊಟ್ರೆ ಅದನ್ನ ರಿಸೀವ್ ಮಾಡ್ಕೊಳ್ತಾರೆ. ನನಗೆ ಒಂದು ಕನಿಷ್ಠ 1,000 ಜನ, ಒಂದು ಶೋ ನಾಟಕ ನಡೆದ್ರೆ ಕನಿಷ್ಠ 1,000 ಜನ, ಅದು ಎಷ್ಟು ತೃಪ್ತಿ ಕೊಡ್ಲಿಕ್ಕೆ ಶುರುವಾಯ್ತು ಅಂದ್ರೆ, ಯಾವುದೋ ಒಬ್ಬ ಮೂಲೆಯಲ್ಲಿ ನಿಂತಿರೋ ಹುಡುಗ ನೋಡಿದ್ರೆ, ಮತ್ತೆ ನಾನು ಕರೆಸ್ತಾ ಇದ್ದಿದ್ದು ಸೌಂಡ್ ಸಿಸ್ಟಮು ಎಲ್ಲ ಚೆನ್ನಾಗಿ ಪ್ರಾಪರ್ ಆಗಿರುವಂತವ್ರನ್ನು, ಆಮೇಲೆ ಅವ್ರಿಗೇನು ಅವ್ರು ಕೇಳಿದಷ್ಟು ಕೊಡಕ್ ಆಗ್ತಿರ್ಲಿಲ್ಲ ನನಗೆ. ಅಲ್ಲಿನೂ ಒದ್ದಾಟ, ಇಲ್ಲಿನೂ ಒದ್ದಾಟ, ಬಟ್ ಪ್ರೋಗ್ರಾಮ್ ವಂಡರ್ಫುಲ್ ಆಗಿ ಆಗ್ತಿತ್ತು. ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ಸಾಕಷ್ಟು ಜನರಿಗೆ ಅದು ತಲುಪ್ತಾ ಇತ್ತು. ಅದೇ ಒಂದು ಹಿಡ್ಕೊಂಡ್ ಬಿಟ್ಟೆ ನಾನು ರೂಟ್. ಒಂದೊಂದು ವರ್ಷನೂ ಸಹಜ ನಾಟಕೋತ್ಸವ ನಡೀತಾ ಇತ್ತು, ಯಾವ್ದಾದ್ರು ಒಂದು ಹಳ್ಳಿಯಲ್ಲಿ 2 ದಿನಗಳ ನಾಟಕೋತ್ಸವ. ಇದಕ್ಕೆ ಮಾತ್ರ ಫಂಡಿಂಗ್ ನಾನು ಧನ ಸಹಾಯ ತಗೋತಾ ಇದ್ದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಅದು ಒಂದು ನನಗೆ ಬೆನ್ನೆಲುಬು. ಅದು ಸಿಕ್ಕಿದ ತಕ್ಷಣ ಅದನ್ನ ಹಾಗೆ ಮಾಡ್ತಿದ್ದೆ, ಪೂರ್ತಿ ದುಡ್ಡು ತಗೊಂಡು ಹಂಗೆ ಹಾಕ್ತಾ ಇದ್ದೆ. ಅದು ಎಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಯ್ತಂದ್ರೆ, ಪ್ರತಿ ಹಳ್ಳಿಯಲ್ಲಿ ಹೆಚ್ಚು ಕಡಿಮೆ ಒಂದು 20 ಹಳ್ಳಿಗಳಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ. ಇನ್ನೂ ಕೇಳ್ತಾರೆ, ನೆಕ್ಸ್ಟ್ ನಮ್ಮ ಕಡೆಗೆ ಬರಬೇಕು, ನೆಕ್ಸ್ಟ್ ನಮ್ಮ ಕಡೆಗೆ ಬರಬೇಕು. ಅಲ್ಲಿ ಇನ್ನೊಂದು ಮುಂದುವರಿತಾ ಏನಾಯ್ತಂದ್ರೆ, ಊಟದ ಖರ್ಚು, ಉಳ್ಕೊಳ್ಳೋ ಖರ್ಚು ಎಲ್ಲವನ್ನ ಊರ್ನವ್ರು ತಗೊಳಕ್ ಶುರು ಮಾಡಿದೆ. ಯಾಕಂದ್ರೆ ನಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಕೆಲಸ ಇದೆಯಲ್ಲ, ಅದರಲ್ಲಿ ಜನರಿಗೆ ಮೋಟಿವೇಟ್ ಮಾಡೋದ್ರಿಂದ ನಾನು ನಿಮ್ಗೆ ಒಳ್ಳೆ ನಾಟಕ ಕೊಡ್ತೀನಿ, ಒಂದು ಪ್ರಾಪರ್ ಆಗಿರೋ ಒಂದು ಮೈಸೂರಲ್ಲಿ ನಡೆಯೋ ನಾಟಕ ತರದ ಒಂದು ನಾಟಕ ಕೊಡ್ತೀನಿ, ಅಥವಾ ಇನ್ನೆಲ್ಲೋ ನಡೆಯೋ ತರದ ನಾಟಕ ಕೊಡ್ತೀನಿ. ಎಲ್ಲ ಸ್ಟೇಜು, ಲೈಟು, ಪ್ರತಿಯೊಂದು ಸೌಂಡು, ಮೂಲೆ ಮೂಲೆ ಕೂತವ್ರಿಗೂ ಕೇಳ್ಬೇಕು, ಇದು ನಾನು ಕೊಡ್ತೀನಿ. ನಮ್ಗೇನ್ ಕೊಡ್ತೀರಾ? ಏನ ಊಟ ಹಾಕ್ತೀವಿ, 2 ದಿನದ ಊಟನೂ ಅವರೇ ಹಾಕೋದು. ಈಗ ಒಂದು 3 ವರ್ಷದಿಂದ ಕೆಲವು ಹಳ್ಳಿಗಳು ನಮ್ಮನ್ನ 2 ದಿನ ದತ್ತು ತಗೊಂಡ್ಬಿಡ್ತವೆ. ಅದು ಒಬ್ಬರಿಂದ ಒಬ್ಬರಿಗೆ ಮಾತಾಗ್ಬಿಟ್ಟಿದೆ. ಶೀಲಾ ಮೇಡಮ್ ಅವ್ರು ಕರ್ಕೊಂಡು ಬಂದ್ರೆ ನಾವು ಅವರಿಗೆ ಊಟ ಹಾಕ್ಬೇಕು ಅಂದ್ರೆ ಆ ತಂಡಕ್ಕೆ, ಮತ್ತೆ ಆ ತಂಡ ಅಲ್ಲಿ ಊರ್ನವ್ರನ್ನ ಮತ್ತೆ ಬಿಡಲ್ಲ, ಬೇರೆ ಪ್ರೋಗ್ರಾಮ್ಗಳಲ್ಲಿ ಮತ್ತೆ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಅವರಿಗೆ ಅದೇ ಏನು ಅವರು ಡೊಳ್ಳು ಬಾರಿಸೋರಾಗಿರ್ತಾರೆ ಆ ಊರಲ್ಲಿ, ಇನ್ನೊಂದು ಯಾವ್ದೋ ಜನಪದ ಅವ್ರಿಗೆ ಇನ್ನೊಂದು ಯಾವ್ದೋ ಕಾರ್ಯಕ್ರಮದಲ್ಲಿ ಕೊಟ್ಟು ಅವ್ರಿಗೆ ಅವರ ಗೌರವದನ್ನ ಅಲ್ಲಿ ಕೊಡೋದು, ಒಂದು ಕನೆಕ್ಟಿವಿಟಿ ಬೆಳೆಸ್ತಾ ಬಂದೆ ನಾನು. ಆಮೇಲೆ ಈ ತೊಗಲ್ಗೊಂಬೆ ಆಟ ಎಲ್ಲ ಅದನ್ನೆಲ್ಲ ಮಾಡಿದೆ ನಾನು. ಕೆಲವು ಹಳ್ಳಿಗಳು ಹೇಳಿದ್ದು, 11 ವರ್ಷದಿಂದ ಇದು ಏನಂತಾನೆ ಮರ್ತೋಗಿತ್ತು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನೀವು ಇದನ್ನ ಇಡೀ ರಾತ್ರಿ ಆಡಿಸಿ ನಮಗೆ ಹಳೆ ಒಂದು 20 ಹಿಂದಿನ ಕತೆಗಳನ್ನ ನೆನಪಿಸಿದ್ರಿ ಅಂತ ಎಲ್ಲ ಹೇಳಿದ್ದಾರೆ. ನನಗೆ ಅದು ತುಂಬ ಸ್ಯಾಟಿಸ್ಫೈಡ್ ಆದ ಕೆಲಸ ಏನಂದ್ರೆ, ನಾಟಕವನ್ನ ನಾನು ಹಳ್ಳಿಗಳಲ್ಲಿ ತಗೊಂಡೋಗಿ ಪ್ರೊಫೆಷನಲ್ ಆಗಿ ನಡೆಸಿ ಅವ್ರನ್ನೂ ಇದ್ರೊಳಗೆ, ನಾವ್ಯಾರೋ ಬಂದು ಕುಣಿದು ಹೋದ್ವಿ, ಯಾರೋ ಬಂದ್ರು ಹೋದ್ರು ಇಲ್ಲ, ನಾವ್ 2 ದಿನದಿಂದ ಅಲ್ಲಿ ನಮ್ದೇ ಊರದು, ಅವ್ರದ್ದು ಕಾರ್ಯಕ್ರಮ. ಆಮೇಲೆ ಗೆಸ್ಟ್ ಲಿಸ್ಟ್ ಎಲ್ಲ ಊರ್ನವರೇ ಮಾಡ್ಬೇಕು, ನಾನು ಅದ್ರಲ್ಲಿ ಇನ್ವಾಲ್ವ್ ಇಲ್ಲ. ಅದೊಂಥರ ಹೆಂಗಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇನೆ, ಅವರೇ ಮಾಡ್ತಿದ್ರು.
1: ಇಡೀ ಆ ಹಳ್ಳಿ, ಹಳ್ಳಿಯ ವಾತಾವರಣದಲ್ಲಿ ಕೂಡ ಹಳ್ಳಿಯ ಜನಗಳೇ ಪಾಲ್ಗೊಳ್ಳುವಿಕೆ ಅಲ್ವಾ, ಅಂದ್ರೆ ಕಮ್ಯುನಿಟಿ ಏನ್ ಹೇಳ್ತೀವಲ್ಲ,
0: ಎಂಗೇಜ್ಮೆಂಟ್
1: ನಾವ್ ಏನ್ ಹೇಳ್ತೀವಿ ಆ ನಿಟ್ಟಿನಲ್ಲಿ. ಈಗ ಸಹಜ ಅನ್ನುವಂತಹ ಒಂದು NGO ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡು ಅದರಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಅದ್ರಲ್ಲಿ ಬರೀ ರಂಗಭೂಮಿಯಲ್ಲಿ ರಂಗ ಕಲೆಯನ್ನ ಮಾತ್ರ ಮಾಡುವಂತದ್ದಿತ್ತ, ಇಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು ಕೂಡ ಮಾಡ್ತಿದ್ರಾ, ಹೇಗೆ?
0: ಇಲ್ಲ, ಅದರಲ್ಲಿ ಮುಖ್ಯವಾಗಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂದ್ರೆ ಶಾಲೆಗಳಲ್ಲಿರೋ ಮಕ್ಕಳಾಗಿರ್ಬೋದು, ಕಮ್ಯುನಿಟಿ ಒಳಗಿರೋ ಮಹಿಳೆಯರಾಗಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ. ಅಂದ್ರೆ ಈಗ ಸುಮಾರು ಒಂದು 6-7 ವರ್ಷದಿಂದ ಮಹಿಳೆಯರ ಮತ್ತೆ ಈ ಯುವತಿಯರ ಮುಟ್ಟಿನ ವಿಷಯವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಈಗ ಇನ್ನು ಕಂಟಿನ್ಯೂ ಇದೆ ಅದು. ಅದೇನಂತಂದ್ರೆ, ಅವರಲ್ಲಿ ಈಗ ಮೊದಲ ಮುಟ್ಟು ಪ್ರಾರಂಭ ಆಗುತ್ತೆ, ಅದಕ್ಕಿಂತ ಮುಂಚೆನೆ ಆ ಹುಡುಗಿಯರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಅನ್ನೋದು ನಮ್ದೊಂದು ವಾದ. ಮತ್ತು ಶಾಲೆಗಳಲ್ಲಿ ಆ ಪಾಠಗಳನ್ನ ಸ್ಕಿಪ್ ಮಾಡಬಾರ್ದು, ಕೂತ್ಕೊಂಡು ಹೇಳಬೇಕು ಅಂತ. ಆಮೇಲೆ ಅದರಲ್ಲಿ ಗಂಡು ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಆ ಸೆನ್ಸಿಬಿಲಿಟಿ ಕೊಡಬೇಕು ಅಂತ ಹೇಳಿ ಇವಿಷ್ಟು ಕೆಲಸಗಳನ್ನ ನಾವು ಸುಮಾರೊಂದು ಈ ಒಂದು 3,500 ಹುಡುಗಿಯರ ಜೊತೆಗೆ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ನಾನು. ಮತ್ತೆ ಅದರಲ್ಲಿ ಏನಂತಂದ್ರೆ, ಅವರು ಬಳಸುವಂತ ಏನ್ ಬಳಸ್ತಾ ಇದ್ದಾರೆ ಅವರು ವಸ್ತುಗಳು ಆ ಟೈಮಲ್ಲಿ, ಅದ್ರ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು. ಇದನ್ನು ಕೂಡ ನಾಟಕದ ಮೂಲಕನೇ ಪ್ರದರ್ಶನಗಳನ್ನು ಮಾಡ್ತಾ ಕಾಲೇಜುಗಳಲ್ಲಿ, ಸಮುದಾಯಗಳಲ್ಲಿ. ಒಂದು ಇನ್ಸಿಡೆಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ತಗೊಂಡಂತ ಒಂದು ಸಣ್ಣ ಸ್ಕಿಟ್, ನಾನು ಮಾಡಿಸಿದ ಸ್ಕಿಟ್ ಅಲ್ಲಿ ಒಂದು ರಿಯಲ್ ಸ್ಟೋರಿಯನ್ನ ನಾನು ಆಡ್ ಮಾಡ್ಕೊಂಡಿದ್ದೆ. ಏನಂದ್ರೆ, ಒಂದು ಬಸ್ಸಿನಲ್ಲಿ ಸಂಚರಿಸ್ತಾ ಇದ್ದಾಗ ಕಂಡಕ್ಟರ್ಗೆ ಪೀರಿಯಡ್ ಆಗ್ಬಿಡುತ್ತೆ. ಅದು 1.5 ಗಂಟೆಯ ಜರ್ನಿ ಜಾಗ. ಸೊ ಅದು ಕಾಡಿನ ಮಧ್ಯೆ, ಮೀನ್ಸ್ ಯಾವುದೇ ಮನೆಗಳಿಲ್ಲದೆ ಇರುವಂತ ಜಾಗದಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಅಲ್ಲೇನಾಗುತ್ತೆ ಅಂತಂದ್ರೆ, ಜಾಸ್ತಿ ಆಗ್ತಾ ಇದೆ ಅವಳಿಗೆ. ಅವಳು ಡ್ರೈವರ್ಗೆ ಹೇಳ್ತಾಳೆ, ಸ್ವಲ್ಪ ನಿಲ್ಸಿ ಒಂದ್ ನಿಮಿಷ ಬರ್ತೀನಿ ಅಂತ. ಕೆಳಗಿಳಿದು ಹೋಗಿ ಅದು ನೋಡ್ತಾಳೆ ಎಲ್ಲಿ ಹೋಗ್ಬೇಕಂತ.

0: ಒಂದು ಬೆದ್ರಗೊಂಬೆ ನಿಂತಿರುತ್ತೆ. ಹೋಗಿ ಇಳಿದು ಹೋಗಿ ಆ ಬೆದ್ರಗೊಂಬೆ ಹಿಂದ್ಗಡೆ ಹೋಗಿ ಅದರಿಂದಾನೇ ಒಂದು ಬಟ್ಟೆ ಕಿತ್ಕೊಂಡು ಅವಳು ಸ್ವಲ್ಪ ಜೋಡಿಸಿ ಇಟ್ಕೊಂಡು ವಾಪಸ್ ಬಂದ್ಬಿಡ್ತಾಳೆ. ಮತ್ತೆ ವಾಪಸ್ ಟಿಕೆಟ್ ತಗೋತಾ ಇರ್ತಾಳೆ. ಒಂದು 15 ಮಿನಿಟ್ಸ್ ಮುಂದೆ ಹೋದ ತಕ್ಷಣ ಅವಳ ಬಾಯಿಂದ ನೊರೆ ಬಂದು ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇದು ಎಷ್ಟು ದೊಡ್ಡ ಒಂದು, ಇದು ರಿಯಲ್ ಸ್ಟೋರಿ ನಡೆದಿರೋದು. ಸೊ ಅವ್ರದ್ದು ಡೆತ್ ಆಗುತ್ತೆ, ಹಾಸ್ಪಿಟ್ಲಿಗೆ ಬರೋದ್ರೊಳಗೆ ಡೆತ್ ಆಗುತ್ತೆ. ಸೊ ಈ ಸ್ಟೋರಿನ ನಾನು ನಾಟಕದಲ್ಲಿ ತಗೊಂಡಿದ್ದೆ. ನಾಟಕವನ್ನು ನಾವೇನಾದರೂ ಕಮ್ಯುನಿಟಿನಲ್ಲಿ ತೋರಿಸಿದಾಗ ಏನಾಗ್ತಿತ್ತಂತಂದರೆ ಅಲ್ಲಿ ಆ ಒಂದು ಬಟ್ಟೆ ಎಲ್ಲಿಂದಾದರೂ ಕಿತ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರದ್ದು ಸ್ಟೋರೀಸ್ ವಾಪಸ್ ಬರ್ತಿತ್ತು. ಕೆಲವು ಸಾವುಗಳನ್ನು ಅವರು ಹಿಂಗೆ ಸತ್ತಿದ್ದಾರೆ ಅಂತ ಹೇಳ್ತಾ ಇರಲಿಲ್ಲ ಊರಲ್ಲಿ, ಏನೋ ಚೆನ್ನಾಗಿದ್ಲು ಇದ್ಕಿದ್ದಂಗೆ ಹೊರಟೋದ್ಲು ಅಂತ. ಬಟ್ ಅದು ಇಂಟರ್ನಲ್ ಹೈಜೀನ್ನಿಂದ ಆಗ್ತಾ ಇದೆ, ಅವೇರ್ನೆಸ್ ಇಲ್ಲದೆ ಆಗ್ತಾ ಇದೆ, ಎಲ್ಲೆಲ್ಲೋ ಹಾಕಿದ ಬಟ್ಟೆಗಳ ಮೇಲೆ ಕೂತು. ಇದನ್ನು ನಾವು ನಾಟಕದ ಮೂಲಕ ಸುಮಾರು ಕೇಸಸ್ನ ಹೊರಗಡೆ ತಗೊಂಡು ಬಂದ್ವಿ, ಸುಮಾರು ಚರ್ಚೆ ಮಾಡಿದ್ವಿ. ಆ ಕೇಸನ್ನ ಅವರೂರಿನ ಹುಡುಗಿಯರಿಗೆ ಅವರೂರಿನ ಮಹಿಳೆಯರಿಗೆ ಹೇಳಿ ಇನ್ ಮುಂದೆ ಅದನ್ನು ನೀವೆಷ್ಟು ಹೈಜೀನ್ ಆಗಿ ಇಟ್ಕೊಳ್ಬೇಕು, ಯಾವ ಥರದ ಬಟ್ಟೆಗಳನ್ನು ಯೂಸ್ ಮಾಡಬೇಕು, ಎಂತಹ ಪ್ಯಾಡ್ಗಳನ್ನ ಬಳಸಬೇಕು, ಸಿಟಿಗಳಲ್ಲಿ ಹೋಗಿ ತಗೊಂಡು ಬರ್ತೀರಾ ಅಂದ್ರೆ ಅದು ಎಂತಹ ಪ್ಯಾಡ್, ಅದನ್ನು ಯಾಕೆ ಮುಚ್ಚಿಟ್ಟು ಕೊಡಬಾರ್ದು, ಅದು ಹೇಗೆ, ಗೌರವ ಹೇಗೆ. ಅದಕ್ಕೆ ನಾನು ಒಂದು ಹೆಸರಿಟ್ಟೆ ಸರ್, ಘನತೆಯಿಂದ ಮುಟ್ಟಾಗೋಣ ಅಂತ ಹೇಳಿ. ಅದೇ ಒಂದು ಅದರ ಅಂಡರಲ್ಲಿ ಋತು ಅರಿವು, ಋತು ಜ್ಞಾನ, ಋತು ವಿದ್ಯಾ ಮತ್ತೆ ಋತು ಶಕ್ತಿ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮೈಸೂರಲ್ಲಿ. ಈ ತರದ ಕೆಲಸಗಳನ್ನ ಮಾಡ್ಕೊಳ್ತಾ ಬಂತೆ ನಾನು.
1: ಓಕೆ, ಈಗ ನೀವು ಹೇಳ್ತಾ ಇದ್ರಿ ಆ ಮುಟ್ಟಿನ ಸಂಬಂಧಪಟ್ಟಂತದ್ದು, ಈ ನಾಟಕಗಳನ್ನೆಲ್ಲ ಮಾಡ್ತಾ ಹೋಗ್ಬೇಕಾದ್ರೂ ಈಗ ಆ ಮುಕ್ತವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರ ಹೆಣ್ಮಕ್ಳು ಆಗಿನ ಪೋಷಕರು?
0: ಕಡಿಮೆ, ಆದ್ರೆ ಕೆಲವೊಮ್ಮೆ ಎದ್ ನಿಂತ್ಕೊಂಡು ಹೇಳಿದವರು ಇದ್ದಾರೆ. ಅಂದ್ರೆ ಆ ಮಹಿಳೆ ಏನಾಗಿರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಏನೋ ಹೇಳೋಳಾಗಿರ್ತಾಳೆ, ಅವ್ರು ಯಾರು ಕೇಳಿಸ್ಕೊಂಡಿರಲ್ಲ. ಅಲ್ಲಿ ನಾವು ಹೋಗಿ ನಾವು ಒಂಥರ ಅವ್ರಿಗೆ ಸಪೋರ್ಟ್ ತರ ಅಂದ ತಕ್ಷಣ ಎದ್ ನಿಂತು ಕೆಲವು ಕೇಸ್ಗಳನ್ನ ಅಲ್ಲೇ ಹೇಳ್ಬಿಟ್ಟು, ಹಿಂಗಿಂಗಾಗಿತ್ತು ಹಿಂಗಿಂಗಾಗಿತ್ತು, ಇವ್ರಿಗೆಲ್ಲ ಹೇಳಿದ್ರೆ ಹೇಳಿದ ಮಾತೇ ಕೇಳೋದಿಲ್ಲ ಇವರು ಅಂತ. ನಾವು ಹಂಗೆ ಕಾನ್ವರ್ಸೇಷನ್ ಮಾಡ್ತೀವಿ ಅಷ್ಟೇನೆ, ನಮಗೆ ಯಾವ ಪ್ರೆಷರು ಇಲ್ಲ ನಮ್ಮ ಮುಂದೆನೆ ಹೇಳಬೇಕು ಅಂತ. ನಾವು ಅದನ್ನು ಸೆನ್ಸ್ ಮಾಡ್ತಾ ಇದ್ದೀವಿ ಅವ್ರಿಗೆ ಈ ಥರ ಆಗ್ತಾ ಇದೆ ಅಂಥೇಳಿ. ಸೊ ಸಹಜ ಟ್ರಸ್ಟಿನ ಮೂಲಕ ಮಹಿಳೆಯರ ಜೊತೆಗೆ ಅವರ ಮುಟ್ಟಿನ ಅರಿವಿನ ಇದಾಗಿರ್ಬೋದು, ಮಹಿಳೆಯರ ಲೈಫ್ ಜೀವನೋಪಾಯಕ್ಕೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅವರಿಗೆ ಕೈ ಕೆಲಸಗಳನ್ನು ಕಲಿಸೋದಾಗಿರ್ಬೋದು, ಟೇಲರಿಂಗ್ ಆಗಿರ್ಬೋದು, ಸಣ್ಣ ಸಣ್ಣ ಬ್ಯಾಗ್ಗಳನ್ನ ಹೊಲಿದು ಅವ್ರ ಹೆಂಗೆ ಅವ್ರ ಜೀವನವನ್ನು ಇದು ಮಾಡ್ಕೊಳ್ಬೋದು, ಬೇರೆ ಬೇರೆದು, ನಿಟ್ಟಿಂಗ್ ಆಗಿರ್ಬೋದು, ಈ ಥರದ ಕ್ಲಾಸ್ಗಳನ್ನ ಈಗಲೂ ನಡೀತಾ ಇದೆ. ಅದೇ ರೀತಿ ಬೀದಿ ನಾಟಕಗಳನ್ನ ಮಾಡಿ ಶಾಲೆಗಳಲ್ಲಿ ಮತ್ತೆ ಕಮ್ಯುನಿಟಿನಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ಗಳ ಜೊತೆಗೆ ನಿರಂತರ ಸಂಪರ್ಕ ಇಟ್ಕೊಂಡು ಈಗ ಆಲ್ರೆಡಿ ಸರ್ಕಾರದಲ್ಲಿ ಇದನ್ನ ಮಾಡಬೇಕು ಅಂತಿರುತ್ತೆ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಕರೆದು ಅವ್ರನ್ನ, ಡಿಪಾರ್ಟ್ಮೆಂಟ್ನವ್ರನ್ನ, ಜನರನ್ನ ಒಂದುಗೂಡಿಸುವಂತದ್ದಾಗಿರ್ಬೋದು, ಶಾಲೆಗಳನ್ನ ಒಂದುಗೂಡಿಸದಂತಾಗಿರ್ಬೋದು, ಈ ಕೆಲಸ ಸಹಜ ಮಾಡ್ತಾ ಇದೆ, ಈಗಲೂ ಮಾಡ್ತಾ.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಈ ನಿಮ್ಮ ಜರ್ನಿ ಅರ್ಧ ಗಂಟೆಯಲ್ಲಿ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವಿನ್ನು ಮೈಸೂರಿಗೆ ಬರ್ಲಿಕ್ಕೆ ಸಾಧ್ಯನೇ ಆಗಿಲ್ಲ, ಇನ್ನು ಕೊಪ್ಪಳದಲ್ಲೇ ಇದ್ದೀವಿ. ಈಗ ಮೈಸೂರಿಗೆ ಬಂದಿದ್ದೀರಿ, ಮೈಸೂರಲ್ಲಿ ಏನು ಕೆಲಸ ಮಾಡ್ತೀರಾ ಅದನ್ನ ಹೇಳಿ.
0: ಓಕೆ, ಮೈಸೂರಿಗೆ ಬಂದು ಈಗ ಒಂದು ಒಂದೂವರೆ ವರ್ಷಗಳ ಸಮಯ ಆಗಿದೆ. ಇಲ್ಲಿ ಬಂದ ತಕ್ಷಣ ನಾನು ಇಲ್ಲೊಂದು ಡೆಸ್ಟಿಟ್ಯೂಟ್ ಹೋಮ್ ಇದೆ ಸರ್, ಅಂದ್ರೆ ಅವರು ಬೀದಿಯಲ್ಲಿ ಬಿದ್ದಂಥವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಅಂದ್ರೆ ಅವರು ಒಂದು ನೆಮ್ಮದಿಯಿಂದ ಸಾವಿನವರೆಗೂ ಹೋಗ್ತಾರೆ. ಆಲ್ರೆಡಿ ಅವ್ರಿಗೆ ಕಾಯಿಲೆ ಇರುತ್ತೆ, ಅವ್ರು ಬದುಕು ನೋಡ್ತಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಅಲ್ಲಿ ಬದುಕ್ತಾರಷ್ಟೇ. ಅವ್ರ ಜೊತೆಗೆ ನಾನು ಚಿತ್ರಕಲೆ, ಡ್ಯಾನ್ಸು, ಹಾಡು, ಯೋಗ, ಇದೊಂದು ಸರ್ವಿಸ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ಈಗ ಸದ್ಯ. ಪ್ರತಿದಿನ
1: ನಿಮ್ಮ ಸಂಸ್ಥೆಯಿಂದ?
0: ಇಲ್ಲ ಇಲ್ಲ ಇಲ್ಲ, ಅವರ ಸಂಸ್ಥೆ ಒಳಗಡೆ ನನಗೆ ಒಂದು ಕಾನೂನಾಧಾರಿತ ಕೆಲಸಕ್ಕೆ ಕರೆದಿದ್ರು ಅವರು. ಅವ್ರಿಗೆ ಒಂದು ಲೀಗಲ್ ರಿಲೇಟೆಡ್ ಕೇಸಸ್ ಬಂದಾಗ, ಸಮಸ್ಯೆ ಆದಾಗ ನಮಗೆ ಒಂದು ಬೆಂಬಲವಾಗಿರಬೇಕು ಅಂತ ಕರೆದಿದ್ರು. ನನಗೆ ಫ್ರೀ ಟೈಮ್ ಇದ್ದಾಗೆಲ್ಲ ನಾನು ಇವ್ರ ಜೊತೆ ಸೇರ್ಕೊಳ್ಳೋಕೆ ಶುರು ಮಾಡಿದೆ. ಈಗ ಅವ್ರ ಜೊತೆಗೆ ನಾನು ಹಾಡು, ಡ್ಯಾನ್ಸ್, ಯೋಗ ಮತ್ತೆ ಅವರಿಗೊಂದಿಷ್ಟು ಸರ್ವಿಸ್ ರಿಲೇಟೆಡ್ ಬೇರೆ ಬೇರೆ ಜನರನ್ನ ಪರಿಚಯ ಮಾಡಿಸೋದು, ಅಂದ್ರೆ ಯಾರೋ ಒಬ್ರು ಬರ್ಡೇ ಇರುತ್ತೆ ಅವ್ರು ಬಂದು ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಅವ್ರನ್ನ ಕನೆಕ್ಟ್ ಮಾಡೋದು, ಇದು ಈಗ ಸದ್ಯ ಮಾಡ್ತಾ ಇದ್ದೀನಿ. ಬಟ್ ಮುಂದಿನ ಒಂದ್ ಎರಡು ಯೋಜನೆ ಇದೆ, ಅದನ್ನೊಂಚೂರು ಆ್ಯಡ್ ಮಾಡ್ಬಿಡ್ತೀನಿ. ಏನಂದ್ರೆ ಈಗ ನಂದು 40+, 45 ಹತ್ರ ಹತ್ರ ಆಗ್ತಾ ಇದೆ. ನಾನ್ ಕೆಲವೊಂದು ಆಂಗ್ಸೈಟಿಗಳನ್ನ ಅನುಭವಿಸ್ತಾ ಇದ್ದೀನಿ, ಮೆನೋಪಾಸ್ ರಿಲೇಟೆಡ್ ಆಗಿರ್ಬೋದು, ಮಕ್ಕಳಿಂದ ಆಗಿರ್ಬೋದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೀನಿ. ನಾನೊಂದಷ್ಟು ಮಹಿಳೆಯರ ಜೊತೆಗೆ ಒಳಗೊಂಡು ಅವರ ಈ ಸಮಯದಲ್ಲಿ ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವ್ರು ಯಾವ ತರ ಅಥವಾ ಅವ್ರ ಮಕ್ಕಳನ್ನ ಯಾವ ತರ ಅವ್ರು ನೋಡ್ಬೇಕು. ಈಗ ಉದಾಹರಣೆಗೆ ಅವ್ರು ಯೂತ್ ಆಗಿದ್ದಾರೆ, ಆ ಯೂತ್ ನ ನಾನು ನನ್ನ ಹಾಗೆ ನೋಡ್ಲಿಕ್ಕೆ ಬರಲ್ಲ, ಯೂತ್ ನ ಯೂತ್ ಆಗಿ ನೋಡ್ಬೇಕು. ಆಮೇಲೆ ಅವ್ರು ಒಂಟಿತನ ಕಾಡ್ತಾ ಇರತ್ತೆ ಕೆಲವರಿಗೆ. ಸೊ ಈ ರಿಲೇಟೆಡ್ ಆಗಿ ಕೆಲವು ಕೆಲಸಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅವರ ಸ್ಟ್ರೆಸ್ಗೆ ಮತ್ತೆ ಅವರ ಒಂಟಿತನಕ್ಕೆ.
1: ವಯಸ್ಸಿನ ಮಿತಿ ಇದೆಯಾ ಅದಕ್ಕೆ? ನೀವೇನೀಗ ಸಂಸ್ಥೆ ಕೆಲಸ ಮಾಡ್ತಿರಲ್ಲ, ಅಲ್ಲಿರುವಂತಹ ಏನು ನಿರಾಶ್ರಿತರು ಅಂತ ನಾವೇನ್ ಹೇಳ್ತೀವಿ
0: ಅಲ್ಲಿ ಆ ಸಂಸ್ಥೆ,
1: ಆ ಸಂಸ್ಥೆಯಲ್ಲಿ ವಯಸ್ಸಿನ ಮಿತಿ ಇದೆಯಲ್ಲ, ವಯಸ್ಸು ಆದ್ಮೇಲೆ ಬರುವಂತದ್ದು ಹೇಗೆ?
0: ಡೆಸ್ಟಿಟ್ಯೂಟ್ಸ್ ಅಂತ ಹೇಳ್ತೀನಿ, 18+, 18 ವರ್ಷ ಒಳಗಿನವ್ರು

0: ಬೆಂಗಳೂರಲ್ಲಿ ಒಂದು ಜಾಗ ಇದೆ, ಅಲ್ಲಿ ತಗೊಳ್ತಾರೆ. ಇಲ್ಲಿ ಏನಂತಂದ್ರೆ 18 ವರ್ಷ ಮೇಲ್ಪಟ್ಟವರು ಒಂದೇ ಅಲ್ಲಿ ಕಂಡೀಷನ್ ಅಂದ್ರೆ ಅವ್ರಿಗೆ ಯಾರು ಇರಲ್ಲ, ಎಲ್ಲೋ ಸ್ಟ್ರೀಟ್ ಅಲ್ಲಿ ಇರ್ತಾರೆ ಆ ಥರ.
1: ಆತರ ಓಕೆ ಓಕೆ ಮೇಡಮ್, ಬಹಳ ಸಂತೋಷ. ಏನು ಹೋರಾಟದ ಬದುಕು ನಿಮ್ದು, ಏನು ಕೊಡಗಿನಿಂದ ಹಿಡಿದು ಮತ್ತೆ ವಾಪಸ್ ಮೈಸೂರು ಸುತ್ತಕೊಂಡು ಎಲ್ಲ ಕಡೆ ರಂಗ ಪಯಣವನ್ನು ಮಾಡಿಕೊಂಡು ನಿನಾಸಮ್ಮನ್ನು ಮುಗಿಸ್ಕೊಂಡು ಕೊಪ್ಪಳ ಅಂತದ ಒಂಥರ ಹಳ್ಳಿ, ಭಾಳ ಅದ್ಭುತವಾದ ಕಲ್ಪನೆಯ ಹಳ್ಳಿ ನೀವು ಹೇಳಿದ್ದು ಎಡಹಳ್ಳಿ, ಆ ವಿಚಾರವಾಗೆಲ್ಲ ಹಂಚಿಕೊಂಡು ಭಾಳಷ್ಟು ವಿಚಾರಗಳನ್ನು ನೀವು ನಿಮ್ಮ ಮನೆಯವರು ಎಲ್ಲರೂ ಕೂಡ ಒಂದು ರಂಗಶಾಲೆಯನ್ನು ಮಾಡಿಕೊಂಡು ಪ್ರಯೋಗಾತ್ಮಕವಾಗಿ ನೀವು ಅದನ್ನು ಬೆಳೆಸ್ಕೊಂಡು ಬಂದಂಥದ್ದು ಭಾಳ ರೋಚಕವೇ ಸರಿ ಅಂತ ಹೇಳ್ಬೋದು. ಈಗ ಅದನ್ನು ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಈ ಒಂದು ಹೋರಾಟದ ಬದುಕು ಈಗಲೇ ಮುಂದುವರಿತಾ ಇರಲಿ. ಏನು ಮಹಿಳಾ ಕಾನೂನು, ಮಕ್ಕಳ ಕಾನೂನು, ಹಾಗೆ ಅರಿವು ಮೂಡಿಸುವಂತಹ ಕೆಲಸ ಭಾಳಷ್ಟು ಆಗಬೇಕು, ಆಗ್ತಾಗಿದೆ ಕೂಡ. ಆ ನಿಟ್ಟಿನಲ್ಲಿ ನಿಮ್ಮಂಥರ ಒಂದು ರಂಗ ಕರ್ಮಿಗಳ ಸಹಕಾರ, ಸಹಾಯ, ಹಾಗೆ ಭಾಳಷ್ಟು ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಿ. ಎಲ್ಲ ನಿಮ್ಮ ಕೆಲಸ ಯಶಸ್ವಿಯಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನನಗೂ ಕೂಡ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿ ಮೈಸೂರು ಅವರಿಗೂ ಧನ್ಯವಾದಗಳು.
2: ಇದುವರೆಗೂ ರಂಗಭೂಮಿ ನಟಿ, ನಿರ್ದೇಶಕಿ, ಗಾಯಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯೂ ಆಗಿರುವ ಶೀಲಾ ಹಾಲ್ಕುರ್ಕೆ ಅವರೊಡನೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ರಶೀದ್ ಅಲಿ ಅವರು ಹಾಡಿರುವ ಜಾನೆ ತೂಯ ಜಾನಿನ ಚಿತ್ರದ ಈ ಗೀತೆ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಅನ್ವೇಶ್ ಎ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಸ್ಲೀನ್ ರಾಯಲ್ ಮತ್ತು ಸಂಗಡಿಗರು ಹಾಡಿರುವ ಡಿಯರ್ ಜಿಂದಗಿ ಚಿತ್ರದ ಗೀತೆ. ಕೌಸರ್ ಮುನ್ನೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಅಮಿತ್ ತ್ರಿವೇದಿ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ, ಈ ಕುರಿತು ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಮರೆಯದೆ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ.
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದ ಕಡೆಯಲ್ಲಿ ಅರಿಜಿತ್ ಸಿಂಗ್ ಅವರು ಹಾಡಿರುವ ಯೇ ಜವಾನಿ ಹೇ ದಿವಾನಿ ಚಿತ್ರದ ಗೀತೆ

0: ಸಮಯ ಸರಿಯಾಗಿ 4:45.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ಇದೇ ಬುಧವಾರ ಆಗಸ್ಟ್ 5ನೇ ತಾರೀಕು ರಾತ್ರಿ 8:15 ಕೇಳಿ ಮೂಡಲ ಸೀಮೆಯಲ್ಲಿ ಕೊಲೆ ಗಿಲೆ ಮುಂತಾಗಿ ಕಥಾನಾಟಕದ ಮರುಪ್ರಸಾರ.
2: ಏನಾಮೇಲ?
3: ಅದೇ ಅವ್ರವ್ರಲ್ಲ, ಅವರು ಅವ್ರಗಳಸ್ಲೇ.
2: ಅಯ್ಯೋ ಅದ್ಯೋ ನ ಕಟ್ಕಿಟ್ಲ ಯೋಳಪ್ಪ.
3: ಅದಕ್ಕೆ ಓಯ್, ಅವರು ಅವ್ರಗಳಸ್ಲೇ ನೀರ್ ಕುಡಿತಾರ, ಆಮೇಲ ಅವ್ರು ಜಗಲಿ ಮೇಕ್ಕೆ ಹೋಯ್ತಾರಕ ಬೈ.
2: ಅದ್ ನನಗ್ ಗೊತ್ತಿತ್ತು ಮಗ.
4: ಇದೂನು ನಿನ್ ಗೊತ್ತಿತ್ತೇನವ? ಹೋಗವ ನಿನ್ಗೆಲ್ಲಾನು ಗೊತ್ತು, ನಾನು ಏನ್ ನೋಡ್ಲಿ ನಿನ್ಗೆ? ಹೋಗವ ನನ್ ಹೋಗ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
5: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ಅನ್ವೇಶ್ ಎ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ.

0: ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೇಳುಗರೆ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯವಾಗಿದೆ ಸಂಜೆಯ 5 ಗಂಟೆ. ಈ ನಮ್ಮ ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೊಂದಿಗೆ ನಾನು ನಾಗರತ್ನ. ಕೇಳುಗರೆ, ಇದೀಗ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಬಿನೈನ್ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅನ್ವೇಶ್ ಎ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಹಾಗೂ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು.
4: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ ಮೆಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೇವೆ ವಿಭಾಗಗಳಾದ ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ನೆಫ್ರಾಲಜಿ, ಯೂರಾಲಜಿ, ಇಂಟರ್ನಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ENT, ಸರ್ಜಿಕಲ್ ಆಂಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋ ಸರ್ಜರಿ ಮತ್ತು ನ್ಯೂರಾಲಜಿ, ಆರ್ಥೋಪೆಡಿಕ್ಸ್, ಪ್ರಸೂತಿ, ಸ್ತ್ರೀರೋಗ ಮತ್ತು ಮಕ್ಕಳ ವಿಭಾಗ, 24 ಗಂಟೆಗಳ ಎಮರ್ಜೆನ್ಸಿ ಸೇವೆ ಇವೆಲ್ಲವೂ ಲಭ್ಯವಿದ್ದು ಇದರ ಸೇವೆಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ.
5: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಪ್ರಾಸ್ಟ್ರೇಟ್ ಗ್ರಂಥಿಯ ಹಿಗ್ಗುವಿಕೆಯ ಕುರಿತು ಮಾಹಿತಿ ನೀಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಹಾಗೂ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅನ್ವೇಶ್ ಅವರು. ಡಾಕ್ಟರ್ ಅನ್ವೇಶ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
6: ಧನ್ಯವಾದ ಮೇಡಮ್.
5: ಡಾಕ್ಟರ್ ಅನ್ವೇಶ್ ಅವರೇ, ಮೊದಲಿಗೆ ನಮ್ಮ ಕೇಳುಗರಿಗೆ ಈ ಪ್ರಾಸ್ಟ್ರೇಟ್ ಗ್ರಂಥಿಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ತಿಳಿಸ್ಕೊಡಿ.
6: ಖಂಡಿತ. ಈ ಪ್ರಾಸ್ಟ್ರೇಟ್ ಅನ್ನೋದು ಬರೀ ಪುರುಷರಲ್ಲಿ ಮಾತ್ರ ಕಂಡು ಬರುವಂಥ ಒಂದು ಗ್ರಂಥಿ. ಇದು ಮೂತ್ರಕೋಶದ ಕೆಳಭಾಗದಲ್ಲಿ ಹಾಗೂ ಮೂತ್ರನಾಳದ ಸುತ್ತ ಇರುವಂಥ ಒಂದು ಗ್ರಂಥಿ. ಇದರದು ನಾವು ಹೇಳಬೇಕು ಅಂತಂದರೆ ಎರಡೂ ಕಾರ್ಯಚಟುವಟಿಕೆ ಇರುತ್ತೆ. ಒಂದು ನಮ್ಮ ವೀರ್ಯದ ಈ ದ್ರವಾಂಶ ಅಂತೇನು ಹೇಳ್ತೀವಿ ಅಂದರೆ ಸೆಮೈನಲ್ ಫ್ಲೂಯಿಡ್ ಅಂತ, ಸೊ ಅದನ್ನು ಉತ್ಪಾದನೆ ಮಾಡಲು ಸಹಕರಿಸುತ್ತಿತ್ತು ಒಂದು. ಎರಡನೇದು ಈ ಇಜ್ಯಾಕ್ಯುಲೇಷನ್ ಅಂತ ಹೇಳ್ತೀವಿ, ಅಂತಂದರೆ ನಮ್ಮದು ಸೆಮೈನಲ್ ಫ್ಲೂಯಿಡ್ ಅಥವಾ ದ್ರವಾಂಶ ಏನಿದೆ ಅದು ಆಚೆ ಬರುವಂಥ ಒಂದು ಕಾರ್ಯ ಏನಿದೆ ಅದರಲ್ಲೂ ಕೂಡ ಇದು ಭಾಗವಹಿಸುತ್ತೆ. ಇವೆರಡೂ ಇದರದ್ದು ಮೇನ್ ಚಟುವಟಿಕೆಗಳು.
5: ಇದು ಈ ಗ್ರಂಥಿಯ ಹಿಗ್ಗುವಿಕೆ ಅಂದರೆ ಏನು ಸರ್?
6: ಅದೇ, ಇದು ಬಿನೈನ್ ಪ್ರಾಸ್ಟಾಟಿಕ್ ಎನ್ಲಾರ್ಜ್ಮೆಂಟ್ ಅಂತ ಕರಿತೀವಿ. ಅಂದರೆ ಇದು ನಾರ್ಮಲಾಗಿ ನಾವು ಇದರದ್ದು ಸೈಜ್ ಒಂದು 25-30 cc ಅಂತ ಹೇಳ್ತೀವಿ. ಅದು ಕೆಲವು ಸತಿ ವಯಸ್ಸಾಗ್ತಾ ಆಗ್ತಾ ಇದು 30 cc ಮೇಲೆ ಹೋದಾಗ ಇದನ್ನು ಎನ್ಲಾರ್ಜ್ಡ್ ಪ್ರಾಸ್ಟೇಟ್ ಅಂತ ಹೇಳ್ತೀವಿ.

0: ಯಾಕೆ ವಯಸ್ಸಾದ ಮೇಲೆ ಇದು ದೊಡ್ಡದಾಗತ್ತೆ?
1: ನಾನು ಆಗಲೇ ಹೇಳ್ದಂಗೆ ಇದರದ್ದು ಫಸ್ಟ್ ಕಾಸಿಟಿವ್ ಫ್ಯಾಕ್ಟರ್ ಅಂತಂದರೆ ಏಜು. ಸಾಮಾನ್ಯವಾಗಿ 50 ವರ್ಷದ ನಂತರ ಈ ಹಿಗ್ಗುವಿಕೆ ಶುರುವಾಗುತ್ತೆ. ಇದರಲ್ಲಿ ಮೇಯ್ನ್ ಫ್ಯಾಕ್ಟರ್ ಏನು ಅಂತಂದರೆ, ಹೋಗ್ತಾ ಹೋಗ್ತಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟಿರೋನ್ ಅನ್ನೋ ಒಂದು ರೇಷಿಯೋ ಅಂತ, ಹಾರ್ಮೋನಲ್ ರೇಷಿಯೋ ಅಂತ ಏನಿರುತ್ತೆ ಅದು ಆಲ್ಟ್ರ್ ಆಗೋಕ್ಕೆ ಶುರು ಆಗುತ್ತೆ, ಆವಾಗ ಹಿಗ್ಗುವಿಕೆ ಕಂಡುಬರುತ್ತೆ. ಇನ್ನು ಫೆಮಿಲಿಯಲ್ ಅಂತ ಹೇಳ್ತೀವಿ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಅವ್ರ ತಂದೆಗಿದ್ದರೆ ಅಥವಾ ಅಣ್ಣಂಗಿದ್ದರೆ ಇವ್ರಿಗೂ ಕೂಡ ಪ್ರಾಸ್ಟೇಟ್ ದೊಡ್ಡದಾಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ ಈ ಧೂಮಪಾನ ಮತ್ತು ಹೆಚ್ಚು ತೂಕ ಇರುವಂಥ ವ್ಯಕ್ತಿಗಳಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ.
0: ಈ ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಿಗೂ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರಿಗೂ ಇರುವಂತಹ ವ್ಯತ್ಯಾಸ?
1: ಈಗ ನಾವು ಸಿಮ್ಟಮ್ಸ್ ಅಂತ, ಲಕ್ಷಣಗಳಂತ ತೊಗೊಂಡ್ರೆ ಎರಡರಲ್ಲೂ ಒಂದೇ ಥರ ಸಿಮ್ಟಮ್ಸ್ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಇದರದ್ದು ಮೇಯ್ನ್ ಏನು ನಾವು ಡಿಫ್ರೆನ್ಸ್ ಮಾಡ್ತೀವಲ್ಲ, ಅದರದ್ದು ಬರೋದೇ ಎಕ್ಸಾಮಿನೇಷನಲ್ಲಿ. ಯಾವಾಗ ಪೇಷಂಟ್ ಈ ಲಕ್ಷಣಗಳು ತೊಗೊಂಡು ಬರ್ತಾರೆ ಆವಾಗ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಅದು ಬಿನೈನ ಅಥವಾ ಕ್ಯಾನ್ಸರಸ ಅಥವಾ ನಿಯೋ
0: ಬಿನೈನ್ ಅಂದ್ರೆ
1: ಬಿನೈನ್ ಅಂತಂದರೆ ಕ್ಯಾನ್ಸರ್ ಇಲ್ಲದೆ ಇರೋವಂಥದ್ದು, ನಾರ್ಮಲ್ ಗೆಡ್ಡೆನೇ ದೊಡ್ಡದಾಗಿರುವಂಥದ್ದು. ಬಟ್ ಆ ನಾರ್ಮಲ್ ಗೆಡ್ಡೆಲೂ ಕೂಡ ಕ್ಯಾನ್ಸರ್ ಇರೋವಂಥ ಚಾನ್ಸಸ್ ಇರುತ್ತೆ, ಅದು ನಮ್ಮದು ಎಕ್ಸಾಮಿನೇಷನಲ್ಲಿ ಮಾತ್ರ ಗೊತ್ತಾಗುತ್ತೆ. ಸೊ ಆ ಥರ ಇದ್ದಾಗ ಈಗೇನು ಹೇಳ್ತೀವಿ ನಾವು, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅದರಲ್ಲಿ ಈ ನಾರ್ಮಲ್ ಪ್ರಾಸ್ಟೇಟ್ ಅಂದರೆ ಕ್ಯಾನ್ಸರ್ ಇಲ್ದಿರೋಂಥ ಪ್ರಾಸ್ಟೇಟು ಮೂಗಿನ ತುದಿ ಹೇಗಿರುತ್ತೆ ಹಾಗಿರಬೇಕು. ಆ ಅಕಸ್ಮಾತ್ ನಮ್ಮ ಎಕ್ಸಾಮಿನೇಷನ್ಗೆ ಏನಾದ್ರು ಈ ಕಲ್ಲು ಥರ ಏನಾದ್ರು ಸಿಕ್ಕಿದ್ರೆ ಅಲ್ಲಿ ಕ್ಯಾನ್ಸರ್ ಇರಬಹುದಾ ಅಂತ ನಾವು ಒಂದು ಊಹಿಸಿ ಅದಕ್ಕೆ PSA ಅಂತ ಒಂದು ಟೆಸ್ಟ್ ಬರುತ್ತೆ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ, ಅದನ್ನು ಮಾಡಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ಕೋತೀವಿ.
0: ಓಕೆ ಓಕೆ.
1: ಸೊ ಇದೇ ಮೇನ್ ಡಿಫ್ರೆನ್ಸು.
0: ಲಕ್ಷಣಗಳು ಎರಡಕ್ಕೂ ಸಾಮಾನ್ಯವಾಗಿ ಒಂದೇ ಇರುತ್ತೆ
1: ಲಕ್ಷಣಗಳು
0: ಅಂತ ಹೇಳಿದ್ರಿ.
1: ಸಾಮಾನ್ಯವಾಗಿ ಈ ಮೂತ್ರಚೀಲದ ಲಕ್ಷಣ, ಈ ಮೂತ್ರದ ಲಕ್ಷಣಗಳು ಎರಡು ಒಂದೇ ಇರುತ್ತೆ. ಬಟ್ ಕ್ಯಾನ್ಸರಲ್ಲಿ ಕೆಲವು ಸತಿ ಈ ಪ್ರಾಸ್ಟೇಟ್ ಕ್ಯಾನ್ಸರು ಮೇಯ್ನಾಗಿ ಹರಡದೆ ಮೂಳೆಗಳಿಗೆ, ಸೊ ಹಾಗಾಗಿ ಅವ್ರಿಗೆ ಬೋನ್ ಪೇಯ್ನ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ಈ ವೆಯ್ಟ್ ಲಾಸು, ಬೋನ್ ಪೇಯ್ನ್ಸು, ಸೊ ಇಂಥವು ಜಾಸ್ತಿ ಇರುತ್ತೆ. ಸೊ ಆ ಹಿಸ್ಟ್ರಿ ತೊಗೊಂಡಾಗ ನಮಗೊಂದು ಐಡಿಯಾ ಬರುತ್ತೆ.
0: ಬೇರೆ ಏನು ಲಕ್ಷಣಗಳಿರುತ್ತೆ ಸರ್? ಇದು ಬಿನೈನ್ ಇದಾಗಿದ್ರು
1: ಹಾಂ,
0: ಕೂಡ ಏನು ಲಕ್ಷಣಗಳಿವೆ?
1: ಇವಾಗ ಏನು ಲಕ್ಷಣಗಳು ಅಂತ ಬಂದರೆ, ಈಗ ಫ್ರೀಕ್ವೆನ್ಸಿ ಅಂದರೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗೋದು, ಅಂದರೆ ಪ್ರತಿ ಅರ್ಧ ಗಂಟೆಗೆ, ಪ್ರತಿ ಮುಕ್ಕಾಲು ಗಂಟೆಗೆ ಹೋಗೋದು, ಮತ್ತು ಅರ್ಜೆನ್ಸಿ ಅಂದರೆ ಬಂದ ತಕ್ಷಣ ಹೋಗಲೇಬೇಕು, ಅಂದರೆ ಹೆದರಿಕೆ, ಟಾಯ್ಲೆಟ್ ಇಲ್ಲ ಅಂತಂದರೆ ನಾನು ಇಲ್ಲೇ ಮಾಡ್ಕೋತೀನಿ ಅನ್ನೋ ಒಂದು ಅಂತ ಹೆದರಿಕೆ ಇರೋದು. ನಾಕ್ಚುರಿಯ, ನಾಕ್ಚುರಿಯ ಅಂತಂದರೆ ಇಡೀ ರಾತ್ರಿ ಡಿಸ್ಟರ್ಬ್ಡ್ ಸ್ಲೀಪ್ ಆಗಿ ಒಂದು 7ರಿಂದ 8 ಸತಿ ಯೂರಿನ್ಗೆ ಹೋಗೋದು, ಮತ್ತು ಪುವರ್ ಸ್ಟ್ರೀಮ್ ಅಂದರೆ ಮೊದಲಷ್ಟು ಫೋರ್ಸ್ ಇಲ್ಲ ಈಗ ನನಗೆ, ನಾನು ನಿಂತ್ಕೊಂಡ್ರೆ ನಿಧಾನವಾಗಿ ಬರ್ತಾ ಇದೆ, ಮತ್ತು ಇಂಟರ್ಮಿಟೆನ್ಸಿ ಹೋಗಿ ಈಗ ಶುರು ಮಾಡ್ತಾರೆ ಬಟ್ ಮಧ್ಯೆ ನಿಂತ್ಕೊಳ್ಳುತ್ತೆ, ಮತ್ತೆ ಶುರು ಮಾಡಬೇಕು ಮತ್ತೆ ನಿಂತ್ಕೊಳ್ಳುತ್ತೆ, ಇದನ್ನೇ ಇಂಟರ್ಮಿಟೆನ್ಸಿ ಅಂತ ಹೇಳ್ತೀವಿ. ಮತ್ತು ಸ್ಟ್ರೈನಿಂಗ್, ಹೋದ ತಕ್ಷಣ ಬರೋದಿಲ್ಲ, ಮುಕ್ಕಬೇಕು, ಇದನ್ನೇ ಯೂಸ್ ಮಾಡೋದು ಪೇಷಂಟ್ಸು, ಸರ್ ನಾನು ಹೋಗಿ ಮುಕ್ಕಬೇಕು, ಮೊದಲು ಥರ ಈಸಿಯಾಗಿ ಶುರು ಆಗಲ್ಲ. ಮತ್ತು ಸೆನ್ಸ್ ಆಫ್ ಇನ್ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಅಂತಂದರೆ ಹೋಗಿ ಬಂದಿರ್ತಾರೆ, ಬಂದಾದಮೇಲೂ ಕೂಡ ಇನ್ನೂ ಉಳಿದಿದೆಯೋನೋ, ಮತ್ತೆ ಹೋಗ್ಬೇಕನ್ನೋ ಆ ಫೀಲಿಂಗ್ ಇರುತ್ತೆ. ಸೊ ಇವೇ ಮೇಯ್ನ್ ಲಕ್ಷಣಗಳು ಇದ್ರದ್ದು.
0: ಪದೇ ಪದೇ ಮೂತ್ರ ವಿಸರ್ಜನೆ ಆಗತ್ತೆ ಅಂತ ಹೇಳಿದ್ರೆ, ಆದರೆ ಇದು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ದರೂ ಕೂಡ ಈ ಲಕ್ಷಣಗಳನ್ನು ನೋಡ್ತೀವಿ ನಾವು.
1: ಖಂಡಿತ, ಅಂದರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿದ್ರೆ ಪ್ರಾಸ್ಟೇಟೇ ಆಗಿರಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ಈಗ ಕೆಲವರು ಹ್ಯಾಬಿಚುವಲ್ ಅಂತ ಹೇಳ್ತೀವಿ, ತುಂಬಾ ನೀರು ಕುಡಿತಾರೆ, ಅವರು ಕೂಡ ಪದೇ ಪದೇ ಹೋಗ್ತಾನೆ ಇರ್ತಾರೆ. ಸೊ ಆವಾಗ ನಾವು ಹಿಸ್ಟ್ರಿ ತೊಗೊಂಡಾಗ ಗೊತ್ತಾಗುತ್ತೆ ಅನ್ನೆಸರಿಯಾಗಿ ಹೈ ವಾಟರ್ ಇಂಟೇಕ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಹೋಗ್ತಿದೆ ಅಂತ. ಇನ್ನು ಕೆಲವು ಸತಿ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂತ ಬರುತ್ತೆ, ಅಂದರೆ ಈ ನಮ್ಮ ಮೂತ್ರಚೀಲ ಈಗ ಒಂದು 200-250 ml ತುಂಬೋ ತನಕ ಸುಮ್ಮನಿರಬೇಕು, ಈ ಕೆಲವರಿಗೆ ಒಂದು 50 ml 60 ml ತುಂಬ್ತಿರಂಗೇ ಅದು ಆ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಅವರು ಕೂಡ ಪದೇ ಪದೇ ಹೋಗ್ತಿರ್ತಾರೆ, ಈ ಡಯಾಬಿಟೀಸಿಂದನೂ ಅದೇ ಇದು. ಸೊ ಈ ಪ್ರಾಸ್ಟೇಟಿಂದ ಆಗಬೇಕು ಅಂದರೆ ಎಕ್ಸಾಮಿನೇಷನ್ ಮತ್ತು ನಮ್ಮ ಏನು ಇನ್ವೆಸ್ಟಿಗೇಷನ್ಸ್ ಇದೆ ಅದರಿಂದನೇ ಕಂಡುಹಿಡಿಯೋಕ್ಕಾಗೋದು.
0: ಯಾವ ಎಕ್ಸಾಮಿನೇಷನ್ ಟೆಸ್ಟ್ಗಳನ್ನು ಏನು ಮಾಡ್ತೀರಿ?
1: ಹಾಂ, ಈಗ
0: ರಕ್ತ
1: ಈ
0: ಪರೀಕ್ಷೆ ಏನು?
1: ಲಕ್ಷಣಗಳೇನಾದ್ರು ತೊಗೊಂಡು ಪೇಷಂಟ್ ನಂದು ಈಗ ಓ ಪಿ ಡಿಗೆ ಏನಾದ್ರು ಬಂತು ಅಂತಂದರೆ ನಾವು ಫಸ್ಟು ಅವ್ರ ಹಿಸ್ಟ್ರಿ ತೊಗೋತೀವಿ ಈ ಲಕ್ಷಣಗಳ ಬಗ್ಗೆ. ಅದಾದಮೇಲೆ ಈ ಎಕ್ಸಾಮಿನೇಷನ್ ಅಂತ, ನಾನಾಗಲೇ ಹೇಳ್ದಂಗೆ ಎಕ್ಸಾಮಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಾಸ್ಟೇಟ್ ಹೇಗಿದೆ ಅಂದರೆ ಕೈಗೆ ಹೇಗೆ ಸಿಗ್ತಾ ಇದೆ, ಅದರದ್ದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೋಡ್ತೀವಿ. ಸೊ ಅದರಲ್ಲೇ ನಮ್ಗೆ ಒಂದು ಐಡಿಯಾ ಬರುತ್ತೆ ಅದು ಕ್ಯಾನ್ಸರ ಇಲ್ಲ ಅಂತ. ಒಂದು ಸತಿ ಇಲ್ಲ ಅಂತ ಆದಮೇಲೆ ಈಗ ಸ್ಕ್ರೀನಿಂಗ್ ಟೆಸ್ಟ್ PSA ಅಂತ ಮಾಡ್ಕೋತೀವಿ. ಬಟ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಟೆಸ್ಟ್ ಇದರಲ್ಲಿ ಒಂದು ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡಲ್ಲಿ ನಮಗೆ ಪ್ರಾಸ್ಟೇಟ್ ಎಷ್ಟು ದೊಡ್ಡದಿದೆ, ಅದರದ್ದು ವಾಲ್ಯೂಮ್ ಕೊಡ್ತಾರೆ, ಅದರದ್ದು ಎಷ್ಟು ಎಷ್ಟು ಈ 30 cc ಇದೆಯಾ, 40ನಾ, 50ನಾ, 60ನಾ ಆ ಥರ ಬರುತ್ತೆ ಅದೊಂದು. ಮತ್ತು ಯೂರೋಫ್ಲೋಮೆಟ್ರಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ, ಜನರು ಇದನ್ನು ಸ್ಪೀಡ್ ಟೆಸ್ಟ್ ಅಂತ ಕರೀತಾರೆ. ಅಂದರೆ ಈ ವೆಸ್ಟರ್ನ್ ಟಾಯ್ಲೆಟ್ ಅಂತ ಇರುತ್ತೆ, ಅದ್ರ ಮೇಲೆ ಯೂರಿನ್ ಮಾಡಬೇಕು ಈಗ ಪರ್ ಸೆಕೆಂಡ್ ಎಷ್ಟು ಯೂರಿನ್ ಆಚೆ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲದೂ ನೋಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು.
0: ಏನು ಟ್ರೀಟ್ಮೆಂಟ್ ಕೊಡ್ತೀರಾ ಸರ್ ಇದಕ್ಕೆ? ಔಷಧಿಗಳಿಂದಲೇ ಇದನ್ನು ಗುಣಪಡಿಸಬಹುದಾ ಅಥವಾ ಶಸ್ತ್ರಚಿಕಿತ್ಸೆ ಮಾಡ್ತೀರಾ?
1: ಈಗ ಟ್ರೀಟ್ಮೆಂಟಿಗೆ ಬಂದರೆ, ಈ ಕೆಲವು ಪೇಷಂಟ್ಸ್ ಬರ್ತಾರೆ ಅಂದರೆ ಸ್ಕ್ರೀನಿಂಗ್ ಈ ಕಂಪ್ನಿಗಳಿಂದ ಸ್ಕ್ರೀನಿಂಗ್ ಮಾಡಿಸ್ಕೊಂಡಿರ್ತಾರೆ, ಅವ್ರಿಗೆ ಪ್ರಾಸ್ಟೇಟೊಮೆಗಲಿ ಅಂತ ಬರೆದು ಕಳಿಸಿರ್ತಾರೆ, ಬಟ್ ಅವ್ರಿಗೆ ಬಂದಾಗ ಯಾವ ಲಕ್ಷಣಗಳು ಇರಲ್ಲ. ಸರ್ ನಮಗೆ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತ ಕಳಿಸಿದಾರೆ ನಿಮ್ಮ ಹತ್ರ ಯುರಾಲಜಿಸ್ಟ್ ಹತ್ರ, ಏನು ಮಾಡಬೇಕು ಇದಕ್ಕೆ ಅಂತ? ಲಕ್ಷಣಗಳಿಲ್ಲದೆ ಇದ್ದರೆ ಅದಕ್ಕೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಲಕ್ಷಣಗಳು ಶುರು ಆಗುತ್ತೆ ಆವಾಗ ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀವಿ. ಸೊ ಟ್ರೀಟ್ಮೆಂಟಲ್ಲಿ ಇದಕ್ಕೆ ಯಾವಾಗಲೂ ಅಷ್ಟೇ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್. ಇದಕ್ಕೆ ಯಾವತ್ತೂ ಸರ್ಜರಿ ಅಂತ ನಾವು ಫಸ್ಟೇ ಹೇಳಲ್ಲ. ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಆಲ್ಫಾ ಬ್ಲಾಕರ್ ಮತ್ತು 5-ಆಲ್ಫಾ ರಿಡಕ್ಟೇಸ್ ಇನ್ಹಿಬಿಟರ್ಸ್ ಅಂತ 2 ಥರ ಇದೆ. ಸೊ ಅದನ್ನು ಶುರು ಮಾಡಿದ್ರೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಸದ್ಯ ಎಷ್ಟಿದೆ ಅಷ್ಟೇ, ಮತ್ತೆ ಬೆಳೀದೇ ಇರೋದಕ್ಕೆ ಮತ್ತು ಅವ್ರ ಸಿಂಪ್ಟಮ್ಸ್ ಫ್ರೀ ಆಗೋದಕ್ಕೆ, ಇದೆರಡಕ್ಕೂ ಸೇರಿಸಿ ಕಾಂಬಿನೇಷನ್ ಮಾತ್ರ ಶುರು ಮಾಡ್ತೀವಿ. ಅದನ್ನು ಡೈಲಿ 1 ಟ್ಯಾಬ್ಲೆಟ್ ದಿನ ರಾತ್ರಿ ಒಂದು ತೊಗೊಂಡ್ರೆ ಸಾಕು. ಯೂಶ್ವಲಿ 6 ಮಂತ್ಸ್ ಟು 1 ಇಯರ್ ತನಕ ಕಂಟಿನ್ಯೂ ಮಾಡಿ ನಂತರ ಅದು ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಮುಂದೆ ಹೊರಡ್ತೀವಿ. ಬಟ್ ಈಗ ಕೆಲವು ಸಿಚುಯೇಷನ್ಸ್ ಅಂತ ಬರುತ್ತೆ, ಈಗ ಸರ್ಜರಿ ಯಾವಾಗ ಬೇಕು, ಈಗ ಈ ಆಬ್ಸೊಲ್ಯೂಟ್ ಇಂಡಿಕೇಷನ್ಸ್ ಅಂತ ಬರುತ್ತೆ. ಈಗ ರಿಕರೆಂಟ್ ಇನ್ಫೆಕ್ಷನ್ಸ್ ಅಂದರೆ ಈಗ ಟ್ರೀಟ್ಮೆಂಟಲ್ಲಿ ಆಗಲೇ ತೊಗೋತಿದ್ದು ಪದೇ ಪದೇ ಪದೇ ಪದೇ ಇನ್ಫೆಕ್ಷನ್ ಆಗ್ತಾನೇ ಇದೆ, ಪ್ಲಸ್ ರಿಕರೆಂಟ್ ಹೆಮಚೂರಿಯಾ, ಇಂಟ್ರಾಕ್ಟಬಲ್ ಹೆಮಚೂರಿಯಾ ಅಂತ ಹೇಳ್ತೀವಿ, ಅಂತಂದರೆ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಬಟ್ ಪ್ರತಿ ಸತಿನೂ ಮೂತ್ರದಲ್ಲಿ ರಕ್ತ ಬರ್ತಾ ಇದೆ. ಇನ್ನು ಕೆಲವು ಸತಿ ತುಂಬ ದಿವಸದಿಂದ ಯೂರಿನ್ ಸರಿಯಾಗಿ ಮಾಡೋಕ್ಕಾಗ್ದೇ ಅಲ್ಲೇ ತುಂಬಿಕೊಂಡಿದ್ದಾಗ ಮೂತ್ರಕೋಶದಲ್ಲಿ ಕಲ್ಲಾಗುತ್ತೆ ಅದು. ಮತ್ತು ಕೆಲವು ಸತಿ ಹೈ ಬ್ಲಾಡರ್ ಪ್ರೆಷರ್ಸ್ ಇದ್ದಾಗ ವಾಪಸ್ ಯೂರಿನ್ ಕಿಡ್ನಿಗೆ ಹೋಗಿ ಕಿಡ್ನಿ ಕೂಡ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಆಲ್ಟರ್ಡ್ ಕಿಡ್ನಿ ಫಂಕ್ಷನ್ಸ್ ಇವಿಷ್ಟು ಬಂದಾಗ ನಾವು ಮೆಡಿಕೇಷನ್ಸ್ಗೆ ಹೋಗಲ್ಲ, ನಾವು ಡೈರೆಕ್ಟ್ ಸರ್ಜರಿ ಅಂತಲೇ ಪ್ರಿಫರ್ ಮಾಡ್ತೀವಿ.
0: ಅಂದರೆ ಆ ಹಂತದಲ್ಲಿ, ಆ ಹಂತದ ತನಕನೂ ಇದ್ದು ಆಮೇಲೆ ವೈದ್ಯರನ್ನು ಕಾಣುವಂಥವ್ರು
1: ಖಂಡಿತವಾಗ್ಲೂ ಇದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ಅಂದರೆ ಇದು ಅದೇ ಪ್ರಾಬ್ಲಮ್ ಇದರದು, ಈಗ ಹಳ್ಳಿ ಕಡೆ ಇರ್ತಾರೆ ಯಾರು ಹೇಳ್ಕೊಳಕ್ಕಾಗದಿರೋ ಅಂತ ಪ್ರಾಬ್ಲಮ್ಗಳಿದು. ಈಗ ಯಾರು ತಂದೆ ಹೋಗಿ ಮಗಳ ಹತ್ರ ಆಗಲಿ ಇದ ಹತ್ರ ಆಗಲಿ ನನಗೆ ಈ ಥರ ತೊಂದರೆ ಇದೆ, ನಾನು ಪದೇ ಪದೇ ಯೂರಿನ್ ಮಾಡ್ತಾ ಇನ್ನು ಹೋಗು ತೋರಿಸು ಅಂತ ಯಾರು ಕೇಳಲ್ಲ. ಯಾವತ್ತು ಒಂದು ದಿವಸ ಕಂಪ್ಲೀಟ್ ಆಗಿ ನಿಂತೋಗುತ್ತೆ ಅವತ್ತು ಕರ್ಕೊಂಬರ್ತಾರೆ, ಅವತ್ತು ಇದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇವೆಲ್ಲ ಆಗಿದೆ ಅಂತ.
0: ಓಕೆ ಓಕೆ, ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದೆ ಮತ್ತೆ.
1: ಈಗ ಶಸ್ತ್ರಚಿಕಿತ್ಸೆ ಅಂತಂದರೆ ಈಗ ಸರ್ಜಿಕಲ್ ಮೆಥಡ್ಸಲ್ಲಿ ಮೊದಲಾದರೆ ಓಪನ್ ಮಾಡಿ ಮಾಡ್ತಿದ್ವಿ, ಓಪನ್ ಪ್ರಾಸ್ಟೆಕ್ಟಮಿ ಎಲ್ಲ ಇರ್ತಿತ್ತು, ಬಟ್ ಇವಾಗ ಕಂಪ್ಲೀಟ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಇದೆ. ಅಂದರೆ ಬೇಸಿಕಲಿ ಎಲ್ಲೂ ಇನ್ಸಿಷನ್, ಇನ್ಸಿಷನ್ ಅಂದರೆ ಬಾಡಿ ಮೇಲೆ ಎಲ್ಲೂ ಸ್ಕಾರ್ ಆಗದಿರಂಗೆ ಮೂತ್ರನಾಳದಿಂದನೇ ಹೋಗಿ ದೊಡ್ಡದಾಗಿರೋಂಥ ಒಂದು ಗೆಡ್ಡೆನ ಕೊರೆದು ತೊಗೊಂಡ್ಬರುವಂಥ ಇದು ನಮ್ಮ ಹತ್ರ ಇದೆ. ಅದನ್ನು TURP ಅಂತ ಹೇಳ್ತೀವಿ, ಟ್ರಾನ್ಸ್ ಯುರೆಥ್ರಲ್ ಸೆಕ್ಷನ್ ಆಫ್ ಪ್ರಾಸ್ಟೇಟ್. ಅಂದರೆ ಟ್ರಾನ್ಸ್ ಯುರೆಥ್ರಲ್ ಅಂತಂದರೆ ಮೂತ್ರನಾಳದಿಂದನೇ ಹೋಗಿ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಅಂತಂದರೆ ದೊಡ್ಡದಾಗಿರೋಂಥ ಪ್ರಾಸ್ಟೇಟ್ ಅಂಶನ ತೊಗೊಂಡು ಆಚೆ ಬರೋದು. ಸೊ ಇದು ನಮಗಿರೋಂಥ ಟ್ರೀಟ್ಮೆಂಟ್, ಈಗ ಸರ್ಜಿಕಲ್ ಟ್ರೀಟ್ಮೆಂಟ್.
2: ಇದರ ವಿಷಯದಲ್ಲಿ ಲೇಸರ್ನ ಉಪಯೋಗ ಮತ್ತು ಕ್ರಯೋ ಸರ್ಜರಿಯ ಉಪಯೋಗ ಎಷ್ಟರ ಮಟ್ಟಿಗೆ ಇವಾಗ?
1: ಇವಾಗ ಇದರಲ್ಲಿ ಈಗ TURP ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಲೇಸರ್ ಯಾವಾಗ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎರಡು ಕಂಡೀಷನಲ್ಲಿ. ಒಂದು, ಪ್ರಾಸ್ಟೇಟ್ಸ್ ಯಾವಾಗ 100 cc ದೊಡ್ಡದಿರುತ್ತೆ, 100 cc ದೊಡ್ಡದಿರುತ್ತೆ. ಸೊ ನಮ್ಮ ಹತ್ರ ಟೈಮ್ ಕಡಿಮೆ, ಅಂದರೆ ಈಗ 90 ಮಿನಿಟ್ಸ್ ಒಳಗಡೆ ನಾವು ಸರ್ಜರಿ ಮುಗಿಸ್ಬೇಕು ಯೂಶ್ವಲಾಗಿ. ಸೊ ಈಗ ನಾರ್ಮಲ್ TURP ಮಾಡ್ತಾ ಕೂತ್ಕೊಂಡ್ರೆ ಪೇಷಂಟ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಅಂದಾಗ ಲೇಸರ್ ಖಂಡಿತವಾಗ್ಲೂ ಒಳ್ಳೆಯದು. ಅದನ್ನು ಹೋಲೆಪ್ ಅಂತ ಹೇಳ್ತೀವಿ, ಹೋಮಿಯಂ ಇನ್ಯುಕ್ಲೇಷನ್ ಆಫ್ ಪ್ರಾಸ್ಟೇಟ್ ಅಥವಾ ತೂಲೆಪ್ ಅಂತ, ತೂಲಿಯಂ ಅಂತ, ಎರಡು ಥರ ಲೇಸರ್ ಇರುತ್ತೆ. ಅಷ್ಟೇ ಅಲ್ಲದೆ ಈಗ ಯಾರು ಹಾರ್ಟಿಗೆ ಮೆಡಿಕೇಷನ್ಸ್ ತೊಗೋತಿದ್ದಾಗ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಇದ್ದಾಗ ಅವಾಗ TURPಗಿಂತ ಲೇಸರ್ ಇಸ್ ಆಲ್ವೇಸ್ ಪ್ರಿಫರ್ಡ್ ಅಂತ ಹೇಳ್ತೀವಿ.
2: ಈ ಸರ್ಜರಿಯಲ್ಲಿ ಪೇಷಂಟ್ ಬಂದು ಇನ್ ಪೇಷಂಟ್ ಆಗಿ ಹಾಸ್ಪಿಟಲಲ್ಲಿ ಉಳಿಬೇಕಾಗತ್ತಾ ಅಥವಾ ಡೇ ಕೇರ್ ಬೇಸಿಸ್ ಮೇಲೆ ನೀವು ಚಿಕಿತ್ಸೆ ಕೊಡುವ ಅವಕಾಶ ಇದೆಯಾ?
1: ಇಲ್ಲ, ಇದರಲ್ಲಿ ಅಟ್ಲೀಸ್ಟ್ 1 ಡೇ ಅಡ್ಮಿಷನ್ ಬೇಕಾಗುತ್ತೆ. 1 ಡೇ ಅಡ್ಮಿಷನ್ ಮಾಡಿ ನೆಕ್ಸ್ಟ್ ದಿನ ಅವ್ರ ಯೂರಿನ್ ಕ್ಲಿಯರ್ ಆದಮೇಲೆ ನಾವು ಡಿಸ್ಚಾರ್ಜ್ ಮಾಡಿರ್ತೀವಿ.
2: ಓಕೆ, ಸರ್ಜರಿಯ ನಂತರದಲ್ಲಿ ಮೆಡಿಕೇಷನ್ಸ್ನ ಎಷ್ಟು ಟೈಮ್ ಮುಂದುವರಿಸಬೇಕಾಗುತ್ತೆ?
1: ಯೂಶ್ವಲಿ ನಾವು ಸರ್ಜರಿ ಮಾಡಿರೋ ಪ್ರಾಸ್ಟೆಟಿಕ್ ಫೋರ್ಸ್ ಇರುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗದೇ ಇರಲಿ ಅಂತ ಅರೌಂಡ್ 5 to 6 ಡೇಸ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತೀವಿ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ.
2: ಓಕೆ, ಸರ್ಜರಿ ನಂತರ ರೆಕರೆನ್ಸ್ ಅಂತ ನಾವು ಹೇಳೋದಾದರೆ ಈ ಸರ್ಜರಿಯಲ್ಲಿ ನಿಮ್ಮ ಅನುಭವದಲ್ಲಿ ಹೇಗೆ ರೆಕರೆನ್ಸ್ ಪ್ರಮಾಣ ಹೇಗಿದೆ ಅಂತ?
1: ಇವಾಗ
2: ಮರುಕಳಿಸುವ ಪ್ರಮಾಣ
1: ಈ ಸರ್ಜರಿ ಆದಮೇಲೆ ಮೇನಾಗಿ ಎರಡು, ಒಂದು ನೀವು ಹೇಳ್ದಂಗೆ ರೆಕರೆನ್ಸ್,

0: ರೆಕರೆನ್ಸ್ ಆಗುವಂಥ ಸಂದರ್ಭಗಳು ತುಂಬಾ ಕಡಿಮೆ. ಏನಕ್ಕೆ ಅಂತಂದರೆ ನಾವು ಕಂಪ್ಲೀಟಾಗಿ ರಿಸೆಕ್ಷನ್ ಮಾಡಿ ಕಳಿಸಾದ್ಮೇಲೆ ಮತ್ತೆ ಆ ಗೆಡ್ಡೆ ಬೆಳಿಬೇಕು ಅಂತಂದರೆ ಏನಿಲ್ಲ ಅಂದರೆ 10-15 ವರ್ಷ ಬೇಕು. ಸೊ ಆ ಥರ ವಾಪಸ್ ಈಗ ಇನ್ಕಂಪ್ಲೀಟ್ ರಿಸೆಕ್ಷನ್ ಆಗಿದ್ದರೆ ಮಾತ್ರ ಪೇಷಂಟಿಗೆ ತೊಂದರೆ ಆಗಿ ವಾಪಸ್ ಬರ್ತಾರೆ.
1: ಓಕೆ.
0: ಸರ್ಜರಿ ಕಂಪ್ಲೀಟ್ ಕ್ಲಿಯರೆನ್ಸ್ ಆಗಿತ್ತು ಅಂತಂದರೆ ಯೂಶ್ವಲಾಗಿ ಆ ಥರ ತೊಂದರೆ ಆಗೋದಿಲ್ಲ. ಮತ್ತು ಕೆಲವು ಸತಿ ಸ್ಟ್ರಿಕ್ಚರ್ ಅಂತ ಆಗುತ್ತೆ, ಅಂದರೆ ನಾವು ಮೂತ್ರನಾಳದಿಂದನೇ ಹೋಗಿ ಮಾಡಿರ್ತೀವಿ, ಅಲ್ಲಿ ನಾವು ಮಾಡಿರೋ ಕಡೆ ಪ್ರಾಬ್ಲಮ್ ಆಗದೇ ಇದ್ರೂ ಬೇರೆ ಕಡೆ ಆ ಮೂತ್ರನಾಳನೇ ಸಣ್ಣ ಆಗೋ ಚಾನ್ಸಸ್ ಇರುತ್ತೆ.
1: ಓಕೆ.
0: ಸೊ ಅದನ್ನು ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ನಾವು ಹೇಳಿ ಕಳಿಸಿರ್ತೀವಿ. ಅಂದರೆ ನಿಮಗೆ ಈಗ ಮೊದಲು ಥರ ಮತ್ತೆ ಗೆಡ್ಡೆ ಇಲ್ಲದೇ ನೀವು ಪದೇ ಪದೇ ಯೂರಿನ್ ಮಾಡೋಕ್ಕೆ ಶುರು ಮಾಡಿದ್ರೆ ಆವಾಗ ನಿಮಗೆ ಬೇರೆ ತೊಂದರೆ ಆಗ್ಲಿಕ್ಕೆ ಶುರು ಆಗಿರುತ್ತೆ.
1: ಓಕೆ.
0: ಬಂದು ಇಮಿಡಿಯೇಟಾಗಿ ತೋರಿಸ್ಕೊಂಡು ಅದಲ್ಲೇ ಸಾಲ್ವ್ ಮಾಡ್ಬೋದು,
1: ಓಕೆ.
0: ಮತ್ತೆ ಅದಕ್ಕೆ ಸರ್ಜರಿ ಮತ್ತೆ ಬೇಕಾಗೋ ತನಕ ಬಿಡೋದು ಬೇಡ ಅಂತ ಹೇಳಿ
1: ಅಂತ ಹೇಳ್ಬೋದು.
0: ಕಳಿಸಿರ್ತೀವಿ.
1: ಈಗ ಸರ್ಜರಿ ನಂತರದಲ್ಲಿ ನಾವು ಹಾಕುವಂಥ ಫೋಲೀಸ್ ಕೆತೆಟರ್ ಅಥವಾ
0: ಹಾಂ
1: ಯೂರಿನ್ ಬರಲಿಕ್ಕೆ ಹಾಕುವಂಥ ಟ್ಯೂಬ್ ಇದೆಯಲ್ಲ, ಅದನ್ನು ಎಷ್ಟು ಕಾಲ ಪೇಷಂಟ್ ಹಾಗೆ
0: ಹಾಂ
1: ಉಳಿಸ್ಕೊಳ್ಬೇಕಾಗತ್ತೆ?
0: ಯೂಶ್ವಲಿ ನಾವು ಫಸ್ಟ್ 3 ಡೇಸ್ ಅಂತ ಹೇಳ್ತೀವಿ, ಪೋಸ್ಟ್ ಆಫ್ ಡೇ 3 ಅಥವಾ ಪೋಸ್ಟ್ ಆಫ್ ಡೇ 4 ಅವತ್ತು ನಾವು ತೆಗಿತೀವಿ. ಯಾಕೆ ಅಂತಂದರೆ ಒಳಗಡೆ ನಾವು ಸರ್ಜರಿ ಮಾಡಿರ್ತೀವಲ್ಲ, ಆ ಫೋಸ ಹೀಲ್ ಆಗೋದಕ್ಕೆ ನಮಗೆ ಅಟ್ಲೀಸ್ಟ್ 1-3 to 4 ಡೇಸ್ ಬೇಕಾಗುತ್ತೆ.
1: ಓಕೆ.
2: ಮತ್ತೆ ನಾವು ಇವಾಗ ಶಸ್ತ್ರಚಿಕಿತ್ಸೆ ಬೇಡ, ಔಷಧಿಗಳಿಂದನೇ ಇದನ್ನ ಗುಣಪಡಿಸಬಹುದು ಅಂತ ಅಂದ್ರೆ ಅಲ್ಲಿವರೆಗೂ ಎಷ್ಟು ಆ ಗ್ರಂಥಿ ಹಿಗ್ಗಿರುತ್ತೋ ಅಲ್ಲಿ ಅದರಿಂದ ಮುಂದಕ್ಕೆ ಅದು ಹಿಗ್ಗದೇ ಇರೋ ಹಂಗೆ ತಡಿಬಹುದು ಅಂತ ಅನ್ಕೊಳ್ತೀವಿ.
0: ಅಂದ್ರೆ ಈಗ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಶುರು ಮಾಡಾದ್ಮೇಲೆ ನಾವು ಪೇಷಂಟ್ಸ್ಗೆ ಹೇಳೋದೇ ಇದು, ನೀವು ಎಲ್ಲಿ ತನಕ ಈ ಮೆಡಿಕೇಶನ್ಸ್ ಅಲ್ಲಿ ಆರಾಮಾಗಿರ್ತೀರಾ ಅಲ್ಲಿ ತನಕ ನಿಮ್ಮ ಮೆಡಿಕೇಶನ್ಸ್ ಸಾಕು, ಸರ್ಜರಿ ಅವಶ್ಯಕತೆ ಇಲ್ಲ. ಬಟ್ ಯಾವಾಗ ಮೆಡಿಕೇಶನ್ಸ್ ತಗೋತಿದ್ರುವೆ ಅವ್ರೊಂದು ಮತ್ತೆ ಭಯ ಶುರು ಆಗುತ್ತೆ. ಈಗ ಸೋಷಲೈಸ್ ಮಾಡೋಕ್ಕೆ ಹೆದರ್ಕೋತಾರೆ ಪೇಷಂಟ್ಸು, ಅಂದರೆ ಎಲ್ಲರೂ ನಾನು ಹೋಗಬೇಕು ಅಂತಂದರೆ ಅಲ್ಲಿ ಟಾಯ್ಲೆಟ್ ಇದೆಯಲ್ವೋ ಬೇಡ, ಅಲ್ಲಿ ಹೋಗೋದೇ ಬೇಡ, ಆ ಫಂಕ್ಷನ್ಗೆ ಹೋಗೋದೇ ಬೇಡ, ಆ ಭಯ ಮತ್ತೆ ಯಾವಾಗ ಶುರು ಆಗುತ್ತೆ, ದಟ್ ಈಸ್ ದ ಪಾಯಿಂಟ್ ವೇರ್ ಹಿ ನೀಡ್ ಸರ್ಜರಿ. ಅದನ್ನು ನಾವು ಅರ್ಥ ಮಾಡಿ ಕಳಿಸಿರ್ತೀವಿ.
2: ಓಕೆ ಓಕೆ. ಒಂದು ಜಾಹೀರಾತನ್ನ ಪ್ರಸಾರ ಮಾಡಿ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಡಾಕ್ಟರ್ ಅನ್ವೇಶ್ ಅವರೇ,
3: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ಕೇಳುಗರೆ, ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಖಾಸಗಿ ವಿಮಾ ಯೋಜನೆಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುಮೋದಿತ ಆರೋಗ್ಯ ಯೋಜನೆಗಳಾದ ಆರೋಗ್ಯ ಭಾಗ್ಯ, KSRTC, CFTRI, ಚೆಸ್ಕಾಂ, ವಾಜಪೇಯಿ ಆರೋಗ್ಯಶ್ರೀ, ಯಶಸ್ವಿನಿ, ESI, ರೈಲ್ವೇಸ್, ಬೆಮಲ್ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ನಗದು ರಹಿತ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.
1: ಕೇಳುಗರೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವೈದ್ಯರೊಟ್ಟಿಗೆ ಮಾತನಾಡಲು ಬಳಸಬಹುದಾದ ಫೋನ್ ಸಂಖ್ಯೆಯನ್ನು ಗಮನಿಸಿ 0821-251-2852, 0821-251-2589. ತಮ್ಮ ಪ್ರಶ್ನೆಗಳನ್ನು ವಾಟ್ಸಪ್ ಮೂಲಕ ಕೂಡ ನಮಗೆ ರವಾನಿಸಬಹುದು. ವಾಟ್ಸಪ್ ಸಂಖ್ಯೆ 9408085853.
2: ಡಾಕ್ಟ್ರೆ, ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ, ನಮಸ್ತೆ. ಯಾರು, ಎಲ್ಲಿಂದ?
4: ವೆಂಕಟೇಶ್ ಬಿಆರ್, ಬದನಾಳ ಗ್ರಾಮದಿಂದ.
2: ವೆಂಕಟೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ.
0: ನಮಸ್ತೆ, ಹೇಳಿ ವೆಂಕಟೇಶ್ ಅವರೇ.
4: ನಮಸ್ತೆ ಸರ್.
0: ಹೇಳಿ ಹೇಳಿ ಹೇಳಿ ವೆಂಕಟೇಶ್ ಅವರೇ.
4: ಸರ್, ಈ ಸಮಸ್ಯೆ ಇಂದಿನಿಂದ ಇದೆಯಾ, ಮತ್ತೆ ಈಗ ಪ್ರತಿಶತ ಎಷ್ಟಿದೆ, ಮತ್ತೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಇತ್ತೀಚೆಗೆ ಬಂದಿದೆಯಾ, ಮತ್ತೆ ಇದಕ್ಕೂ ಮತ್ತೆ ಜೀವನ ಶೈಲಿಗೂ ಸಂಬಂಧಪಟ್ಟಿದೆ, ಮತ್ತೆ ಇಲ್ಲ ಅಂದ್ರೆ ಸಹಜವಾಗಿ ವಯಸ್ಸಾದಂತೆ ಬರುವಂತದ್ದ ಅಥವಾ ಮಧುಮೇಹ, BP, ರಕ್ತಡಿ ಇವಕ್ಕೆ ಯಾವುದು ಲಿಂಕ್ ಇಲ್ವಾ?
0: ಹಾ, ನೀವು ತುಂಬಾ ಪ್ರಶ್ನೆಗಳು ಕೇಳಿದ್ರಿ.
2: ಅಂದ್ರೆ ಮೊದಲಿಂದನೂ ಇದೆಯಾ ಅಥವಾ ಇತ್ತೀಚಿನ ಸಮಸ್ಯೆನಾ ಅಂತ ಅವರ ಮೊದಲ
0: ಇಲ್ಲ, ಇದು ಇದು ಮೊದಲಿಂದನೂ ಇರುವಂತ ಸಮಸ್ಯೆ. ಮೊದಲಿಂದನೂ ಇದಕ್ಕೆ ಟ್ರೀಟ್ಮೆಂಟ್ ಮೊದಲಿಂದನೂ ಕೂಡ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಇದೆ, ಸರ್ಜಿಕಲ್ ಟ್ರೀಟ್ಮೆಂಟ್ ಕೂಡ ಇದೆ. ಯೂಶ್ವಲ್ ಆಗಿ ಇದಕ್ಕೆ ಸರ್ಜರಿ ತನಕ ಹೋಗಕ್ಕೆ ಬಿಡೋದಿಲ್ಲ ನಾವು. ಮೆಡಿಕಲ್ ಟ್ರೀಟ್ಮೆಂಟಲ್ಲೇ ನೀವು ಆರಾಮಾಗಿ ಅದನ್ನು ತಗೊಂಡು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೀವನ ಶೈಲಿಯನ್ನು ಮುಂದುವರಿಸ್ಬೋದು. ಯಾವಾಗ ಮೆಡಿಕೇಶನ್ಸಲ್ಲಿ ಆಗಲ್ವೋ, ಯಾವಾಗ ನಾನು ಮಾತ್ರೆ ತೊಗೊಂಡ್ರೂ ಕೂಡ ಆಗ್ತಿಲ್ಲ ಅಂತ ಅನ್ಸುತ್ತೆ, ಅವಾಗ ಮಾತ್ರ ನಾವು ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳ್ತೀವಿ. ನೀವು
2: ಮಧುಮೇಹಕ್ಕೂ ಈ ಗ್ರಂಥಿ ಹಿಗ್ಗುವಿಕೆ,
0: ಮಧುಮೇಹಕ್ಕೂ ಅದಕ್ಕೂ ಅಷ್ಟು ಸಂಬಂಧ ಬರೋದಿಲ್ಲ. ಬಟ್ ಏನಾಗುತ್ತೆ ಅಂತಂದರೆ, ನಿಮಗೆ ಈ ಈ ಲಕ್ಷಣಗಳಿದ್ದಾಗ ಜಾಸ್ತಿ ಈ ಮೂತ್ರ ನಿಂತ್ಕೊಳ್ಳೋಕೆ ಶುರು ಆದಾಗ ಮೂತ್ರಕೋಶದಲ್ಲಿ ನಿಮ್ಮ ಮಧುಮೇಹನೂ ಕೂಡ ಕಂಟ್ರೋಲ್ ಇಲ್ಲದೆ ಇರಬೇಕಾದ್ರೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ, ಅದು ತೊಂದರೆ. ಸೊ ಅದನ್ನು
4: ಸಮಸ್ಯೆ ಸರ್ ಅದು.
0: ಹಾಂ ಹಾಂ, ಹೌದು. ಓಕೆ,
2: ಧನ್ಯವಾದಗಳು ವೆಂಕಟೇಶ್ ಅವರೇ. ಮತ್ತೊಂದು ಕರೆ ಇದೆ. ಹಲೋ ಆಕಾಶವಾಣಿ.
5: ನಮಸ್ಕಾರ ಮೇಡಮ್.
2: ನಮಸ್ತೆ, ಹೇಳಿ.
5: ಶ್ರೀ ನರಸೀಪುರ ತಾಲೂಕು ಸೌಸ್ಟ್ರೆಯಿಂದ ಸ್ಮಾರ್ಟ್ ಸೆಟ್ಲ್ ಮಾಡುವ ನಮಸ್ಕಾರ.

0: ಕಾರ್ಯಕ್ರಮ ಕಟ್ಮೆ ಸ್ವಾಗತ ಮೇಡಮ್.
1: ನಿಮಗೂ ಸ್ವಾಗತ ಮಹದೇವ್ ಶೆಟ್ರೆ. ಪ್ರಶ್ನೆ ಕೇಳ್ತೀರಾ?
0: ಸರ್, ಈಗ ಚಳಿಗಾಲದಲ್ಲಿ ಮೂತ್ರ ವಿಸರ್ಜನೆ ಒಂಥರ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಒಂಥರ ಮೂತ್ರ ವಿಸರ್ಜನೆ ಆಗುತ್ತೆ. ಇದೆಲ್ಲ ಕಂಡೀಷನ್ ಮಾಡ್ಕೊಂಡು ಒಂದು ಲೆವೆಲ್ ತರಬೇಕಂದ್ರೆ ಏನ್ ಮಾಡ್ಕೋಬೇಕು ಅಂತ ಕೇಳ್ತೀನಿ ಸರ್.
1: ಹಾಂ, ಅಂದರೆ ಇದರಲ್ಲಿ ನಿಮ್ಮದು ಚಳಿಗಾಲದಲ್ಲಿ ಸಹಜವಾಗಿ ಎಲ್ಲರಿಗೂ ಮೂತ್ರ ವಿಸರ್ಜನೆ ಜಾಸ್ತಿನೇ ಆಗುತ್ತೆ. ಸೊ ನಿಮ್ಗೆ ಆ ಮೂತ್ರ ವಿಸರ್ಜನೆ ಸಹಜವಾಗಿ ಆಗ್ತಿದೆಯೋ ಅಥವಾ ನಿಮ್ಮ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗಿ ಆಗ್ತಿದೆಯೋ ಅಂತ ಹೇಳಲಿಕ್ಕೆ ಒಂದು ಸತಿ ಬಂದು ನಿಮ್ಮ ಡಾಕ್ಟ್ರನ್ನ ಕಾಣಬೇಕು. ಅಷ್ಟನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಈ ನೀರಿನ ಇಂಟೇಕ್, ಅಂದರೆ ನೀವು ಎಷ್ಟು ತೊಗೋತೀರ ನೀರು, ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈಗ ಚಳಿಗಾಲದಲ್ಲಿ ಜಾಸ್ತಿ ನೀರು ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ಆಗಲೂ ಕೂಡ ಜಾಸ್ತಿ ತೊಗೊಂಡು ಇದು ಮಾಡಿದ್ರೆ ಮತ್ತೆ ಪದೇ ಪದೇ ಹೋಗುವಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಸೊ ಹೀಗೆ ನೀವು ನೀರು ಎಷ್ಟು ತೊಗೋತೀರ ಅಷ್ಟು ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಹಂಗಾದ್ರೆ ಈ ಕಾವಲಿಗೆ ಈ ಕಾಯಿಲೆಗೆ ಒಳಪಡುವುದಿಲ್ಲ ಅಂತ ಹೇಳ್ತೀರಿ ಅನ್ನೇ?
1: ಇಲ್ಲ ಇಲ್ಲ, ಒಳಪಡಲ್ಲ ಅಂತಾನೆ ಹೇಳ್ತಾ
0: ಹಾಂ
1: ಇದ್ದಾರೆ
0: ಹಾಂ
1: ಮಹದೇವ್ ಶೆಟ್ರೆ. ಧನ್ಯವಾದಗಳು. ಮತ್ತೊಂದು
0: ತುಂಬಾ ಥ್ಯಾಂಕ್ ಮೇಡಮ್.
1: ಕರೆ ಇದೆ. ಹಲೋ, ಆಕಾಶವಾಣಿ.
2: ಹಲೋ
1: ಹಲೋ, ಹೇಳಿ, ಯಾರು, ಎಲ್ಲಿಂದ?
2: ಮರ್ಸೆಯಿಂದ ಬಂಗಾರಮ್ಮ ಮೇಡಮ್.
1: ಬಂಗಾರಮ್ಮ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
2: ಹಾಂ, ಕೇಳ್ತೀನಿ.
1: ಹಾಂ,
2: ನಮಸ್ತೆ ಸರ್.
1: ನಮಸ್ತೆ, ಹೇಳಿ ಮಾ.
2: ಸರ್, ನೀವು ಹಿಂದೆ ಹೇಳಿದ್ರಲ್ಲ ಪದೇ ಪದೇ ಹೋಗ್ಬೇಕು ಅಂತ, ಆ ತರ ಆಗುತ್ತೆ ಸರ್ ನನಗೆ. ತುಂಬಾ ಹತ್ರದಲ್ಲೇ ನಾನು ಬಾತ್ರೂಮ್ ಹತ್ರದಲ್ಲೇ ಮನೆ ಕಬ್ಬು, ಆ ತರ ಆಗ್ತದೆ ಸರ್.
1: ಹಾಂ ಮಾ, ಅದು ಆ್ಯಕ್ಚುಲಿ ನಾವು ಇವತ್ತು ಪ್ರಾಸ್ಟೇಟ್ ಬಗ್ಗೆ ಮಾತಾಡ್ತಿದ್ವಿ, ಅದು ಬರೀ ಗಂಡಸ್ರಲ್ಲಿ ಮಾತ್ರ ಇರೋದು. ಬಟ್ ನಿಮಗೆ ಪದೇ ಪದೇ ಹೋಗ್ತಿದೆ ಅಂತಂದರೆ ಯೂಶ್ವಲಾಗಿ ಹೆಂಗಸರಿಗೆ, ನಿಮ್ಮ ವಯಸ್ಸು ಎಷ್ಟು ಮಾ ಈಗ? ಹಾಂ, 50. ಅಂದರೆ ವಯಸ್ಸು ಸ್ವಲ್ಪ ಜಾಸ್ತಿ ಆಗ್ತಿರಂಗೆ ಈ ಕೆಲವು ಸತಿ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂತ ಹೇಳ್ತೀವಿ. ಅಂದರೆ ಜಾಸ್ತಿ ಕೆಲಸ ನಿಮ್ಮ ಮೂತ್ರ ಕೋಶ ಏನಿದೆಯಲ್ಲ, ಅದು ಬೇಕಾಗಕ್ಕಿಂತ ಜಾಸ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡಿರುತ್ತೆ. ಸೊ ಅದಕ್ಕೆ ನಿಮ್ಗೆ ಅದು ತಕ್ಷಣ ಹೋಗಬೇಕು, ತಡ್ಕೊಳಕ್ಕಾಗಲ್ಲ, ಮತ್ತು ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ, ಅಂದರೆ ತಕ್ಷಣ ಹೋಗಲೇಬೇಕು ಅನ್ನೋದು ಭಯ ಇರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಇದೆ. ನೀವು ಬಂದು ಯೂರಾಲಜಿಸ್ಟ್ನ ಮೀಟ್ ಮಾಡಿದ್ರೆ ಸಾಕು, ಅದಕ್ಕೆ ಕೆಲವು ಮೆಡಿಕೇಷನ್ ಶುರು ಮಾಡ್ತೀವಿ, ಅದು ಒಂದು 2-3 ವಾರದೊಳಗಡೆ ನಿಮ್ಗೆ ಕಂಪ್ಲೀಟ್ ಕಂಟ್ರೋಲ್ ಬರುತ್ತೆ ಅಮ್ಮ.
2: ಓಕೆ ಸರ್,
1: ಆಯಿತು,
3: ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಅನ್ಕೋತೀನಿ. ಕರೆ ಕಟ್ ಆಗಿದೆ. ಡಾಕ್ಟರ್, SMS
4: ಕಳಿಸಿದ್ದಾರೆ. ನಜರ್ಬಾದ್ ಮೈಸೂರು ಇಲ್ಲಿಂದ ಯೋಗಾನಂದ ರಾಮ್ಪುರೆ ಅವರು, ಗಂಡನಿಗೆ ಮೂತ್ರಕೋಶದ ಕ್ಯಾನ್ಸರ್ ಅಥವಾ ಪ್ರಾಸ್ಟೇಟ್ನ ಕ್ಯಾನ್ಸರ್ ಇದ್ದರೆ ಅದು ಲೈಂಗಿಕವಾಗಿ ಅವರ ಪಾರ್ಟ್ನರ್ಗೆ ಹೆಂಡತಿಗೆ ಹರಡಬಹುದಾ ಅಂತ ಅವರ ಪ್ರಶ್ನೆ.
1: ಖಂಡಿತವಾಗಲೂ ಇದು ಕ್ಯಾನ್ಸರ್ ಲೈಂಗಿಕವಾಗಿ ಹರಡುವಂಥದ್ದಲ್ಲ ಇದು. ಸೊ ಇದಕ್ಕೂ, ಅಂದರೆ ಲೈಂಗಿಕ ಇದಕ್ಕೂ ಖಂಡಿತವಾಗ್ಲೂ ಯಾವ ಸಂಬಂಧನೂ ಇಲ್ಲ.
4: ಪಾಂಡವಪುರದಿಂದ ಹರಳಳ್ಳಿ ಪುಟ್ಟರಾಜು ಅವರು SMS ಕಳಿಸಿದ್ದಾರೆ. ನಮ್ಮ ತಂದೆಗೆ 80 ವರ್ಷ ವಯಸ್ಸು. ಕಳೆದ 5 ವರ್ಷಗಳ ಹಿಂದೆ ಯೂರಿನ್ ಹೋಗುವ ಸ್ಥಳದಲ್ಲಿ ದುರ್ಮಾಂಸ ಬೆಳೆದಿತ್ತು. ಆಗ ಅದನ್ನು ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಈಗ ಇವರಿಗೆ ಯೂರಿನ್ ಹೋಗಲು ಯಾವುದೇ ಸಮಸ್ಯೆ ಇಲ್ಲ. ಮುಂದೆ ಇದು ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆಯಾ ಅಥವಾ ಮತ್ತೆ ಬರೋದೇ ಇಲ್ಲವಾ ಅನ್ನೋದು ಅವರ ಪ್ರಶ್ನೆಯಾಗಿದೆ.
1: ಅದೇ ನಾನು ಆಗಲೇ ಇದಕ್ಕೆ ಹೇಳ್ದಂಗೆ, ಅವ್ರಿಗೆ ಆಪರೇಷನ್ ಹೇಗಾಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಆಪರೇಷನ್ ಏನಾದರೂ ಕಂಪ್ಲೀಟಾಗಿ ಚೆನ್ನಾಗಾಗಿದ್ದರೆ ಮತ್ತೆ ಬರುವಂಥ ಚಾನ್ಸಸ್ ತುಂಬಾ ಕಡಿಮೆ.
3: ಮತ್ತೊಂದು ಕರೆ ಇದೆ ಅನ್ಕೊಳ್ತೀನಿ. ಹಲೋ, ಆಕಾಶವಾಣಿ. ಹಲೋ, ನಮಸ್ತೆ, ಯಾರು, ಎಲ್ಲಿಂದ?
5: ನಮಸ್ತೆ, ಮೈಸೂರಿಂದ ಮೇಡಮ್, ಸ್ವಾಮಿ ಅಂತ.
3: ಸ್ವಾಮಿ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ.
5: ಸರ್ ನಮಸ್ತೆ.
1: ನಮಸ್ತೆ, ಹೇಳಿ.
5: ಸರ್, ಮೂತ್ರ ತಡೆ ಹಿಡಿದ್ರೆ ತೊಂದರೆ ಇರ್ತದ ಸರ್?
1: ಖಂಡಿತವಾಗ್ಲು ಮೂತ್ರ ಯಾವತ್ತೂ ತಡೆ ಹಿಡಿಬಾರದು. ಮೂತ್ರ ತಡೆ ಹಿಡಿದಷ್ಟು ನಿಮಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಕಲ್ಲಾಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ
5: ಸಂದೇಶ ಬಂದ ತಕ್ಷಣ ಹೋಗ್ಬೇಕು ಸರ್?
1: ಖಂಡಿತ ಖಂಡಿತ, ಹೌದು, ಸೆನ್ಸೇಷನ್ ಬಂದ ತಕ್ಷಣ ಮಾಡಬೇಕು. ಅಂದರೆ ಒಂದು ಒಂದು 10-15 ನಿಮಿಷ ನಡೆಯುತ್ತೆ. ಅಂದರೆ ಕೆಲವರು ಬೆಳಿಗ್ಗೆ ಹೋಗಿ ಮನೆಗೆ ಬರೋ ತನಕನೂ ತಡೆದಿಟ್ಕೊಂಡು ಬಂದು ಆ ಥರ ಎಲ್ಲ ಮಾಡ್ತಾರೆ, ಅವೆಲ್ಲ ಮಾಡಬಾರ್ದು.
5: ಸರಿ ಸರ್, ಥ್ಯಾಂಕ್ ಯು.
1: ಓಕೆ
5: ಓಕೆ,
3: ಧನ್ಯವಾದಗಳು ಸ್ವಾಮಿ ಅವರೇ, ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ ಅನ್ಸುತ್ತೆ ಸರ್. ಹಲೋ, ನಮಸ್ತೆ, ಆಕಾಶವಾಣಿ.
6: ನಮಸ್ತೆ ಮೇಡಮ್, ನನ್ನ ನೋಡಿದ ಮಹೇಶ್ ಮಾತಾಡ್ತಿದ್ದೀನಿ.
3: ಹೇಳಿ ಮಹೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ
6: ಕೇಳಿ. ಎರಡು ಪ್ರಶ್ನೆ ಇದೆ. ಮೊದಲನೇದು, ಈ ಚಿಕ್ಕ ಮಕ್ಕಳಿಗೆ ಹಾಗೂ ಸೀನಿಯರ್ ಸಿಟಿಜನ್ಸ್ಗೆ ಈ ಥರ ಆದಾಗ ಅವ್ರಿಗೆ ಕೆಲವು ಸೀನಿಯರ್ ಸಿಟಿಜನ್ಸ್ಗೂ ಎರಡಿರಲ್ಲ, ಇದ್ರ ಬಗ್ಗೆ ಯಾವ ರೀತಿ ಪೋಷಕರು ಗಮನ ಹರಿಸ್ಬೇಕು ಅಂತ ಮೊದಲನೇ ಪ್ರಶ್ನೆ.
3: ಅಂದ್ರೆ ಚಿಕ್ಕ ಮಕ್ಕಳಿಗೆ ಅಲ್ಲ, ಇದು ದೊಡ್ಡವರಲ್ಲಿ ಮಾತ್ರ ಕಾಣಿಸುವಂತ ಸಮಸ್ಯೆ.
6: ಅಲ್ಲ, ಯೂರಿನ್ ಪ್ರಾಬ್ಲಮ್ ಬರ್ತಾರೆ ಮೇಡಮ್, ಮರಿನಿ ಗಂಟು ಅದು ಇದು ಏನಾದ್ರು ಸಣ್ಣ ಪುಟ್ಟದಾದಾಗ.
3: ಓಕೆ ಓಕೆ, ಡಾಕ್ಟರ್ ಹತ್ರ
6: ಬಂದಿದೆ. ನನ್ನ ಮಗನಿಗೆ ಬಂದಿತ್ತು, 11 ವರ್ಷ ಅವನಿಗೆ ಬಂದಿತ್ತು, KR Hospital ಹುಷಾರು ಮಾಡಿದೀವಿ. ಅದು ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ.

0: ಈ ಮಕ್ಕಳಲ್ಲಿ ಬೇಸಿಕಲಿ ಯಾವಾಗಲೂ ಆಗೋದು ಈ ಮೂತ್ರ ತೊಂದರೆ ಆಗೋದು ಇನ್ಫೆಕ್ಷನ್ಸ್ ಇಂದನೇ ಜಾಸ್ತಿ.
1: ಪರಿಣಯ ಗಂಟೆ ಅಂತ ಆಗಿತ್ತು ಸರ್, ಅವನು ರಿಸರ್ಚ್ ಮಾಡಿದಾಗೆಲ್ಲ ತುಂಬಾ ಹೇಳ್ತಾ ಇದ್ದ. ಅದನ್ನ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ತೋರಿಸಿ ಕೆಆರ್ ಹಾಸ್ಪಿಟಲ್ ಅಲ್ಲಿ ವಾಸಿ ಆಯ್ತು, ಚೆನ್ನಾಗಿದ್ದಾನೆ ಇವಾಗ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳದ್ದು.
0: ಇಲ್ಲ ಅಂದರೆ ಹರ್ನಿಯಾದಿಂದ ಆಗಿರಲಿಕ್ಕೆ ಚಾನ್ಸ್ ಇಲ್ಲ, ಹರ್ನಿಯಾ ಜೊತೆ ಬೇರೆ ಏನಾದ್ರು ಒಂದು ಕಂಡೀಷನ್ ಇರುತ್ತೆ. ಸೊ ಅದರಿಂದ ಈಗ ನಿಮ್ಮ ಪ್ರಶ್ನೆ ಏನಂದ್ರಿ?
1: ಸರ್, ಅದೇ ಚಿಕ್ಕ ಮಕ್ಕಳಿಗೆ ಮತ್ತೆ ವಯಸ್ಸಾದವ್ರಿಗೆ,
0: ಹಾಂ
1: ವಯಸ್ಸಾದವ್ರಿಗೆ ಕೆಲವ್ರಿಗೆ ಇದೇ ಇರಲ್ಲ, ರಿಲೇ ಇರಲ್ಲ.
0: ಹಾಂ
1: ಮತ್ತೆ
0: ಅದೇ ಅದೇ
1: ಮಕ್ಕಳಾದಾಗ ಅವ್ರನ್ನ ಪೋಷಣೆ ಮರುಗಡೆ ಯಾವ ರೀತಿ ಸಂಭಾಳಿಸ್ಬೇಕು?
0: ಹೌದು ಹೌದು. ನಾನು ಅದಕ್ಕೆ ಇವಾಗ ಇಲ್ಲಿ ತನಕ ಅದನ್ನೇ ಹೇಳ್ತಾ ಇದ್ದೆ. ಈಗ ಅವ್ರ ಜೊತೆ ಇರೋರು ಸ್ವಲ್ಪ ಅವ್ರ ಜೊತೆ ಗಮನಿಸಿ, ಅವರು ರಾತ್ರಿ ಎಲ್ಲ ಎದ್ದೆದ್ದು ಹೋಗ್ತಿದ್ದಾರಾ ಅಥವಾ ಅವರು ಮೂತ್ರ ಮಾಡೋದಕ್ಕೆ ಕಷ್ಟ ಆಗ್ತಿದೆಯಾ ಅವ್ರಿಗೆ ಅಂತ ಒಂದು ಸತಿ ಅವ್ರು ಈ ಜೊತೆಗಿರೋರು ನೋಡ್ಕೊಂಡು ಕರ್ಕೊಂಬಂದು ತೋರಿಸಿದ್ರೆ.
1: ಕೆಲವು ಕಡೆ ಕುಂತಿದ ಕಡೆ ಮಾಡ್ಕೊಬಿಡ್ತಾರೆ,
0: ಹೌದು
1: ಅದು
0: ಹೌದು
1: ನಮಗೆ
0: ಹೌದು
1: ಒಂಥರ ಸೇಮ್ ಅಂತ ಕಾಣುತ್ತೆ. ಅವ್ರನ್ನ
0: ಹಾಂ
1: ಕುಂತಿದ್ದನ್ನ
0: ಹೌದು.
1: ಮಾಡ್ಕೊಬಿಡೋಕ್ಕಾಗಲ್ಲ.
0: ಅದನ್ನ ಅರ್ಜೆನ್ಸಿ ಅಂತ ಹೇಳ್ತೀವಿ, ತಕ್ಷಣ
1: ಹಾಂ
0: ಇಮಿಡಿಯೇಟಾಗಿ
1: ಹಾಂ
0: ಬಂದ್ಬಿಡುತ್ತೆ. ಸೊ
1: ಹಾಂ ಹಾಂ
0: ಇಂಥವನ್ನ ಒಂಚೂರು ಅವ್ರ ಜೊತೆ ಇರೋರು ಗಮನಿಸಿ ಕರ್ಕೊಂಬಂದ್ರೆ ಅದನ್ನು ಮಾತ್ರಲ್ಲೇ ಗುಣಪಡಿಸ್ಬೋದು.
1: ಓಕೆ ಸರ್. ಎರಡನೇ ಪ್ರಶ್ನೆ,
0: ಹಾಂ
1: ನನಗೇನೆ ಊಟಕ್ಕಿಂತ ಜಾಸ್ತಿ ಬೆಳಿಗ್ಗೆ 5 ರಿಂದ ಸಹ ರಾತ್ರಿ 8 ರ ತನಕ ಒಂದು 8-9 ಸರಿ ಟೀ ಕುಡಿತೀನಿ. ಈ
0: ಹಾಂ
1: ಟೀ ಕುಡಿಯೋದ್ರಿಂದ ಏನಾದ್ರು ಸಮಸ್ಯೆ ಆಗುತ್ತಾ?
0: ಹೌದು. ಅಂದರೆ ಟೀ ಕಾಫೀಲಿ ನಿಮಗೆ ನಾನು ಹೇಳಿದ್ನಲ್ಲ, ಅದು ಅರ್ಜೆನ್ಸಿ ಅಥವಾ ಓವರ್ ಆಕ್ಟಿವ್ ಬ್ಲ್ಯಾಡರ್ ಅಂತ, ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಆಗಲೇ ತೊಂದರೆ ಇದ್ದರೆ ಜಾಸ್ತಿ ಆಗುತ್ತೆ, ಬಟ್ ಆದಷ್ಟು ಅಷ್ಟೊಂದು ಸತಿ ಬೇಡ ಅಂತ ಅನ್ಕೋತೀನಿ ನಾನು.
1: ಓಕೆ, ಥ್ಯಾಂಕ್ಸ್.
0: ಓಕೆ,
2: ಧನ್ಯವಾದಗಳು ಮಹೇಶ್ ಅವರೇ. ಮತ್ತೊಂದು ಕರೆ. ಹಲೋ
1: ಹಲೋ
2: ಆಕಾಶವಾಣಿ, ಹೇಳಿ, ನಿಮ್ಮ
1: ಹಲೋ
2: ಹೆಸರು?
1: ಹಲೋ, ನಾನು ಮೈಸೂರಿಂದ ವಿದ್ಯಾರ್ಥಿ ಕೃಷ್ಣ ಅಂತ ಮೇಡಮ್.
2: ಹೇಳಿ ಕೃಷ್ಣ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ.
1: ಅದೇ ಇದು ಯೂರಿನ್ ಇದಾಗುತ್ತೆ ಅಂತ ಹೇಳಿದ್ರಲ್ಲ, ಈಗ ನನಗೆ ಶುಗರ್ ಇದೆ, ಅದು ನಾನು ಹೋಗ್ತಾ ಇರ್ತೀನಿ, ಅದು ಒಂದ್ಸರಿ ಒಂದೊಂದ್ಸರಿ ಗಂಟೆಗೆ ಒಂದೊಂದ್ಸರಿ ಹೋಗೋ ಥರ ಆಗುತ್ತೆ, ಒಂದೊಂದ್ಸರಿ 2 ಅವರ್ಸು 3 ಅವರ್ಸು ಈ ಥರನೂ ಇದಾಗುತ್ತೆ. ಇದರಿಂದ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇದಾಗುತ್ತೆ ಸರ್? ಒಂದು ದಿವಸಕ್ಕೆ ಎಷ್ಟು ಸರಿ ಇದಾಗ್ಬೋದು ಅಂತ ಇರುತ್ತೆ ಸರ್ ಅದು?
0: ಇಲ್ಲ ಅಂದರೆ ನಾವು ಫ್ರೀಕ್ವೆನ್ಸಿನ ಯೂಶ್ವಲಿಗೆ 3 ಗಂಟೆಗೆ ಒಂದು ಸತಿ ಅದು ನಾರ್ಮಲ್ ಅಂತ ಹೇಳ್ತೀವಿ. ಅಂದರೆ ಯಾರಿಗೆ ಆದರೂ ಕೂಡ 3 ಗಂಟೆಗೆ ಒಂದು ಸತಿ ಅರ್ಜೆಂಟ್ ಆಗೇ ಆಗುತ್ತೆ. ನಮ್ಮ ಫಿಲ್ಟ್ರೇಷನ್ ಪ್ರೋಸೆಸ್ ಹಂಗಿರುತ್ತೆ, ಅಂದರೆ ಪ್ರತಿ 3 ಗಂಟೆಗೆ ನಿಮ್ಮ ಮೂತ್ರಚೀಲ ತುಂಬುತ್ತೆ, ಅವಾಗ ನಿಮಗೆ ಸಹಜವಾಗಿ ಅನಿಸ್ಬೇಕು. ಬಟ್ ಯಾವಾಗ ಪ್ರತಿ ಗಂಟೆ ಗಂಟೆಗೆ ಅನಿಸುತ್ತೆ ಅವಾಗ ನೀವು ಬಂದು ಅಪ್ರೋಚ್ ಮಾಡಬೇಕು ಆರ್ಜಿಯೋಲಜಿಸ್ಟ್ನ ಅಂತ ಹೇಳ್ತೀವಿ ನಾವು. ಅಂದರೆ ನಿಮ್ಮದು ಶುಗರ್ಸಲ್ಲಿ ಒಂದು ಸತಿ HbA1c ಅಂತ ಬರುತ್ತೆ, ಅದನ್ನು ಮಾಡಿಸ್ಕೊಂಡು ಅದು ನಿಮ್ಮದು ಸ್ಟ್ರಿಕ್ಟ್ ಶುಗರ್ ಕಂಟ್ರೋಲ್ಸ್ ಇದ್ದರೆ, ಅಕಸ್ಮಾತ್ ಪ್ರಾಸ್ಟೇಟ್ ಇಲ್ಲದೇ ಇದ್ದರೆ, ಪ್ರಾಸ್ಟೇಟ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು, ಬಟ್ ಸ್ಟ್ರಿಕ್ಟ್ ಶುಗರ್ ಕಂಟ್ರೋಲ್ ಇದ್ದರೆ ಖಂಡಿತವಾಗ್ಲೂ ಅದು ಕೂಡ ಕಂಟ್ರೋಲಿಗೆ ಬಂದೇ ಬರಬೇಕು.
1: ಸರಿ ಸರ್. ಅಂದ್ರೆ ನಂದು ಡೇ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಸರ್, ಈ ನೈಟ್ ಟೈಮ್ ಮಲಗುವಾಗ ಏನು ಅದೇನೇ ಆಗಲ್ಲ, ಮಲಗದಾಗ ಮಧ್ಯೆ ಯಾವಾಗಾರ ಒಂದ್ಸರಿ ಹೇಳ್ತೀನಿ ಅಷ್ಟೇ.
0: ಹಾಂ ಹಾಂ ಹಾಂ ಹಾಂ ಹಾಂ
1: ಈ ಡೇ ಟೈಮಲ್ಲಿ ಮಾತ್ರ ನಾವು ಊಟ ಮಾಡ್ತೀವಿ, ನೀರು ಇದೆಲ್ಲ ಕುಡಿತಿರ್ತೀವಲ್ಲ,
0: ಹಾಂ ಹಾಂ ಹಾಂ
1: ಅದರಿಂದ ಏನಾದ್ರು ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಇದು ಸರ್.
0: ಇಲ್ಲ ಅಂದರೆ ನೀರು ಕುಡಿಯೋದ್ರಿಂದ ಆಗಬಾರ್ದು ಆ್ಯಕ್ಚುಲಿ. ಸೊ
1: ಹಾಂ ಹಾಂ
0: ಅದಕ್ಕೋಸ್ಕರ ಒಂದು ಸತಿ ನೀವು ಏನೋ ಬಂದರೆ ನಾನು ಚೆಕ್ ಮಾಡಿ ಹೇಳ್ಬೋದು.
1: ಹೌದಾ?
0: ಹಾಂ
2: ನೀವು
1: ಹಾಂ ಅದೇ
2: ಆಸ್ಪತ್ರೆಗೆ
1: ನಿಮ್ಗೆ
2: ಹೋಗಿ,
1: ಎರಡು ಪರ್ಸೆಂಟ್
2: ಡಾಕ್ಟರ್ನ
1: ಸರ್
2: ಭೇಟಿ
1: ಹಾಕ್ತೀವಿ.
2: ಮಾಡಿ ಕೃಷ್ಣ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ
1: ಸರ್.
2: ಆಕಾಶವಾಣಿ.
1: ಆಕಾಶವಾಣಿ ನಮಸ್ಕಾರ ಮೇಡಮ್.
2: ನಮಸ್ತೆ, ಯಾರು, ಎಲ್ಲಿಂದ?
1: ಚಾಮರಾಜಪುರದಿಂದ ಮೇಡಮ್.
2: ಹಾಂ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ.
1: ಡಾಕ್ಟ್ರ್ ಹೇಳಿದ್ದು 100ಕ್ಕೂ ಸತ್ಯ, ಅದು ಯಾಕೆಂದ್ರೆ ಈಶಸ್ತು ಈಗ ಹೋಗ್ಬಿಟ್ಟು ತಿರ್ಗಾ ಇನ್ನೊಂದು ಸರಿ ಹೋಗ್ಬೇಕು ಅನ್ನೋದು, ಅದು ನಮ್ಗೆ ಆ ರೀತಿ ಅನುಭವ ಆಗ್ತಾ ಇದೆ. ನೈಟು ಒಂದು 5 ಸಾರಿ ಆತರ ಎದ್ದು ರಿಸೀವ್ಸ್ಗೆ ಹೋಗ್ಬೇಕು, ಎತ್ತರ ಕೂಡಲೇ ರಿಸೀವ್ಸ್ಗೆ ಹೋಗ್ಬೇಕು, ಈ ಥರ ಪ್ರಾಬ್ಲಮ್ ಇದೆ ನನಗೆ.
0: ಒಂದು ಕೆಲಸ ಮಾಡೋಣ, ನೀವು ಅಂದರೆ ನೀವು ಡಾಕ್ಟ್ರಿಗೆ ತೋರಿಸಿದ್ದೀರಾ ಇಲ್ಲಿ ತನಕ?
1: ಇಲ್ಲ ಸರ್, ಎಲ್ಲೂ ತೋರಿಸಿಲ್ಲ ಸರ್.
0: ಇಲ್ಲ ಅದನ್ನು ತೋರಿಸ್ಬೇಕು, ಯಾಕೆಂದ್ರೆ ನೀವು 4-5 ಸತಿ ಹೇಳ್ತಿರೋದು ಸರಿ ಇಲ್ಲ.
1: ಹಾಂ
0: ಸೊ
1: ಹಾಂ
0: ನಿಮ್ಮ ಏನಾದ್ರು ತೊಂದರೆ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳೋದು ಬೆಟ್ರು ಅಂತ ಅನ್ಸ್ಕೋತೀನಿ.
1: ಹೌದಾ ಸರ್?
0: ಹಾಂ
1: ಹಾಂ ಹಾಂ ನಿಮ್ದು ಹಾಸ್ಪಿಟಲ್ ಎಲ್ಲಿ ಸರ್?
0: ಅಂದರೆ ಇದು ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆ ಅಂತ ಬರುತ್ತೆ ವಿಜಯನಗರದಲ್ಲಿ, ಥರ್ಡ್
1: ಹೌದಾ
0: ಸ್ಟೇಜಲ್ಲಿ
1: ಸರ್?
0: ಬರುತ್ತೆ. ಹಾಂ
1: ತೋರಿಸ್ಕೊಳ್ಳೇಬೇಕಲ್ವ.
0: ಖಂಡಿತ ಖಂಡಿತ. ನೀವು 5 ರಿಂದ 6 ಸತಿ ಹೇಳ್ತಿರೋದು ಸರಿ ಇಲ್ಲ, ಯಾಕೆಂದರೆ
1: ಖಂಡಿತ
0: ಅದು
1: ಸರ್.
0: ನಿಮಗೆ ಈ ಸ್ಲೀಪು ಡಿಸ್ಟರ್ಬ್ ಸ್ಲೀಪ್ ಅಂತ ಕರಿತೀವಿ. ಅಂದರೆ
1: ಹೌದಾ?
0: ಈಗ ರಾತ್ರಿ ಎಲ್ಲ ನಿದ್ದೆ ಮಾಡಿದರೆ ಬೆಳಿಗ್ಗೆ ಎಲ್ಲ ತೂಗುಡಿಸ್ಬೇಕಾಗುತ್ತೆ ಆಮೇಲೆ.
1: ಹೌದು.
0: ಸೊ
1: ಮತ್ತೆ ಈಗ
0: ಅದಕ್ಕೋಸ್ಕರ
1: 6 ತಿಂಗಳಿಂದ ಆ ಥರ ಆಯ್ತಾ ಇರೋದು.
0: ಹಾಂ ಅದೇ ಅದು ಅದು ಕಂಟಿನ್ಯೂ ಆಗಬಾರದು, ಆಮೇಲೆ ಬೆಳಿಗ್ಗೆ
1: ಹಾಂ
0: ಹೊತ್ತು ಬೀಳೋದು, ಫ್ರ್ಯಾಕ್ಚರ್ ಆಗೋದು ಅವೆಲ್ಲ ಆಗ್ತವೆ. ಸೊ
1: ಆಮೇಲೆ ಸರ್ ಹಗಲ್ ಟೈಮ್ ಒಂದು 30 ಕಿಲೋಮೀಟರ್ ಜರ್ನಿ ಮಾಡಿದ್ರೆ
0: ಹಾಂ
1: ರೀಸಸ್ ಹೋಗ್ಬಿಟ್ಟು ಬಸ್ ಹತ್ಕೊಂಡ್ರೆ 20 ಕಿಲೋಮೀಟರ್ ಒಳಗೆ ನಮ್ಗೆ ಮತ್ತೆ ರೀಸಸ್ ಹೋಗ್ಬೇಕು, ಆ ರೀತಿ
0: ಹೌದು
1: ಆಗೋದು.
0: ಹೌದು ಖಂಡಿತವಾಗ್ಲೂ ತೊಂದರೆ ಇದೆ, ನೀವು ಬಂದು
1: ಹಾಂ
0: ತೋರಿಸ್ಲೇಬೇಕು.
1: ಆಯಿತು ಸರ್, ಧನ್ಯವಾದ.
0: ಆಯ್ತು ಆಯ್ತು.
3: ಡಾಕ್ಟ್ರೆ, ಇವಾಗ ಸೆಕ್ಷುವಲ್ ಹೆಲ್ತ್ ಬಗ್ಗೆ ಹೇಳೋದಾದರೆ, ಈ BPH ಆಗಿರುವ ಪೇಷಂಟ್ಸಲ್ಲಿ ಏನಾದ್ರು ಲೈಂಗಿಕ ಜೀವನದಲ್ಲಿ ಏನಾದ್ರು ಏರುಪೇರುಗಳಾಗತ್ತಾ? ಮತ್ತು

0: ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರದಲ್ಲಿ ಆ ಔಷಧಗಳ ಪ್ರಭಾವದಿಂದ ಏನಾದರೂ ಸೆಕ್ಷುವಲ್ ಹೆಲ್ತಲ್ಲಿ ಏರುಪೇರುಗಳಾಗಬಹುದಾ?
1: ಹಾಂ, ಇವಾಗ ಸೆಕ್ಷುವಲ್ ಹೆಲ್ತ್ ಅಂತ ಬಂದರೆ ಅದನ್ನು ಎರಡಾಗಿ ಡಿವೈಡ್ ಮಾಡ್ಬೋದು. ಒಂದು ಎರೆಕ್ಷನ್ ಮತ್ತು ಎಜಾಕ್ಯುಲೇಷನ್ ಅಂತ. ಎರೆಕ್ಷನಲ್ಲಿ ಎರೆಕ್ಷನ್ಗೂ ಪ್ರಾಸ್ಟೇಟ್ಗೂ ಯಾವ ಸಂಬಂಧನೂ ಇಲ್ಲ. ಎರೆಕ್ಷನಲ್ಲಿ ಯಾವತ್ತೂ ತೊಂದರೆ ಆಗಲ್ಲ. ಈ ಎಜಾಕ್ಯುಲೇಷನ್ ಅಂತ ಬಂದಾಗ, ಅಂದರೆ ವೀರ್ಯಾಣು ಆಚೆ ಬರುವಂಥ ಒಂದು ಪ್ರೋಸೆಸ್ ಏನಿದೆ, ಅದು ನಮ್ಮ ಟ್ರೀಟ್ಮೆಂಟಿಂದ ಹೌದು ಅದು ರಿಟ್ರೋಗ್ರೇಡ್ ಎಜಾಕ್ಯುಲೇಷನ್ ಅಂತ ಆಗುತ್ತೆ. ಅಂದರೆ ನಾವು ಬೇಕು ಅಂತ ಪ್ರಾಸ್ಟೇಟ್ನ ಆರಾಮ್ ಮಾಡಿರ್ತೀವಿ, ರಿಲ್ಯಾಕ್ಸ್ ಮಾಡಿರ್ತೀವಿ. ಸೊ ವೀರ್ಯಾಣು ಮುಂದೆ ಬರತ್ಲು ಬಿಟ್ಟು ಹಿಂದೆ ಮೂತ್ರಕೋಶಕ್ಕೆ ಹೋಗಿ ಅಲ್ಲಿಂದ ಯೂರಿನಲ್ಲಿ ಬರುವಂಥ ಸಂಗತಿಗಳಿರ್ತವೆ. ಸೊ ಅದು ಟ್ರೀಟ್ಮೆಂಟಿಂದ ಅಂತ ಹೇಳಿ ಕಳಿಸಿರ್ತೀವಿ, ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತಾವತ್ತು ಮಾತ್ರ ನಿಲ್ಲಿಸ್ತಾರೆ, ಅದು ಮಾರನೇ ದಿನವೇ ಮತ್ತೆ ವೀರಾಣು ವಾಪಸ್ ಬರುತ್ತೆ.
0: ಓಕೆ, ಇನ್ನು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ನ ಒಂದು ಸ್ಕ್ರೀನಿಂಗ್ ಟೂಲ್ ಆಗಿ ನಾವು ಬಳಸ್ಕೊಳ್ಬಹುದಾ? ಹಾಗಿದ್ದ ಪಕ್ಷದಲ್ಲಿ ಎಷ್ಟು ಸಮಯಕ್ಕೊಂದ್ಸರಿ ಅದನ್ನು ಪರೀಕ್ಷೆ?
1: ಖಂಡಿತ, ಅಂದರೆ ಯೂಶ್ವಲಿ 50 ಇಯರ್ಸ್ ಆದಮೇಲೆ ಎವ್ರಿ ಇಯರ್ ಒಂದೊಂದ್ಸತಿ PSA ಮಾಡಿಸ್ಬೇಕು ಅಂತ.
2: ಕಾರ್ಯಕ್ರಮದ ಕಡೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ?
1: ನಾನು ಆಗಲೇ ಹೇಳ್ದಂಗೆ ಈ ಲಕ್ಷಣಗಳು ಏನೇನು ನಾನು ಹೇಳಿದ್ದೀನಿ, ಅದು ಆ ಲಕ್ಷಣಗಳೇನಾದ್ರು ಬಂದರೆ, ವಯಸ್ಸಾಗಿರೋರು ಮನೇಲಿ ಇದ್ದರೆ ಅಥವಾ ನಿಮ್ಮ ಜೊತೆ ಯಾರು ಒಬ್ಬರು ಇದ್ದರೆ, ಅದನ್ನು ಡಿಲೇ ಮಾಡ್ದೇ ಅವ್ರಿಗೆ ಮೊದಲೇ ಕರ್ಕೊಂಬಂದರೆ ಖಂಡಿತವಾಗ್ಲೂ ಅವ್ರಿಗೆ ಬರೀ ಮೆಡಿಕಲ್ ಟ್ರೀಟ್ಮೆಂಟಲ್ಲೇ ಅವ್ರನ್ನ ಸರಿ ಮಾಡಿ ಮಾಡೋವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅಕಸ್ಮಾತ್ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಆಗಲಿಲ್ಲ ಅಂತಂದರೆ ಸರ್ಜರಿನೂ ಕೂಡ ಅಡ್ವಾನ್ಸ್ಡ್ ಇರೋದ್ರಿಂದ ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ಇವತ್ತು ನಾನು ಹೇಳಿರೋ ಲಕ್ಷಣಗಳನ್ನೆಲ್ಲ ಮನದಟ್ಟು ಮಾಡಿ ಅದರದ್ದು ಉಪಯೋಗ ಪಡಿಬೇಕು ಅಂತ ಕೇಳ್ಕೊತೇನೆ.
2: ಧನ್ಯವಾದಗಳು ಡಾಕ್ಟರ್ ಅನ್ವೇಶ್ ಅವರೇ. ಇದುವರೆಗೂ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಹಾಗೆ ನಮ್ಮ ಕೇಳುಗರ ಪ್ರಶ್ನೆಗೂ ಉತ್ತರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
3: ಇದುವರೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ಈ ವಿಷಯದ ಬಗ್ಗೆ ಇಂದು ಮಾತನಾಡಿದರು. ಇಂದಿನ ವಿಷಯ ಆಗಿತ್ತು ಬಿನೈನ್ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ. ಇದರಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಅನ್ವೇಶ್ ಎ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸಾ ತಜ್ಞರು. ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್ ಅವರದಾಗಿತ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು.
4: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ ಮೆಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ ಮೆಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಹಿರಿಯ ನುರಿತ ವೈದ್ಯರ ತಂಡ ಲಭ್ಯವಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಪೆಟ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, MRI, ರೇಡಿಯೇಷನ್ ಥೆರಪಿ, ಡಯಾಲಿಸಿಸ್, ಕೀಮೋಥೆರಪಿ, ಲ್ಯಾಪ್ರೋಸ್ಕೋಪಿಕ್ ಸೇವೆ, ಅತ್ಯಾಧುನಿಕ ಎಂಡೋಸ್ಕೋಪಿ, 24 ಗಂಟೆಯ ಎಮರ್ಜೆನ್ಸಿ ಸೇವೆ, OT ಚಿಕಿತ್ಸೆ, ಟ್ರಾನ್ಸ್ಪ್ಲಾಂಟ್ ಸೇವೆ, ಕ್ಯಾತ್ಲ್ಯಾಪ್ ಮತ್ತು ವೆರಿಕೋಸ್ ಪೇನ್ ಮತ್ತು ಇನ್ನಿತರ ಸೇವೆಗಳ ಜೊತೆಗೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಹಾಗೂ ವಿಶೇಷವಾಗಿ ಆಕಾಶವಾಣಿ ಕೇಳುಗರಿಗೆ ರಿಯಾಯಿತಿ ಸೇವೆ ಕೂಡ ಲಭ್ಯವಿದೆ. ಧನ್ಯವಾದಗಳು.

0: ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 5:32.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ
2: ಕನ್ನಡ ನುಡಿಪಯಣ ಕನ್ನಡ ನುಡಿಪಯಣ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸು.
2: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

0: ಕೇಳುಗರೆ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯವಾಗಿದೆ 5:35. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
0: ಕೇಳುಗರೆ, ನೀವು ಇಷ್ಟಪಡುವ ಚಿತ್ರಗೀತೆಯೊಂದನ್ನ ಮೈಸೂರು ಬಾನುಲಿಯಿಂದ ಕೇಳಿ ಖುಷಿ ಪಡುವ ಅಪೇಕ್ಷೆ ನಿಮಗಿದ್ದಲ್ಲಿ ನಾವು ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಒಂದು ಪುಟ್ಟ ಮೆಸೇಜ್ ಅನ್ನ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಈ ರೀತಿಯಾಗಿದೆ: 9480858523. ಈಗಾಗಲೇ ಒಂದಷ್ಟು ಸಂದೇಶಗಳು ಬರ್ತಾ ಇವೆ, ನೋಡೋಣ ಯಾರದ್ದು ಮೊದಲ ಸಂದೇಶ ಅಂತ. ಮೈಸೂರಿನ ರಾಮಕೃಷ್ಣ ನಗರದಿಂದ ಶಿವು, ಗಿರೀಶ ಹಾಗೂ ಗೆಳೆಯರ ಅಪೇಕ್ಷೆ ಇದು. ಆಕಸ್ಮಿಕ ಚಿತ್ರದ ಗೀತೆಯನ್ನಿವರು ಅಪೇಕ್ಷೆ ಪಟ್ಟಿದ್ದಾರೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಕೇಳೋಣ ಆಕಸ್ಮಿಕ ಚಿತ್ರದ ಈ ಗೀತೆಯನ್ನು.

ಶಕ್ತಿನಗರದಿಂದ ಹರ್ಷಿತಾ ಇವರ ಕೋರಿಕೆಯ ಮೇರೆಗೆ ನಾವೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಮುಗಿಲ ಮಲ್ಲಿಗೆ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಜಯಚಂದ್ರನ್. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ವಿ ಎಸ್ ನರಸಿಂಹನ್ ಅವರದು. ಕೇಳೋಣ ಮುಗಿಲ ಮಲ್ಲಿಗೆ ಚಿತ್ರದ ಈ ಗೀತೆ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ, ಈ ಕುರಿತು ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಮರೆಯದೆ ಭಾಗವಹಿಸಿ. ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ.
1: ಹೊಮ್ಮರಗಳ್ಳಿಯಿಂದ ರಾಜಾಮಣಿ ರಾಜಶೇಖರ್ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಈ ಗೀತೆಯನ್ನು ಇವರು ಅಪೇಕ್ಷೆ ಪಟ್ಟಿದ್ದಾರೆ. ಗಾಯಕಿ ಎಸ್ ಜಾನಕಿ, ಗೀತ ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ ಜೋಡಿ.

ಕಾರ್ಯಕ್ರಮದ ಕೊನೆಯದಾಗಿ ತಾಯಿಯ ಹೊಣೆಯ ಚಿತ್ರದ ಈ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ಪಿ ಸುಶೀಲಾ. ಸಾಹಿತ್ಯ ಅಚ್ಚಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸತ್ಯಂ. ಗೀತೆಗಾಗಿ ಅಪೇಕ್ಷೆ ಪಟ್ಟು ನಮಗೆ ಸಂದೇಶ ಕಳಿಸಿದ್ದಾರೆ ನಂಜನಗೂಡು ತಾಲೂಕು ಮುದ್ದಳ್ಳಿಯಿಂದ ಪುಟ್ಟಸ್ವಾಮಿ ಮತ್ತು ಮನೆಯವರು.

ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಈ ಕಾರ್ಯಕ್ರಮಕ್ಕೆ ಇನ್ನೂ ಹಲವಾರು ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಎನ್ಆರ್ ಮೊಹಲಾದಿಂದ ವಿಜಯ ನಾಗೇಂದ್ರ, ಬಿಂದು ಪ್ರೇಮ, ಜ್ಯೋತಿ, ಮಂಜು, ಶೋಭಾ ನಾಗರಾಜ್, ವೇಣು, ಮುರಳಿ ಹಾಗೂ ನಿತ್ಯಶ್ರೀ, ಹೆಬ್ಬಾಳಿನಿಂದ ಶೋಭಾ ಹಾಗೂ ಲಕ್ಷ್ಮಣ, ಮೈಸೂರಿನಿಂದ ಚಿದಾನಂದ,

0: ಮಂಡ್ಯದಿಂದ ರಾಜು, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮಾ ಕೃಷ್ಣ, ಚೈತ್ರ ನಾರಾಯಣ, ಎಂಡಿ ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧುಮಿತ್ರರು. ನಾಗಮಂಗಲ ತಾಲೂಕು ಅಗಚಹಳ್ಳಿಯಿಂದ ಅನಂತಕುಮಾರ್ ಏಟಿ, ವಾಣಿ, ಧ್ರುವನ್ಗೌಡ ಹಾಗೂ ಉಜ್ವಲ್ಗೌಡ, ಕಿತ್ತೂರಿನಿಂದ ಭಾಸ್ಕರ್ ಹಾಗೂ ನಾಗರತ್ನ, ಚಾಮರಾಜನಗರ ಜಿಲ್ಲೆಯಿಂದ ಚೌಡೇಗೌಡ ಅವರು, ಮಂಡ್ಯದಿಂದ ನಂದಾದೀಪ, ರಂಜಿತಾ ದರ್ಶಿನಿ ಹಾಗೂ ಸರಸ್ವತಮ್ಮ ಹಾಗೂ ಇನ್ನೂ ಹಲವಾರು ಕೇಳುಗರು ಪ್ರೀತಿಯಿಂದ ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಮೈಸೂರು ಆಕಾಶವಾಣಿ ಪರವಾಗಿ ಅನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳುಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ ಅಂತ ಹೇಳೋಣ. ಇಲ್ಲಿ ಇದುವರೆಗೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯಿಂದ ಸಂದೇಶಗಳನ್ನು ಕಳುಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 5:55.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
5: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
4: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
5: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
4: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
5: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
4: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ, ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಆತ್ಮೀಯ ಕೇಳುಗರೆ, ನಾಳೆ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ದೂರದರ್ಶನ

ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರ್ಅಪ್ ಆದ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳಿ ನಾಳೆ ರಾತ್ರಿ 8:15 ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಕೇಳುಗರೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6. ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ, ಇದರಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಶಿಫಾರಸುಗಳು. ಈ ವಿಷಯವಾಗಿ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು NK ಶಿವಮೂರ್ತಿ. 7:45 ಚಿತ್ರಗೀತೆಗಳು. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ನಾಟಕ ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ನಾಟಕ ಸರಣಿ. ನಾಟಕ ರೂಪ GP ಬಸವರಾಜು. ನಿರ್ದೇಶನ ಹಾಗೂ ನಿರ್ಮಾಣ GShantakumar. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ಸುಭದ್ರಾ ಕಲ್ಯಾಣ, ಪ್ರಸ್ತುತಿ ನಾದರಂಗ ಮೈಸೂರು.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಇಂದು ಸಿದ್ದರಾಮರ ವಚನವನ್ನು ನೋಡೋಣ. ಸಿದ್ದರಾಮ ಸೊನ್ನಲಿಗೆಯವರು. ಸಿದ್ದರಾಮರ ಪ್ರಯತ್ನದಿಂದ ಅದು ಇಂದಿನ ಸೊಲಾಪುರವಾಗಿ ಬೆಳೆಯಿತು. ಅಲ್ಲಮ್ಮ ಅಕ್ಕ ಮಹಾದೇವಿಯವರಂತೆ ಸಿದ್ದರಾಮ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧಕರು. ಅವರು ಯೋಗ ಸಾಧಕರೆಂದೂ ಪ್ರಸಿದ್ಧರು. ಅವರ ಬದುಕು ಸಾಧನೆಗಳನ್ನು ಕುರಿತು ರಾಘವಾಂಕನು ಸಿದ್ದರಾಮ ಚರಿತೆ ಎಂಬ ಕಾವ್ಯ ಬರೆದಿದ್ದಾನೆ. ಸಿದ್ದರಾಮರ 1992 ವಚನಗಳು ನಮಗೆ ಸಿಕ್ಕಿವೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮತ್ತು ಅದರ ಭಿನ್ನ ರೂಪಗಳು ಅವರ ವಚನಾಂಕಿತ. ವಚನವನ್ನು ನೋಡೋಣ. ಆಕಾಶದಲ್ಲಿಯ ತಾರೆಗಳು ಕಾಣಬಾರದೆಂಬ ಯೋಚನೆಯುಳ್ಳಡೆ ಸೂರ್ಯೋದಯಕ್ಕಯ್ಯ. ಆಕಾಶದಲ್ಲಿ ತಾರೆಗಳು ಕಾಣಬೇಕೆಂಬ ಯೋಚನೆಯುಳ್ಳೊಡೆ ಸೂರ್ಯಾಸ್ತಮಾನಕ್ಕಯ್ಯ. ಕಾಣಬಾರದು ಕಾಣಬಾರದು ಜ್ಞಾನದಲ್ಲಿ ಆನಂದ ಅನಾನಂದವ. ಕಾಣಬಹುದು ಕಾಣಬಹುದು ಅಜ್ಞಾನದಲ್ಲಿ ಸುಖ ದುಃಖೋಭಯದ್ವಂದ್ವವ. ಭೋ ಭೋ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭೋ. ಆಕಾಶದ ನಕ್ಷತ್ರಗಳು ಕಾಣಬಾರದೆಂದು ನಾವು ಬಯಸಿದರೆ ಹಾಗೆ ಅವು ಕಾಣದಿರುವುದಕ್ಕೆ ಸೂರ್ಯೋದಯವಾಗಬೇಕು. ಆಕಾಶದಲ್ಲಿಯ ತಾರೆಗಳು ಕಾಣಬಾರದೆಂಬ ಯೋಚನೆ ಇದ್ದರೆ ಅದು ಸೂರ್ಯೋದಯಕ್ಕಯ್ಯ. ನಕ್ಷತ್ರಗಳು ಕಾಣಬೇಕೆಂದು ನಾವು ಬಯಸಿದರೆ ಅದಕ್ಕಾಗಿ ಸೂರ್ಯ ಮುಳುಗಬೇಕು. ಹೀಗಿರುವಾಗ ನಾವು ಜ್ಞಾನದಲ್ಲಿ ಆನಂದ ಅನಾನಂದ, ಆನಂದ ಅಥವಾ ಆನಂದವಿಲ್ಲದ ಸ್ಥಿತಿ, ಅದನ್ನು ಜ್ಞಾನದಲ್ಲಿ ಕಾಣಬಹುದು. ಕಾಣಬಹುದು ಕಾಣಬಹುದು ಅಜ್ಞಾನದಲ್ಲಿ ಸುಖ ದುಃಖೋಭಯ ದ್ವಂದ್ವವ. ಅಜ್ಞಾನ ಇದ್ದಾಗ ಮಾತ್ರ ಇದು ಸುಖ ಇದು ದುಃಖ, ಇದು ಬೇಕು ಅದು ಬೇಡ ಅನ್ನುವ ದ್ವಂದ್ವ ಇರುತ್ತದೆ, ಇಬ್ಬಂದಿತನ ಇರುತ್ತದೆ. ಈ ತತ್ವವನ್ನು ಈ ವಚನ ಹೇಳುತ್ತಿದೆ. ನಮಗೆ ಪ್ರಿಯವಾದದ್ದು ಸುಖವಾಗಿ, ಅಪ್ರಿಯವಾದದ್ದು ದುಃಖವಾಗಿ ಕಾಣುತ್ತೇವೆ. ಸುಖ ಅಥವಾ ದುಃಖ ಅನ್ನುವುದು ನಮ್ಮಲ್ಲಿ ಹುಟ್ಟುವ ಭಾವನೆ. ನಾವು ಯಾವುದನ್ನು ವಾಸ್ತವ ಎಂದು ಕರೆಯುತ್ತೇವೋ ಅದಕ್ಕೆ ಯಾವ ರುಚಿಯೂ ಇಲ್ಲ, ಬಣ್ಣವೂ ಇಲ್ಲ, ಪ್ರಿಯ ಅಪ್ರಿಯವೆನ್ನುವುದೂ ಇಲ್ಲ. ನಕ್ಷತ್ರಗಳು ಕಾಣುವ ಕಾಣದಿರುವ ಸ್ಥಿತಿಯನ್ನು ಈ ವಚನದಲ್ಲಿ ಆನಂದ ಅನಾನಂದಕ್ಕೆ, ಜ್ಞಾನವಿರುವ ಮತ್ತು ಇಲ್ಲದಿರುವ ಸ್ಥಿತಿಯನ್ನು ಸೂರ್ಯೋದಯ ಸೂರ್ಯಾಸ್ತಗಳಿಗೆ ಹೋಲಿಸಲಾಗಿದೆ. ನಕ್ಷತ್ರ ಇರುವುದು ಇಲ್ಲದಿರುವುದು ಎರಡೂ ಸೂರ್ಯೋದಯ ಸೂರ್ಯಾಸ್ತಗಳನ್ನು ಅವಲಂಬಿಸಿರುತ್ತೆ. ಅದೇ ರೀತಿ ಸುಖ ದುಃಖ, ಆನಂದ ಅನಾನಂದ ಇವು ನಮ್ಮ ಭಾವದ ಉದಯ ಅಥವಾ ಭಾವದ ಅಸ್ತವನ್ನು ಆಧರಿಸುತ್ತವೆ. ನಿರ್ಭಾವವಾಗಿ ಬದುಕುವುದು ಸಾಧ್ಯವಾದರೆ ಸುಖ ದುಃಖಗಳ ದ್ವಂದ್ವ ಇರುವುದಿಲ್ಲ. ಭಾವಗಳು ಸದಾ ಬದಲಾಗುತ್ತಾ ಇರುತ್ತವೆ, ವಾಸ್ತವ ಹಾಗಲ್ಲ. ಬದಲಾಗುವುದು ಭಾವವೇ ಹೊರತು ವಾಸ್ತವ ಬದಲಾಗದು ಎಂದು ಈ ವಚನ ನಮಗೆ ಹೇಳುವಂತಿದೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿ.

ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಈಗ ಸಮಯ ಸರಿಯಾಗಿ 6:15.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ, ಮೈಸೂರು ರಾಮಕೃಷ್ಣ ನಗರ.
2: ಮಗ್ಗದ ಮನೆ
3: ಮೈಸೂರು ಸ್ಯಾಂಡಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ಪರಮಹಂಸ ಗರ್ಭ ಸಂಸ್ಕಾರ ಹಾಗೂ ಪರಮಹಂಸ ಯೋಗ ಮಹಾವಿದ್ಯಾಲಯ ಇಂಟರ್ನ್ಯಾಷನಲ್ ಯೋಗ ಸ್ಕೂಲ್, ಇದರ ಆಶ್ರಯದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ದೇಶಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ, ಚಲನಚಿತ್ರಗೀತೆ, ಲಾವಣಿ ಹಾಗೂ ರಂಗೋಲಿ ಸ್ಪರ್ಧೆಗಳನ್ನು 20-35 ವರ್ಷದ ಮಹಿಳೆಯರಿಗಾಗಿ ಉಚಿತವಾಗಿ ಇದೇ 9 ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪರಮಹಂಸ ಗರ್ಭ ಸಂಸ್ಕಾರ, ಪರಮಹಂಸ ಯೋಗ ಮಹಾವಿದ್ಯಾಲಯ ಇಂಟರ್ನ್ಯಾಷನಲ್ ಯೋಗ ಸ್ಕೂಲ್, ಯೋಗ ಪಾರ್ಕ್ ಪಕ್ಕ, ಇ&ಎಫ್ ಬ್ಲಾಕ್, ರಾಮಕೃಷ್ಣ ನಗರ, ಮೈಸೂರು, ಇಲ್ಲಿ ಏರ್ಪಡಿಸಲಾಗಿದೆ. ಭಾಗವಹಿಸಲು ಆಸಕ್ತಿಯುಳ್ಳ 20-35 ವರ್ಷದ ಮಹಿಳೆಯರು ತಮ್ಮ ಹೆಸರುಗಳನ್ನು 6ನೇ ತಾರೀಕಿನ ಒಳಗಾಗಿ, ಅಂದರೆ ನಾಳೆಯ ಒಳಗಾಗಿ, ಮೊಬೈಲ್ ಸಂಖ್ಯೆ 9538205222 ಅಥವಾ 7090915993 ಇವರಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಮೊಬೈಲ್ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ: 9538205222. ಮತ್ತೊಂದು ಸಂಖ್ಯೆ 7090915993. ಈ ಮೊಬೈಲ್ ಸಂಖ್ಯೆಗಳ ಮೂಲಕ ತಾವು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು.

ಕೇಳುಗರೇ, ಮತ್ತಷ್ಟು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಸಂಜೆ 4:30 ಸಂಧ್ಯಾರಾಗ ಹವ್ಯಾಸಿ ಕಲಾವಿದ ನಂಜನಗೂಡು ತಾಲೂಕು ಸಿದ್ದಯ್ಯನಹುಂಡಿ ಗ್ರಾಮದ ಸ್ವಾಮಪ್ಪ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. ನಾಳೆ ಸಂಜೆ 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ತಾಯಿಯ ಎದೆ ಹಾಲಿನ ಮಹತ್ವ. ಭಾಗವಹಿಸುತ್ತಾರೆ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸವಿತಾ ರಾಥೋಡ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು

0: विष्णुवान् इत्येतां पराभूय अग्रत्वं भजते. श्रेयांशी च चीनी ताइपे देशस्य यू पो पाई इत्येतां पराभूय विजयत्वम् अवाप्नोत्. अनेन सहैव महिला युगल स्पर्धायां सोनाली सिंहः ऋतिका ठाकुर इत्येतयोः युगलं दलं तथा मिश्रित युगल स्पर्धायां श्रुति मिश्रः ईशान भट्ट नागरयोः युगलं दलमपि द्वितीय चक्रं प्रविष्टवत्. प्रियाः श्रोतारः, संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकी इति विशिष्ट कार्यक्रमस्य प्रसारणम् आकाशवाण्याः FM गोल्ड प्रवाहिकातः रविवासरे मध्याह्ने सार्धैकवादनतः भविष्यति. भवन्तः यथाकालं श्रोतुं प्रभवन्ति. इति वार्ताः.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆಗುರುರಾಜ್, ಓದುತ್ತಿರುವವರು ಸರ್ವಮಂಗಳ ಎಂ. ಪ್ರಿಯ ಶ್ರೋತೃಗಳೇ, ತುಟಿಯ ಮೇಲೆ ತುಂಟ ಕಿರುನಗೆ, ಕಣ್ಣ ತುಂಬಾ ಕೆಂಡ ಸಂಪಿಗೆ ಅನ್ನೋ ಕನ್ನಡ ಹಾಡು ಈ ಕೆಂದುಟಿ ಮೀನುಗಳಿಗೆ ಕರೆಕ್ಟಾಗಿ ಹೋಲುತ್ತದೆ. ಇದನ್ನ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಅಂತ ಕರೀತಾರೆ. ಈ ಮೀನುಗಳ ಕೆಂಪಾದ ತುಟಿ, ನಡೆದಾಡೋ ರೀತಿ, ವಯ್ಯಾರ ವೈಭೋಗ ಮೋಹಕವಾಗಿರುತ್ತದೆ. ಬಳುಕುತ್ತಾ ವಯ್ಯಾರದಿಂದ ನಡೆಯೋ ಈ ಮೀನಿನ ತುಟಿಯಲ್ಲಿ ಧರಿಸಿರೋ ನಗುನ ನೋಡೋಕೆ ಅಂತಲೇ ಜನ ಮುಗಿಬೀಳ್ತಾರೆ, ಅಷ್ಟೊಂದು ಆಕರ್ಷಣೆ. ವಿಶ್ವದಲ್ಲಿ ಈ ರೀತಿ ಪೌಡ್ರು ಲಿಪ್ಸ್ಟಿಕ್ ಹಾಕೊಂಡಿರೋ ಮೀನು ಅಂದ್ರೆ ಇದೊಂದೇ. ಹಂಗೇನೆ ಮೀನುಗಳು ಈಜಬೇಕು, ಇದ್ದು ಜಯಿಸಬೇಕು ಅಲ್ವಾ? ಆದರೆ ಬೇರೆ ಮೀನುಗಳಂತೆ ಈ ಕೆಂದುಟಿ ಮೀನು ಈಜೋದಿಲ್ಲ, ಆದರೆ ಈಜೋಕ್ಕಿಂತ ನಡೆದಾಡೋದೇ ಜಾಸ್ತಿಯಂತೆ. ನಡೆದಾಡೋಕೆ ಕಾಲು ಎಲ್ಲಿದೆ ಅಂತ ಕೇಳಬೇಡಿ, ಇದಕ್ಕೆ ನಾಲ್ಕು ರೆಕ್ಕೆಗಳಿವೆ, ಎರಡು ಅಡ್ಡಡ್ಡ ತೆರೆದುಕೊಂಡಿದ್ರೆ ಇನ್ನೆರಡು ಕಾಲುಗಳಂತೆ ಕೆಲಸ ಮಾಡ್ತವೆ. ಈ ಕೆಂದುಟಿ ಮೀನುಗಳು ಪೆಸಿಫಿಕ್ ಮಹಾಸಾಗರನೇ ತವರುಮನೆ ಮಾಡಿಕೊಂಡಿದ್ದಾವೆ. ಈ ಮೀನುಗಳು ಸಮುದ್ರದ 1000 ಅಡಿ ಆಳ ಅಂದ್ರೆ ತಳಪಾತದಲ್ಲಿ ವಾಸ ಮಾಡ್ತವೆ. ಹಾಗಾಗಿ ನಾವು ನೀವು ಇದರ ಕೆಂದುಟಿ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಸುಲಭವಾಗಿ ನೋಡಕ್ಕಾಗಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಕೆಂದುಟಿ ಮೀನಿನ ಸಂಬಂಧಿಕರು ನಮ್ಮ ಕಾರವಾರ, ಮಂಗಳೂರು, ನೇತ್ರಾಣಿಗಳಲ್ಲಿ ಕಾಣಸಿಗ್ತಾರಂತೆ. ಜಾತಿಲಿ ಇವರೆಲ್ಲ ಒಂದೇ, ದೂರದ ದಾಯಾದಿಗಳು. ಆದ್ರೆ ತುಟಿಲಿ ಯಾವುದೇ ಲಿಪ್ಸ್ಟಿಕ್ ಇರೋಲ್ಲ, ಇವು ಈಜ್ತವೆ ಹೊರತು ವಯ್ಯಾರದಿಂದ ನಡೆಯೋಕೆಲ್ಲ ಬರಲ್ವಂತೆ. ವಿಶ್ವದ ವಿಶಿಷ್ಟ ಮೀನಿನ ಸಂಬಂಧಿಕರನ್ನು ಸಾಕ್ತಿರೋ ಹೆಮ್ಮೆ ನಮ್ಮದು. ಈ ರೆಡ್ ಲಿಪ್ಸ್ಟಿಕ್ ಮೀನಿನ ವಯ್ಯಾರದಂತೆ ಬಿಹಾರದ ಬಾರ್ಬರಾ ಗುಹೆಗಳ ಸೌಂದರ್ಯ ಕಣ್ ತುಂಬಿಕೊಳ್ಳದೆ ಇದ್ರೆ ಹೇಗೆ? ಹೌದೌದು, ಗಯಾನಗರದ ಬಳಿ 2500 ವರ್ಷಗಳ ಹಿಂದೆ ನಿರ್ಮಿಸಿರೋ ಈ ಬಾರ್ಬರಾ ಗುಹೆಗಳ ಮುಂದೆ ನಿಂತ್ರೆ ನಾಚಿ ನೀರಾಗೋಗ್ತೀವಿ. ಇವ್ರ ಮುಂದೆ ನಮ್ಮ AI ನ್ಯಾನೋ ಕ್ವಾಂಟಮ್ ಗಿಂಟಮ್ ಎಲ್ಲವೂ ಮಕಾಡೆ ಮಲಗಿ ಬಿಡುತ್ತವೆ. ಅಶೋಕನ ಮೊಮ್ಮಗ ದಶರಥ ಮೌರ್ಯ 3ನೇ ಶತಮಾನದಲ್ಲಿ ಬೃಹತ್ ಬಂಡೆ ಕೊರೆಸಿ ಗುಹೆಗಳಾಗಿಸಿದ್ದಾನೆ. ಆ ಮೌರ್ಯನ ಈ ಶೌರ್ಯಕ್ಕೆ ಶಹಬಾಶ್ ಹೇಳಲೇಬೇಕು. ಒರಟು ಕಲ್ಲು ಬಂಡೆನಾ ಕನ್ನಡಿ ತರ ಮಾಡೋದೇನೋ ಸುಲಭನಾ? ಈ ಐಡಿಯಾದ ಕನಸು ಬಿದ್ರೂ ಮೈಯಿ ಬೆವರು ಬಿಡುತ್ತೆ. 2.5 ವರ್ಷಗಳ ಹಿಂದೆ ಯಾವ ತಂತ್ರಜ್ಞಾನನೂ ಇರಲಿಲ್ಲ. ಬಂಡೆ ಸೀಳೋಕು, ಬೆಟ್ಟ ಹೊಡೆಯೋಕು ಉಳಿ ಒಂದೇ ಆಧಾರ. ಇಂಥ ಸಮಯದಲ್ಲಿ ಲಕಲಕಾಂತ ಹೊಳೆಯೋ ಗುಹೆ ನಿರ್ಮಾಣ ಮಾಡೋದು ಅಂದ್ರೆ, 3 ಗುಹೆಗಳಿವೆ, ಇದರೊಳಗೆ ಕಾಲಿಟ್ರೆ ನಮ್ಮ ಮುಖ ನಮಗೆ ಕಾಣುತ್ತೆ. ಇಡೀ ಗುಹೆ ಗೋಡೆಗಳು ಡ್ರೆಸ್ಸಿಂಗ್ ಟೇಬಲ್ ತರ ಇವೆ. ಗೋಡೆ ಮುಂದೆ ನಿಂತುವೋ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀವೋ ಅನ್ನೋ ಅನುಮಾನ ಬರುತ್ತೆ. ಇಡೀ ಬೆಟ್ಟ ಗ್ರಾನೈಟ್ ಮಯ. ಇದನ್ನ ಬಹಳ ನಯವಾಗಿ ಉಳಿ ಸುತ್ತಿಗೆ ಬಳಸಿ ಸಮತಟ್ಟಾಗಿ ಕತ್ತರಿಸಿ ಗುಹೆ ಮಾಡಿದ್ದಾರೆ. ಮರಳಿನ ಕಣಗಳು ಕ್ವಾಡ್ಸ್ ಪುಡಿ ಬಳಸಿದ್ದಾರಂತೆ. 1000 ಕಾರ್ಮಿಕರು ವರ್ಷಾನುಗಟ್ಲೆ ಚರ್ಮದ ಬಟ್ಟೆಗಳನ್ನ ಬಳಸಿಕೊಂಡು ಉಜ್ಜಿ ಉಜ್ಜಿ ಗೋಡೆಗಳನ್ನ ಪಾಲಿಶ್ ಮಾಡಿರೋದು ಒಂದಾದ್ರೆ, ಮರಳು ನೀರಿನಿಂದ ಹುಟ್ಟೋ ಸಿಲಿಕಾ ಅನ್ನೋ ಅಂಶ ಗೋಡೆ ಮೇಲೆ ಬಿದ್ದಿರೋದರಿಂದ ಲಕಲಕ ಅಂತ ಹೊಳಿತಿದೆ ಅಂತಾರೆ ತಜ್ಞರು. ಇನ್ನ ಗುಹೆಗಳಲ್ಲಿ ತಾಜ್ ಮಹಲ್ನಂತೆ ಯಾರಾದ್ರೂ ಕೂಗಿದ್ರೆ ಸಾಕು ಧ್ವನಿ ತರಂಗಗಳು ಚಿಮ್ಮೋ ರೀತಿ ಮಾಡಿರೋದು ನಮ್ಮ ಭಾರತೀಯ ವಾಸ್ತುಶಿಲ್ಪದ ಮೈಲಿಗಲ್ಲೆ. ಈ ಗುಹೆ ಗೋಡೆಗಳಲ್ಲಿ ಮುಖ ಮಾತ್ರ ಅಲ್ಲ, ನಮ್ಮ ಮನಸ್ಸುಗಳು ಕಾಣ್ತಾವೆ. ಪಿಸುಗುಟ್ಟಿದ್ರೆ ಎಲ್ಲವೂ ಕೇಳುತ್ತೆ. ಕೇರಳದ ಕುಟ್ಟನಾಡಲ್ಲಿ ಇರೋ ವಳಿಯನಾಡು ಗ್ರಾಮಕ್ಕೆ ಕಾಲಿಟ್ರೆ ಸಾಕು, ನಿಮಗೆ ನಿಜವಾದ ಮಳೆಗಾಲ ಏನು ಅನ್ನೋದು ಅರ್ಥವಾಗುತ್ತೆ. ಏಕಂದ್ರೆ ನೀವು ಹೆಜ್ಜೆ ಇಡೋದು ರಸ್ತೆ ಮೇಲಲ್ಲ, ನೀರ್ ಮೇಲೆ. ಇಡೀ ಗ್ರಾಮದ ರಸ್ತೆಗಳು ತೇಲ್ತಾ ಇರ್ತವೆ. ಬಸ್ಸು, ಕಾರು, ಸೈಕಲ್ಲು ಎಲ್ಲಾನು

0: ತೇಲು ರಸ್ತೆ ಮೇಲೇನೆ ನಡೆದಾಡೋದು, ಮಕ್ಕಳು ಶಾಲೆಗೆ ಹೋಗೋದು, ಅಪ್ಪ ಅಮ್ಮ ಗದ್ದೆಗೆ ನಡ್ಕೊಂಡು ಹೋಗೋದು ಇದೇ ನೀರಿನ ರಸ್ತೆ ಮೇಲೆ. ವರ್ಷಕ್ಕೆ 4-5 ತಿಂಗಳು ಹಿಂಗೇನೆ ರಸ್ತೆಗಳನ್ನೆಲ್ಲ ನೀರು ನುಂಗ್ತದೆ. ಹಳ್ಳಿಗರಿಗೂ ಇದು ರೂಢಿಯಾಗೋಗಿದೆ. ಎಷ್ಟೇ ಟಾರು ಹಾಕಿದ್ರೂ ಈ 3 ತಿಂಗಳ ಮಟ್ಟಿಗೆ ಎಲ್ಲಾ ರಸ್ತೆಗಳು ಮುಳುಗ್ತಾ ಇರ್ತವೆ. ಅದಕ್ಕೆ ಹಳ್ಳಿಗರೆಲ್ಲ ಸೇರ್ಕೊಂಡು ಐಡಿಯಾ ಮಾಡ್ಯಾರ, ಆಗಾಗ ರಸ್ತೆಯ ಎತ್ತರ ಜಾಸ್ತಿ ಮಾಡೋದು, ಆಮೇಲೆ ಗದ್ದೆಗಳು ರಸ್ತೆಗಳನ್ನ ಪ್ರವಾಹದಿಂದ ತಡೆಯೋಕೆ ಅಂತಲೇ ಜೇಡಿಮಣ್ಣಿನಿಂದ ಏರಿಗಳನ್ನ ಕಟ್ಟೋದು ಎಲ್ಲ ಮಾಡ್ತಾರೆ. ಆದ್ರೂ ಮಳೆ ಬಂದ್ರೆ ಸಾಕು ರಸ್ತೆಗಳಿಗೆ ಮಹಾ ಮಜ್ಜನ. ಸುತ್ತಲೂ ಭತ್ತದ ಗದ್ದೆ, ಮಧ್ಯ ತೇಲೋ ರಸ್ತೆಗಳಲ್ಲಿ ಓಡಾಡೋ ಮಜಾ ಇಲ್ಲೊಂದ್ ಕಡೆಯನ್ನೆ ಮಾತ್ರ ಸಿಗೋದು ನೋಡಿ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು ಇದೇ ನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
7: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇನ್ನು ಮುಂದೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಕೇಳುವಿರಿ. ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಶಿಫಾರಸುಗಳು, ಈ ವಿಷಯವಾಗಿ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳ ನಂತರ ಕೇಳೋಣ ಪ್ರದೇಶ ಸಮಾಚಾರ.
8: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
9: ज्यादा बोनस अपनों के लिए सबसे सही RPLI, इससे बेहतर कुछ नहीं.
10: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
11: आकाली का मणगे

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ। ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು, ಸರ್ಕಾರ ಸಹಾಯಧನನು ಕೊಡುತ್ತೆ। ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ। ಈ ಬಾರಿ ನಾನು ಅಳವಡಿಸಲೇಬೇಕು। ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ। ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ।
5: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7 ರಂದು

ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77 2237048 2237049 99 STD ಕೋಡ್ 080 ಕೇಳಿ. ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ದಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ವಾರ್ತೆಗಳ ವಿವರ: ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಈ ವಾರದ ಅಂತ್ಯದೊಳಗೆ ಹೊರಡಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 5,00,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ಓಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಇಂದು ನಡೆದ ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ದಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ದಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48%, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100%ರಷ್ಟು ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No.1 ಬ್ಯಾಂಡ್ ತಂಡ ಇದೇ 9ರಂದು ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿಂದು ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ದಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ಧಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನು ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದೂ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಇಂದು ಅತಿದೊಡ್ಡ ತೆರವು ಕಾರ್ಯಾಚರಣೆ ನಡೆಯಿತು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಕೆಆರ್ ಮಾರುಕಟ್ಟೆ ಮೇಲ್ಸೇತುವೆ ಕೆಳಗಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಸುಮಾರು 150 ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಬಳಿಕ ಮಾತನಾಡಿದ ಪಾಲಿಕೆ ಆಯುಕ್ತರಾದಂತಹ ಜಗದೀಶ್ ಜಿ, ಪಾದಚಾರಿ ಮಾರ್ಗದಲ್ಲಿ ವ್ಯಾಪಾರ ಮಾಡುವವರು ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ. 15 ದಿನಗಳ ಹಿಂದೆಯೇ ಅನಧಿಕೃತ ಅಂಗಡಿ ನಿರ್ಮಾಣ ಮಾಡಿದ್ದವರಿಗೆ ಪಾಲಿಕೆ ತೆರವು ಮಾಡುವ ಬಗ್ಗೆ ಮಾಹಿತಿ ನೀಡಿತ್ತು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ. ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರು ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ದರು. ತಾವು ಒಬ್ಬ ಪ್ರಬಲ ಸಚಿವಾಕಾಂಕ್ಷಿ ಎಂಬುದನ್ನು ವರಿಷ್ಠರ ಗಮನಕ್ಕೆ ತಂದಿದ್ದರು. ಆದರೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಅಸಮಾಧಾನಗೊಂಡು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು

0: ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯವಾಗಿದೆ 6:50.35. ನಮ್ಮ ಕಾರ್ಯಕ್ರಮ ಇದೀಗ ಕೃಷಿರಂಗ

0: ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕೃಷಿರಂಗದಲ್ಲಿ ಕೇಳೋಣ ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯನ್ನ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರೇಷ್ಮೆ ರಂಗ,
5: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ.
1: ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ರೈತ ಬಾಂಧವರೇ, ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಶಿಫಾರಸುಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ.
3: ಡಾಕ್ಟರ್ ರವೀಂದ್ರ ಅವರೇ, ನಮಸ್ಕಾರ.
4: ನಮಸ್ಕಾರ ಸರ್.
3: ತಾವು ಇವತ್ತಿನ ದಿವಸ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವ ರೀತಿ ರಸಗೊಬ್ಬರಗಳ ಶಿಫಾರಸನ್ನು ಮಾಡಲಾಗುತ್ತೆ ಮತ್ತು ಇದರ ಒಂದು ಪ್ರಾಮುಖ್ಯತೆ ಏನು, ಮಣ್ಣಿದೆ, ಬೆಳೆ ಇದೆ, ಗೊಬ್ಬರನೂ ಕೂಡ ಇದೆ ಅಂತ ಹೇಳಿ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ನಾವು ಉಪಯೋಗಿಸೋದಕ್ಕೆ ಬರೋದಿಲ್ಲ, ಹಾಗಾಗಿ ಯಾವ ರೀತಿ ಅದನ್ನು ಬಳಕೆ ಮಾಡಬೇಕು, ಮೈಸೂರಿನಲ್ಲಿರುವಂತಹ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಈ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ವಹಿಸ್ತಾ ಇದೆ, ಈ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
4: ಸರಿ ಸರ್. ಸರ್, ನಾವು ಮಣ್ಣು ಪರೀಕ್ಷೆ ಆಧಾರಿತ ಫರ್ಟಿಲೈಸರ್ ರೆಕಮೆಂಡೇಷನನ್ನು ರೈತರಿಗೆ ಶಿಫಾರಸು ಮಾಡ್ತೇವೆ ಸರ್. ಮೊದಲನೇದಾಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಏನಂತೀವಲ್ಲ ಸರ್, ಅದು ಸಮತೋಲನವಾಗಿರಬೇಕು. ಅದರಲ್ಲಿ ಹೆಚ್ಚಿಗೆನೂ ಹಾಕೋಂಗಿಲ್ಲ, ಕಡಿಮೆನೂ ಇರೋಂಗಿಲ್ಲ. ಅಂದರೆ ಅದು ಆರೋಗ್ಯ ಕಾಪಾಡಬೇಕಾದ್ರೆ ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳ್ತೀವಿ. ಈಗ ಬ್ಯಾಲೆನ್ಸ್ ಆಗಿರಬೇಕಾದ್ರೆ ನಾವು ರೈತರದ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಏನು ನ್ಯೂನತೆ ಇದೆ ಅಥವಾ ಹೆಚ್ಚಿಗಿದೆ ಆ ರಿಸಲ್ಟ್ ನೋಡಿಕೊಂಡು ನಾವು ರೈತರಿಗೆ ಶಿಫಾರಸು ಮಾಡ್ತಾ ಇದ್ದೇವೆ ಸರ್. ಉದಾಹರಣೆಗೆ ನಂಜನಗೂಡು ತಾಲೂಕು ರೈತನ ಮಣ್ಣು ಪರೀಕ್ಷೆ ಮಾಡಿದಾಗ ನಮಗೆ ರಸಸಾರ 6.25

0: ಮತ್ತು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ 0.12, ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಇಂಗಾಲ 0.28, ಅವೈಲೇಬಲ್ ಫಾಸ್ಫರಸ್ ಅಂತೀವಿ ಅದು 64.54, ಅವೈಲೇಬಲ್ ಪೊಟ್ಯಾಸಿಯಮು 285.3. ಇದು ರಿಸಲ್ಟ್ ಅನುಗುಣವಾಗಿ ನಾವು ಶಿಫಾರಸು ಮಾಡಿದ್ದು ಅಮೋನಿಯಂ ಸಲ್ಫೇಟು, 231 kg, ಸಿಂಗಲ್ ಸೂಪರ್ ಫಾಸ್ಫೇಟು 45 kg, ಮ್ಯೂರೇಟ್ ಆಫ್ ಪೊಟ್ಯಾಸು 8 kg, ಅದರ ಜೊತೆಗೆ ಫಾರ್ಮ್ ಮೇಡ್ ಮೆನೂರು 15 metric tons, ಇದನ್ನು ನಾವು ಶಿಫಾರಸು ಮಾಡ್ತೀವಿ.
1: ಸಾರಜನಕನ ಅಲ್ಲಿ ನೀವು ಪರೀಕ್ಷೆ ಮಾಡಿಲ್ವಾ?
0: ಸಾರಜನಕ
1: ಮಾಡಿಲ್ಲ, ಪೊಟ್ಯಾಶ್ ಎರಡನ್ನೇ ಹೇಳ್ತಿದ್ರಿ.
0: ಸಾರಜನಕ ನಾವು ಇದರಲ್ಲಿ ಅವಾಗ
1: ಪರೀಕ್ಷೆ ಮಾಡಿಲ್ಲ,
0: ಸರ್ ಅದು ಮಷಿನ್ ಸ್ವಲ್ಪ ವರ್ಕ್ ಇರಲಿಲ್ಲ ಅವಾಗ, ಬಟ್ ಇವಾಗ ಮಷಿನ್ ಬಂದಿದೆ ಮತ್ತೆ ಮಾಡ್ತೀವಿ.
1: ಸರಿ ಸರ್, ಮತ್ತೆ ಲಘು ಪೋಷಕಾಂಶಗಳನ್ನೇನಾದ್ರೂ ಮಾಡಿ
0: ಸರ್? ಲಘು ಪೋಷಕಾಂಶಲ್ಲಿ ನಾವು ಸಾಮಾನ್ಯವಾಗಿ ಪೋಷನ್ ಅನ್ನೋದು ನಮ್ದು ಒಂದು ಟೆಕ್ನಾಲಜಿ ಇದೆ, ಆ ಪೋಷನಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನು ನಾವು ರಿಕಮೆಂಡ್ ಮಾಡ್ತೀವಿ. ಅದು 7 ml 1 liter ಏಳು ಎಂ ಎಲ್ 1 liter ನೀರಿಗೆ ಹಾಕಿ ನಾವು ಅದು ಶಿಫಾರಸು ಮಾಡ್ತೇವೆ.
1: ಪೋಷನ್ ಬಗ್ಗೆ ಒಂಚೂರು ಹೇಳಿ
0: ಸರ್. ಪೋಷನ್ ಏನಿದೆ, ಇದು ಒಂದು ಮಲ್ಬರಿ ಗ್ರೋತ್ ಎನ್ಹ್ಯಾನ್ಸರ್ ಅಂತೀವಿ, ಮಲ್ಬರಿ ಲೀಫನ್ನು ಗ್ರೋತ್ ಎನ್ಹ್ಯಾನ್ಸರ್. ಅದರಲ್ಲಿ ಮೇಜರ್ ಆಗಿ ಮೈಕ್ರೋ ಮ್ಯಾಕ್ರೋ ಎರಡೂ ಇದೆ, ಅದ್ರ ಜೊತೆಗೆ ಕೆಲವೊಂದು ಗ್ರೋತ್ ರೆಗ್ಯುಲೇಟರ್ಸ್ ಇದ್ದಾವೆ. ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಅದರಲ್ಲಿ ಐರನ್ನು, ಕಾಪರು, ಎಮ್ ಎನ್, ಜಿಂಕ್ ಅಂತ ಬರುತ್ತೆ. ಅದು ನಾವು ತೋಟದಲ್ಲಿ ಸ್ಪ್ರೇ ಮಾಡೋದ್ರಿಂದ ಅದು ಇಳುವರಿ ಹೆಚ್ಚು ಕೊಡುತ್ತದೆ, ಆಯ್ತು, ಹಸಿರಾಗೂ ಬರುತ್ತದೆ. ಅದರಲ್ಲಿ ಕೆಲವೊಂದು ಗ್ರೋತ್ ರೆಗ್ಯುಲೇಟರ್ಸ್ ಇರೋದ್ರಿಂದ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ಹೀರಿಕೊಳ್ಳಲಿಕ್ಕೂ ಅದು ಸಹಾಯ ಮಾಡುತ್ತದೆ, ಆಯ್ತು, ಕೆಲವೊಂದು ರೋಗ ತಡೆಗಟ್ಟಕ್ಕೂ ಅದು ಸಹಾಯ ಮಾಡುತ್ತದೆ ಸರ್.
1: ಅಂದರೆ ಅದನ್ನು ತಾವೇ CSRTI ಸಂಸ್ಥೆಯಿಂದ
0: ಅದು ಟೆಕ್ನಾಲಜಿ ಡೆವಲಪ್ ಮಾಡಿದ್ದು,
1: ಅಭಿವೃದ್ಧಿ
0: ಮಾಡಿದ್ದು ಸರ್.
1: ಓಕೆ, ಅದು ಬರೀ ಸಿಂಪರಣೆಗೆ ಮಾತ್ರ?
0: ಸಿಂಪರಣೆಗೆ ಮಾತ್ರ, ಅದು ಮಣ್ಣಿಗೆ ಹಾಕಂಗಿಲ್ಲ, ಅದು ಓನ್ಲಿ ಸಿಂಪರಣೆಗೆ ಎಲೆ ಮೇಲೆ. ಅದು ಸರ್ ಎರಡು ಸರಿ ಮಾಡೋಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಪ್ರೂನಿಂಗ್ ಆದಮೇಲೆ 20 days ಒಂದು ಸ್ಪ್ರೇ ಹೇಳ್ತೀವಿ, ಆಮೇಲೆ 40 days ಆದಮೇಲೆ ಒಂದು ಸ್ಪ್ರೇ, ಎರಡು ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ ಸರ್.
1: ಓಕೆ, ಅಂದರೆ ಅದಕ್ಕೆ ಯಾವುದೇ ರೀತಿ ಜಸ್ಟೇಷನ್ ಪೀರಿಯಡ್ ಅಂತೀವಲ್ಲ, ಸಿಂಪರಣೆ ಮಾಡಿದ್ಮೇಲೆ ಎಷ್ಟು ದಿವಸ?
0: ಸೇಫ್ಟಿ ಪೀರಿಯಡ್ ಅಂತ ಏನಲ್ಲ ಸರ್, ಅದು 1-3 days ಬಿಟ್ಟರು ಸಾಕು, ಆಮೇಲೆ ಆ ಎಲೆಯನ್ನು ನೀವು ಹುಳಕ್ಕೆ ಉಪಯೋಗ ಮಾಡ್ಬೋದು. ನಾವು 40-45 days ಆದ್ಮೇಲೆ ಅದು ಹುಳು ಚಾಕಿಗೆ ಯೂಸ್ ಮಾಡಿ ಅಂತ ಹೇಳ್ತೀವಿ. ಹಂಗಾಗಿ ಪೋಷನ್ ಸ್ಪ್ರೇ ಮಾಡಿದ್ವಿ, 3-4 days ಆದ್ಮೇಲೆ ನೀವು ಎಲೆಯನ್ನು ಉಪಯೋಗ ಮಾಡ್ಬೋದು,
1: ಹುಳುಗಳಿಗೆ ತಿನ್ನಿಸ್ಬೋದು. ಓಕೆ, ಈಗ ತಾವು ಹೇಳಕ್ ಪ್ರಯತ್ನ ಪಡ್ತಾ ಇರೋದು ಈಗ ನಂಜನಗೂಡು ತಾಲೂಕಲ್ಲಿ ರೈತರ ಮಣ್ಣನ್ನು ಪರೀಕ್ಷೆ ಮಾಡಿದ್ರು,
0: ಮಧು ಅನ್ನೋ ರೈತಂದ ನಾವು ಪರೀಕ್ಷೆ ಮಾಡಿದ್ವಿ ಸರ್.
1: ಯಾವ ಊರು ಅಂತ ಕೇಳ್ಬೋದ ಸರ್ ಅದು?
0: ಸರ್, ಇದು ಹೊಸಪುರ ಅಂತ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ.
1: ಓಕೆ, ಈಗ ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ಕಡಿಮೆ ಇದೆಯಲ್ಲ, ಅದಕ್ಕೇನು ತಮ್ಮ ಶಿಫಾರಸು?
0: ಈಗ ಅದೇ ಆರ್ಗ್ಯಾನಿಕ್ ಕಾರ್ಬನ್ 0.28 ಅಂತಿದೆ ಸರ್ ಇದರಲ್ಲಿ, ಅದೇ ನಾವು ಶಿಫಾರಸು ಮಾಡಿದ್ದು 15 metric tons ಅಂತ.
1: 0.28 ತುಂಬಾ ಕಡಿಮೆ,
0: 0.28 ತುಂಬಾ ಕಡಿಮೆ ಇರೋ ಸಲುವಾಗಿ ನಾವು ಆರ್ಗ್ಯಾನಿಕ್ ಆಗಿ ಇಲ್ಲಿ ಶಿಫಾರಸು ಮಾಡ್ತಾ ಇರೋದು ಫಾರ್ಮ್ ಮೇಡ್ ಮ್ಯಾನೂರು 50 metric tons.
1: ಓಕೆ,
0: ಈಗ 15 metric tons ಅದನ್ನು ಕೆಮಿಕಲ್ ಗೊಬ್ಬರ ಜೊತೆಗೆ ಇದನ್ನು ಹೇಳ್ತೀವಿ. ಈಗ ಎರೆಹುಳೆ ಗೊಬ್ಬರ ಮತ್ತು ನೀಮ್ ಕೇಕು, ಗ್ರೀನ್ ಮ್ಯಾನುವರ್ಸು, ಅಜಿಟೋಬ್ಯಾಕ್ಟರ್ ಇವೆಲ್ಲನ್ನು ಶಿಫಾರಸು ಮಾಡ್ತೀವಿ. ಅಂದರೆ ಇದನ್ನು ಆರ್ಗ್ಯಾನಿಕ್ ಪ್ಯಾಕೇಜಲ್ಲಿ ಶಿಫಾರಸು ಮಾಡ್ತೀವಿ ಸರ್. ಯಾವುದ್ಯಾವುದು? ಫಾರ್ಮ್ ಮೇಡ್ ಮ್ಯಾನುವರು, ಎರೆಹುಳೆ ಗೊಬ್ಬರ, ನೀಮ್ ಕೇಕು, ಗ್ರೀನ್ ಮ್ಯಾನುವರ್ಸು, ಬಯೋ ಫರ್ಟಿಲೈಸರ್. ಇದರಿಂದ ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕಲಿಲ್ಲ ಅಂದ್ರೂ ಇದನ್ನು ನಮಗೆ ಬೇಕಾದ ಮಣ್ಣಿನಲ್ಲಿ ಏನು ಪೋಷಕಾಂಶ ಬೇಕು ಅದೆಲ್ಲ ಕೊಡುತ್ತೆ.
1: ಓಕೆ, ಈಗ ಎಷ್ಟೆಷ್ಟು ಹೇಳ್ತೀರಿ? ಈಗ 0.28 ಅಂತ ಇಟ್ಕೊಳ್ಳೋಣ,
0: 0.28 ಇದ್ರೆ 15 metric tons ಹೇಳ್ತೀವಿ, ಅದು ಕೆಮಿಕಲ್ ಫರ್ಟಿಲೈಸರ್ ಜೊತೆ ಇದ್ದಾಗ.
1: ಆಯ್ತು,
0: ಒಂದ್ವೇಳೆ ಕೆಮಿಕಲ್ ಫರ್ಟಿಲೈಸರ್ ಹಾಕ್ಲಿಲ್ಲ ಅಂದ್ರೆ ಅದ್ರ ಜೊತೆಗೆ ಫಾರ್ಮ್ ಮೇಡ್ ಮ್ಯಾನ್ ಜೊತೆ ಎರೆಹುಳ ಗೊಬ್ಬರ ಹಾಕ್ಬೇಕು.
1: ಎಷ್ಟು ಹಾಕ್ಬೇಕು?
0: ಎರೆಹುಳ ಗೊಬ್ಬರ 400 kg ಅಂತ ಹೇಳ್ತೀವಿ ಸರ್, ಪರ್ ಎಕರ್ಗೆ ಪರ್ ಕ್ರಾಪ್ ಆ ತರ. ಈಗ ಪರ್ ಹೆಕ್ಟರ್ಗೆ ಅಂದ್ರೆ ನೋಡಿ ಸರ್, ಎರೆಹುಳೆ ಗೊಬ್ಬರ ಏನು ಹೇಳ್ತೀವಿ, ಇದರಲ್ಲಿ 20 metric tons ಪರ್ ಹೆಕ್ಟರ್ಗೆ ಅಂತ ಹೇಳ್ತೀವಿ. ಇದರಲ್ಲಿ 300-600 kg ನೈಟ್ರೋಜನ್ ನಮಗೆ ಅಲ್ಲಿ ಸಿಗುತ್ತೆ ಎರೆಹುಳೆ ಗೊಬ್ಬರದಲ್ಲಿ. ಅದೇ ಫಾರ್ಮ್ ಮೇಡ್ ಮ್ಯಾನೂರಲ್ಲಿ 125 kg ನೈಟ್ರೋಜನ್ ಸಿಗುತ್ತೆ. ಅದೇ ರೀತಿ ನೀಮ್ ಕೇಕ್ ಅಲ್ಲಿ ಸರ್, 20-50 kg ನೈಟ್ರೋಜನ್ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಗ್ರೀನ್ ಮ್ಯಾನೂರ್ ಉಪಯೋಗ ಮಾಡಿದ್ರಿಂದ ಗ್ರೀನ್ ಮ್ಯಾನೂರಲ್ಲಿ ದೇಹಂಚ ಸೀಡ್ಸ್ ಯೂಸ್ ಮಾಡ್ಬೋದು, ಅದರಲ್ಲೂ 20-50 kg ವರ್ಷ ನೈಟ್ರೋಜನ್ ನಿಮಗೆ ಸಿಗುತ್ತೆ. ಅದು ಗ್ರೀನ್ ಮ್ಯಾನುವರ್ಸ್ ಏನು ಮಾಡುತ್ತೆ, ಗಾಳಿ ಇರಲ್ಲ ನೈಟ್ರೋಜನ್ ಅನ್ನು ಫಿಕ್ಸ್ ಮಾಡುತ್ತೆ ಮಣ್ಣಲ್ಲಿ. ಆಮೇಲೆ ಅಜಿಟೋಬ್ಯಾಕ್ಟರ್ ಒಂದಿದೆ ಸರ್.
1: ನೀಮ್ ಕೇಕ್ ಎಷ್ಟು ಯೂಸ್ ಮಾಡಬೇಕಾಗತ್ತೆ ಅಂದಾಜು?
0: ನೀಮ್ ಕೇಕ್ ಸ್ವಲ್ಪ ಕಡಿಮೆ ಯೂಸ್.

0: ಮಾಡ್ತೀವಿ ಸರ್, ಅದು 400 kg ಪರ್ ಎಕರ್ಗೆ ಹಾಕ್ತೀವಿ. 400 kg ಹಾಕ್ಬೋದು
1: ಪರ್ ಇಯರ್ ಅಥವಾ ಪರ್ ಕ್ರಾಪ್?
0: ಪರ್ ಇಯರ್ ಸರ್, ಅದು
1: ವರ್ಷಕ್ಕೊಂದ್ಸಲಿ
0: 1 metric ton ಇರುತ್ತೆ ಪರ್ ಹೆಕ್ಟರ್ಗೆ. ನಾವು ಡಿವೈಡ್ ಮಾಡ್ಕೊಂಡ್ರೆ 400 kg ಅದು ಹಾಕೋಬಹುದು.
1: ಆಯ್ತು ಸರ್. ಆಮೇಲೆ ಅಜಿಟೋಬ್ಯಾಕ್ಟರ್ ಅಂತ,
0: ಅಜಿಟೋಬ್ಯಾಕ್ಟರ್ ಇದು ಬಯೋ ಫರ್ಟಿಲೈಸರ್ ಸರ್, ಇದು ಮಾರ್ಕೆಟ್ ಅಲ್ಲೂ ಸಿಗುತ್ತೆ. ಅದನ್ನು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, 10-20 kg ನೈಟ್ರೋಜನ್ ನಿಮ್ಗೆ ಅದು ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನು ಸಾಯಿಲ್ ಅಲ್ಲಿ ಫಿಕ್ಸ್ ಮಾಡುತ್ತೆ. ಈ ತರ ನೀವು ಕೆಮಿಕಲ್ ರಹಿತ ನೀವು ಮಲ್ಬರಿ ಕಲ್ಟಿವೇಶನ್ ಮಾಡ್ಕೋಬಹುದು.
1: ಈಗ ರೈತಂದು ಈಗ ರಂಜಕ ಮತ್ತೆ ಪೊಟ್ಯಾಶಿನ ಏನಿದೆಯಲ್ಲ, ಅದು ಏನು ಕಡಿಮೆ ಇದೆ ಅನ್ನೋ ಲೆಕ್ಕನ, ಅಥವಾ ಜಾಸ್ತಿ ಇದೆ ಅಂತ ಲೆಕ್ಕನ, ಅಥವಾ ಸಮರ್ಪಕವಾಗಿದೆ ಅಂತ ಲೆಕ್ಕನ?
0: ಈಗ ಈ ರೈತಂದು ನಾವು ಏನು ಮಧು ರೈತ ಅಂತ ಹೇಳಿದೇವೆ ಸರ್, ಫಾಸ್ಫರಸ್ ಸ್ವಲ್ಪ ಮೀಡಿಯಂ ರೇಂಜ್ ಕಿನ್ನ ಸ್ವಲ್ಪ ಹೆಚ್ಚಿಗೆ ಇದೆ. ಪೊಟ್ಯಾಸಿಯಮ್ ಮೀಡಿಯಂ ರೇಂಜ್ ಅಲ್ಲಿ ಇದೆ.
1: ಎಷ್ಟಿದೆ ಸರ್ ಪೊಟ್ಯಾಸಿಯಮ್?
0: ಸರ್ ಪೊಟ್ಯಾಸಿಯಮ್ 285 ಇದೆ.
1: ಎಷ್ಟು ಇರಬೇಕಿತ್ತು ಸರ್?
0: ಇದು ಸರ್ ನಮಗೆ 200-280 ಇದೆ, ಆ ಥರ ಇರುತ್ತೆ. ಹಾಂ, ಅದಕ್ಕೆ ನಾವು ಏನು ಮಾಡಿದ್ದೇವೆ, ಇದು ಮೀಡಿಯಂ ರೇಂಜ್ ಇರೋ ಸಲುವಾಗಿ ಪೊಟ್ಯಾಸಿಯಮ್ ಅನ್ನು 8 kg ಅಷ್ಟೇ ಹೇಳಿದ್ದೇವೆ.
1: ಓಕೆ. ರಂಜಕ,
0: ರಂಜಕ ಸರ್ ಇದು ಇದ್ರದ್ದು ಏನಿದೆ 25-50 kg ಆ ರೇಂಜ್ ಅಲ್ಲಿ ಇರುತ್ತೆ. ಇದು ಫಾಸ್ಫರಸ್ ಸ್ವಲ್ಪ ಕಡಿಮೆ ಇದೆ, ಲೋ ಲೆವೆಲ್ ಇರೋ ಸಲುವಾಗಿ ನಾವು 45 kg ಅನ್ನ ಶಿಫಾರಸು ಮಾಡ್ತಾ ಇದ್ದೀವಿ.
1: ಬೇರೆ ಇನ್ಯಾರದ್ದಾದ್ರೂ ತಗೋಬಹುದಾ ಅನಾಲಿಸಿಸ್ ದೃಷ್ಟಿಯಿಂದ?
0: ಹೌದು ಸರ್. ಈಗ ಇಲ್ಲಿ ಇನ್ನೊಂದಿದೆ ಸರ್, ಇದು
1: ರೈತರ ಹೆಸರೇನು, ಯಾವ ಊರು?
0: ಇದು ಸರ್ ವಿಜಯಪುರ ತಾಲೂಕು, ಇದು ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರದ ಒಂದು ಸ್ಯಾಂಪಲ್ ಬಂದಿದೆ, ಅದ್ರ ಒಂದು ರಿಸಲ್ಟ್ ಅನ್ನು ನಾನು ಇಲ್ಲಿ ಹೇಳ್ತೀನಿ.
1: ಮಹಾರಾಷ್ಟ್ರದಲ್ಲೂ ಒಂದು ವಿಜಯಪುರ ಅಂತಿದೆಯಾ?
0: ಹಾ ಸರ್, ವಿಜಯಪುರ ಸಾಂಬೋಜಿ ನಗರ್.
1: ಓಕೆ ಓಕೆ. ಮಹಾರಾಷ್ಟ್ರ ರಾಜ್ಯದಿಂದ ಬಂದಿರುವಂತ ಒಂದು ಸಾಯಿಲ್
0: ಸ್ಯಾಂಪಲ್ ಸರ್, ಪರೀಕ್ಷೆ ಆದ್ಮೇಲೆ
1: ಹೇಳಿ ಸರ್ ಏನೇನಿತ್ತು
0: ಸರ್. ಇದರಲ್ಲಿ ಪಿ ಎಚ್ ರಸಸಾರ 7.08 ಇದೆ.
1: ಸರಿ ಇದೆಯಾ ರಸಸಾರ?
0: ರಸೆ ಸರ್, ಮೊದಲೇ ನಾನು ಹೇಳಿದೆ ನಮ್ದು ಹಿಪ್ಪನೇರಳೆ ಗಿಡಕ್ಕೆ ಏನ್ ಬೇಕಂದ್ರೆ 6.5-7.5.
1: ಓಕೆ.
0: ಅದು ಮೀಡಿಯಂ ರೇಂಜ್ ಪಿ ಎಚ್ ಇರೋದೆ ಸರ್, ಆ ರೇಂಜ್
1: ಹೇಳಿದೆ. ಪಿ ಎಚ್ ಸರಿ ಇದೆ,
0: ಸರಿ ಇದೆ, ಪಿ ಎಚ್ ಸರಿ ಇದೆ.
1: ಆಯ್ತು. ಇಸಿ,
0: ಇಸಿ 0.3, ಒಂದಕ್ಕಿಂತ ಕೆಳಗಡೆ ಇರಬೇಕು,
1: ಒಂದಕ್ಕಿಂತ
0: ಕಡಿಮೆ. ಇದನ್ನು ಸರಿಯಾಗಿದೆ,
1: ಸರಿ ಇದೆ.
0: ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲಿ ಮತ್ತೆ ಕಡಿಮೆ ಇದೆ.
1: ಎಷ್ಟಿದೆ?
0: 0.06 ಇದೆ, ತುಂಬಾ ಕಡಿಮೆ ಇದೆ. ಹಂಗಾಗಿ ನಾವು ಈ ರೈತರಿಗೆ,
1: ಆಯ್ತು ಮುಂದೆ ಹೇಳ್ಬಿಡಿ ಸರ್.
0: ಆಮೇಲೆ ಫಾಸ್ಫರಸ್ ಸ್ವಲ್ಪ ಹೆಚ್ಚಿಗೆ ಇದೆ, ಪೊಟ್ಯಾಸಿಯಮ್
1: ಸರ್
0: ಇದು 229 ಇದೆ ಸರ್. ಮತ್ತೆ ಅವೈಲೇಬಲ್ ಪೊಟ್ಯಾಸಿಯಮ್ ಹೆಚ್ಚಿಗೆ ಇದೆ, 1004 kg ಪರ್ ಹೆಕ್ಟರ್ಗೆ ಇದೆ. ಹಂಗಾಗಿ ಇದರಲ್ಲಿ
1: ಬೇರೆ ಪೋಷಕಾಂಶಗಳು ಜಾಸ್ತಿ ಇದ್ದು ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದೆ ಅಂತಂದ್ರೆ ಏನ್ ಸೂಚಿಸುತ್ತೆ ಸರ್?
0: ಅದೇ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದೆ ಅಂದ್ರೆ ಮಣ್ಣಿನಲ್ಲಿ ತುಂಬಾ ಅವ್ರದ್ದು ಅಷ್ಟು ಹೆಲ್ದಿ ಇಲ್ಲ, ಆರೋಗ್ಯವಾಗಿಲ್ಲ ಅವ್ರ ಮಣ್ಣು. ಆ ರೈತರು ಕೊಟ್ಟಿಗೆ ಗೊಬ್ಬರ ಬಯೋ ಫರ್ಟಿಲೈಸರ್ ಇದನ್ನು ಉಪಯೋಗ ಮಾಡಿಲ್ಲ ಅನ್ಸುತ್ತೆ ಈ ರಿಸಲ್ಟ್ ನೋಡಿದ್ರೆ. ಹಂಗಾಗಿ ನಾವು ಅವರಿಗೆ ಶಿಫಾರಸು ಮಾಡಿದ್ದೇವೆ.
1: ಏನ್ ಶಿಫಾರಸು ಮಾಡಿದಿರಿ ಹೇಳಿ
0: ಸರ್? ಕೊಟ್ಟಿಗೆ ಗೊಬ್ಬರ ಹಾಕಕ್ ಹೇಳಿದ್ದೇವೆ, ಮತ್ತೆ ಎರೆಳ ಗೊಬ್ಬರ ಹಾಕ್ಲಕ್ ಹೇಳಿವೆ, ಬಯೋ ಫರ್ಟಿಲೈಸರ್ ಹಾಕಕ್ಕೂ ಹೇಳಿದ್ದೇವೆ.
1: ಓಕೆ. ಮತ್ತೆ ಬೇರೆ ಗೊಬ್ಬರಗಳನ್ನ ಏನ್ ಶಿಫಾರಸು ಮಾಡಿದಿರಿ ಅವ್ರಿಗೆ?
0: ಗೊಬ್ಬರಗಳು ಸರ್ ಅದೇ ಇದು ರೆಗ್ಯುಲರ್ ಆಗಿ ನಾವು ಹೇಳ್ತೀವಿ. ಇದು ನಾವು ಏನ್ ರಿಕಮೆಂಡೇಶನ್, ಓನ್ಲಿ ಮಲ್ಬರಿ ಕಲ್ಟಿವೇಶನ್ ಸರ್.
1: ಹೌದು,
0: ಅದರ್ ಕ್ರಾಪ್ಗೆಲ್ಲ. ಇದು ಅಮೋನಿಯಂ ಸಲ್ಫೇಟ್ ಅಂತ
1: ಎಷ್ಟು ಹೇಳಿದಿರಿ?
0: ಅಮೋನಿಯಂ ಸಲ್ಫೇಟ್ 289 kg.
1: ಓಕೆ.
0: ಅದೇ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ 35 kg. ಇದು ಸರ್ ಪರ್ ಎಕರ್ ಪರ್ ಕ್ರಾಪಿಗೆ ಇದು ನಾವು ರಿಕಮೆಂಡ್ ಮಾಡ್ತಾ ಇರೋದು. ಮ್ಯೂರೇಟ್ ಆಫ್ ಪೊಟ್ಯಾಸು 6 kg. ಇಲ್ಲಿ ಪೊಟ್ಯಾಸ್ ಹೆಚ್ಚಿಗಿದೆ, ಹಾಕ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ಸರ್, ಯಾಕೆ 1000 kg ಆಲ್ರೆಡಿ ಅವೈಲೇಬಲ್ ಇದೆ. ಬಟ್ ಮಿನಿಮಮ್ ನಾವು ಒಂದು ರಿಕಮೆಂಡ್ ಅಲ್ಲಿ ಇಡ್ತೀವಿ, ನಾವು ರೈತರಿಗೆ ಹೇಳ್ತೀವಿ ನೀವು ಹಾಕ್ಲಿಲ್ಲ ಅಂದ್ರೂ ಏನ್ ಪ್ರಾಬ್ಲಮ್, ಹಾಕಿದ್ರೆ ಮಿನಿಮಮ್ 6 kg ಹಾಕಿ ಅಂತ ಹೇಳ್ತೀವಿ ಇವ್ರದ್ದು ಟೆಸ್ಟ್ ರಿಪೋರ್ಟ್ ಪ್ರಕಾರ.
1: ಈಗ ನೀವು ಏನು ರೆಕಮೆಂಡ್ ಮಾಡ್ತಿರಲ್ಲ, ಈ ರೆಕಮೆಂಡೇಶನ್ಸು ಹಾಕಿ ಅವರು ಮತ್ತೆ ಇನ್ನೊಂದು ವರ್ಷ ಬಿಟ್ಕೊಂಡು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಅವರು?
0: ಸರ್ ನಾವು ಮಿನಿಮಮ್ 3 years ಇದೆ ಸರ್ ಸಾಯಿಲ್. ಒಂದ್ಸಲ ನೀವು ಟೆಸ್ಟ್ ಮಾಡಿದ್ಮೇಲೆ ನಾವು ಏನು ಶಿಫಾರಸು ಮಾಡುತ್ತೇವೆ ಅದನ್ನು ಹಾಕಿದ್ಮೇಲೆ ಕನಿಷ್ಠ 3 ವರ್ಷಕ್ಕೆ ಒಂದ್ಸಲ ಆದರೂ ಪರೀಕ್ಷೆ ಮತ್ತೆ ಮಾಡಿಸ್ಲೇಬೇಕು. ಪ್ರತಿ ವರ್ಷ ಕೊಟ್ಟರು ಮಾಡ್ತೀವಿ, ಕನಿಷ್ಠ 3 ವರ್ಷ ಇರಬೇಕು.
1: ಮತ್ತೆ ಬೇರೆ ರಿಪೋರ್ಟ್ಗಳಿದ್ರೆ ಹೇಳ್ತಾ ಹೋಗಿ ಸರ್. ಇದು ಯಾರು
0: ಸರ್? ಇದು ಮೈಸೂರು, ಅಂದ್ರೆ ಇವರು ಮಹಾದೇಶ ಅಂತ, ಮಳವಳ್ಳಿ ಮೈಸೂರು,
1: ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ.
0: ಹಾ ಸರ್.
1: ಏನನ್ನತ್ತೆ ಸರ್ ಮಣ್ಣು?
0: ಸರ್ ಇವ್ರದ್ದು ಮಣ್ಣು ಪಿ ಎಚ್ 8.1 ಇನ್ ಟು ಇದೆ, ಸ್ವಲ್ಪ ಹೆಚ್ಚಿಗಿದೆ.

0: ಅಂದ್ರೆ ಇದನ್ನೇನಂತ ಕರಿತೀರಿ ಮಣ್ಣು?
1: ಇದು ಆಲ್ಕಲೈನ್ ಅಂತೀವಿ, ಆಲ್ಕಲೈನ್ ಅಂತೀವಿ.
0: ಆಲ್ಕಲೈನ್
1: ಸಾಯಿಲ್ ಅಂತೀವಿ.
0: ಉಪ್ಪಿನಂಶ ಜಾಸ್ತಿ ಇದೆ.
1: ಉಪ್ಪಲ್ಲ ಸರ್, ಸೆಲೆನಿಟಿ ಬೇರೆ. ಉಪ್ಪಿನಂಶ ಅಂದ್ರೆ ಸಾಲ್ಟ್,
0: ಸಾಲ್ಟ್
1: ಸೆಲೆನಿಟಿ ಅಂತೀವಿ. ಅದು ಈಸಿಗೆ ಬರುತ್ತೆ ಅದು.
0: ಓಕೆ.
1: ಬಟ್ ಇಲ್ಲಿ ಆಸಿಡಿಕ್ ನ್ಯೂಟ್ರಲ್ ಆಲ್ಕಲೈ ಅಂತೀವಲ್ಲ ಹಂಗೆ.
0: ಓಕೆ ಓಕೆ.
1: ಈಸಿ ಏನಿದೆ 0.5, ಇದು ಚೆನ್ನಾಗಿದೆ. ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ಚೆನ್ನಾಗಿದೆ ಇಲ್ಲಿ.
0: ಎಷ್ಟಿದೆ ಸರ್?
1: ನಮ್ದು ಮೀಡಿಯಂ ರೇಂಜ್ ಇರೋದು 0.6, ಬಟ್ ಇಲ್ಲಿ 0.78 ಇದೆ. ಚೆನ್ನಾಗಿದೆ. ಅವೈಲೇಬಲ್ ಫಾಸ್ಫರಸ್ ಹೆಚ್ಚಿಗೆನೆ ಇದೆ.
0: ಎಷ್ಟಿದೆ ಹೇಳ್ಬಿಡಿ ಸರ್?
1: 215 ಇದೆ ಸರ್. ಮತ್ತೆ ಅವೈಲೇಬಲ್ ಪೊಟ್ಯಾಸಿಯಮ್ 224 ಇದೆ. ಇದು ಮೇಡಮ್ ನಿಯರ್ ಇದೆ, ಹಂಗಾಗಿ ನಾವು ಈಗ ಶಿಫಾರಸು ಹೇಳ್ತೀನಿ.
0: ಹೇಳ್ಬಿಡಿ ಸರ್.
1: ಅಮೋನಿಯಂ ಸಲ್ಫೇಟ್ 144 kg ಪರ್ ಎಕರ್ ಪರ್ ಕ್ರಾಪ್. ಸಿಂಗಲ್ ಸೂಪರ್ ಫಾಸ್ಫೇಟು 35 kg. ಮ್ಯೂರೇಟ್ ಆಫ್ ಪೊಟ್ಯಾಸು 12 kg. ಫಾರ್ಮ್ ಮೇಡ್ ಮೆನೂರ್ 10 metric tons ಪರ್ ಎಕರ್ ಪರ್. ಇಲ್ಲ ನೋಡಿ, ಈ ರೈತಿಗೆ ನಾವು ಫಾರ್ಮ್ ಮೇಡ್ ಮೆನೂರ್ 10 metric ಹೇಳಿದ್ದೀವಿ. ಮೊದಲನೇ ಇದ್ದ ರೈತಿಗೆ 15 metric tons ಹೇಳಿದ್ದೀವಿ. ಯಾಕಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇತ್ತು. ಇಲ್ಲಿ ಅವರಿಗೆ ಆರ್ಗ್ಯಾನಿಕ್ ಕಾರ್ಬನ್ ಚೆನ್ನಾಗಿರೋ ಸಲುವಾಗಿ 10 metric tons ನಾವು ಹೇಳಿದ್ದೀವಿ.
0: ಈಗ ಸಾರಜನಕಕ್ಕೆ ನೀವು ಅಮೋನಿಯಂ ಸಲ್ಫೇಟ್ನೇ ಯಾಕೆ ಶಿಫಾರಸು ಮಾಡ್ತೀರಿ
1: ಸರ್?
0: ಯೂರಿಯಾ ಯಾತಕ್ಕೆ ಶಿಫಾರಸ್ ಮಾಡಲ್ಲ
1: ಸರ್? ಏನಾಗಿದೆ ಇಲ್ಲಿ, ಅಮೋನಿಯಂ ಸಲ್ಫೇಟು, ಯೂರಿಯಾ, ಡಿ ಎ ಪಿ ಎಲ್ಲ ತಗೊಂಡು ಒಂದು ಸ್ಟಡಿ ಕಂಡಕ್ಟ್ ಮಾಡಿರ್ತಾರೆ ಅಂದರೆ ನಮ್ಮ ಆರ್ಗನೈಸೇಷನಲ್ಲೇ.
0: ಓಕೆ.
1: ಅಮೋನಿಯಂ ಸಲ್ಫೇಟ್ ಏನು ಯೂಸ್ ಮಾಡಿದಾರಲ್ಲ, ಆವಾಗ ಇಳುವರಿ ಆಗಲಿ, ಅದು ಮತ್ತೆ ನಾವು ಸಿಲ್ಕೋಮ್ ರೇರಿಂಗ್ ಎಲ್ಲ ಮಾಡ್ತೀವಿ ಸರ್, ಅದಕ್ಕೂ ಏನು ಎಫೆಕ್ಟ್ ಆಗಿರಬಾರ್ದು. ಆಯಿತು, ಮಣ್ಣಿನ ಪಿ ಎಚ್ ಯು ಸಿ ಅದೆಲ್ಲ ಮೇಂಟೈನ್ ಮಾಡೋಕ್ಕೆ ಆಯಿತು. ಅಮೋನಿಯಂ ಸಲ್ಫೇಟನ್ನು ಈಜಿಯಾಗಿ ಇದು ಸಿಗ್ತಾ ಇದೆ. ಅದಕ್ಕೆ 21% ನೈಟ್ರೋಜನ್ ಇರುತ್ತೆ, ಸಲ್ಫೇಟು 24% ಇರುತ್ತೆ. ಯೂರಿಯಾನು ಕೆಲವೊಂದು ಅದೇ ಇರುತ್ತೆ ಸರ್, ಬಟ್ ಯೂರಿಯಾ ಸ್ವಲ್ಪ ಕೆಲವೊಂದು ಹಾಕೋದ್ರಿಂದ ಅದು ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂತಾರೆ. ಬಟ್ ನಾವು ಯೂರಿಯಾನು ಮಿನಿಮಮ್ ಆಗಿ ರಿಕಮೆಂಡ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾನು ಯೂರಿಯಾ ಹಾಕಿಲ್ಲ. ಅಮೋನಿಯಂ ಸಲ್ಫೇಟ್ 144 ಆದರೆ ಯೂರಿಯಾ 140 kg ಆರ್ 20 kg ಶಿಫಾರಸು ಮಾಡ್ತೀವಿ.
0: ನಾವು
1: ಬೇರೆ ಕ್ರಾಪಿಗೆಲ್ಲ ನೋಡ್ತೀವಿ ಯೂರಿಯಾ ಹೆಚ್ಚಿಗೆ ಹಾಕ್ತಾರೆ.
0: ಹೌದು.
1: ಬಟ್ ಇಲ್ಲಿ ಹಿಪ್ನೇರಳೆ ಗಿಡಕ್ಕೆ ನಾವು ಇದನ್ನು ಸ್ಟಡಿ ಮಾಡಿ ಶಿಫಾರಸ್
0: ಅಮೋನಿಯಂ ಸಲ್ಫೇಟ್ ಅಲ್ಲಿ ಸಲ್ಫರ್ ಇದೆ,
1: ಸಲ್ಫರ್ ಇದೆ,
0: ಅದು ಹಿಪ್ನೇರಳೆಗೆ ಬೇಕಾಗಿರುವಂತಹ ಪೋಷಕಾಂಶ
1: ಇದೆ ಸರ್. ಅದನ್ನು ಸಲ್ಫರು ಬೇಕು, ಫಾಸ್ಫರಸ್, ಪೊಟ್ಯಾಸಿಯಮ್, ಬೋರಾನು, ಆಯ್ತು ಮೈಕ್ರೋನ್ಯೂಟ್ರಿಯಂಟ್ಸ್ ಅಲ್ಲಿ ಐರನ್, ಎಂಎನ್, ಕಾಪರ್, ಜಿಂಕ್ ಇವೆಲ್ಲ ಸಸ್ಯದ ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಸರ್.
0: ಅಂದರೆ ನೀವು ಬೇರೆ ಬೇರೆ ಪೋಷಕಾಂಶಗಳನ್ನು ನೀಡುವಂತಹ ಗೊಬ್ಬರಗಳನ್ನು ಪ್ರಯೋಗ ಮಾಡಿ ಇದು ಅಮೋನಿಯಂ ಸಲ್ಫೇಟು ಹಿಪ್ನೇರಳೆಗೆ ತುಂಬಾ ಸೂಕ್ತವಾದ ಗೊಬ್ಬರ ಅಂತ ತೀರ್ಮಾನ ಮಾಡಿದ್ದೀರಿ ಅಲ್ವೇ? ಹಾಗಾಗಿ ಅಮೋನಿಯಂ ಸಲ್ಫೇಟ್ನ ಶಿಫಾರಸು
1: ಮಾಡ್ತಾ ಇದ್ದೀವಿ.
0: ಓಕೆ, ಆಯ್ತು.
2: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಈಗ ಬೇರೆ ಮತ್ತಾವುದಾದ್ರೂ ಮಣ್ಣಿನ ಅನಾಲಿಸಿಸ್ ಇದೆಯಾ?
4: ಹಾ ಸರ್, ಇಲ್ಲೊಬ್ರು ಇನ್ನೊಬ್ರದ್ದು ಆದಿಶಾ ಅಂತೆ, ಇವರು ಗುಂಡ್ಲುಪೇಟೆ
3: ಚಾಮರಾಜನಗರ ಜಿಲ್ಲೆ.
4: ಸರ್ ಸರ್, ಇವರು ಇರಿಗೇಷನ್ ವಾಟರ್ ಅವರು ತಗೊಂಡ್ ಬಂದಿದ್ರು, ಅಂದ್ರೆ ಇರಿಗೇಷನ್ಗೆ ಸೂಟೇಬಲ್ ಇದೇನಾ ಇಲ್ಲ, ಉಪಯೋಗ ಮಾಡಬಹುದಲ್ಲ ಈ ನೀರನ್ನ, ಅವರು ಪರೀಕ್ಷೆಗೆ ಕಳಿಸಿದ್ರು. ನಾವು ಹೇಳಿದ್ದೇವೆ ಇದು ಸೂಟೇಬಲ್ ಇದೆ, ಇರಿಗೇಷನ್ಗೆ ನೀವು ಉಪಯೋಗ ಮಾಡಬಹುದು ನಿಮ್ ನೀರಂತ.
3: ಅದ್ರಲ್ಲಿ
4: ಏನೇನು ಪರೀಕ್ಷೆ ಮಾಡ್ತೀವಿ? 4 ಪ್ಯಾರಾಮೀಟರ್ ಪರೀಕ್ಷೆ ಮಾಡ್ತೀವಿ ಸರ್. ಫಸ್ಟ್ ಆಗಿ pH ನೋಡ್ತೀವಿ, ಅದು ನಾವು ಹೇಳೋ ಪ್ರಕಾರ ಸಾಯಿಲ್ pH, ವಾಟರ್ pH ನಿಯರ್ ಇದೆ 7.5 ಇರುತ್ತೆ. ಇಸಿ 1.63 ಇದೆ, ನೀರಿನ ಇಸಿ, ಅದು ಸಾಯಿಲ್ ಇಸಿ ಏನು ಹೇಳ್ತೀವಿ 1 ಕೆಳಗಿರಲಿ ಅಂತ.

0: ನೀರಿನ ಇಸಿನೂ ನಮಗೇನು ತೊಂದರೆ ಇಲ್ಲ.
1: ಎಷ್ಟಿರ್ಬೇಕು ನೀರಿನ ಇಸಿ?
0: ನೀರಿನ ಇಸಿ ನಡೀತದೆ ನಿಯರ್ ಒನ್ ಪಾಯಿಂಟ್ ಫೈವ್ ಒಳಗಡೆ ಇರ್ಬೇಕು ಸರ್.
1: ಇದು 1.63 ಇದೆ.
0: 6.3 ಇದೆ ಅಂದ್ರೆ ಅಷ್ಟು ಎಫೆಕ್ಟ್ ಇಲ್ಲ, 2 ಆ ತರ ಮೇಲೆ ಇರಬಾರ್ದು. ಅವಾಗ ಇದ್ರೆ ನಾವೇನು ಹೇಳ್ತೀವಿ, ಇಲ್ಲಿ ಬರುತ್ತೆ ಸರ್ ನಮಗೆ ಅದು ಇಸಿದು ಎಫೆಕ್ಟ್ ಎಲ್ಲ ಇಲ್ಲಿ ಹಾರ್ಡ್ನೆಸ್ ಅಲ್ಲಿ ರಿಫ್ಲೆಕ್ಸ್ ಆಗುತ್ತೆ. ಹಾರ್ಡ್ನೆಸ್ ಎಷ್ಟಿದೆ? 40 ಇದೆ. ಎಸ್ ಎಆರ್ 0.55 ಇದೆ.
1: ಹಾರ್ಡ್ನೆಸ್
0: ಇದು ಸೊಲಿಬಲ್ ಸಾಲ್ಟ್ ಸರ್ ಇದು. ಈಗ ಹಾರ್ಡ್ನೆಸ್ ಅಲ್ಲಿ ಏನು ಬರುತ್ತೆ ನಮಗೆ, ಅಪ್ ಟು 400 ಅಂತ ಹೇಳ್ತೀವಿ. ಇದ್ರದ್ದು ಏನು ರಿಸಲ್ಟ್ ಇರುತ್ತೆ, 400 ವರೆಗೂ ನೀವು ಯೂಸ್ ಮಾಡ್ಕೋಬಹುದು ಹಾರ್ಡ್ನೆಸ್. ಅದ್ರ ಒಳಗಡೆ ಕೆಳಗಡೆ ಇರಬೇಕು. ಅದಕ್ಕೆ ಹೆಚ್ಚಿಗಿದ್ರೆ ನಾವೇನು ಮಾಡ್ತೀವಿ, ಕೃಷಿ ಹೊಂಡ ಎಲ್ಲ ಬರ್ತಾವಲ್ಲ ಸರ್, ಕೃಷಿ ಹೊಂಡದಲ್ಲಿ ನಿಮ್ದು ನೀರನ್ನು ಇಡಬಹುದು. ಜಮಾನೆ ಇಟ್ಟಿದ ಮೇಲೆ 1 ವೀಕ್ ಆರ್ 15 ಡೇಸ್ ಆದ್ಮೇಲೆ ಆ ನೀರನ್ನು ಉಪಯೋಗ ಮಾಡ್ಕೋಬಹುದು. ಅದರಲ್ಲಿ ಏನಾಗುತ್ತೆ, ಸಾಲ್ಟ್ ಅಂಶ ಡಿಪಾಸಿಟ್ ಆಗುತ್ತೆ ಕೆಳಗಡೆ, ಆ ನೀರನ್ನು ಉಪಯೋಗ ಮಾಡ್ಕೋಬಹುದು. ಸಾಫ್ಟ್ನರ್ ಬರ್ತವೆ ಸರ್, ಅದನ್ನು ಕೂಡಿಸ್ಕೋಬಹುದು. ಇತ್ತೀಚೆಗೆ ಬರ್ತವೆ, ಬಟ್ ನಾವು ಶಿಫಾರಸು ಮಾಡಿಲ್ಲ ಯಾವುದು ಕೆಮಿಕಲ್ ಹಾಕಿ ಈ ಥರ ಅಂತ. ಶಾಪ್ನರ್ಸ್ ಕೂಡಿಸ್ಕೋಬೋದು, ಇಲ್ಲಾಂದ್ರೆ ಕೃಷಿ ಹೊಂಡಾಗಿ ಹಾಕೊಂಡು ನೀರನ್ನು ಉಪಯೋಗ ಮಾಡ್ಬೋದು ಅಂತ ಹೇಳ್ತೀವಿ, ಅವ್ರ ಹಾರ್ಡ್ನೆಸ್ ಹೆಚ್ಚಿಗೆ ಇದ್ರೆ.
1: ಓಕೆ, ಈ ನೀರನ್ನ ಪರೀಕ್ಷೆಗೆ ತರಬೇಕಾದ್ರೆ ಯಾವ ಥರ ತರಬೇಕು
0: ಸರ್? ನೀರು ಪರೀಕ್ಷೆಗೆ ತರಬೇಕಾದ್ರೆ ಅವ್ರ ಹತ್ರ ಬೋರ್ ಇದ್ರೆ, ಮೋಟರ್ ಆನ್ ಆದಮೇಲೆ ಒಂದು 15 ನಿಮಿಷ ನೀರು ಬಿಟ್ಬಿಡಿ. ಆದಮೇಲೆ ಅದು ಒಂದು 1/2 ಲೀಟರ್ ಬಾಟಲಲ್ಲಿ ಅಥವಾ 1 ಲೀಟರ್ ಬಾಟಲ್ ನಿಮ್ದು ಯಾವುದಿತ್ತು, ಮಿನಿಮಮ್ 1/2 ಲೀಟರ್ ಬೇಕು ಸರ್ ನಮಗೆ ಪರೀಕ್ಷೆ ಮಾಡೋಕ್ಕೆ. ಅದು ಎಲ್ಲ ಅದರಲ್ಲಿ ಲೇಬಲ್ ಮಾಡಿಕೊಂಡು ಅಡ್ರೆಸ್ ಜೊತೆಗೆ ಕೊಟ್ಟರೆ ನಾವು ಪರೀಕ್ಷೆ ಮಾಡ್ತೀವಿ.
1: ಅಂದ್ರೆ ಇದು ವ್ಯವಸಾಯಕ್ಕೆ ಯೋಗ್ಯವಾದ ನೀರು ಅಂತ ಈಗ
0: ಪರೀಕ್ಷೆ ಮಾಡಿ ಕೊಡ್ತೀವಿ
1: ಅಲ್ವೇ?
0: ಬಟ್ ಅದರಲ್ಲಿ ಏನೇನು ಏನಾದರೂ ಟಾಕ್ಸಿಕ್ ಇದೇನಾ ಇಲ್ಲ ಅದು ಪರೀಕ್ಷೆ ಮಾಡಲ್ಲ. ಓನ್ಲಿ ಇರಿಗೇಷನ್ಗೆ ಸೂಟೇಬಲ್ ಇದೆಯಲ್ಲ ಅದು ಹೇಳ್ತೀವಿ. ಈಗ ಮಣ್ಣಾದರೂ ಅದರಲ್ಲಿ ವಿಷ ಇದೇನಾ ಇಲ್ಲ ಅದು ಪರೀಕ್ಷೆ ಮಾಡಲ್ಲ. ಓನ್ಲಿ ನ್ಯೂಟ್ರಿಯನ್ ಪೋಷಕಾಂಶ ಏನಿದೆ ಅದು ಮಾತ್ರ ಪರೀಕ್ಷೆ ಮಾಡ್ತೀವಿ.
1: ಈ ವಿಷ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಬೇಕು ಅಂತಾದರೆ
0: ಪರೀಕ್ಷೆ ಮಾಡಬೇಕಂದ್ರೆ ಬೇರೆ ಆರ್ಗನೈಸೇಷನಲ್ಲಿ ಇನ್ಸ್ಟ್ರೂಮೆಂಟ್ ಇರ್ತವೆ. ನಮ್ಮ ಆರ್ಗನೈಸೇಷನ್ ಇನ್ಸ್ಟ್ರೂಮೆಂಟ್ ಇಲ್ಲ ಅದು.
1: ಓಕೆ,
0: ಪೆಸ್ಟಿಸೈಡ್ ರೆಸಿಡ್ಯೂ ಮಾಡಬೇಕಂದ್ರೆ GCMS ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ ಸರ್, ಅದ್ರ ಮುಖಾಂತರ ಅದು ನಾವು ಪರೀಕ್ಷೆ ಮಾಡ್ತೀವಿ.
1: ಅಲ್ಲ ಡಾಕ್ಟ್ರೆ, ಈಗ ಬಹಳ ಪ್ರಧಾನವಾಗಿ ಹಿಪ್ಪು ನೇರಳೆ ಬೆಳೆಯನ್ನ ಬಾಧಿಸ್ತಾ ಇರೋದು ಈ ಪೆಸ್ಟಿಸೈಡ್ ರೆಸಿಡ್ಯೂ.
0: ಪೆಸ್ಟಿಸೈಡ್ ರೆಸಿಡ್ಯೂ ಇಂದಲೇ ನಾನ್ ಸ್ಪಿನ್ನಿಂಗ್ ಬರ್ತಾ ಇದೆ, ಗೂಡು ಕಟ್ಟದಾಗೆ ಇರ್ತಾ ಇದೆ.
1: ಮತ್ತೀಗ ನೀವು ಮೇಜರ್ ಆಗಿ ಅದನ್ನ ಮಾಡಿಸ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು?
0: ಅದೇ ಮಾಡಿಸ್ಬೇಕಂದ್ರೆ ಸರ್, ಬೆಂಗಳೂರಲ್ಲಿ ಕೆಲವೊಂದು ಪ್ರೈವೇಟ್ ಏಜೆನ್ಸಿನೂ ಇದ್ದಾರೆ, ಗೌರ್ಮೆಂಟ್ ಆಫೀಸ್ ಅಲ್ಲೂ ಇದಾವೆ. ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟ ಬೆಂಗಳೂರಲ್ಲಿ ಅವರು ಪೆಸ್ಟಿಸೈಡ್ ರೆಸಿಡ್ಯೂವನ್ನು ಪರೀಕ್ಷೆ ಮಾಡ್ತಾರೆ. ನೀರಲ್ಲೂ ಮಾಡ್ತಾರೆ, ಮಣ್ಣಿನಲ್ಲೂ ಮಾಡ್ತಾರೆ.
1: ಅಲ್ಲಿಗೆ ಹೋಗಿ
0: ಮಾಡಿಸ್ಕೋಬೋದು. ಒಂದು ಸ್ಯಾಂಪಲ್ಗೆ ಅವರು 5,000 ತಗೊಂತಾರೆ.
1: ಅಷ್ಟೊಂದೇ?
0: ಹೌದು ಸರ್, ಅಷ್ಟೊಂದಿದೆ ಅದು.
1: ಅಂದ್ರೆ ಅವರು ಬರೀ ಪೆಸ್ಟಿಸೈಡ್ ರೆಸಿಡ್ಯೂ ಅಷ್ಟೇ ಮಾಡ್ಕೊಡ್ತಾರ ಅಥವಾ ಬೇರೆ?
0: ಏನಿಲ್ಲ ಸರ್, ಓನ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಅಷ್ಟೇ.
1: ಹೌದಾ?
0: ಅಷ್ಟೇ ಮಾಡೋಕ್ಕೆ 5,000 ರೂಪಾಯಿ ಒಂದು ಸ್ಯಾಂಪಲ್ಗೆ.
1: ಅಂದ್ರೆ ಯಾರಿಗೆ ಈ ನಾನ್ ಸ್ಪಿನ್ನಿಂಗ್ ಸಮಸ್ಯೆ ಇದೆ ಅಂತವ್ರು
0: ಹೋಗಿ ಮಾಡಿಸ್ಕೋಬಹುದು. ಇಲ್ಲಾಂದ್ರೆ ನಮ್ದು ಆಫೀಸಲ್ಲಿ ಏನು ಮಾಡ್ತಾರೆ, ಅದರಲ್ಲಿ ವಿಷಯ ಇದೆಯಲ್ಲ ಅಂತ ಹೇಳೋಕ್ಕೆ ಒಂದು ಕಿಟ್ ಇದೆ. ಓ, ವಿಷಯ ಇದೆ ಅಂತ ಹೇಳ್ಬೋದು ನಾವು, ಯಾವ್ದು ವಿಷಯದ ಅಂತ ಹೇಳಬೇಕಾಗಲ್ಲ.
1: ಓಕೆ,
0: ಹಂಗೆ. ಅದಕ್ಕೆ ನಾವು ಶಿಫಾರಸು ಲಾಸ್ಟ್ ಟೈಮ್ ಬಂದಾಗ ಹೇಳಿದಿಲ್ಲ, ಮೆಕ್ಕೆಜೋಳ ಹಾಕೋದು, ಸಾಸಿವೆ ಹಾಕೋದು, ಈ ಥರ ಮಾಡಿದ್ರೆ ವಿಷಯವನ್ನು ಕಡಿಮೆ ಮಾಡಬಹುದು ಸರ್.
1: ಓಕೆ, ಅಂದರೆ ಈಗ ನಿಮ್ಮಲ್ಲಿ ಪರೀಕ್ಷೆಗೆ ಕೊಟ್ಟಾಗ ಅದರಲ್ಲಿ ವಿಷ ಇದೆ ಅಥವಾ ಇಲ್ಲ ಅನ್ನ ತಿಳಿಸ್ತೀವಿ.
0: ಆ ಥರ ತಿಳಿಸ್ತೀವಿ.
1: ತಿಳಿಸ್ತೀರಿ, ಬಟ್ ಎಂಥ ಪರ್ಟಿಕ್ಯುಲರ್ ವಿಷ ಇದೆ
0: ಅನ್ನೋದು ಹೇಳಕ್ಕ
1: ತಿಳ್ಕೋಬೇಕು ಅಂತಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ
0: ಹೆಸರುಘಟ್ಟ.
1: ಸೊ ಇಲ್ಲಿಗೆ ಕೊಡಬೇಕಾಗುತ್ತೆ. ಓಕೆ, ಹೇಳಿ ಸರ್, ಮತ್ತೆ ಇನ್ನು ಯಾವ್ಯಾವ ಸ್ಯಾಂಪಲ್ಗಳನ್ನು ತಾವು ಪರೀಕ್ಷೆ ಮಾಡಿದ್ದಿದೆ
0: ಸರ್? ಇದು ಚಿಕ್ಕಬಳ್ಳಾಪುರ ಅಂತ ವೆಂಕಟೇಶಪ್ಪ ಅನ್ನೋ ರೈತಂದು. ಇದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಒಂದು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಇತ್ತು ಸರ್. ಅದರಲ್ಲಿ ನಾವು 30,000 ಮಣ್ಣನ್ನು ಪರೀಕ್ಷೆ ಮಾಡಿದ್ದೇವೆ.
1: ಮಣ್ಣು ಆರೋಗ್ಯ ಚೀಟಿ?
0: ಹಾಂ, ಮಣ್ಣು ಆರೋಗ್ಯ ಚೀಟಿಯಲ್ಲಿ.
1: ಓಕೆ,
0: ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಇದು 5 ಸ್ಟೇಟನ್ನು ನಾವು ಕವರ್ ಮಾಡಿದ್ದೇವೆ ಸರ್. ಹೆಚ್ಚಾಗಿ ಕರ್ನಾಟಕ ಮಣ್ಣನ್ನು ಪರೀಕ್ಷೆ ಮಾಡಿದ್ದು.
1: ಕರ್ನಾಟಕದಲ್ಲಿ ಯಾವ್ಯಾವ?
0: ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ಮಾಡಿದ್ದೇವೆ ಸರ್.
1: ಹೌದಾ?
0: ಕರ್ನಾಟಕದ ಎಷ್ಟು ಜಿಲ್ಲೆ ಇದೆ ಎಲ್ಲ ಜಿಲ್ಲೆದು ಮಣ್ಣು ಪರೀಕ್ಷೆ ಮಾಡಿದ್ದೇವೆ. ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಆಫೀಸ್ ಇದೆ, ಎಲ್ಲ ಆಫೀಸ್ದವರು ಅಲ್ಲಿ ಏನು ಫಾರ್ಮ್ ಇರುತ್ತೆ ಅವ್ರು ಕಲೆಕ್ಟ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ ಕಳಿಸಿದ್ದಾರೆ.
1: ಓಕೆ,
0: ಎಲ್ಲ ಜಿಲ್ಲೆದಿದೆ. ನಾನು ಒಂದು ಇದು ಚಿಕ್ಕಬಳ್ಳಾಪುರದಂತ ತೊಗೊಂಡು ಬಂದೀನಿ, ಆಮೇಲೆ ಬೆಂಗಳೂರು ರೂರಲ್ದು ಒಂದಿದೆ ಹೇಳ್ತೀನಿ. ಚಿಕ್ಕಬಳ್ಳಾಪುರದ್ದು ಇದರಲ್ಲಿ ಸರ್ ನಾವು ಅವಾಗ ಆ ಪ್ರೋಗ್ರಾಮಲ್ಲಿ 12 ಪ್ಯಾರಾಮೀಟರ್ಸನ್ನು ಪರೀಕ್ಷೆ ಮಾಡಿದ್ದೇವೆ.
1: ಓಕೆ ಓಕೆ, ಹೇಳಿ ಸರ್.
0: ಹಾಂ, ಮೊದಲನೇದಾಗಿ PH 7.4 ಇದೆ, ಇ ಸಿ

0: 1.6 ಇದೆ, ಆರ್ಗ್ಯಾನಿಕ್ ಕಾರ್ಬನ್ 0.4, ಅವೈಲೇಬಲ್ ನೈಟ್ರೋಜನ್ 351, ಅವೈಲೇಬಲ್ ಫಾಸ್ಫರಸ್ 31 kg, ಪೊಟ್ಯಾಸಿಯಮ್ 582, ಸಲ್ಫರ್ 21, ಅವೈಲೇಬಲ್ ಜಿಂಕ್ 0.46, ಅವೈಲೇಬಲ್ ಬೋರನ್ 0.19, ಅವೈಲೇಬಲ್ ಐರನ್ 4.21, ಅವೈಲೇಬಲ್ ಮ್ಯಾಂಗ್ನೀಸ್ 1.98, ಅವೈಲೇಬಲ್ ಕಾಪರ್ 0.1. ಇವ್ರದ್ದು ರಿಸಲ್ಟ್ ನೋಡಿದ್ರೆ ಏನ ಅನಿಸ್ತಾ ಇದೆ, ಪಿ ಎಚ್ ನ್ಯೂಟ್ರಲ್ ಇದೆ ಸರ್,
1: ಸರಿ ಇದೆ,
0: ಸರಿಯಾಗಿದೆ, ಇ ಸಿ ನಾರ್ಮಲ್ ಇದೆ, ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇದೆ. ನಮಗೆ ಮಧ್ಯಮ ಬೇಕಾದ್ರೆ 0.5 ಮೇಲೆ ಇರಬೇಕು, ಇಲ್ಲಿ 0.4 ಇದೆ. ಅದೇ ಥರ ಅವೈಲೇಬಲ್ ನೈಟ್ರೋಜನ್, ಅವಾಗ ನೈಟ್ರೋಜನ್ ನಮ್ಮ ಮಷಿನ್ ವರ್ಕಿಂಗ್ ಇತ್ತು, ಮಾಡಿವಿ ಸರ್ ನೈಟ್ರೋಜನ್ನು,
1: ಸರಿ
0: ಮೀಡಿಯಂ ಇದೆ ನೈಟ್ರೋಜನ್ನು. ಆಮೇಲೆ ಫಾಸ್ಫರಸ್, ಪೊಟ್ಯಾಸಿಯಂ, ಸಲ್ಫರ್ ಹೆಚ್ಚಿಗೆ ಇದೆ. ಫಾಸ್ಫರಸ್ 31 ಇದೆ, ಇದು 20-25 ಇರಬೇಕು, ಬಟ್ ಹೆಚ್ಚಿಗೆ ಇದೆ. ಪೊಟ್ಯಾಸಿಯಮ್ಮು 280 ಲಾಸ್ಟ್ ಇದೆ, ಇದು 582 ಇದೆ, ಹೆಚ್ಚಿಗೆ ಇದೆ. ಅದೇ ಥರ ಸಲ್ಫರ್ ಇದು 10-15 ಇರುತ್ತೆ, 21 ಇದೆ, ಹೈ ಇದೆ. ಅದೇ ಥರ ಮೈಕ್ರೋನ್ಯೂಟ್ರಿಯಂಟ್ ಅಂತೀವಲ್ಲ ಸರ್, ಅದು ಎಲ್ಲ ಕಡಿಮೆ ಇದೆ, ಕಡಿಮೆ ರೇಂಜಲ್ಲಿದೆ.
1: ಈಗ ಇದಕ್ಕೆ ಇರೋದು ಈಗ ಕೆಲವು ಹೆಚ್ಚಿದಾವೆ, ಕೆಲವು
0: ಕಡಿಮೆ ಇದೆ,
1: ಕೆಲವು ಸರಿ.
0: ಈ ರಿಸಲ್ಟ್ ನೋಡಿಕೊಂಡು ನಾವು ಇಲ್ಲಿ ಶಿಫಾರಸನ್ನು ಮಾಡಿದ್ದೇವೆ.
1: ಏನು ಶಿಫಾರಸು?
0: ಶಿಫಾರಸು ಮಾಡಿದ್ದೇವೆ. ಈಗ ಶಿಫಾರಸಲ್ಲಿ ಇದು V1 ಮಲ್ಬರಿಯನ್ನು ಅವರು ಮಾಡಿದ್ದು,
1: ಬೆಳೆದಿರೋದು.
0: ಅದರಲ್ಲಿ ಅದು ಸಾಯಿಲ್ ಹೆಲ್ತ್ ಕಾರ್ಡ್ ಒಂದು ಪ್ರೋಗ್ರಾಮ್ ಏನಿದೆ, ಅದರ ಪ್ರಕಾರ ನಾವು 3 ವಿಭಾಗದಲ್ಲಿ ಶಿಫಾರಸು ಮಾಡ್ತಾ ಇದ್ದೇವೆ.
1: ಹೇಳಿ ಸರ್, ಯಾವ್ಯಾವುದು?
0: ಫಸ್ಟ್ನೇದು ಏನಿದೆ, ಫಸ್ಟ್ ಕಾಂಬಿನೇಷನ್ನು ಅಮೋನಿಯಂ ಸಲ್ಫೇಟ್ 140 kg, ಸಿಂಗಲ್ ಸೂಪರ್ ಫಾಸ್ಫೇಟ್ 53 kg, ಮ್ಯೂರೇಟ್ ಆಫ್ ಪೊಟಾಸ್ 15 kg. ನೆಕ್ಸ್ಟ್ ಫರ್ಟಿಲೈಸರ್ ಕಾಂಬಿನೇಷನ್ 2, ಅಮೋನಿಯಂ ಸಲ್ಫೇಟ್ 120 kg, ಡೈಅಮೋನಿಯಂ ಫಾಸ್ಫೇಟ್, ಇಲ್ಲಿ ಡೈಅಮೋನಿಯಂ ಹಾಕಿದೆ ನೋಡಿ ಸರ್,
1: ಡಿ ಎ ಪಿ,
0: ಹಾಂ, ಡೈಅಮೋನಿಯಂ ಫಾಸ್ಫೇಟ್ 19 kg, ಮ್ಯೂರೇಟ್ ಆಫ್ ಪೊಟಾಸ್ 15 kg. ಅದೇ ಥರ ಥರ್ಡ್ ಕಾಂಬಿನೇಷನಲ್ಲಿ ಅಮೋನಿಯಂ ಸಲ್ಫೇಟ್ 84 kg. ಆ ಥರ ಇದು ಒಂದು ವರ್ಷದಲ್ಲಿ 3 ಭಾಗ ಮಾಡಿ ಹಾಕೊಳ್ಳಂಗೆ.
1: ಯಾವ್ದಾದ್ರು ಕಾಂಪ್ಲೆಕ್ಸ್ನ ಜೊತೆಗೆ ಹೇಳಿದ್ದೀರಾ? ಅಮೋನಿಯಂ ಸಲ್ಫೇಟ್
0: ಅಂದರೆ NPK ಕಾಂಪ್ಲೆಕ್ಸ್ 17-17-17, 66 kg ಅಂತ, ಅಂದರೆ ಈಕ್ವಲ್ ಆಗಿ ಹಾಕೋಬೇಕಂತ. ಅದೇ ಥರ ಈಗ ಮೈಕ್ರೋನ್ಯೂಟ್ರಿಯಂಟ್ಗೆ ನಾವು ಇಲ್ಲಿ ನಿಮಗೆ ಶಿಫಾರಸು ಕೊಟ್ಟಿಲ್ಲ, ಯಾಕಂದರೆ ನಮ್ಮ ಹತ್ರ ಪೋಷನ್ ಇದೆ.
1: ಓಕೆ,
0: ಆ ಪೋಷನ್ನೇ 7 ml 1 ಲೀಟ್ರಿಗೆ ಆ ಥರ ಹಾಕ್ಬೇಕು ಸರ್.
1: ಓಕೆ, ಮೈಕ್ರೋನ್ಯೂಟ್ರಿಯಂಟ್ನ ನೀವು ವಿಶೇಷವಾಗಿ ಶಿಫಾರಸು ಮಾಡಿಲ್ಲ?
0: ಮಾಡಿಲ್ಲ, ಪೋಷನ್ನೇ ನಾವು ಶಿಫಾರಸು ಮಾಡ್ತಾ ಇರೋದು. ಅದು ನಮ್ಮ ಇನ್ಸ್ಟಿಟ್ಯೂಟಿಂದನೇ ಟೆಕ್ನಾಲಜಿ ಇದೆಲ್ಲ, ಹಂಗಾಗಿ ಪೋಷನ್ನನ್ನು ಶಿಫಾರಸು ಮಾಡ್ತಾ ಇದ್ದೇವೆ.
1: ಓಕೆ,
0: 7 ml 1 ಲೀಟರ್ ನೀರಿಗೆ.
1: ಓಕೆ ಓಕೆ, ಉಳಿದಂತೆ ಮಣ್ಣಿಗೆ ಹಾಕೋದಕ್ಕೆ ತಾವು ರಸಗೊಬ್ಬರ ಮಾತ್ರ ಶಿಫಾರಸು
0: ಮಾಡಿದ್ದೀರಿ? ಮಾತ್ರ ಶಿಫಾರಸು,
1: ಅದು ಬೇರೆ ಬೇರೆ ಕಾಂಬಿನೇಷನ್.
0: ಕಾಂಬಿನೇಷನ್
1: ಇದು ಎಲ್ಲಿದು ಅಂತಂದ್ರೆ ಸರ್, ರೈತಂದು
0: ಸರ್, ಇದು ರೈತ ವೆಂಕಟೇಶಪ್ಪ ಅಂತ, ವಿಲೇಜ್ ಜತವಾರ, ಚಿಕ್ಕಬಳ್ಳಾಪುರ ತಾಲೂಕು, ಡಿಸ್ಟ್ರಿಕ್ ಚಿಕ್ಕಬಳ್ಳಾಪುರ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಇನ್ನೊಂದು ಯಾವುದೋ ಇದೆ ಅಂತ ಹೇಳಿದ್ರಿ, ಅದನ್ನು ಒಂಚೂರು ನೋಡಿ ಸರ್.
4: ಸರ್, ಇನ್ನೊಂದು ಸತೀಶ್ ಅಂತ, ಇವರು ವಿಲೇಜು ಕೇಸವಾರ ಚಿಕ್ಕಬಳ್ಳಾಪುರ. ಇವ್ರದ್ದೊಂದು ಸಾರಿ ನೋಡೋಣ. ಇವ್ರದ್ದು ಸರ್ PH 7.84 ಇದೆ, EC 0.09 ಇದೆ, ಆರ್ಗ್ಯಾನಿಕ್ ಕಾರ್ಬನ್ 0.46 ಇದೆ, ನೈಟ್ರೋಜನ್ನು 175, ಫಾಸ್ಫರಸ್ಸು 34, ಪೊಟ್ಯಾಸಿಯಂ 374, ಸಲ್ಫರು 10.43, ಜಿಂಕು 0.48, ಬೋರಾನ್ನು 1, ಐರನ್ನು 4.2, ಮ್ಯಾಂಗ್ನೀಸು 2.46, ಕಾಪರು 0.18 ಸರ್. ಈಗ ಇದು ಅವ್ರದ್ದು ನಾವು ಮಣ್ಣು ಪರೀಕ್ಷೆ ಮಾಡಿದ್ವಿ ಅಂದರೆ ರಿಸಲ್ಟ್ ಬಂದಿದೆ. ಇದು ಯಾವುದು ಹೆಚ್ಚಿಗಿದೆ ಅಂತಂದರೆ, ಈಗ ನಾರ್ಮಲ್ ಯಾವುದಿದೆ, EC ನಾರ್ಮಲ್ ಇದೆ, ಬಿಲೋ 1 ಅಂತ ಹೇಳ್ತೀವಿ, ಇದು 0.09 ಇದೆ, ನಾರ್ಮಲ್ ಇದೆ. PH ಅಲ್ಕಲೈನ್ ಇದೆ,

0: ಅಂದರೆ ಆಸಿಡಿಕ್, ಸೇವನ್ ಬಿಲೋ ಆಸಿಡಿಕ್ ಹೇಳ್ತೀವಿ ಸರ್. ಸೇವನ್ ಇದ್ರೆ ನ್ಯೂಟ್ರಲ್, ಸೇವನ್ ಮೇಲ್ಗಡೆ ಇದ್ರೆ ಅಲ್ಕಲೈನ್ ಅಂತ ಇರ್ತೀವಿ. ಈಗ ಲೋ ಯಾವುದಿದೆ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಲೋ, ಮತ್ತು ಲೋ ಬಂತು. ಅದೇ ಥರ ನೈಟ್ರೋಜನ್ನು ಕಡಿಮೆ ಇದೆ ಸರ್. ನಾವು ನೈಟ್ರೋಜನ್ ಏನು ಹೇಳ್ತೀವಿ, ಅಪ್ ಟು 175 kg ಇದೆ, ನೈಟ್ರೋಜನ್ ಕಡಿಮೆ ಇದೆ. ಫಾಸ್ಫರಸ್ಸು ಹೆಚ್ಚಿಗಿದೆ, ಮತ್ತು ಪೊಟ್ಯಾಸಿಯಮ್ ಹೆಚ್ಚಿಗೆ ಇದೆ, ಸಲ್ಫರ್ ಮೀಡಿಯಂ ಇದೆ, ಜಿಂಕ್ ಕಡಿಮೆ ಇದೆ, ಬೋರಾನ್ ಮೀಡಿಯಂ ಇದೆ, ಐರನ್ ಕಡಿಮೆ ಇದೆ, ಮ್ಯಾಂಗ್ನೀಸ್ ಮೀಡಿಯಮ್ಮು, ಕಾಪರು ಕಡಿಮೆ ಇದೆ. ಈಗ ಇಲ್ಲಿ ನಾವು ಶಿಫಾರಸು ಮಾಡಿದ್ದು ಅಮೋನಿಯಂ ಸಲ್ಫೇಟು 175 kg, ಸಿಂಗಲ್ ಸೂಪರ್ ಫಾಸ್ಫೇಟು 53 kg, ಮ್ಯೂರೇಟ್ ಆಫ್ ಪೊಟ್ಯಾಸ್ 15 kg. ಇದು ಫಸ್ಟ್ ಕಾಂಬಿನೇಷನಲ್ಲಿ. ಸೆಕೆಂಡ್ ಕಾಂಬಿನೇಷನಲ್ಲಿ ಅಮೋನಿಯಂ ಸಲ್ಫೇಟ್ 150 kg, ಡೈಅಮೋನಿಯಂ ಫಾಸ್ಫೇಟ್ 19 kg, ಮ್ಯೂರೇಟ್ ಆಫ್ ಪೊಟ್ಯಾಸ್ 15 kg. ಅದೇ ಥರ ಕಾಂಬಿನೇಷನ್ 3ದಲ್ಲಿ NPK 83 kg, ಮತ್ತೆ ಅಮೋನಿಯಂ ಸಲ್ಫೇಟ್ ಸೆಪರೇಟ್ ಆಗಿ 105 kg
1: ಹೇಳಿದ್ದೀರಿ.
0: ಹೇಳಿದ್ದೀವಿ ಸರ್. ಈಗ ಮೈಕ್ರೋ ನ್ಯೂಟ್ರಿಯಂಟ್ಗೆ ಯಾವ್ದು ಕಡಿಮೆ ಇದೆ ಅದು ಪೋಷನ್ ಶಿಫಾರಸು ಮಾಡಿದ್ದೀವಿ.
1: ಅಂದ್ರೆ ಗಿಡದ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಲಘು ಪೋಷಕಾಂಶಗಳನ್ನು ಪೋಷಣ ದ್ರವ ಹೊಂದಿದೆ.
0: ಪೋಷಣ ದ್ರವ ಹೊಂದಿದೆ ಸರ್.
1: ಆಯ್ತು, ಬೇರೆ ಇನ್ಯಾವುದಾದ್ರು?
0: ಇನ್ನೊಂದು ಸರ್, ಇದು ಬೆಂಗಳೂರು ರೂರಲ್ ರೈತ ಅಂದರೆ ನಾರಾಯಣ ಸ್ವಾಮಿ ಅಂತೆ. ವಿಲೇಜು ಸೀಗೆಹಳ್ಳಿ, ತಾಲೂಕು ದೊಡ್ಡಬಳ್ಳಾಪುರ, ಬೆಂಗಳೂರು ರೂರಲ್ಲು ಸರ್. ಇವ್ರ ಮಣ್ಣಿಂದ ರಿಸಲ್ಟ್ ನೋಡಬೇಕಂದ್ರೆ pH 7.3 ಇದೆ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ 0.384 ಇದೆ, ಇದು ನಾರ್ಮಲ್ ಇದೆ. pH ನಿಯರ್ ನ್ಯೂಟ್ರಲ್. ಆರ್ಗ್ಯಾನಿಕ್ ಕಾರ್ಬನು 0.56, ಅವೈಲೇಬಲ್ ನೈಟ್ರೋಜನ್ನು 100 ಇದೆ, ಲೋ ಇದೆ. ಅವೈಲೇಬಲ್ ಫಾಸ್ಫರಸ್ 66.53, ಇದು ಹೆಚ್ಚಿಗೆ ಇದೆ. ಅವೈಲೇಬಲ್ ಪೊಟ್ಯಾಸಿಯಮು 134, ಇದು ಮೀಡಿಯಂ ಇದೆ. ಸಲ್ಫರು 8, ಇದು ಲೋ ಇದೆ. ಜಿಂಕ್ 1.46 ಹೈ ಇದೆ. ಅವೈಲೇಬಲ್ ಬೋರನ್ನು 0.76, ಇದು ಮೀಡಿಯಂ ಇದೆ. ಐರನ್ನು 4.62 ಮೀಡಿಯಂ ಇದೆ. ಮ್ಯಾಂಗ್ನೀಸ್ 2.68 ಮೀಡಿಯಂ ಇದೆ. ಅವೈಲೇಬಲ್ ಕಾಪರು 0.2 ಮೀಡಿಯಂ. ಇವಾಗ ಫರ್ಟಿಲೈಸರ್ ಕಾಂಬಿನೇಷನ್ 1, ಅಮೋನಿಯಂ ಸಲ್ಫೇಟ್ 175 kg, ಸಿಂಗಲ್ ಸೂಪರ್ ಫಾಸ್ಫೇಟ್ 53 kg, ಮ್ಯೂರೇಟ್ ಆಫ್ ಪೊಟ್ಯಾಸ್ 19 kg, ಅಮೋನಿಯಂ ಸಲ್ಫೇಟ್ 150 kg, ಡೈಅಮೋನಿಯಂ ಫಾಸ್ಫೇಟ್ 19 kg, ಮ್ಯೂರೇಟ್ ಆಫ್ ಪೊಟ್ಯಾಸ್ 19 kg. ಅದೇ ಥರ ಕಾಂಬಿನೇಷನ್ 3ರಲ್ಲಿ NPK ಕಾಂಪ್ಲೆಕ್ಸ್ 83 kg, ಅಮೋನಿಯಂ ಸಲ್ಫೇಟ್ 105 kg. ಮೈಕ್ರೋ ನ್ಯೂಟ್ರಿಯಂಟ್ ಇಲ್ಲಿ ಯಾವುದು ಕಡಿಮೆ ಏನಿಲ್ಲ ಸರ್. ಇಲ್ಲಿ ಇದಕ್ಕೇನು ಮೈಕ್ರೋ ನ್ಯೂಟ್ರಿಯಂಟ್ ನಾವು ಶಿಫಾರಸು ಮಾಡಿಲ್ಲ. ಬಟ್ ಶಿಫಾರಸು ಮಾಡಲಿಲ್ಲ ಅಂದ್ರೂ ಮೈಕ್ರೋ ನ್ಯೂಟ್ರಿಯನ್ಸು ಪ್ರತಿ ಕ್ರಾಪಿಗೆ 2 ಸಲ ನಾವು ಹಾಕಬೇಕಂತ ಜನರಲ್ ಆಗಿ ರೆಕಮೆಂಡೇಶನ್ ಕೊಡ್ತೀವಿ ಸರ್. ಪೋಷನ್ ಅದು ಯಾಕಂದ್ರೆ ಗ್ರೋತ್ ರೆಗ್ಯುಲೇಟರ್ ಇದೆ, ಹಂಗಾಗಿ ಅದು ಕೊಡ್ತೀವಿ.
1: ಮಣ್ಣಿಗೆ ಹಾಕುವಂತಹ ಯಾವುದು ಲಘು ಪೋಷಕಾಂಶಗಳು ನಿಮ್ಮಿಂದ ಅಭಿವೃದ್ಧಿ ಆಗಿಲ್ವಾ ಸರ್?
0: ಮಣ್ಣಿಗೆ ಹಾಕೋದು ಮಾಡಿದ್ದಾರೆ ಸರ್. ಒಂದು ಅಂಕುರ್ ಅಂತಿದೆ, ಮತ್ತೆ ಬಯೋ ಫರ್ಟಿಲೈಸರ್ ಮಾಡಿದ್ದೀವಿ, ಅಜೋಫಾಸ್ ಸೆರಿಫಾಸ್ ಅಂತ ಬಯೋ ಫರ್ಟಿಲೈಸರ್ ಅಲ್ಲಿ ಅಂಕುರು ಅದು ಮಣ್ಣಿಗೆ ಮಿಕ್ಸ್ ಮಾಡೋದು. ಮತ್ತೆ ಇನ್ನೊಂದು ಈಗ ಡಾಕ್ಟರ್ ಸಾಯಿಲ್ ಒಂದಿದೆ, ಅದು ಕೊಲಾಬರೇಟಿವ್ ಟೆಕ್ನಾಲಜಿ. ಡಾಕ್ಟರ್ ಸಾಯಿಲ್ನು ನಾವು ನೀರಿನ ಮುಖಾಂತರ ಮಣ್ಣಿಗೆ ಸೇರಿಸ್ತಾರೆ.
1: ಅಂದ್ರೆ ಸಿಂಪರಣೆನೂ ಮಾಡಿ ಮಣ್ಣಿಗೂ ಕೊಡಬಹುದಾ ಅಥವಾ?
0: ಇಲ್ಲ, ಡಾಕ್ಟರ್ ಸಾಯಿಲ್ ಓನ್ಲಿ ಮಣ್ಣಿಗೆ ಇದೆ ಸರ್, ಅಂಕುರು ಓನ್ಲಿ ಮಣ್ಣಿಗೆ ಇದೆ. ಇಲ್ಲ ಇಲ್ಲ, ಮಾಡಂಗಿಲ್ಲ.
1: ಪೋಷಣ್ ಕೊಟ್ಟು
0: ಮಾಡಬಹುದು ಸರ್. ಪೋಷನ್ ಇದು ರೆಗ್ಯುಲರ್ ಸರ್, ರೆಗ್ಯುಲರ್ ನಮ್ದು ಪ್ಯಾಕೇಜ್ ಅಲ್ಲಿ ಇದೆ ಅದು. ರೈತರು ಪೋಷನ್ನು 20 days ಒಂದ್ಸಲ 40 days ಓಡಿಬೇಕಂತ ಹೇಳ್ತೀವಿ. ರೈತರಿಗೆ ಬಿಟ್ಟಿದ್ದು. ಕೆಲವೊಬ್ಬರು ರೈತರು ಎಲ್ಲ ಟೆಕ್ನಾಲಜಿನ ಫಾಲೋ ಮಾಡ್ತಾರೆ, ಚೆನ್ನಾಗಿ ಇಳುವರಿ ತಗೊಂತಾರೆ, ಮತ್ತು ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ.
1: ಓಕೆ, ಈಗ ಆ ಮಣ್ಣಿನಲ್ಲಿರುವಂತಹ ವಿಷದ ಅಂಶ ತೆಗೆಯೋದಕ್ಕೆ ತಾವು ಒಂದಷ್ಟು ಕಲ್ಚರಲ್ ಪ್ರಾಕ್ಟೀಸಸ್ ಹೇಳಿದ್ರಲ್ಲ, ಅದನ್ನು ಮತ್ತೊಮ್ಮೆ ಹೇಳ್ಬೋದೇ?
0: ಹಾಂ, ಹೇಳ್ಬೋದು ಸರ್.
1: ಹೇಳಿ.
0: ಈಗ ಯಾವುದೇ ರೈತರು ಬೇರೆ ಕ್ರಾಪಿಂದ ಹಾರ್ಟಿಕಲ್ಚರ್, ವೆಜಿಟೇಬಲ್ ಅಥವಾ ಅದರ್ ಅಗ್ರಿಕಲ್ಚರ್ ಕ್ರಾಪ್ಸ್ ಯೂಸ್ ಮಾಡಾಗೆ ತುಂಬ ವಿಷ ಔಷಧಿಯನ್ನು ಉಪಯೋಗ ಮಾಡ್ತಾರೆ. ಆ ಪೆಸ್ಟ್ ಕಂಟ್ರೋಲ್ ಆಗಿ, ಡಿಸೀಸ್ ಕಂಟ್ರೋಲ್ ಆಗಿ. ಅವರು ಹಿಪ್ಪನೇರಳೆ ಬೇಸಾಯಿಗೆ ಬರಬೇಕಾದ್ರೆ ಅವರು ಮೊದಲು ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಪರೀಕ್ಷೆ ಮಾಡಬೇಕಂದ್ರೆ ಪೋಷಕಾಂಶ ಜೊತೆಗೆ ಪೆಸ್ಟಿಸೈಡಲ್ ಏನಾದರೂ ಅಂಶ ಇದೆ ಅನ್ನೋದು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆ ಮಾಡಿದ್ಮೇಲೆ ಒಂದು ವೇಳೆ ವಿಷ ಅಂಶ ಇದೆ ಅಂದರೆ ನಾವು ರೈತರಿಗೆ ಏನು ಹೇಳ್ತೀವಿ, ಮೆಕ್ಕೆಜೋಳವನ್ನು ನೀವು ನಿಮ್ಮ ಜಮೀನಲ್ಲಿ ಹಾಕೋಬೇಕು.

0: ಅದು 50 to 60 days ಆದಮೇಲೆ ನೀವು ಬೇರ್ ಸಮೇತ ತೆಗಿಬೋದು.
1: ಅಂದ್ರೆ ಈಗ ಹಿಪ್ಪನೇರಳೆ ತೋಟ ಇರುತ್ತೆ ಅವ್ರದ್ದು, ಆ ತೋಟದ 2 ಸಾಲ ಮಧ್ಯನೇ ಜೋಳ ಹಾಕ್ಬಿಟ್ಟು
0: ಆಲ್ರೆಡಿ ತೋಟ ಇರೋ ರೈತರು ಅದು ತೋಟದ ಒಳಗಡೆನೂ ನೀವು ಸಾಸಿವೆಯನ್ನು ಚೆನ್ನಾಗಿ ಹಾಕೋಬಹುದು. ಅಲ್ಲಿ ಮೆಕ್ಕೆಜೋಳ ಹಾಕೋದ್ರಿಂದ ಮೆಕ್ಕೆಜೋಳ ಏನಿದೆ ನ್ಯೂಟ್ರಿಯಂಟ್ ರಿಮೂವಲ್ ಅದು ನಿಮ್ಮ ಮಣ್ಣಲ್ಲಿ ಪೋಷಕ ಎಲ್ಲ ತೆಗೆದ್ಬಿಡುತ್ತೆ, ವಿಷನು ತೆಗಿತೆ ಪೋಷಕಾಂಶನೂ ಹೋಗುತ್ತೆ. ಅದು ಅದಕ್ಕೆ ನಾವು ಆಲ್ರೆಡಿ ನೀವು ಹಾಕಿ ಕ್ರಾಪ್ ಇದ್ರೆ ಮೆಕ್ಕೆಜೋಳಕ್ಕಿನ ಸಾಸಿವೆಯನ್ನು ಉಪಯೋಗ ಮಾಡ್ಕೋಬಹುದು.
1: ಸಾಸಿವೆ
0: ವರ್ಷಗೆ ಅದನ್ನು ಸಾಸಿವೆ ಫ್ಲವರ್ ಬರ್ತಾ ಇರುತ್ತಲ್ಲ ಅವಾಗ ನೀವು ಬೇರೆ ಸಮೇತ ಸಾಸಿವೆ ಗಿಡ ತೆಗಿಬಹುದು, ತೆಗೆದು ಬೇರೆ ಕಡೆ ಸುಡ್ಬೋದು ಅಥವಾ ಮಣ್ಣಲ್ಲಿ ಗೊಬ್ಬರ ಮಾಡ್ಕೋಬಹುದು.
1: ಅಂದ್ರೆ ತಿಪ್ಪೆಗೆ ಹಾಕ್ಬೋದು,
0: ತಿಪ್ಪೆಗೆ ಹಾಕ್ಬೋದು ಸರ್.
1: ಓಕೆ, ಮತ್ತೆ ತಿಪ್ಪೆ ಗೊಬ್ಬರ ಬಳಸಿದ್ರೆ ವಿಷ ವಾಪಸ್?
0: ಇಲ್ಲ ಇಲ್ಲ, ಏನು ಆ ಥರ ಏನಾಗಲ್ಲ. ಅದು ಮತ್ತೆ ಡಿಕಾಂಪೋಸ್ಟ್ ಆಗುತ್ತಲ್ಲ ಅಲ್ಲಿ ಸೂಕ್ಷ್ಮಣುಜೀವಿ ಏನೇನು ಇರ್ತಾವೆ ಪೆಸ್ಟಿಸೈಡ್ ಅನ್ನು ಡಿಗ್ರೇಡ್ ಮಾಡ್ತವೆ.
1: ಓಕೆ, ಹಂಗೆ
0: ಅಷ್ಟು ವಿಷಾಂಶ ಎಫೆಕ್ಟ್ ಇರಲ್ಲ.
1: ಅಂದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ ಇದ್ರೆ, ಅಂದ್ರೆ ಹಿಪ್ಪನೇರಳೆ ಬೆಳೆ ಇದ್ರೆ ಸಾಸಿವೆ ಬೆಳಿಬೇಕು, ಕಿತ್ತಾಕ್ಬೇಕು.
0: ಕಿತ್ತಾಕ್ಬೇಕು ಸರ್.
1: ಇಲ್ಲ ಹೊಸದಾಗಿ ತೋಟ ಮಾಡೋರು ಆ ವಿಷ ಇದೆ ಅಂತಂದ್ರೆ ಮೆಕ್ಕೆಜೋಳ
0: ಬೆಳೆದ್ಬಿಟ್ಟು ಆಮೇಲೆ ನೀವು ಹಿಪ್ಪನೇರಳೆ ಗಿಡ ನಾಟಿ ಮಾಡ್ಕೋಬಹುದು.
1: ಓಕೆ ಓಕೆ, ಅಂತಿಮವಾಗಿ ತಮ್ಮ ಸಂದೇಶ
0: ಇನ್ನೊಂದು ಏನಿದೆ ಸರ್, ಬಾಯಚಾರು ಅಂತ ಇವಾಗ ನಾವು ಹೇಳ್ತಾ ಇದ್ದೀವಿ, ಬಾಯಚಾರು ಸ್ಟಡಿ ಮಾಡ್ತಾ ಇದ್ದೀವಿ. ಬಾಯಚಾರು ಏನು ಮಾಡುತ್ತೆ, ವಿಷಾಂಶವನ್ನು ಅದು ಡಿಗ್ರೇಡ್ ಮಾಡಲ್ಲ ಬಟ್ ಹಿಡಿದು ಇಟ್ಕೊಳ್ಳುತ್ತೆ, ಅದು ಗಿಡಕ್ಕೆ ಬಿಡಲ್ಲ.
1: ಓಕೆ,
0: ಮಣ್ಣಿನಲ್ಲಿ ವಿಷ ಇದ್ರೆ ಅದು ಹಿಡ್ಕೊಂಡು ಬಿಡುತ್ತೆ, ಬೇರ್ ಮುಖಾಂತರ ಗಿಡಕ್ಕೆ ಹೋಗೋದಿಲ್ಲ. ಅದು ಒಂದು ಪದ್ಧತಿ. ಇನ್ನೊಂದು ಇನ್ನೊಂದು ಸೂಕ್ಷ್ಮಣ ಜೀವಿ ಅಂದ್ರೆ ಪೆಸ್ಟಿಸೈಡ್ ಡಿಗ್ರೇಡಿಂಗ್ ಮೈಕ್ರೋ ಆರ್ಗನಿಸಮ್ ಸ್ಕ್ರೀನ್ ಮಾಡ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ, ಸಂಸ್ಥೆನಲ್ಲಿ. ಅದನ್ನು ನಾವು ನೆಕ್ಸ್ಟ್ ಶಿಫಾರಸಲ್ಲಿ ಬರುತ್ತೆ.
2: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
3: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು

0: ಡಾಕ್ಟರ್ ರವೀಂದ್ರ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ?
1: ಹೇಳ್ತೀವಿ ಸರ್, 8884859680.
0: ಇನ್ನೊಮ್ಮೆ ಹೇಳ್ತೀರಾ?
1: 8884859680.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ.
1: 8884859680.
0: ಒಳ್ಳೆಯದು ಡಾಕ್ಟರ್ ರವೀಂದ್ರ ಅವರೇ, ಇದುವರೆಗೂ ಮಣ್ಣು ಪರೀಕ್ಷೆ ಶಿಫಾರಸಿನ ಆಧಾರವಾಗಿ ರಸಗೊಬ್ಬರದ ಬಳಕೆ ಕುರಿತಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು.
1: ವಂದನೆಗಳು ಸರ್. ನಮಸ್ಕಾರ ಸರ್.
2: ಇದುವರೆಗೆ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳ ಶಿಫಾರಸುಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹಿಪ್ಪು ನೇರಳೆಯ ರಸಹೀರುವ ಕೀಟಗಳ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲೆನ್ ಅವರೊಂದಿಗೆ ಸಂದರ್ಶನವಿದೆ.
3: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ.

ರೈತ ಬಾಂಧವರೇ, ಇದುವರೆಗೆ ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯನ್ನ ಕೇಳಿದಿರಿ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ರೈತ ಬಾಂಧವರೇ, ಇನ್ನು ನಾಳೆಯ ನಮ್ಮ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯನ್ನು ಕೇಳುವಿರಿ. ನಾಳಿನ ವಿಷಯ ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ, ಭದ್ರೆಯಿಂದ ಕಾವೇರಿಯವರೆಗೆ ಕಲಿಕೆ. ಈ ವಿಷಯವಾಗಿ ದಾವಣಗೆರೆಯ ಎಕೋ ಅಗ್ರಿಪ್ರೂನರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂ ನಾಗನಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.

ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಪುನಃ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೇಳೋಣ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ

0: ವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ. ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣು ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2ನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಚರ್ಚೆಯ ನಂತರ ಶಾಸನವನ್ನು ಲೋಕಸಭೆಗೆ ಹಿಂತಿರುಗಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಪ್ರಸ್ತುತ 33-37 ಹೆಚ್ಚಿಸಲು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಕಾಯ್ದೆ 1956 ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಲೋಕಸಭೆಯು ಸೋಮವಾರ ಮಸೂದೆಯನ್ನು ಅಂಗೀಕರಿಸಿದೆ. ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಉಪಸಭಾಪತಿಯವರು ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ಈ ವರ್ಷದ ಮೇ ತಿಂಗಳಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33-37 ಹೆಚ್ಚಿಸಲು ಸುಗ್ರೀವಾಜ್ಞೆಯನ್ನು ಪ್ರಕಟಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆ ಕುರಿತು ಚರ್ಚೆಯನ್ನು ಪ್ರಾರಂಭಿಸಿದ ಕಾಂಗ್ರೆಸ್ನ ವಿವೇಕ್ ತಂಖಾ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33-37 ಹೆಚ್ಚಿಸಲು ಸುಗ್ರೀವಾಜ್ಞೆ ತರುವ ಉದ್ದೇಶವನ್ನು ಪ್ರಶ್ನಿಸಿದರು. ಚರ್ಚೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿಯ ಸಂಗೀತಾ ಯಾದವ್ ಸುಪ್ರೀಂಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮಸೂದೆಯು ಐತಿಹಾಸಿಕ ಮತ್ತು ದೂರದೃಷ್ಟಿಯ ಹೆಜ್ಜೆಯಾಗಿದ್ದೇ ಎಂದು ಬಣ್ಣಿಸಿದರು. ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಕಾರಿ ಗುಂಪಿನ 2ನೇ ಸಭೆ ಇಂದು ಮುಕ್ತಾಯಗೊಂಡಿತು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಡಿಒಪಿಟಿ ಆಯೋಜನೆ ಮಾಡಿದಂತಹ ಈ ಸಭೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಡಿಒಪಿಟಿ ಕಾರ್ಯದರ್ಶಿ ರಚನಾ ಶಾ ಪುನರುಚ್ಚರಿಸಿದರು. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಲೆ ಮರೆಸಿಕೊಂಡಿರುವಂತಹ ಆರೋಪಿಗಳನ್ನು ಪತ್ತೆಹಚ್ಚಲು ಹಾಗೂ ಹಸ್ತಾಂತರ ಪ್ರಕ್ರಿಯೆಗೆ ನೆರವಾಗುವ ಬ್ರಿಕ್ಸ್ ಕಾನೂನು ಜಾರಿ ಅಧಿಕಾರಿಗಳ ಜಾಲ ಸ್ಥಾಪಿಸುವ ಭಾರತದ ಪ್ರಸ್ತಾವನೆಗೆ ಸದಸ್ಯ ರಾಷ್ಟಗಳು ತಾತ್ವಿಕ ಒಪ್ಪಿಗೆ ನೀಡಿದವು. ಅಲ್ಲದೆ ಆರೋಪಿಗಳ ಪತ್ತೆಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಳ್ಳಲು ಹೊಸ ಬ್ರಿಕ್ಸ್ ಅನೌಪಚಾರಿಕ ಸಹಕಾರವನ್ನು ಸ್ವಾಗತಿಸಲಾಯಿತು. ಆಸ್ತಿ ಮರುಪಡೆಯುವಿಕೆ, ಗಡಿ ಆಚೆಗಿನ ಭ್ರಷ್ಟಾಚಾರ ನಿಯಂತ್ರಣ ಹಾಗೂ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಆಡಳಿತಕ್ಕೆ ಬ್ರಿಕ್ಸ್ ರಾಷ್ಟಗಳ ನಡುವೆ ಪ್ರಾಯೋಗಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಹೈದರಾಬಾದ್ ಸಭೆ ಮಹತ್ವದ ಅಡಿಪಾಯ ಹಾಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಒಡಿಶಾದ ಬೇರ್ಹಾಂಪುರ್ ಸಮೀಪದ ಧವಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದರೊಂದಿಗೆ ಒಡಿಶಾದಲ್ಲಿ ಅವರ 3 ದಿನಗಳ ಪ್ರವಾಸ ಮುಕ್ತಾಯಗೊಂಡಿತು. ರಾಷ್ಟಪತಿಯವರು ಗೋಪಾಲಪುರದಲ್ಲಿರುವಂತಹ ಸೇನಾ ವಾಯು ರಕ್ಷಣಾ ಕಾಲೇಜಿಗೂ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಬೋಧಕ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಝಿಕ್ ಸಹ ಉಪಸ್ಥಿತರಿದ್ದರು. ಪ್ರವಾಸದ ಸಂದರ್ಭದಲ್ಲಿ ರಾಷ್ಟಪತಿಯವರು ಕಟಕ್ನಲ್ಲಿ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದರು. ನಂತರ ರಾಷ್ಟಪತಿಯವರು ವಿಶೇಷವಾಗಿ ರಾಷ್ಟಪತಿಗಾಗಿ ಕಾರ್ಯನಿರ್ವಹಿಸುವಂತಹ ಪ್ರೆಸಿಡೆಂಟ್ ಸ್ಪೆಷಲ್ ರೈಲಿನಲ್ಲಿ ಬೆರ್ಹಂಪುರ್ನಿಂದ ಭುವನೇಶ್ವರಕ್ಕೆ ಪ್ರಯಾಣಿಸಿದರು. ಅಲ್ಲಿಂದ ನವದೆಹಲಿಗೆ ತೆರಳುವ ಮೂಲಕ ತಮ್ಮ ತವರು ರಾಜ್ಯದ 3 ದಿನಗಳ ಪ್ರವಾಸವನ್ನು ಅವರು ಮುಕ್ತಾಯಗೊಳಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟಪತಿ ಭವನ ಇಂದು ಈ ಉಪಹಾರ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗಿಯಾಗಲು ಆಸಕ್ತಿ ಹೊಂದಿರುವವರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು ಉಪಹಾರ .raashtrapatibhavan.gov.in ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವಂತಹ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಲೋಕಸಭೆ ಅಂಗೀಕರಿಸಿದೆ. ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಣೆ ಮಾಡಲಾಯಿತು. 2:00 PM ಸದನದಲ್ಲಿ ಕೇಂದ್ರ ಹಣಕಾಸು

0: ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕರ್ಸ್ ಬುಕ್ಸ್ಗೆ ಸಂಬಂಧಿಸಿದ ಪುರಾವೆಗಳಿಗೆ ಒಳಪಡುವ ಕಾನೂನನ್ನು ಒದಗಿಸಲು ಮತ್ತು ಅದನ್ನು ಸಮಕಾಲೀನ ಡಿಜಿಟಲ್ ಬ್ಯಾಂಕಿಂಗ್ ಪದ್ಧತಿಯೊಂದಿಗೆ ಹೊಂದಿಸಲು ಪ್ರಯತ್ನಿಸುವ ಮಸೂದೆಯನ್ನು ಮಂಡಿಸಿದರು. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಆ ಪ್ರಕಾರ ಬ್ಯಾಂಕರ್ಸ್ ಬುಕ್ಸ್ನ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಯು ಸಾಕ್ಷಿಯಾಗಿ ಸ್ವೀಕಾರಾರ್ಹ ಮಾನ್ಯ ಮತ್ತು ಕಾನೂನುಬದ್ದವಾಗಿ ಜಾರಿಗೊಳಿಸಬಹುದಾದಂತಹ ನಿಬಂಧನೆಯನ್ನು ಮಸೂದೆ ಒಳಗೊಂಡಿದೆ. ವಿರೋಧ ಪಕ್ಷದ ಗದ್ದಲದ ನಡುವೆಯೇ ಯಾವುದೇ ಚರ್ಚೆಯಿಲ್ಲದೆ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಿ ವ್ಯಾಪಾರ ನೀತಿ 2023 ಅಡಿಯಲ್ಲಿ ಕೇಂದ್ರ ಸರ್ಕಾರವು ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತು ಚೌಕಟ್ಟನ್ನು ಕಾರ್ಯಗತಗೊಳಿಸಿದೆ. ಇದು ಭಾರತದಲ್ಲಿ ಉತ್ಪಾದಿಸುವ ಸರಕುಗಳ ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತಿಗೆ ಅನುಕೂಲವಾಗುವಂತೆ ಈ ಚೌಕಟ್ಟು ಸಮಗ್ರ ನೀತಿ ಮತ್ತು ಕಾರ್ಯವಿಧಾನದ ಚೌಕಟ್ಟನ್ನು ಒದಗಿಸುತ್ತದೆ. ಅದರಂತೆ ನಿಯಂತ್ರಕ ಮೇಲ್ವಿಚಾರಣೆಯನ್ನು ನಿರ್ವಹಿಸುವಾಗ ಇ ಕಾಮರ್ಸ್ ರಫ್ತಿನ ಪ್ರಯೋಜನಗಳು ಭಾರತೀಯ ತಯಾರಕರು ಮತ್ತು ಎಂಎಸ್ಎಂಇಗಳಿಗೆ ಸೇರುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಹಲವಾರು ಸುರಕ್ಷತಾ ಕ್ರಮಗಳನ್ನು ಒಳಗೊಂಡಿದೆ. ನೋಂದಾಯಿತ ರಫ್ತುದಾರರಿಗೆ ಆನ್ ರೆಕಾರ್ಡ್ ಮೂಲಕ ರಫ್ತು ಮಾತ್ರವಲ್ಲದೆ ದಾಸ್ತಾನು ಕಾರ್ಯಾಚರಣೆಗಳನ್ನು ಸಹ ಚೌಕಟ್ಟು ಸಕ್ರಿಯಗೊಳಿಸುತ್ತದೆ. ಇದು ವಿದೇಶಿ ಖರೀದಿದಾರರಿಂದ ಪಾವತಿಯ ಸ್ವೀಕೃತಿಯನ್ನು ಲೆಕ್ಕಿಸದೆ ನಿಗದಿತ ಸಮಯದ ಒಳಗೆ ಭಾರತೀಯ ಮಾರಾಟಗಾರರಿಗೆ ಸಕಾಲಿಕ ಪಾವತಿಗಳನ್ನು ಸಹ ಒದಗಿಸುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಒಂದು ದಿನದ ಅಧಿಕೃತ ಪ್ರವಾಸಕ್ಕಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇಂದು ಕೊಲಂಬೋ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾದಲ್ಲಿನ ಭಾರತದ ಹೈಕಮಿಷನರ್ ಸಂತೋಷ್ ಝಾ ಮತ್ತು ಶ್ರೀಲಂಕಾ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸ್ವಾಗತ ಕೋರಿದರು. ಶ್ರೀಲಂಕಾ ಅಧ್ಯಕ್ಷ ಅನುರುಕುಮಾರ ದಿಸ್ಸಾ ನಾಯಕೆ, ಪ್ರಧಾನಿ ಹರಿಣಿ ಅಮರಸೂರ್ಯ ಹಾಗೂ ವಿದೇಶಾಂಗ ಸಚಿವ ವೆಜಿತಾ ಹೆರತ್ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ವಿಕ್ರಮ್ ಮಿಸ್ರಿ ಭೇಟಿ ಮಾಡುವ ನಿರೀಕ್ಷೆ ಇದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ 7 ವರ್ಷಗಳ ಹಿಂದೆ 370 ಮತ್ತು 35 ಎ ವಿಧಿಗಳನ್ನು ರದ್ದುಗೊಳಿಸಿದ ನಂತರ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಗತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂವಿಧಾನದ ಸಂಪೂರ್ಣ ಅನ್ವಯದಿಂದಾಗಿ ಮಹಿಳೆಯರು ಹಾಗೂ ಹಿಂದುಳಿದ ಸಮುದಾಯಗಳು ಸಬಲೀಕರಣಗೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ರಾಷ್ಟೀಯ ಏಕತೆಯ ದೃಷ್ಟಿಕೋನ 2019 ಆಗಸ್ಟ್ 5 ಐತಿಹಾಸಿಕವಾಗಿ ಸಾಕಾರಗೊಂಡಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಪ್ರಗತಿಗೆ ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಳೆ ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ, ಕೊಂಕಣ ಮತ್ತು ಗೋವಾದಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಈ ವೇಳೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಮಹಿಳಾ ವಿಭಾಗ ಉತ್ತಮ ಪ್ರದರ್ಶನವನ್ನು ನೀಡಿದ್ದು ಅನ್ಮೋಲ್ ಬರ್ಖ್ ಸೇರಿದಂತೆ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2 ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಆದರೆ ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಭಾರತದ ಎಲ್ಲ 6 ಆಟಗಾರರು ಮೊದಲ ಸುತ್ತಿನಲ್ಲೇ ಪರಾಭವಗೊಂಡರು. ಮಹಿಳಾ ಸಿಂಗಲ್ಸ್ನಲ್ಲಿ ಅನ್ಮೋಲ್ ಬರ್ಕ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್, ಅಸ್ಮಿತಾ ಚಾಲಿಹಾ, ಇಶಾರಾಣಿ ಬರುವ, ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಲಗ್ಗೆಯಿಟ್ಟರು. ಮಹಿಳಾ ಡಬಲ್ಸ್ನಲ್ಲಿ ಸೋನಾಲಿ ಸಿಂಗ್ ಮತ್ತು ರೀತಿಕಾ ಠಾಕರ್ ಜೋಡಿ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಶ್ರುತಿ ಮಿಶ್ರಾ ಹಾಗೂ ಈಶಾನ್ ಭಟ್ನಾಗರ್ ಜೋಡಿ ಕೂಡ 2 ಸುತ್ತಿಗೆ ಪ್ರವೇಶ ಪಡೆಯಿತು. ಪುರುಷರ ಡಬಲ್ಸ್ನಲ್ಲಿ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್

0: ಜೋಡಿ ಆರನೇ ಶ್ರೇಯಾಂಕದ ಥಾಯ್ಲೆಂಡ್ ಜೋಡಿಯನ್ನ ಮಣಿಸಿ ಅಚ್ಚರಿಯ ಗೆಲುವು ದಾಖಲಿಸಿ ಎರಡನೇ ಸುತ್ತಿಗೆ ಪ್ರವೇಶ ಪಡೆಯಿತು. ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಸಮತೋಲಿತ ವಿಧಾನ ಅನುಸರಿಸುವ ಅಗತ್ಯವಿದೆ ಎಂದು ಪರಿಸರ ಸಚಿವರಾದಂಥ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಷ್ಟೀಯ ಮಾನವ ವನ್ಯಜೀವಿ ಸಂಘರ್ಷ ಪೋರ್ಟಲ್ ಮತ್ತು ಶ್ರೇಷ್ಠತಾ ಕೇಂದ್ರವು ದತ್ತಾಂಶ ಆಧಾರಿತ ಕಾರ್ಯತಂತ್ರ ರೂಪಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಕೇರಳ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳು ಸಂಘರ್ಷ ತಗ್ಗಿಸುವ ಕ್ರಮಗಳು, ಸಮುದಾಯದ ಸಹಭಾಗಿತ್ವ ಮತ್ತು ತಂತ್ರಜ್ಞಾನದ ಬಳಕೆ ಕುರಿತು ಪ್ರಸ್ತಾವನೆ ಮಾಡಿದವು. ಚಲನಚಿತ್ರ, ದೂರದರ್ಶನ, ಪ್ರಸಾರ, ಡಿಜಿಟಲ್ ಮಾಧ್ಯಮ ಮತ್ತು ಕಂಟೆಂಟ್ ಕ್ರಿಯೇಷನ್ಗೆ ಮುಂಬೈ ದೇಶದ ಪ್ರಮುಖ ಕೇಂದ್ರವಾಗಿ ಮುಂದುವರೆದಿದ್ದು, ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಬೆಳವಣಿಗೆಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಎಂದು ಕೇಂದ್ರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ, ಭ್ರಷ್ಟಾಚಾರ ವಿರುದ್ದ ಶೂನ್ಯ ಸಹಿಷ್ಣುತಾ ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರಿ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಏಳು ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 7:46. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಆಪ್ತ ಮಿತ್ರ ಚಿತ್ರದ ಈ ಗೀತೆ ಹಾಡಿದ್ದಾರೆ ಹರಿಹರನ್ ಹಾಗೂ ಗುರುಕಿರಣ್. ಸಾಹಿತ್ಯ ಚಿ ಉದಯಶಂಕರ್ ಅವರದು, ರಾಗ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್.

ಈಗ ಕೇಳೋಣ ಯಜಮಾನ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಚಿತ್ರ ಹಾಗೂ ಸಂಗಡಿಗರು. ಸಾಹಿತ್ಯ ಕೆ ಕಲ್ಯಾಣವರದು. ರಾಗ ಸಂಯೋಜಕರು ರಾಜೇಶ್ ರಾಮನಾಥ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಜೀವಕ್ಕೆ ಜೀವ ಚಿತ್ರದ ಈ ಗೀತೆಯನ್ನ ಗಾಯಕಿ ಎಸ್ ಜಾನಕಿ. ಶ್ರೀ ಉದಯ್ ಶಂಕರ್ ಅವರ ಸಾಹಿತ್ಯವನ್ನು ಸಂಗೀತ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಕೇಳುಗರೆ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6. ಈಗ 8 ಗಂಟೆಯ ಸಮಯ. ಇನ್ನು ಕೇಳೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಸಮೀಕ್ಷಾ.
1: ये आकाशवाणी है, अब आप सर फिरोजी से संसद में आज हुई कार्यवाही की समीक्षा सुनिए.

ಬಾನುಲಿ ನಾಟಕ ಸರಣಿ ಇಂದಿನ ನಾಟಕ ಮೂಡಲ ಸೀಮೆಲಿ ಕೊಲೆಗಿಲೆ ಮುಂತಾಗಿ. ಬಾನುಲಿ ನಾಟಕ ರೂಪ ಜಿಪಿ ಬಸವರಾಜು. ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ದೇವನೂರು ಮಹಾದೇವ ಅವರ ಮೂಡಲ ಸೀಮೆಲಿ ಕೊಲೆಗಿಲೆ ಮುಂತಾಗಿ ಕಥೆಯ ನಾಟಕ ರೂಪ.

0: ಈ ನಾಟಕಕ್ಕೆ ಹಾಸ್ಯಗಾರ ಬೇಕಾಗಿಲ್ಲ, ಸೂತ್ರಧಾರನೂ ಬೇಕಾಗಿಲ್ಲ. ಆದರೂ ಸೂತ್ರಧಾರನಾಗಿ ನಾನಿಲ್ಲಿ ಬಂದಿದ್ದೇನೆ. ಸೂತ್ರಧಾರನೆಂದು ಮೇಲಿಂದ ಮೇಲೆ ಕಾಣಿಸಿಕೊಂಡು ನಿಮಗೆ ರಸಭಂಗವನ್ನು ಮಾಡೋದಿಲ್ಲ, ನಿಮ್ಮ ತಲೆಯನ್ನು ತಿನ್ನೋದಿಲ್ಲ. ಬಿಡಿ ಬಿಡಿಯಾದ ಸಂಗತಿಗಳನ್ನು ಕೂಡಿಸಲು ಒಬ್ಬರು ಬೇಕಲ್ಲ, ಅಂಥ ಕೆಲಸ ನಾನು ಮಾಡ್ತೇನೆ. ಸೂತ್ರಧಾರ ಎಂದರೆ ನಾನೇನು ಈ ನಾಟಕದ ನಾಯಕನಲ್ಲ, ಖಳನಾಯಕನೂ ಅಲ್ಲ. ಹಾಗೆ ನೋಡಿದರೆ ಈ ನಾಟಕದಲ್ಲಿ ನೀವೆಲ್ಲ ಅಂದುಕೊಳ್ಳುವಂಥ ನಾಯಕನೂ ಇಲ್ಲ. ಖಳನಾಯಕರಂತೂ ಬಹಳ ಜನ ಇರಬಹುದು. ಜನರ ಮಾತು ಬಿಟ್ಟು ಒಂದು ಸೀಮೆ ಕಥೆಯಿಂದಲೇ ಶುರು ಮಾಡೋಣ. ಕೊಲೆಗೂ ದರೋಡೆಗೂ ಈ ಮೂಡಲ ಸೀಮೆ ಪ್ರಸಿದ್ಧವಾಗಿದೆ ಅಂತಾರೆ. ಈ ಸೀಮೆಯ ಜನ ಒರಟರು ಎಂದು ಯಾರನ್ನೇ ಕೇಳಿದ್ರೂ ಹೇಳ್ತಾರೆ. ಈ ಸೀಮೆಯ ಅಂಚಿಗೆ ಸೇರಿದ ಹಾಗೆ ಒಂದು ಊರಿದೆ. ಅಲ್ಲೊಬ್ಬ ರಂಗಪ್ಪ ಅಂತವನೇ. ಅವನನ್ನು ರಂಗ, ರಂಗಪ್ಪ, ರಂಗಸ್ವಾಮಿ ಅಂತ ಆ ಊರಿನ ಜನ ತಮಗೆ ತಕ್ಕ ಹಾಗೆ ಕರೀತಾರೆ. ಅವನ ಅಪ್ಪ ಅವ್ವ ಎತ್ತಲವರೋ ಏನೋ. ಅವನಂತೂ ಎರಡು ಬೆಳೆ ಪೈರಿನಿಂದಲೂ ಮಣ್ಣನ್ನೇ ಮೈ ಕೈಗೆ ಮೆತ್ಕೊಂಡು ಬೆಳೆದಂಥವನು. ಅವನಿಗೆ ಅವನಪ್ಪನ ಕಾಲದಿಂದಲೂ ಅವನದಾದ ಆಸ್ತಿ ಎಂಬುದಿಲ್ಲ. ಒಂದು ಜೋಪಡಿ, ಒಂದು ಹೆಂಡತಿ, ಒಂದು 6-7 ವರ್ಷದ ಮಗ ಇದ್ದು ಅದಷ್ಟೇ ಅವನ ಆಸ್ತಿ ಎಂಬತ್ತಿದೆ. ಅಂಥ ರಂಗಪ್ಪನ ಜೋಪಡಿ ಊರಿಂದ ಚೂರು ಅತ್ತತ್ತ ಎನ್ನುವ ಹಾಗಿದೆ. ಅಲ್ಲಿ ಅವ ಯಾಕೋ ಕೈ ಚೆಲ್ಲಿಕೊಂಡು ಕುಂತುಬಿಟ್ಟವನೆ. ಅವನ ಎದುರಿಗೆ ಹೆಂಡತಿಯು ಮಗನ ಹರಿದ ಚಡ್ಡಿಗೆ ಸೂಜಿ ಚುಸ್ತಾ ತೆಗಿತಾ ಹೊಲಿಯೋದ್ರಲ್ಲಿ ಮುಳುಗವಳೆ. ಅವರ ಮಾತನ್ನ ಕೇಳೋಣ ಬನ್ನಿ.
1: ಏ ಎಂತ ತಮ್ಮಿ, ನಿನ್ನ ಮಗಂಗೆ ಮುಸ್ಸಂಜಾಲೆ ನಿದ್ದೆ ಹಿಡ್ಕೊಂಡದೆ?
2: ಒಂದ್ ಚಡ್ಡಿ ಬೇಕು, ಚಡ್ಡಿ ಬೇಕು ಅಂತ ಚಂಡಿ ಹಿಡಿದಿತ್ತು. ಅಳ್ತಾ ಮನಿ ಕತ್ತು. ಅಲ್ಲ, ಮುಂದಿನ ವಾರ ಸಂತ್ಕಿಂತ್ಕ ಹೋದ್ರ ತನ್ನಿ ಒಂದ? ಅಯ್ಯ ಎಂತದ ಇದು, ಆ ಇಲ್ಲ ಹೂ ಇಲ್ಲ, ಎಲ್ಲದಕ್ಕೂ ಹಿಂಗೇನ ನಿಂದು? ಬರೋದು ಮಳೆಗಾಲ, ಮಲಿಕಳಕ ಒಂದ್ ತಾವಂತನ ಇರ್ಲಿ, ಹುಲ್ ತಂದು ಚಾವಣಿ ಹಾಕು ಅಂತ ಬಡ್ಕೊಂಡದೇ ಬಂತು. ಅದಕ್ಕೂ ಆ ಇಲ್ಲ ಹೂ ಇಲ್ಲ, ಅಯ್ಯೋ ಎಂತ ಬಾಳೆ ಒಯ್ದು.
1: ಒಂದ್ ಬೀಡಿ ತುಂಡಾರ ಇದ್ದದ ನೋಡ್ತೀನಿ ತಡಿ.
2: ವಸೀರು ಬೆಂಕಿ ತತ್ತೀನಿ.
1: ಇಲ್ ಕಣ, ಬೀಡಿ ಸಿಗ್ನಿಲ್ಲ, ಬೆಂಕಿ ಇಟ್ಬಿಡು. ಏನಮ್ಮೆ ಏನಾರ ಉಣ್ತ ಮಗ?
2: ಮಧ್ಯಾಹ್ನದ್ದೇ ತಂಗಳು ಮಾಡಕ್ತಾನೆ, ಏನಿದ್ದದು.
1: ಹೊಸ ಗೌಡ್ರನ್ನಾರು ನೋಡ್ಕೊಂಡು ಬತ್ತೀನಿ ತಾಳು.
2: ಗೌಡ್ರು ಕಂಡ್ಬಿಟ್ರೆ ತನ್ನ ಹೊಟ್ಟೆ ಒಳಗೆ ಜೀವ ಆಡ್ತದೆ ಅಂತವನೇ ಇವನು. ಇವನ್ ಮಾಡೋ ಉಳುಮೆಗೆ ಗೌಡ್ರ ಹಟ್ಟಿ ಕಂಬ ನಿಂತದೆ ನೋಡಿ ಅಂತ ಊರವ್ರಂತಾರೆ. ಇವನ್ ದುಡಿಮೆ ನಿಂತೇ ಇಲ್ಲ, ದಿನ ಗೇಯ್ಬೇಕು ಅಂದ್ರೆ ತೊಂದರೆ ಉಂಟು, ಇಲ್ದಿದ್ರೆ ಇಲ್ಲ. ಹುಟ್ಟಾಗಿಂದ ದಿನಾನು ಊರ್ ಗೌಡ್ರು ಹೊಲದಲ್ಲಿ ಹಗಲು ಮಾಡ್ತಾ ಬಂದವನೆ. ಯಾಕ ರಜಾ, ಯಾಕಪ್ಪ ಕುಸೆ ಕನ್ಸ್ ಕಂಡ್ಯಾವ? ಯಾಕವ ಏನ್ ಕನ್ಸ್ ಕಂಡೆ? ಏಳು ಮಗ
3: ಅವ ಪಟೇಲ್ರು ಸಂಭಪ್ಪ ಅವನ್ನೆಲ್ಲ ಅವ ಅವ ನನ್ನ ರಾಜ ಅನ್ನಕ್ಕಿಲ್ವಂತ ಕಣ್ಣವಯ್ಯ. ಓ ನೀವು ಒಲ ರುಕ್ಕಲ್ಲ ಅದಕ್ಕ ನಿನ್ಗ ರಾಜ ಅನ್ನಕ್ಕಿಲ್ಲ, ಗೀಜ ಅಂತೀನಿ ಅಂತಾನೆ
2: ಕವಯ್ಯ. ನೀ ಜಾಣಕಪ್ಪ, ಅವ್ನು ಸಿಂತೆಗೆಲ್ಲ ಹೋಗ್ಬೇಡ, ಸುಮ್ಕಿರಪ್ಪ ಅವಳು ಬೇಡ ಸುಮ್ಕಿರು.
3: ಆಯ್ತು ಕವ್ವ.
4: ವಾ

0: ಹೇಳಪ್ಪ.
1: ಬೊವ್ವ ಇಲ್ಲಿ ಒಂದ್ ಮಾತು ಹೇಳ್ತೀನಿ.
0: ಅದೇನ್ ಹೇಳಪ್ಪ?
1: ಅಬ್ಬಯ್ಯ, ಅದೇ ನಮ್ಮ ಹೊಸ ಮೇಷ್ಟ್ರು.
0: ಹ್ಞೂ.
1: ಅವರು ಅವರು ಅವರು ನಮ್ ಜಾತಿನಿ ಅಂತೆ.
0: ಅದ್ ನಂಗೂ ಗೊತ್ತು ಮಗ.
2: ನಿನ್ಗೂ ಮೊದ್ಲೇ ಗೊತ್ತೈತೇನಾವಯ್ಯ. ವಾಗವ್ವ.
1: ಅವ್ವ, ಆಮೇಲ ಆಮೇಲ
0: ಏನ್? ಆಮೇಲ
1: ಅದೇ ಅವ್ರವ್ರಲ್ಲ, ಅವರು ಅವರು ಅವ್ರಗಳಸ್ಲೇ.
0: ಅಯ್ಯೋ, ಅದ್ಯೋ ನ ಕಟ್ಕಿಟ್ಲ ಹೇಳಪ್ಪ.
1: ಅದಕ್ಕೆ ವೈ, ಅವರು ಅವ್ರಗಳಸ್ಲೇ ನೀರ್ ಕುಡಿತಾರ, ಆಮೇಲ ಆಮೇಲ ಅವ್ರು ಜಗಲಿ ಮೇಕ್ಕೆ ಹೋಯ್ತಾರಕ ವೈ.
0: ಅದ್ ನನಗ್ ಗೊತ್ತಿತ್ತು ಮಗ.
2: ಇದೂನು ನಿನ್ ಗೊತ್ತೈತೇನವ? ಹೋಗವ, ನಿನ್ಗೆಲ್ಲಾನು ಗೊತ್ತು. ನಾನು ಏನ್ ನೋಡ್ಲಿ ನಿನ್ಗೆ? ಹೋಗವ, ನನ್ ಹೋಗ.
0: ಇಲ್ಲ ಇಲ್ಲಕ್ಕಪ್ಪ, ಇಲ್ಲೋಡು ಇಲ್ಲೋಡು, ನೀ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ಕಣ. ಆಯ್ತಾ, ನೀ ಜಾಣಕಂತೆ ಮಗ. ಮೊನಿಕಪ್ಪ ನೀನ್ ಇವಾಗ ಮುಕ್ಕು, ಮೊನಿಕ ಮಗ್ನೆ ಮುಕ್ಕಪ್ಪ.
1: ಆಯ್ತು ಕಪ್ಪ,
0: ಮುಕ್ಕು ಇವಾಗ. ಇನ್ನೇನಾದ್ರ ಹೊಟ್ಟೆ ಹಸಿತದೆ ಅಂತ ಚಂಡಿ ಹೊಡೆದ್ರೆ ಯೋನಪ್ಪ ಗತಿ ಶಿವನ. ಮನಿಕ ಮಗ, ಅಪ್ಪ ಮನಿಕೋ ಇವಾಗ.
3: ನಂಜನಗೂಡಲ್ ದಿಕ್ಕಗ ಹೋದ ಗೌಡ್ರು ಬಂದವರೋ ಬಂದಿಲ್ವೋ, ವಾದ ವಾರ ಆ ನರಸಮ್ಮನಿಗೆ ವರ್ಗವಂತೆ ಅಂತ ಊರೆಲ್ಲ ಮಾತಾಡ್ಕತ್ತು. ಈಗ ಗೌಡ್ರು ಬಂದಿದ್ರೆ ಆ ನರಸಮ್ಮನಿಗೆ ವರ್ಗ ಇಲ್ಲ. ವರ್ಷದ ಕಾಲಕ್ಕೆ ಊರಿಗೆ ಒಂದು ನರ್ಸ್ ಬೇಕು ಅಂತ ಮ್ಯಾಲಿನವ್ರ ಜೊತೆಗೆ ಒಡೆದಾಡಿ ತಂದವರು ಅವರೇ. ನರ್ಸಮ್ಮ ಬಂದಾಗ ಕಿರಿಸ್ತಾಂದವಳು ಅಂತ ಯಾರೂ ಮನೆಯೇ ಕೊಟ್ಟಿರಲಿಲ್ಲ. ಆಗ ಗೌಡರು ತಮ್ಮ ಜಗಲಿ ಮನೆಗೆ ಬಾಡಿಗೆನೂ ಬೇಡ ಏನೂ ಬೇಡ ಅಂತ ಬಿಟ್ಕೊಟ್ರು. ಅವಳು ಬಂದವಳೆ ಊರಿಗೆ ಒಂದಾಗ್ಬಿಟ್ಲು. ಆಮೇಲೆ ಊರು ಅಂದರೆ ಆ ಜಾತಿ ಈ ಜಾತಿ ಅಂದೆ ನಮ್ಮ ಪಡ್ಡಿ ಅಣ್ಣಗಳುವೆ ಅವಳಂತೆ ಆಗೋದಕ್ಕೆ ತೆವಳ್ತಾ ಇದ್ವು. ಗೌಡರು ವಾದವಾದ ದಿಕ್ಕಿಗೆಲ್ಲ ಕೆಲಸಗಳು ತಂತಾನೆ ಉಟ್ಕಂತವೆ. ಗೌಡ್ರು ಬಂದವರು ಬಂದಿಲ್ವೋ? ವಾರದಿಂದ ಹೋದಾಗ ನಾಲ್ಕು ಸೇರು ಜೋಳ ತಂದಿಟ್ಟು ಗೌರವರು ಮುಖ ತಿರುಗಿಸ್ಕೊಂಡು ಹೋಗ್ಬಿಟ್ರು. ಗೌಡ್ರು ಕಂಡಿ ಸಣ್ಣಾಗಿ ಇನ್ನು ಫಸಲು ಬರೋ ಗಂಟ ಕೇಳಬೇಡ ಇವನೇ ಅಂದವರೇ ಸರ್ರನೆ ಅವರು ಹೋದ್ರು. ಇವತ್ತು ಯಾವ ಮುಖ ಹೊತ್ತು ಅವ್ರನ್ನ ಕಂಡು ಕೇಳಿ? ಅಸ್ತಮಲಗಿರೋ ಮಗ, ಬಿಳಿಸಿಕೊಂಡು ಕುಂತು ಮಾತಾಡದೆ ಆವು ಅನ್ನೋ ನಮ್ಮ ಅಟ್ಟಿಯವಳು ಹುಟ್ಟದಾಗ್ಲಿಂದುವೆ ಎಷ್ಟೇ ಹೆಂಗೆ ಅವಿಚವಿಯಾಗಿ ಗೇದ್ರುವೆ ಹೊಟ್ಟೆ ತುಂಬ ಒಂದ್ಸಾಕಿ ಇದುವರೆಗೂ ಆದ್ನಿಲ್ಲ. ಅಲ್ಲಿ ದುಡಿಬೇಕು, ಇಲ್ಲಿ ಕೊಡಬೇಕು, ಕೊಟ್ಟದ್ದು ಇಸ್ಕೊಂಡು ಬಂದು ಹೊಟ್ಟೆ ವ್ಯಾಪ್ತಿ ನಡೆಸಬೇಕು. ಆಮೇಲೆ ಕಣ್ಣು ಬಾಯಿ ಕೈ ಇದ್ದುದೀಯ ಅಷ್ಟು ಬಿಟ್ಟು ಬದುಕಲ್ಲಿ ಇನ್ನೇನಾರು ಆಗಿದ್ಯಾ? ಭೂಮ್ ತಾಯಿ ಸೀಳ್ಕೊಂಡು ಒಂದು ಸಲಕ ತನ್ನ ಹೊಟ್ಟೆ ಒಳಕ್ಕೆ ಎಲ್ಲನ ಹಾಕೊಂಡು ಬಿಟ್ರ ಎಷ್ಟೋ ನೆಮ್ಮದಿ.
4: ಎತ್ತು ಎತ್ತು ಮುಂದೆ ಹೋಗ್ಲಿ, ಹೋಯ್ತು ಹೋಯ್ತು ಇನ್ನೊಂದ್ ಹೆಜ್ಜೆ ಗುಳಿ ಬಂತು ಬಂದೇ ಬಿಡ್ತು ಮುಂದೆ ಮುಂದೆ ಗುಳಿ ಬಂತು ಗುಳಿ ಬಂತು. ಲೇ ಬಾರ ರಂಗು.
5: ಯೋ ಊರೊಟ್ಟನ್ ಕೆಲ್ಸ ಬಯ್ಯ
6: ಬಯ್ಯ ಹೊಸಿ ಆಗ್ಲಿ ಕೊಡು ಬಯ್ಯ.
4: ಇನ್ನೊಂದ್ ಹೆಜ್ಜೆ ಬಂದೇ ಬಿಡ್ತು ಲೈಟ್ ಕಂಬ ಊರ್ಗೆ ಬಂತು.
7: ರಂಗ ಯಪಾಟಿ ಬೆವ್ರು ಕಿತ್ತೋಯ್ತು ನೋಡ್ಲಾ.
5: ಸಪ್ಪ ಒಂದ್ ಗಳಿಗೆ ನೆಲ ಸಿಕ್ಕ್ರೆ ಸಾಕಪ್ಪ.
8: ನಿಂತ್ಕಣಕು ತ್ರಾಣ ಇಲ್ದಂಗ ಆತು ಕಣಣ.
5: ಉಸುರು ನೋಡು ತಿದಿಯಾಗೈತೆ.
9: ಅಯ್ಯೋ ಶಿವನೇ,
5: ಇದೇನ್ ರಂಗ ಹಿಂಗ್ ಕುಂತ್ಬಿಟ್ಟೆ?
9: ನೀರು ನೀರು ನೀರು ಕೊಡ್ರಪ್ಪ.
7: ನೀರ್ ಬೇಕಿನ ರಂಗ? ಇಲ್ಲೇ ಮೇಷ್ಟ್ರು ಮನೆ ಐತಲ್ಲ, ಶಾಸ್ತ್ರಿ ಮೇಷ್ಟ್ರು ಹೊಸ ಮೇಷ್ಟ್ರು ಕುಂತವ್ರಲ್ಲ ನೋಡು ಅಲ್ಲಿಗೆ ಹೋಗು ನೀರು ಕೊಡ್ತಾರೆ.
9: ಆಯ್ತು ಕಣ್ಣ, ಆಯ್ತು ಹೋಯ್ತೀನಿ.

0: ಏನ್ ರಂಗಯ್ಯ, ಹೇಗಿದ್ದಿ?
1: ಹಿಂಗ ಅವನಿ ಬುದ್ಧಿ, ಹೊಸೆ ಕುಡಿಯಾಕ ನೀರ್ ಬೇಕಿತ್ತಳಿ.
0: ನೋಡೆ ಶಾರ್ದು, ಸ್ವಲ್ಪ ನೀರಂತೆ ರಂಗನಿಗಂತೆ ಕುಡಿಯಾಕಂತೆ. ಹಾ ತಗೊಂಬಾ ಮೇಷ್ಟ್ರೆ. ನಮ್ ರಂಗಪ್ಪ ಅಂತಂದ್ರೆ ವ್ಯವಸಾಯದಲ್ಲಿ ನಿಸ್ಸೀಮ. ಕೆಲಸ ಅಂದ್ರೆ ಇವಂದೇ ನೋಡಿ ಕೆಲಸ.
2: ಹೌದೌದು,
0: ಇವನಿಂದಲೇ ನಮ್ ಗೌಡ ಹಟ್ಟಿ ನಿಂತಿರೋದು. ಮತ್ತೇನಯ್ಯ ರಂಗಯ್ಯ, ಈ ಸಲ ಮಳೆ ಬೆಳೆ ಹೇಗನ್ಸುತ್ತೆ?
1: ಹೆಂಗ ಹೇಳಕ್ಕಾಗತ್ತೆ ಹೇಳಿ ಬುದ್ಧಿ, ಎಲ್ಲ ಅವನಿಚ್ಛೆ ನೋಡಿ. ಮತ್ತೆ ಓದ್ಸಲು ಬಂತೂ ಅರ್ಧಕ್ಕರ್ಧ ಕೈಗತ್ತಲಿಲ್ಲ ಅಳಿ. ಅಂಥದ್ರಲ್ಲಿ ಕಂಡವ್ರ ವಲ್ಲ ನೆಚ್ಕೊಂಡು ಹೊಟ್ಟೆ ಇಟ್ಕೊಂಡಿರೋ ನಾವು ಎತ್ತಾಗ ಹೋಗ್ಬೇಕಳಿ.
0: ರಂಗಯ್ಯ ನೀನನ್ನೋದು ಸರಿ ಅನ್ನು, ಸರಿ ಅನ್ನು. ಶಾರದ ಕೊಡು ಬಾ ರಂಗಪ್ಪ, ತಗೋ ಬೊಗ್ಸೆ ಹಿಡಿ, ನೀರು ಸುರಿತೀನಿ ಕುಡಿ. ಪಾಪ ರಂಗಪ್ಪ ಸುಸ್ತಾಗಿದ್ದಾನೆ.
1: ನೀರು ಕುಡಿದ್ಮೇಲೆ ಜೀವ ಬಂದಂಗಾಯ್ತಳಿ.
0: ರಂಗಪ್ಪ ಇನ್ನಷ್ಟು ಕುಡಿಯೋ.
1: ಸಾಕಾಯ್ತು ಬುದ್ಧಿ, ಹೊಟ್ಟೆ ತುಂಬದಂಗಾತು. ಬುದ್ಧಿ, ಸಾರದವನ ಮದುವೆ ಯಾವಾಗ್ಲಳಿ?
0: ಕಂಕಣ ಕೂಡು ಬರಬೇಕು ರಂಗಪ್ಪ, ಅಲ್ವಾ ಮೇಷ್ಟ್ರೆ? ನಮ್ಮ ಕೈಲಿ ಏನಿದೆ ಹೇಳಿ.
2: ಹೌದು ಹೌದು, ನೀವ್ ಹೇಳೋದ್ ಸರಿನೇ.
0: ನೀವು ಈ ಊರಿಗೆ ವರ್ಗವಾಗ್ ಬಂದದ್ದು, ನಾವು ಸ್ನೇಹಿತರಾದದ್ದು, ಎಲ್ಲಾ ಯೋಗ ಯೋಗ ಅಲ್ವೇ? ಅದಕ್ಕೂ ಬೇಕು ನೋಡಿ.
2: ಅಲ್ವರ ಮತ್ತೆ
0: ನೀವು ವರ್ಗವಾಗಿ ಬಂದ ಮೇಲೆ ನನಗೂ ಒಂದು ಜೊತೆ ಸಿಕ್ಕದಂಗಾಯ್ತು.
2: ನಿಮ್ಮ ಸ್ನೇಹದಿಂದಲೇ ನಾನು ಈ ಊರಲ್ಲಿ ನೆಲೆ ನಿಲ್ಲಂಗಾಯ್ತು, ಮನೆ ಕಟ್ಟಿಸ್ಕೊಳಂಗೂ ಆಯ್ತು ನೋಡಿ.
0: ಎಷ್ಟು ವರ್ಷ ಆಯ್ತು ಮೇಷ್ಟ್ರೆ ನೀವು ಮನೆ ಕಟ್ಟಿ?
2: ಆಯ್ತಲ್ಲ 8 ವರ್ಷ ಯುಗಾದಿ ಬಂದ್ರೆ.
0: ಹೊಲನು ಕೊಂಡ್ರಲ್ವಾ?
2: ಹೌದು, ನಿಮ್ಮ ಸಹಕಾರದಿಂದ ಅದು ಆಗೋಯ್ತು, ಬಾವಿ ತೋಡಿಸಿದ್ದು ಆಯ್ತಲ್ವೇ.
0: ನೀರು ಸಮೃದ್ಧವಾಗಿ ಇದೆಯಲ್ಲ ಮೇಷ್ಟ್ರೆ.
2: ಹೌದು, ನೀರಿಗೆ ಬರವೇ ಇಲ್ಲ ಅಂತೀನಿ.
0: ನೀವು ಪುಣ್ಯವಂತರು, ಎಲ್ಲ ಸುಸೂತ್ರವಾಗೇ ಆಯ್ತು ನೋಡಿ.
2: ಈ ಊರಿನ ಋಣ ಆಗಿದೆ ಶಾಸ್ತ್ರಿಗಳೇ.
1: ನಾ ಬತ್ತೀನಿ ಬುದ್ದೇರ.
0: ಅಯ್ಯೋಯ್ಯೋ ನೀನು ಇಲ್ಲೇ ಇದ್ದೀನಿಯ, ಮರ್ತೇ ಹೋಗಿತ್ತು ನೋಡು. ಯಾವ ಕಡೆ ಹೊರಟೆ?
1: ಇಲ್ಲೇ ಹೊಸ ಗೌಡ್ರಟ್ಟಿ ತನಕ ಬುದ್ದಿ.
0: ಒಳ್ಳೇದಪ್ಪ ಒಳ್ಳೇದು, ಹೋಗ್ಬಾ.
3: ಇದೇನಿದು, ಸೂತ್ರಧಾರ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಅಂತ ಕಾಯ್ತಿದ್ರೇನು? ಊರಾಚೆಯ ಕೆರೆ ಕಟ್ಟೆ ಸಂಜೆ ಹೊತ್ತು ಶಿವರಾಮು ಮತ್ತವನ ಗೆಳೆಯರು ಸೇರಿದ್ದಾರೆ. ಇಲ್ಲೇ ನೋಡ್ತಾ ಇದ್ದೀನಿ, ಸಂಜೆ ಹೊತ್ತು ಇಂಥ ಕಡೆ ಸೇರಿದ ಪಡ್ಡೆ ಹುಡುಗರು ಮಾತಾಡೋದೇನು, ಹೊಟ್ಟೆ ಹಿಡ್ಕೊಂಡು ನಗೋರು, ಬಿದ್ದ ನಗೋರು, ನಗು ತಡಿಲಿಕ್ಕೆ ಆಗದೆ ಒದ್ದಾಡೋರು, ಏನಂತ ಹೇಳೋದು ಇದನ್ನೆಲ್ಲ? ಜೊತೆಗೆ ಯಾರು ಯಾರನ್ನು ಹರಾಜಿಗೆ ಹಾಕೋದೇನು, ಇದೆಲ್ಲ ಗೊತ್ತಿರೋದೆ. ಆದರೂ ಇಂಥದನ್ನು ಬಿಟ್ಟು ಮುಂದಕ್ಕೆ ಹೋಗೋದು ಹೇಗೆ? ನೀವೇ ಈ ಪಟಾಲಂ ಮಾತುಗಳನ್ನ ಕೇಳಿ.
4: ನಿಲ್ಸಲ್ಲ ಕೇಳ್ರೋ, ಇಲ್ಲಿ ನೆಂದಿನ ಏನಾಯ್ತು ಗೊತ್ತಾ? ಒತ್ ಮುಳುಗೋ ಒತ್ತು, ಬಾವಿ ಕಟ್ಟೆ ಮೇಲೆ ಒಬ್ನೇ ಬಿಡಿಸತ್ತ ಕುಂತಿದ್ನ
5: ಕಣಪ್ಪ.
4: ನರ್ಸಂ ಬಂದು ನೋಡು ನೀರ್ಗೆ ಅಂತ. ಅವಳ ಜೊತೆಗೇನೆಯ ಆ ಇನ್ನೊಬ್ಳು ಕಡ್ಸಂತರ ಇರೋ ಹೆಣ್ಣು ಬಂದ್ಲು. ಚಲಗ ಕಗ್ಗ ಕಟ್ಟಿ ಬಾವಿ ಒಳಗ್ ಬಿಟ್ಟಾಗ ನಾನು ನರ್ಸಮ್ಮನ್ನೇ ನೋಡ್ತಿದ್ದೆ, ಅವಳು ಬಾವಿ ಒಳಕ್ ಹೋಗೋ ಚಲಗೆ ನೋಡ್ತಿದ್ಲು. ಸರಿ ಸುಮ್ಮಿರಕ್ ಆಗದೆ ನಾನು ಆ ತಕ್ತಿರಿ ಕಂಡು ಆಡ್ ಶುರು ಮಾಡ್ದೆ. ಚಂದದ ಚಲುವಿನ ತಾರೆ, ಅಬಾರೆ ಚಂದದ ಚಲುವಿನ ತಾರೆ. ನರ್ಸಮ್ಮಂಗೆ ನಗನೆ ತಡಿಯಕ್ಕಾಗ್ಲಿಲ್ಲ ಕಣ್ರಯ್ಯೋ, ನಿಲ್ಲಕ್ಕೂ ಆಗದೆ, ನೀರ್ ತಕ್ಕಳಕ್ಕೂ ಆಗದೆ ಹಂಗೆ ಹೊಟ್ಟದು. ಆಮೇಲಂತೂ
6: ಸುಂದರಯ್ಯ ಅದೇನ್ ಕಣ್ರಯ್ಯ ಅಷ್ಟೊಂದಾಗಕ್ಕೆ?
4: ಅದೇ ವಾರ ವಾರ ಅವಳ ತಕ್ ಬತ್ತನಲ್ಲ ಅವ ಅವಳ ಅಣ್ಣ ಅಲ್ವಂತೆ, ಅವನು ಅವಳ ಮಡಿಕೊಂಡವಳ.

0: ಬಿಟ್ಟಿರುತ್ತೆ.
1: ಅದೆಂದೋ ನಂಗೆ ಗೊತ್ತು ಬಿಡು.
0: ಅಷ್ಟೇ ಅಲ್ಲ ಕಯ್ಯೋ, ಗೌಡ್ರ ಟಿಲ್ ತಾನೇ ಅವಳಿರೋದು. ಗೌಡ್ರುವಿ ಅವಳುವಿ ಚೆಲ್ಲಾಟ ಆಡದ ನಮ್ಮ ಅಟ್ಟಿ ಜೀತ್ಗಾರ ಕಂಡಂತೆ.
2: ಹೌದ್ಲಾ, ಏನ್ಲ ಇದು ಹೊಸ ವಿಷಯ?
0: ಅಲ್ಲ ಕಣ್ರಯ್ಯ, ನಾವ್ ಎಷ್ಟೇ ಓದಿದ್ರು ಆ ಇಂಗ್ಲಿಷ್ ಮಾತಾಡಕ್ಕೆ ಬರಕಿಲ್ವಲ್ಲ.
1: ನಮ್ಗೆಲ್ ಬಂದತ್ತ
3: ಅವ್ಳು ಹೆಂಗೆ ಆ ನನ್ ಮಗನ್ ಇಂಗ್ಲಿಷ ಅವಳು ಅವಳು ಸಿಡಿಯೋ ತರ ಮಾತಾಡಿದ್ಲು.
0: ಅದಿರ್ಲಿ, ತಿಂಗಳಾನ್ಗಟ್ಲೆ ಮೂರ್ ಕಾಸನ್ ಕ್ಯಾಮ್ ಇಲ್ಲ, ಆದ್ರೂ 200-300 ತಕೊಳ್ಳ ಅವಳ ಲಕ್ ನೋಡ್ರಯ್ಯ.
3: ಲಕ್ ಅಂದ್ರೆ ಲಕ್ಕು ಕಣ್ರಯ್ಯ.
1: ಏಯ್ ನೀವೇನೇ ಹೇಳ್ರು, ಅವಳು ಚಂದ ಕಣ್ರು. ಚಂದ ಇದ್ರೆ ಇಂಗ್ಲಿಷ್ ಬರಕಿಲ್ವಾ, ಕಾಸು ಬಂದ್ ಬೀಳಕಿಲ್ವಾ?
3: ಕರೆಕ್ಟ್ ಕಣ್ಲ ನೀವು.
0: ಅದೇನಾದ್ರೂ ಹಾಳಾಗ್ಲಪ್ಪ, ಕತ್ತಲಾಗ ಮುಂಚೆನೆ ಅವಳ ಮುಖ ದರ್ಶನ ಮಾಡ್ಕೊಂಡು ರಾತ್ರಿ ಸುಖ ನಿದ್ರೆ ಮಾಡ್ಬೇಕು.
4: ಮತ್ತೆ ಬಂದನಲ್ಲಪ್ಪ ಈ ಸೂತ್ರಧಾರ ಅಂತ ಬೈಕೋಬೇಡಿ. ನಮ್ಮ ರಂಗಪ್ಪ ಎಲ್ಲವನೇ ಅಂತ ಹೇಳಿ ನಾನು ಹುಡುಕುವಂತ ಬಂದೆ. ಈಗೋ ಇಲ್ಲಿ ಅವನಲ್ಲ. ಹಸಗೊಂಡು ತೂರಾಡ್ತಾ ಹೆಜ್ಜೆ ಎತ್ತಿಡಲು ತ್ರಾಣವಿಲ್ಲದೆ ಒಂದೊಂದೇ ಹೆಜ್ಜೆ ಇಡ್ತಾ ಏನಾದರೂ ಸಿಕ್ಕಬಹುದೇನೋ ಅನ್ನೋ ಸಣ್ಣ ಆಸೆಯಿಂದ ನಮ್ಮ ರಂಗಪ್ಪ ಬಂದುದು ಗೌಡ್ರಹಟ್ಟಿ ಬಳಿಗೆ. ರಂಗಪ್ಪನ ಎದುರ ಮೈತಾಳಿಕೊಂಡು ನಿಂತ ಕಣ್ಣಿದ್ದಷ್ಟು ತುಂಬಿಕೊಳ್ಳುವ ಗೌಡ್ರಹಟ್ಟಿ ಯಾರ ಕಣ್ಣಿಗಾದರೂ ರಾಚಬೇಕು. ಅದು ಯಾವ ತಲೆಯದೋ ಏನೋ ಅರೆ ಊರ ಆವರಿಸ್ಕೊಂಡು ನಿಂತಿದೆ. ನಿಂತ ನಿಲುವಿಗೆ ಗುಡುಗು ಸಿಡಿಲು ಅಂಜುವು. ಆಗಲಿಂದಲೂ ಈಗಲವರೆಗೆ ಊರಿಗೆ ಊರನ್ನೇ ಹಿಡಿದುಕೊಂಡಿದೆ, ಅಥವಾ ಊರೇ ಆ ಹಟ್ಟಿಯನ್ನು ಹಿಡಿದುಕೊಂಡಿದೆ ಎಂದಾದರೂ ಹೇಳಬಹುದು. ಆ ಹಟ್ಟಿಗೆ ತಕ್ಕ ಹಾಗೆ ಅಲ್ಲಿನ ಮನೆ ಮಂದಿ, ಅಲ್ಲಿನ ಮನೆ ಮಂದಿ ಹುಟ್ಟೋದು ಇರೋದು ನಡೆಯೋದು ಸಾಯೋದು ಕೂಡ. ಗೌಡರ ಅಪ್ಪ ಅಜ್ಜಂದಿರು ಹಾಗಿದ್ರು ಹೀಗಿದ್ರು ಅಂತ ಇರೋ ಕಥೆಗಳು ಊರ ಯಾವ ಹಟ್ಟಿ ದಾರಂದ ತೆಗೆದರೂ ಹಿಂಡು ಹಿಂಡು ಹೊರಬರ್ತವೆ. ಗೌಡರಂತೂ ನಡೆದಾಡಿದರೇನೆ ಬೀದಿನೇ ತುಂಬಿಕೊಂಡಿತ್ತೇನೋ ಎಂಬಷ್ಟು ಎಂಬಂತೆ. ಅವರಿವರು ಅಂತಾರೆ, ಕಿರುಬನ ಮುಚ್ಚಿ ಗೌಡ್ರ ತೋರಿಸ್ಬೋದು, ಗೌಡ್ರ ಮುಚ್ಚಿ ಕಿರುಬನ ತೋರಿಸ್ಬೋದು ಅಂತ. ಅವರ ಮುಖದ ತುಂಬ ಇರೋ ಸಿಡುಬಿನ ಕುಳಿಗಳನ್ನ ಮುಚ್ಕೋತಾ ಅತ್ತಾಗಷ್ಟು ಪೊದೆ ಅಂತ ಮೀಸೆ ದಿಕ್ಕಾಪಾಲು ಹೋಗಿ ಅವರು ನಕ್ಕರು ಅದು ಕಾಣದು. ಇದೆಲ್ಲ ಪುರಾಣ ಇರಲಿ, ಈಗ ಈ ಮುಸ್ಸಂಜೆಯಲ್ಲಿ ಏನ್ ನಡೀತಿದೆ ಅಂದ್ರೆ, ಜಗಲಿ ಮೇಲಿದ್ದ ನರ್ಸಮ್ಮ ಹೊಸ್ತಲ ಬಳಿ ಪುಸ್ತಕ ಹಿಡಿದು ಕುಂತಿದ್ದಾಳೆ. ಅವಳು ತಲೆ ಎತ್ತಿದಾಗ ರಂಗಪ್ಪ ಕಣ್ಣಿಗೆ ಬಿದ್ದ.
5: ಏನ್ ರಂಗಪ್ಪ ಅಪರೂಪ, ಯಾಕೆ ಇಷ್ಟೊಂದು ಹಣ್ಣು ಹಿಡಿದಿದ್ದಿ?
6: ಗೌಡ್ರು ಇಲ್ಲ ರಂಗ, ಬಂದೇ ಇಲ್ಲ, ಎಂದ್ ಬತ್ತಾರೋ ಏನಪ್ಪ. ಏನ್ ಬಂದೆ?
7: ಏನಿಲ್ಲ ಅಳಿ, ಅಟ್ಟಿದಿಕ್ಕ ಹಂಗರ್ತು. ಏನಿಲ್ಲ ಅಳಿ, ಏನಾರ ಹೊಸಿ ಜೋಳ ಗೀಳ
6: ಅದೊಳ್ಳೆ ಸರಿಕಾ ಇವನೇ. ಎಲ್ಲಿಂತಾನೆ ನಾವು ತರುವ? ನಾವೇ ಮಾನವಾಗಿ ಬದುಕೊಂಡು ಹೋಗೋದ್ ಕಷ್ಟ ಆಗದ. ಲೇ ಇವನೇ ಒಂದ್ ಸೌದೆ ಕೊಂಟದೆ, ಸೌದೆನೆ ಇಲ್ಲ ಹೊಸಿ, ಸೌದೆ ಮಾಡ್ಕೊಡು. ಲೋ ಮಾದ, ಆ ಸೌದೆ ಕೊಂಡ್ ತಂದಾಕು ಅಂಗ್ಲಕ್ಕೆ, ರಂಗಪ್ಪ ಬಂದವನೇ ಒಡ್ಕೊಡ್ತಾನೆ.
5: ನೀವೇನೇ ಹೇಳ್ರಿ, ಹಳ್ಳಿನೇ ಒಂಥರ ಚೆನ್ನಾರಿ, ಯಾವ ಕಡೆ ನೋಡಿದ್ರು ಹಸ್ರಸ್ರಾಗಿರುತ್ತೆ. ಎಂಥ ಒಳ್ಳೆ ಗಾಳಿ ಬೀಸ್ತಾ ಇದೆ ಅಲ್ವಾ?
6: ಪ್ಯಾಟೆಯಿಂದ ಬರೋರು ಹಳ್ಳಿ ಅಂದ್ರೆ ಪ್ರಾಣ ಬಿಡ್ತಾರ ಕಣ್ರಿ.
5: ಕಾಳು ಕಡ್ಡಿ ಅಂತ ಕೊಳ್ಳಂಗಿಲ್ಲ ನಮ್ ಸಿಟಿಲಾದ್ರೆ.
6: ಅಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು, ನೀರ್ಗೂ ದುಡ್ಡು, ಕರೆಂಟ್ಗೂ ದುಡ್ಡು, ಎಲ್ಲದಕ್ಕೂ ದುಡ್ಡು ಅಂತ ಹೇಳ್ತಾರೆ.
5: ಮತ್ತೆ ಹೊರಗಡೆ ಕಾಲಿಟ್ರು ದುಡ್ಡು, ಒಳಗಡೆ ಬಂದ್ರು ದುಡ್ಡು.
6: ಎಂತ ಕಾಲ ಬಂತು ನೋಡ್ರಿ.
5: ಈಗೀಗ ಹಳ್ಳಿನೂ ಬದ್ಲಾಗ್ತಾ ಇವೆ ಕಣ್ರಿ.
6: ಹೌದೌದು, ನಮ್ಮೂರೇ ನೋಡ್ರಿ, ಈ ಸ್ಕೂಲ್ ಬಂತು, ಈಗ ಲೈಟ್ ಕಂಬ ಬಂತು, ನಲ್ಲಿ ನೀರು ಕರೆಂಟು, ನಮ್ಮೂರು ಪ್ಯಾಟೆ ಆಗ್ತೈತೆ.
5: ಗೌಡ್ರು ಮನ್ಸ್ ಮಾಡಿದ್ರೆ ಎಲ್ಲಾನು ಬರುತ್ತೆ, ಹಳ್ಳಿನೂ ಪ್ಯಾಟೆ ಆಗೋಗತ್ತೆ.
6: ಇನ್ನು ಏನೇನ್ ಬದ್ಲಾಯ್ತದೋ ಅದ್ ಯಾವ್ರಿಗೆ ಗೊತ್ತು.
5: ಇರಿ ಇರಿ, ನೀವೇ ನೋಡ್ತೀರಿ ಎಲ್ಲಾನು.
4: ಇಲ್ಲಿ ನಾನಂತೂ ಸೂತ್ರಧಾರನಾಗಿ ಒಂದ್ ಮಾತು ಹೇಳುತ್ತಿದೆ. ನಮ್ಮ ರಂಗಪ್ಪ

ಇದ್ದ ಬದ್ದ ಬಲನೆಲ್ಲ ಬಿಟ್ಟು ಕೊಂಟಿಗೆ ಏಟು ಕೊಡುತ್ತಿದ್ದರೂ ಆ ಕೊಂಟಿ ಅಲ್ಲಾಡ್ತಾನೇ ಇಲ್ಲ. ಸುಸ್ತು ಹಿಡಿದ ರಂಗಪ್ಪನಿಗೆ ಸವಾಲೆಸೆದು ಆ ಕೊಂಟಿ ಮಲಗೈತೆ. ಒಂದೇಟು ಕೊಡೋದು ಅಂದರೆ ನಮ್ಮ ರಂಗಪ್ಪನ ಉಸಿರು ಕಟ್ತದೆ. ಬೆವರು ಹರಿತಾ ಇದ್ರು, ಏದುಬ್ಬುಸ ಬರ್ತಾ ಇದ್ರೂ ರಂಗಪ್ಪ ಕೊಂಟಿಗೆ ಹೊಡಿತಾನೇ ಇದ್ದಾನೆ. ಎಷ್ಟಂತ ಹೊಡೆದಾನು, ಕೊಂಟಿ ಸೋಲ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ. ನರಸಮ್ಮ ಗೌರವರ ಮಾತು ಮುಗಿತಾ ಇಲ್ಲ. ಕೊನೆಗೂ ಸೋತವನು ರಂಗಪ್ಪನೇ. ಸೋತು ಸುಸ್ತು ಹಿಡಿದು ರಂಗಪ್ಪ ನೆಲಕ್ಕೆ ಕೂತನಲ್ಲ, ಆ ಹೊತ್ತಿಗೆ ಸರಿಯಾಗಿ ಶಿವರಾಮು ಮತ್ತು ಮಿತ್ರರು ಶಿಲ್ಲೆ ಹೊಡಿತಾ

0: ನರಸಮ್ಮ ಮತ್ತು ಗೌರವರು ಅವರ ಮಾತು ನಿಂತೇ ಇಲ್ವಲ್ಲ.
1: ಅಯ್ಯೋ, ಈ ಕೊಂಟು ಹೊಡೆಯಕ್ಕೆ ನನ್ನ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ ಬಿಡಿ. ಅಯ್ಯೋ ಶಿವನೇ.
0: ಗೌರವರು ತವಕ್ಕನೆ ತಿರುಗಿ ನೋಡಿದಾಗ ರಂಗಪ್ಪ ನೆಲಕ್ಕೆ ಕುಂತಿದ್ದನ್ನು ಕಂಡು,
2: ಅಯ್ಯಯ್ಯ ಯಾಕ, ಏನಾಯ್ತು, ಹಿಂಗ್ ಕುಂತ್ಬಿಟ್ರೆ ಸೌದೆ ಹೊಡೆಯೋರು ಯಾರು?
1: ಇಲ್ಲ ಅಳಿ, ಅದ್ಯಾಕೋ ಅದ್ಯಾಕೋ ಆಗಕ್ಕಿಲ್ಲ ಅಳಿ.
2: ಅಯ್ಯೋ ಅಯ್ಯಯ್ಯ ಶಿವನೇ, ಸೌದೇನೆ ಇಲ್ದ ಇವತ್ತು ಯಾನಪ್ಪ ಮಾಡೋದು, ಯಾನಪ್ಪ ಬೇಯಿಸಾಕೋದು, ದನ ತಿನ್ನೋ ಜೋಳದ ಕಡ್ಡಿನೇ ಗತಿ ಆಯ್ತಲ್ಲ ಶಿವನೇ.
3: ಅಯ್ಯೋ ಏನ್ರಿ, ಎಂತ ತೊಂದರೆ ಆಯ್ತಲ್ಲ ನಿಮ್ಗೆ.
0: ಈ ಗೌರವರ ಸೀರೆ ನೋಡ್ರಿ, ಅದೇನು ಸರಬರ ಅಂತ ಸದ್ದು ಮಾಡ್ತದ? ನೆಲಕ್ಕೆ ಕೂಸಿದ್ದ ರಂಗಪ್ಪನ ಕಣ್ಣು ಮಂಜಾಗಿರಬೇಕು. ಅವನ ಕಣ್ಣ ಮುಂದೆ ಗೌಡ್ರು, ಗೌರವರು, ನರಸಮ್ಮರು, ಶಾಸ್ತ್ರಿ ಮೇಷ್ಟ್ರು, ಹೆಂಡತಿ ಪಾರ್ವತಿ, ಹಸಗೊಂಡ ಮಗ ಎಲ್ಲ ಬಂದಿರಬೇಕು. ಒಬ್ಬೊಬ್ಬರ ಹೆಸರನ್ನ ಜಪಿಸ್ತಾವನೆ. ಅಯ್ಯಯ್ಯೋ, ನನ್ನ ಕಣ್ಣು ಮಂಜಾದ್ವಲ್ಲ, ಎಲ್ಲರೂ ಕಣ್ಮುಂದೆ ಬಂದ್ ಬಂದು ಹೋಗ್ತಾವ್ರೆ. ಅಯ್ಯೋ ಇದೇನು, ರಂಗಪ್ಪ ರಂಗಪ್ಪ ರಂಗಪ್ಪ, ಎಷ್ಟೊಂದು ಜನ ರಂಗಪ್ಪ ಕಾಣ್ತಾವ್ರಲ್ಲ, ಇದೇನು ಕಣ್ಕಟ್ಟಲ್ಲ ಸ್ವಾಮಿ. ಈ ನೆಲದ ಮೇಲೆ ನಿಂತುವಿನೇ ನಾನು, ರಂಗಪ್ಪ ಉಸಿರಾಡುವುದು ಕೇಳ್ತಾ ಐತೆ, ಗೌಡ್ರ ಹಟ್ಟಿ ಮೇಲಿಂದ ಬೀಸಿ ಬರುವ ಗಾಳಿಯ ಸದ್ದೂ ಕೇಳ್ತಾ ಐತೆ. ಗೌರವರ ಸೀರೆಯ ಬರಬರ ಸದ್ದು ಕಿವಿಗೆ ಬಡಿತಾ ಐತೆ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ನಾಟಕ ಸರಣಿಯಲ್ಲಿ ಮೂಡಲ ಸೀಮೇಲಿ ಕೊಲೆ ಗಿಲೆ ಮುಂತಾಗಿ ನಾಟಕ ಕೇಳಿದಿರಿ. ಬಾನುಲಿ ನಾಟಕ ರೂಪ ಜಿಪಿ ಬಸವರಾಜು. ಪಾತ್ರವರ್ಗದಲ್ಲಿ ಸೂತ್ರಧಾರ ಜಿ ಶಾಂತಕುಮಾರ್, ರಂಗಪ್ಪ ಡಾಕ್ಟರ್ ಗುರುರಾಜ್ ಬೇಡೇಕರ್, ಪಾರ್ವತಿ ಗಿರಿಜಾಲಕ್ಷ್ಮಿಯಾರ್, ರಾಜ ಕಾರ್ತಿಕ್ ಎಂಎಸ್, ಶಾಸ್ತ್ರಿ ಮೇಷ್ಟ್ರು ವಿನಾಯಕ ಭಟ್ ಹಾಸಣಗಿ, ಮೇಷ್ಟ್ರು ಅನುರಾಗ್ ಎಸ್, ಗೌರವ್ವ ಆರ್ ಲೋಕೇಶ್ವರಿ, ನರ್ಸಮ್ಮ ಬಿಜಿ ಕವಿತಾ, ಗೆಳೆಯರು ದೀಪಕ್ ಮೈಸೂರು, ರಾಜೇಶ್ ಐಜೆ, ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಸೌಭಾಗ್ಯ ವಿ. ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಪ್ರತಿ ಶನಿವಾರ ರಾತ್ರಿ 8:15
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಕೇಳುಗರೇ ಗಮನಿಸಿ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾ ಸಂಕಲನ ಆಧರಿಸಿದ ಬಾನುಲಿ ನಾಟಕ ಸರಣಿಯಲ್ಲಿ ಇದೇ ಶನಿವಾರ 8ನೇ ತಾರೀಖು ರಾತ್ರಿ 8:15 ಕೇಳಿ ಕಥಾ ನಾಟಕ ಡಾಂಬರು ಬಂದುದು. ಬಾನುಲಿ ರೂಪ ಎಸ್ ತುಕಾರಾಮ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸಖಿ ಸಂವಾದ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ, ಈ ಕುರಿತು ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಮರೆಯದೆ ಭಾಗವಹಿಸಿ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಖಿ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ.
1: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30ಕ್ಕೆ ಮಕ್ಕಳ ಮಂಟಪದಲ್ಲಿ ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಕೆಆರ್ ಪ್ರದೀಪ್.
2: ಇಳೆಯಿಂದ ಮೊಳಕೆ ಒಗೆ ಬಂದು ತಮಟೆಗಳಿಲ್ಲ, ಫಲವಾಗು ಬಂದು ತುತ್ತೂರಿದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನು ಮಂಕುತಿಮ್ಮ.
1: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30ಕ್ಕೆ ಕಾರ್ಯಕ್ರಮ ಮಕ್ಕಳ ಮಂಟಪ.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕ್ರೀಡಾ ಲೋಕ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ವಿಷಯದ ಕುರಿತು ವಿಶ್ಲೇಷಣೆ. ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡೆಗಳಿಗೆ ವರ್ಣರಂಜಿತ ತೆರೆ ಬಿದ್ದಿದೆ. ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಈ ಬಾರಿ ಕ್ರೀಡಾ ಪ್ರಕಾರಗಳ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆಯಾದರೂ ಭಾರತದ ಕ್ರೀಡಾಪಟುಗಳು ಪದಕ ಗಳಿಕೆಯಲ್ಲಿ ಉತ್ತಮವಾದ ಸಾಧನೆಯನ್ನ ತೋರಿದರು. ವಿಶೇಷವಾಗಿ ಮಹಿಳಾ ಬಾಕ್ಸರ್ಗಳು ಭಾರತದ ಪದಕ ಗಳಿಕೆಗೆ ಹೆಚ್ಚು ಹೊಳಪು ಮೂಡಿಸಿದರು. ಹೈಡ್ರೋ ಅರೇನಾದಲ್ಲಿ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಪ್ರದರ್ಶನಗಳು ಸಮಾರೋಪ ಸಮಾರಂಭದ ಸೊಬಗು ಹೆಚ್ಚಿಸಿದವು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 39 ಪದಕಗಳನ್ನು ಗೆದ್ದು 4ನೇ ಸ್ಥಾನಿಯಾಗಿ ಅಭಿಯಾನ ಮುಗಿಸಿದ ಭಾರತಕ್ಕೆ ಪ್ರಸಕ್ತ ಆವೃತ್ತಿಯ ಕ್ರೀಡಾಕೂಟ ಹಲವು ಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹಲವು ಕ್ರೀಡೆಗಳನ್ನು ಕೈಬಿಟ್ಟು ಕಿರಿಯದಾಗಿಸಿದ್ದು ಭಾರತದ ಒಟ್ಟು ಪದಕ ಸಂಖ್ಯೆ ಕಡಿಮೆಯಾಗಲು ಕಾರಣವಾಯಿತು. 2022ರ ಆವೃತ್ತಿಯಲ್ಲಿ ಭಾರತ ಪದಕ ಗೆದ್ದಿದ್ದ 12 ಕ್ರೀಡೆಗಳ ಪೈಕಿ 8 ಕ್ರೀಡೆಗಳನ್ನು ಕೈಬಿಡಲಾಗಿತ್ತು. ಅಲ್ಲದೆ ಏಷ್ಯನ್ ಕ್ರೀಡಾಕೂಟ ಸಮೀಪಿಸುತ್ತಿರುವುದರಿಂದ ಗ್ಲಾಸ್ಕೋ ಕ್ರೀಡಾಕೂಟಕ್ಕೆ ಹೆಚ್ಚಿನ ಗಮನ ಕೊಡಲು ಸಾಧ್ಯವಾಗದ ಸಂದಿಗ್ಧತೆಯು ಕ್ರೀಡಾಪಟುಗಳಿಗೆ ಎದುರಾಯಿತು. ಇವೆಲ್ಲ ಅಡೆತಡೆ ನಿರೀಕ್ಷೆಗಳನ್ನು ಮೀರಿ ಭಾರತ 13 ಚಿನ್ನ, 17 ಬೆಳ್ಳಿ ಹಾಗೂ 9 ಕಂಚಿನೊಂದಿಗೆ 4ನೇ ಸ್ಥಾನ ಗಳಿಸಿತು. ಜೊತೆಗೆ ಭಾರತೀಯ ಕ್ರೀಡಾಪಟುಗಳು ದಾಖಲೆಗಳನ್ನು ಸೃಷ್ಟಿಸಿದರು. ಹಲವು ಪ್ರಥಮಗಳ ದಾಖಲೆಗಳಿಗೆ ಭಾರತೀಯ ಕ್ರೀಡಾಪಟುಗಳು ಪಾತ್ರರಾದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆಯ ಕುರಿತಾಗಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಬನಿ ಅವರು ಮಾತನಾಡುತ್ತಾರೆ, ಕೇಳಿ.
2: 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಗ್ಲಾಸ್ಗೋದಲ್ಲಿ ಈಗ ಮುಕ್ತಾಯ ಕಂಡಿದೆ. ಬಹು ಕ್ರೀಡಾ ಉತ್ಸವಗಳಲ್ಲಿ ಪ್ರಮುಖವಾದ ಕ್ರೀಡಾಕೂಟ ಇದಾಗಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾರತ ಅಥ್ಲೀಟ್ಗಳು 39 ಪದಕಗಳೊಂದಿಗೆ ಯಶಸ್ಸಿನ ಓಟವನ್ನ ಮುಗಿಸಿ ಈಗ ಸ್ವದೇಶಕ್ಕೆ ಮರಳಿದ್ದಾರೆ. ಈ ವರ್ಷದ ಕ್ರೀಡಾಕೂಟ ಮತ್ತೆ 2022ರ ಬರ್ಮಿಂಗ್ಹ್ಯಾಮ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಹೋಲಿಕೆ ಮಾಡಿದರೆ ಭಾರತದ ಪದಕಗಳ ಗಳಿಕೆ ಕಡಿಮೆನೆ ಅನ್ಬೋದು. ಯಾಕೆಂದ್ರೆ ಅವಾಗ 61 ಪದಕಗಳನ್ನ ಭಾರತ ಗೆದ್ದಿತ್ತು, ಈಗ ಒಟ್ಟು 39 ಪದಕಗಳನ್ನ ಗೆದ್ದಿದೆ. ಆದರೆ ಇಲ್ಲಿ ನಾವು ನೋಡಬೇಕಾದಂತಹ ಪ್ರಮುಖವಾದ ವ್ಯತ್ಯಾಸ ಏನು ಅಂತಂದ್ರೆ, ಈ ಸರ್ತಿ ಇದು ಮಿತವ್ಯಯದ ಒಂದು ಕ್ರೀಡಾಕೂಟ ಆಗಿತ್ತು. ಆದ್ದರಿಂದ ಹೋದ ಸರ್ತಿ ಏನು 19 ಗೇಮ್ಗಳು ನಡೆದಿತ್ತು ಸಾಮಾನ್ಯರ ಒಂದು ಕ್ರೀಡಾಕೂಟದಲ್ಲಿ, ಈ ಸರ್ತಿ ಪ್ಯಾರಾ ಮತ್ತು ಸಾಮಾನ್ಯರ ಎರಡು ವಿಭಾಗಗಳನ್ನ ಏಕಕಾಲಕ್ಕೆ ನಡೆಸಲಾಯಿತು. ಅದರಲ್ಲೂ 10 ಕ್ರೀಡಾ ಪ್ರಕಾರಗಳನ್ನ ಮಾತ್ರ ಆಡಿಸಲಾಯಿತು. ಬಿಟ್ಟು ಹೋದಂತಹ 9 ಕ್ರೀಡಾ ಪ್ರಕಾರಗಳಲ್ಲಿ ನಾವು ನೋಡಬೇಕಾದಂತಂದ್ರೆ ಪ್ರಮುಖವಾಗಿ ಕುಸ್ತಿ, ಶೂಟಿಂಗ್, ಬ್ಯಾಡ್ಮಿಂಟನ್, ಟೇಬಲ್ ಟೆನಿಸ್ ಮತ್ತು ಹಾಕಿ, ಈ ಎಲ್ಲ ಕ್ರೀಡಾ ವಿಭಾಗಗಳು ಭಾರತಕ್ಕೆ ಅತಿ ಹೆಚ್ಚು ಪದಕಗಳನ್ನ ಇತಿಹಾಸದಲ್ಲಿ ತಂದುಕೊಟ್ಟಂತ ಕ್ರೀಡೆಗಳು ಇವಾಗಿದ್ದವು. ಆದರೆ ಈ ಸರ್ತಿ ಕಾರಣಾಂತರಗಳಿಂದ ಈ ಒಂದು ಗ್ಲಾಸ್ಗೋ ಕ್ರೀಡಾಕೂಟವನ್ನ ಮಿತವ್ಯಯಗೊಳಿಸಬೇಕು ಅನ್ನೋ ಕಾರಣದಿಂದ ಈ ಎಲ್ಲ ಕ್ರೀಡೆಗಳನ್ನ ಕೈಬಿಡಲಾಗಿತ್ತು. ಯಾಕೆ ಅಂತಂದ್ರೆ ಮೊದಲಿಗೆ ಇದು ಆಸ್ಟ್ರೇಲಿಯಾದಲ್ಲಿ ನಡಿಬೇಕಾಗಿದ್ದಂತಹ ಕ್ರೀಡಾಕೂಟ. ಈ ಒಂದು ಕ್ರೀಡಾಕೂಟ ಆಸ್ಟ್ರೇಲಿಯಾದಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯಿತು. ಈ ಕ್ರೀಡಾಕೂಟವನ್ನ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಅವರು ಬಿಟ್ಟ ಮೇಲೆ ಸಮಯ ತುಂಬಾ ಕಡಿಮೆ ಇತ್ತು. ಆದರೆ ಈ ಕ್ರೀಡಾಕೂಟವನ್ನ ನಡೆಸಬೇಕು ಅನ್ನೋ ಒಂದು ಜಿದ್ದಿನಿಂದ ಇಂಗ್ಲೆಂಡ್ ಗ್ಲಾಸ್ಕೋದಲ್ಲಿದ್ದಂತಹ ತನ್ನ ಸಿದ್ಧ ಒಂದು ಮೂಲ ಸೌಲಭ್ಯಗಳನ್ನೆಲ್ಲ ಬಳಸಿಕೊಂಡು ತಕ್ಕ ಮಟ್ಟಿಗೆ ಅದ್ದೂರಿಯಾಗಿಯೇ ನಡೆಸಿದೆ. ಇಂಗ್ಲೆಂಡ್ಗೆ ಯಾಕೆ ಇಷ್ಟೊಂದು ಪ್ರತಿಷ್ಠೆ ಈ ಕ್ರೀಡಾಕೂಟದ ಬಗ್ಗೆ ಅಂತ ಹೇಳೋದಾದ್ರೆ 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ನಗರದಲ್ಲಿ ಮೊದಲನೇ ಬಾರಿಗೆ ಈ ಕ್ರೀಡಾಕೂಟ ನಡೀತು. ಕಾಮನ್ವೆಲ್ತ್ ಕ್ರೀಡಾಕೂಟ ಅಂದ್ರೇನೆ ಬ್ರಿಟಿಷ್ ಎಂಪೈರ್ಸ್ ಗೇಮ್ಸ್ ಎಂದೇ ಅರ್ಥ. ಮತ್ತು ಅದನ್ನ ಮೊದಲಿಗೆ ಹಂಗೆ ಕರೆಯಲಾಗ್ತಿತ್ತು. ಎಲ್ಲೆಲ್ಲಿ ಬ್ರಿಟಿಷರು ತಮ್ಮ ವಸಾಹತುಗಳನ್ನ ಮಾಡಿಕೊಂಡು ಯಾವ್ಯಾವ ದೇಶಗಳಲ್ಲಿ ಅವರು ರಾಜ್ಯಭಾರ ಮಾಡಿದ್ರೋ ಆ ರಾಷ್ಟ್ರಗಳು ಸ್ವತಂತ್ರ ನಂತರ ಅಥವಾ ಇನ್ನೂ ಅವು ಅಧೀನದಲ್ಲಿದ್ದಾಗಲೇ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋದಿಕ್ಕೆ ಅಂತಹ ದೇಶಗಳ ಒಂದು ಒಕ್ಕೂಟ ಕಾಮನ್ವೆಲ್ತ್ ಕ್ರೀಡಾಕೂಟ. ಈ ಒಂದು ಕ್ರೀಡಾಕೂಟವನ್ನ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಮೊದಲಿಗೆ ಕರೀತಿದ್ರು. ಆಮೇಲೆ ಅದನ್ನ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಮರು ನಾಮಕರಣ ಮಾಡಿ ಅದನ್ನ ನಡೆಸ್ತಾ ಇದ್ದಾರೆ.

ಈ ಒಂದು ಒಲಿಂಪಿಕ್ಸ್ ಮತ್ತೆ ಏಷ್ಯನ್ ಗೇಮ್ಸ್ ಅಥವಾ ಕಾಂಟಿನೆಂಟಲ್ ಗೇಮ್ಸ್ ಅಂತ ಏನ್ ಹೇಳ್ತೀವಿ ಅವುಗಳನ್ನ ಹೊರತುಪಡಿಸಿದ್ರೆ ಬಹುಶಿಸ್ತೀಯ ಆಟಗಳು ನಡೆಯುವ ದೊಡ್ಡ ಕ್ರೀಡಾಕೂಟವಾಗಿ ಕಾಮನ್ವೆಲ್ತ್ ರೂಪುಗೊಂಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಕ್ರೀಡಾಕೂಟದ ಬಗ್ಗೆ ಕೆಲವು ದೇಶಗಳಿಗೆ ಆಸಕ್ತಿ ಇಲ್ಲ. ಆದ್ದರಿಂದ ಇದನ್ನ ನಡೆಸಲೇಬೇಕು ಅನ್ನುವ ಒಂದು ಪ್ರತಿಷ್ಠೆ ಇಂಗ್ಲೆಂಡ್ಗೆ ಜಾಸ್ತಿ ಇದೆ. ಅದರ ಫಲವಾಗಿ ಈ ವರ್ಷ ಗ್ಲಾಸ್ಗೋದಲ್ಲಿ ಈ ಒಂದು ಕ್ರೀಡಾಕೂಟ ನಡೆಯಿತು. ಈ ಕ್ರೀಡಾಕೂಟ ಭಾರತಕ್ಕೂ ಮುಖ್ಯ ಆಗಿತ್ತು. ಯಾಕೆ ಅಂತಂದ್ರೆ 2030ರಲ್ಲಿ ಅಂದ್ರೆ ಮುಂದಿನ 4 ವರ್ಷಗಳ ನಂತರ ಮುಂದಿನ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ನಡೆಸೋದಕ್ಕೆ ಭಾರತ ಹಕ್ಕುಗಳನ್ನ ಪಡ್ಕೊಂಡಿದೆ. ಗ್ಲಾಸ್ಗೋದಲ್ಲಿ ಮುಕ್ತಾಯ ಸಮಾರಂಭದಲ್ಲಿ ನಾವು ನೋಡಿದ್ವಿ, ಅಲ್ಲಿಯ ಒಂದು ಆಯೋಜಕರು ಏನಿದ್ರು ಆ ಕ್ರೀಡಾಕೂಟ ಮುಗಿದ ನಂತರ ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜವನ್ನ ಭಾರತಕ್ಕೆ ಹಸ್ತಾಂತರಿಸಿದರು. ಭಾರತದ ಜಾವೆಲಿನ್ ಥ್ರೋ ಸ್ಟಾರ್ ಅಂತ ಏನ್ ಹೇಳ್ತೀವಿ ನೀರಜ್ ಚೋಪ್ರಾ ಅವರಿಗೆ ಅದು ಹಸ್ತಾಂತರ ಆಯಿತು. ಅವರಿಂದ ಭಾರತ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಆದಂತಹ ಪಿಟಿ ಉಷಾ ಅವರಿಗೆ ಹಸ್ತಾಂತರ ಆಯಿತು. 2010ರಲ್ಲಿ ಒಂದ್ಸರ್ತಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ಭಾರತದ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈಗ ಗುಜರಾತ್ ರಾಜಧಾನಿ ಅಹಮದಾಬಾದಲ್ಲಿ ಈ ಒಂದು ಕ್ರೀಡಾಕೂಟವನ್ನ ನಡೆಸಲು ಎಲ್ಲ ಸಿದ್ಧತೆಗಳು ಆರಂಭ ಆಗಿದೆ. ಇನ್ನು 4 ವರ್ಷದ ನಂತರ ಇಲ್ಲಿ ಕ್ರೀಡಾಕೂಟ ನಡೆಯುತ್ತೆ. ಆದ್ರಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದಕ್ಕಷ್ಟೇ ಅಲ್ಲ, ಅಲ್ಲಿ ಉತ್ತಮ ಸಾಧನೆ ಮಾಡುವ ಒಂದು ಛಲ ಕೂಡ ಕ್ರೀಡಾಪಟುಗಳಿಗೆ ಇತ್ತು. ಹಾಗೆ ನೋಡಿದ್ರೆ ಈ ಸರ್ತಿ ಕ್ರೀಡಾಕೂಟ ಶುರುವಾಗೋಕ್ಕಿಂತ ಮೊದಲು ನಮ್ಮ ಪ್ರಮುಖ ಗೇಮ್ಗಳಲ್ಲೇ ಅದರಲ್ಲಿಲ್ಲ ಎಷ್ಟು ಮೆಡಲ್ ಗೆಲ್ಬಹುದು, ಹೆಚ್ಚು ಅಂದ್ರೆ ಒಂದು 10-15 ಮೆಡಲ್ ಗೆಲ್ಬಹುದು ನಾವು. ಅಥ್ಲೆಟಿಕ್ಸ್ ಅಲ್ಲಿ ಸ್ಟಾರ್ಗಳಾದಂತಹ ನೀರಜ್ ಚೋಪ್ರಾ, ಬಾಕ್ಸಿಂಗ್ ಅಲ್ಲಿ ಲವ್ಲಿನಾ ಬೊರ್ಗೊಹೈನ್ ಈ ತರದವರು ಒಂದಷ್ಟು ಮೆಡಲ್ಗಳನ್ನ ಗೆದ್ಕೊಂಡ್ಬರ್ಬಹುದು ಅನ್ನೋ ಒಂದು ನಿರೀಕ್ಷೆ ಇದ್ದಿದ್ದು ಸಹಜ. ಆದರೆ ನಿರೀಕ್ಷೆಗೂ ಮೀರಿದ ಸಾಧನೆ ಭಾರತದ ಕ್ರೀಡಾಪಟುಗಳಿಂದ ಈ ಸರ್ತಿ ಆಗಿದೆ. ಯಾಕೆಂತಂದ್ರೆ 39 ಪದಕಗಳು ಸಣ್ಣ ವಿಷಯ ಅಲ್ಲ. ಅದರಲ್ಲಿ 13 ಚಿನ್ನದ ಪದಕ, 17 ಬೆಳ್ಳಿ ಪದಕ, 9 ಕಂಚಿನ ಪದಕಗಳು ಸೇರಿದೆ. ಪ್ರಮುಖವಾಗಿ ಮಹಿಳೆಯರ ಸಾಧನೆ ಇಲ್ಲಿ ಗಮನಾರ್ಹ. ಮಹಿಳೆಯರು 8 ಚಿನ್ನದ ಪದಕಗಳನ್ನ, 4 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳ ಸಹಿತ 16 ಪದಕಗಳನ್ನ ಒಟ್ಟಾಗಿ ಗೆದ್ದುಕೊಂಡಿದ್ದಾರೆ. ಪುರುಷರ ವಿಭಾಗದಲ್ಲಿ 5 ಚಿನ್ನ, 13 ಬೆಳ್ಳಿ, 5 ಕಂಚಿನ ಪದಕ ಸೇರದಂಗೆ 23 ಪದಕಗಳು ಬಂದಿದೆ. ಇದೊಂದು ಆರೋಗ್ಯಕರವಾದ ಬೆಳವಣಿಗೆ ಅಂತಾನೆ ಹೇಳಬಹುದು.

ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾರ್ಯಾರು ಸ್ಟಾರ್ಸ್ ಗೆಲ್ತಾರೆ ಅಂತ ಅನ್ಕೊಂಡ್ವಿ ಅವರು ಕೂಡ ಮೆಡಲ್ ತರೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಆದ್ರೆ ಅವ್ರಕ್ಕಿಂತನೂ ಒಂದು ಹೆಜ್ಜೆ ಮುಂದೆ ಅನ್ನುವುದನ್ನ ನವತಾರೆಗಳು ಸಾಬೀತು ಮಾಡಿದ್ದಾರೆ. ಹೊಸ ಪ್ರತಿಭೆಗಳು, ಇದೇ ಮೊದಲನೇ ಸರಿ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದುಕೊಂಡಂತಹ ಕೆಲವು ಕ್ರೀಡಾಪಟುಗಳು ನಿರೀಕ್ಷೆಗೂ ಮೀರಿದ ಅಮೋಘ ಸಾಧನೆಯನ್ನ ಮಾಡಿದ್ದಾರೆ. ಉದಾಹರಣೆಗೆ ಗುಲ್ವೀರ್ ಸಿಂಗ್, ಭರವಸೆಯ ಓಟಗಾರ ಇವರು. ಗುಲ್ವೀರ್ ಸಿಂಗ್ ಒಂದು ಅಮೋಘ ಉದಾಹರಣೆ ನಮ್ಗೆ ಈ ಸರ್ತಿ. ಯಾಕೆ ಅಂತಂದ್ರೆ ಗುಲ್ವೀರ್ ಸಿಂಗ್ ಹಿಂದೆಂದೂ ಮಾಡದಂತಹ ಒಂದು ದಾಖಲೆಯನ್ನ ಬರೆದಿದ್ದಾರೆ. ಅದೇನಂದ್ರೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಎರಡು ಪದಕಗಳನ್ನ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಒಬ್ಬರೇ ಗೆದ್ದಿದ್ದಾರೆ. ಒಂದು 10,000 ಮೀಟರ್ ಓಟದಲ್ಲಿ ಅವರು ಬೆಳ್ಳಿ ಪದಕ ಗೆದ್ದಿದ್ರು, ಇನ್ನೊಂದು 5,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನ ಕೂಡ ಗೆದ್ದರು.

ಬಾಕ್ಸಿಂಗ್ ಅಂಕಣದಲ್ಲಿ ನಮಗೆ ನಿರೀಕ್ಷೆ ಮೀರಿದ ಒಂದು ಸಾಧನೆ ಈ ಬಾರಿ ಕಂಡು ಬಂದಿದೆ. ಅದೇನಂತಂದ್ರೆ 7 ಚಿನ್ನದ ಪದಕಗಳು ಸೇರದಂಗೆ ಒಟ್ಟು 10 ಪದಕಗಳು ಬಾಕ್ಸಿಂಗ್ ನಲ್ಲೇ ನಮಗೆ ಈ ಸರ್ತಿ ಸಿಕ್ಕಿದ್ದು. ಅದರಲ್ಲೂ ಇಲ್ಲಿಯ ಮಹಿಳಾ ಬಾಕ್ಸರ್ಗಳು ಮಾಡಿದ ಸಾಧನೆ ಅಮೋಘವಾದದ್ದು. ಜೈಸ್ಮಿನ್ ಲಂಬೋರಿಯಾ 57 ಕೆಜಿ ವಿಭಾಗದಲ್ಲಿ ಚಿನ್ನ ಗೆದ್ರು. ಆದ್ರೆ ಕೆಲವೇ ದಿನಗಳ ಹಿಂದೆ ಈ ಒಬ್ಬ ಬಾಕ್ಸಿಂಗ್ ಪಟು ಆಸ್ಪತ್ರೆಯ ಬೆಡ್ಡಲ್ಲಿದ್ರು. ಯಾಕೆ ಅಂತಂದ್ರೆ ಅನಾರೋಗ್ಯದಿಂದ ಅವರು ಬಹಳಷ್ಟು ವೇಟ್ ಲಾಸ್ ಮಾಡಿಕೊಂಡಿದ್ರು, ಜೊತೆಗೆ ನಿತ್ರಾಣಗೊಂಡಿದ್ರು, ಚಿಕಿತ್ಸೆಯಲ್ಲಿದ್ರು. ಆದ್ರೂ ಅವರು ಅಲ್ಪ ಅವಧಿಯಲ್ಲಿ ಚೇತರಿಸಿಕೊಂಡು ಮತ್ತೆ ತಮ್ಮ ಅಭ್ಯಾಸಕ್ಕೆ ಮರಳಿ ಕಠಿಣ ಪರಿಶ್ರಮ ಮತ್ತು ಉತ್ತಮವಾದ ತರಬೇತಿಯನ್ನ ಪಡ್ಕೊಂಡು ಕಾಮನ್ವೆಲ್ತ್ ಗೇಮ್ಸ್ ಗೆ ಬಂದಾಗ ಅವರು ಗೆಲ್ಲುವ ನಿರೀಕ್ಷೆಯನ್ನ ಬಹುಶಃ ಯಾರೂ ಮಾಡಿರ್ಲಿಕ್ಕಿಲ್ಲ, ಅದರಲ್ಲೂ ಚಿನ್ನ ಗೆಲ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲೂ ಇಲ್ಲ. ಆದ್ರೆ ಎಲ್ಲರ ನಿರೀಕ್ಷೆಯನ್ನ ಮೀರಿ ತಮ್ಮ ಸಾಮರ್ಥ್ಯವನ್ನ ಮೆರೆದಿರುವಂತಹ ಹರಿಯಾಣದ ಜೈಸ್ಮಿನ್ ಲಂಬೋರಿಯಾ 57 ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ರು. 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, ಅವರು ಕೂಡ ಬಾಲ್ಯದಿಂದಲೂ ಬಹಳಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿ ಛಲದಿಂದ ಬೆಳೆದಂತಹ ಈ ಬಾಕ್ಸರ್ ಚಿನ್ನದ ಪದಕ ಗೆದ್ದುಕೊಟ್ರು. ಸಾಕ್ಷಿ ಚೌಧರಿ 51 ಕೆಜಿಯಲ್ಲಿ ಚಿನ್ನ ಗೆದ್ದುಕೊಟ್ರು. ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಚಿನ್ನ ಗೆದ್ರು. ಅರುಂಧತಿ ಚೌಧರಿ 70 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ರು. ಪುರುಷರ ವಿಭಾಗದಲ್ಲೂ ಕೂಡ ಬಹಳ ಒಳ್ಳೆಯ ಸಾಧನೆಗಳನ್ನ ನಾವು ನೋಡಿದ್ದೇವೆ. ಸಚಿನ್ ಸಿವಾಚ್ 60 ಕೆಜಿಯಲ್ಲಿ ಚಿನ್ನ ಗೆದ್ರು. ಅಂಕುಶ್ ಪಂಗಲ್ ಅವರು ಕೂಡ 80 ಕೆಜಿ ಪುರುಷರ ವಿಭಾಗದಲ್ಲಿ ಚಿನ್ನ ಗೆದ್ರು. ಜಾದುಮಣಿ ಸಿಂಗ್ ಪುರುಷರ 55 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ರು. ನರೇಂದ್ರ ನರ್ವಾಲ್ 90 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ರು. ಇನ್ನು ಒಲಿಂಪಿಯನ್ ಮೆಡಲಿಸ್ಟ್ ಲವ್ಲಿನಾ ಬೋರ್ಗೊಹೈನ್ ಕೂಡ ಅಲ್ಪ ಅಂತರದಲ್ಲಿ ಚಿನ್ನದ ಪದಕವನ್ನ ಮಿಸ್ ಮಾಡಿಕೊಂಡ್ರು ಕೂಡ 75 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಗೆದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಒಬ್ಬ ಸೀನಿಯರ್ ಬಾಕ್ಸಿಂಗ್ ಪಟುವಾಗಿ ಅನುಭವಿಯಾಗಿ ಇಡೀ ತಂಡವನ್ನ ಯಶಸ್ಸಿನತ್ತ ನಡೆಸಿದಂತಹ ಒಂದು ಶ್ರೇಯವನ್ನ ಕೂಡ ಪಡೆದ್ರು. ಇದರಿಂದಾಗಿ ಭಾರತದ ಪದಕಗಳ ಒಂದು ಸಂಖ್ಯೆ ರಾಕೆಟ್ ವೇಗದಲ್ಲಿ ಮೇಲಕ್ಕೇರಿತು.

ಇನ್ನು ಪ್ಯಾರಾ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಸೋಮನ್ ರಾಣಾ ಮತ್ತು ಶುಭಂ ಜುಯಾಲ್ ಅವರು ಚಿನ್ನ ಮತ್ತು ಬೆಳ್ಳಿ ಪದಕ ಎರಡನ್ನೂ ಗೆದ್ರು. ಇಲ್ಲಿ ಸೋಮನ್ ರಾಣಾ ಅವರ ಒಂದು ಸಾಧನೆಯನ್ನ ನೋಡೋದಾದ್ರೆ, ಮಿಜೋರಾಂನಿಂದ ಬಂದಂತಹ ಅಥ್ಲೀಟ್ ಇವರು. ಅವರು ಸಾಮಾನ್ಯವಾದ ವ್ಯಕ್ತಿಯ ಆಗಿದ್ರು, ಆದ್ರೆ ಕೆಲವೇ ವರ್ಷಗಳ ಹಿಂದೆ ಗಣಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲೊಂದು ಸ್ಫೋಟ ಸಂಭವಿಸುತ್ತೆ, ಅದರಲ್ಲಿ ಒಂದು ಕಾಲನ್ನ ಅವರು ಕಳ್ಕೊತಾರೆ. ಈ ಒಂದು ದುರಂತದಲ್ಲಿ ಬದುಕುಳಿದ್ರು ಕೂಡ ಕಾಲು ಕಳ್ಕೊಂಡಿದ್ದು ಹೆಂಗಪ್ಪ ಅಂತ ಯೋಚನೆ ಮಾಡೋದ್ರಲ್ಲಿ ಅವರಿಗೆ ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಮಾಡಬೇಕು ಅನ್ನುವ ಛಲ ಹುಟ್ಟತ್ತೆ. ಅದು ಅವರನ್ನ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ವರೆಗೂ ಬೆಳೆಸಿ ನಿಲ್ಲಿಸುತ್ತೆ. ಅವರು F57 ವಿಭಾಗದಲ್ಲಿ ಶಾರ್ಟ್ ಪುಟ್ ನಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಅವರು 13.40 meters ದೂರ ಎಸೆತ ಸಾಧಿಸಿ ಈ ಒಂದು ಚಿನ್ನದ ಪದಕ ಗೆದ್ರು. ಅವ್ರ ಜೊತೆಗಿದ್ದಂತಹ ಶುಭಂ ಜುಯಲ್ ಕೂಡ ಬೆಳ್ಳಿ ಪದಕ ಗೆದ್ರು. ಇದು ಅಮೋಘ ಸಾಧನೆಯೇ ಹೌದು. ಇನ್ನು ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ ಮಾತಾಡುವಾಗ ಕರ್ನಾಟಕದ ಶಿಲ್ಪಾ ಶೈಲ್ ಅವರನ್ನ ಹೇಗ್ ಮರೆಯಾಕ ಸಾಧ್ಯ? ಅವರು ಕೂಡ ಬಾಲ್ಯದಲ್ಲಿ ಒಂದು ಲಾರಿ ಅಪಘಾತದಲ್ಲಿ ಕಾಲು ಕಳ್ಕೊಂಡಿದ್ರು. ತೀರಾ ಇತ್ತೀಚೆಗೆ ಅಂದ್ರೆ 2019 ಅವರು ಸ್ಪೋರ್ಟ್ಸ್ ನಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಶುರು ಮಾಡಿ ಸಿಟ್ಟಿಂಗ್ ವಾಲಿಬಾಲ್ ಕಲಿಯೋದಕ್ಕೆ ಶುರು ಮಾಡಿದ್ರು. ಸಿಟ್ಟಿಂಗ್ ವಾಲಿಬಾಲ್ ಕಲಿತಾ ಕಲಿತಾ ಶಾರ್ಟ್ ಪುಟ್ ಅಲ್ಲಿ ಇಂಟ್ರೆಸ್ಟ್ ಬಂತು. ಅವರಿಗೆ SD ಈಶನ್, ಸತ್ಯನಾರಾಯಣ ಅಂತ ಕೋಚ್ಗಳು, ರಾಘವೇಂದ್ರ ಅಂತ ಕೋಚ್ ಮಾರ್ಗದರ್ಶನ ಮಾಡಿದ್ರು. ತೀರಾ 2 ವರ್ಷದ ಹಿಂದೆ, 2 ವರ್ಷನೂ ಅಲ್ಲ, ಅದಕ್ಕಿಂತ ಕಮ್ಮಿ ಅವಧಿಯಲ್ಲಿಯೇ ಅವರು ಶಾರ್ಟ್ ಪುಟ್ ಅನ್ನ ಕಲ್ಕೊಂಡು ಅವರಿಗೂ ಕೂಡ ಒಂದು ಎಡಗಾಲು ಇಲ್ಲ, ಜೈಪುರ್ ಲಿಮ್ಸ್ ಹಾಕೊಂಡೆ ಅವರು ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿಯೇ ಅವರು ಪ್ರಾಕ್ಟೀಸ್ ಮಾಡಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅವರು ಕಂಚಿನ ಪದಕವನ್ನ ಗೆಲ್ತಾರೆ. ಶಿಲ್ಪಾ ಅವರು ಕರ್ನಾಟಕದ ಮೈಸೂರು ಜಿಲ್ಲೆಯ KR ನಗರದ ಕಂಚುಗಾರ ಕೊಪ್ಪಲಿನವರು. ಅವರು ಬೆಂಗಳೂರಲ್ಲಿ ತರಬೇತಿ ಪಡೆದು ಈ ಒಂದು ಎತ್ತರಕ್ಕೆ ಏರಿದ್ದಾರೆ. ಮಹಿಳೆಯರ ಶಾರ್ಟ್ ಪುಟ್ ಅಲ್ಲಿ ಅವರು ಕೂಡ F57 ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಅದೇ ವಿಭಾಗದಲ್ಲಿ ಶರ್ಮಿಳಾ ಧನ್ಕರ್ ಅಂತ ಹೇಳಿ ಅವರು ಕೂಡ ಚಿನ್ನದ ಪದಕ ಗೆಲ್ತಾರೆ. ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಭಾರತ ಈ ಸರ್ತಿ 3 ಚಿನ್ನ, 2 ಬೆಳ್ಳಿ, 1 ಕಂಚಿನ ಪದಕದೊಂದಿಗೆ ಒಟ್ಟು 6 ಪದಕಗಳನ್ನ ಗೆದ್ದುಕೊಂಡಿದೆ. ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ T47 ಪುರುಷರ 100 meter ಓಟದಲ್ಲಿ ದಿಲೀಪ್ ಗಾವಿತ್ ಗೆದ್ದಿದ್ದಾರೆ ಚಿನ್ನವನ್ನ. ಅದೇ 100 meter ಓಟದಲ್ಲಿ ಮೊಹಮ್ಮದ್ ಬ್ಯಾಸಿಲ್ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. ಪ್ಯಾರಾ ಪವರ್ ಲಿಫ್ಟಿಂಗ್ ಅಲ್ಲಿ ಪುರುಷರ ಹೆವಿ ವೇಟ್ ವಿಭಾಗದಲ್ಲಿ ಜಂಡು ಕುಮಾರ್ ಅವರು ಕಂಚಿನ ಪದಕ ಗೆದ್ದಿದ್ರು. ವೇಟ್ ಲಿಫ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೀರಾಬಾಯಿ ಚಾನು, ಅತ್ಯಂತ ನಿರೀಕ್ಷೆಯೊಂದಿಗೆ ಕಣಕ್ಕಿಳಿದಿದ್ದಂತಹ ಮಣಿಪುರದ ಈ ತಾರೆ ನಿರಾಶೆ ಮಾಡಲಿಲ್ಲ. ಮಹಿಳೆಯರ 48 kg ವಿಭಾಗದಲ್ಲಿ ಅವರು ಈ ಸಲನೂ ಕೂಡ ಚಿನ್ನದ ಪದಕವನ್ನ ಗೆದ್ರು. ಇದು 3ನೇ ಸರ್ತಿ ಅವ್ರು ಗೆಲ್ತಾ ಇರೋದು. 2018 ಗೋಲ್ಡ್ ಕೋಸ್ಟ್ ಅಲ್ಲಿ ಮೊದಲ ಬಾರಿ ಗೆದ್ದಿದ್ರು. 2022 ಬರ್ಮಿಂಗ್ ಹ್ಯಾಮ್ ನಲ್ಲಿ ಚಿನ್ನ ಗೆದ್ದಿದ್ರು. ಈಗ ಮತ್ತೆ ಗ್ಲಾಸ್ಗೋದಲ್ಲಿ ಚಿನ್ನದ ಒಂದು ಸಂಭ್ರಮವನ್ನ ದೇಶಕ್ಕೆ ತಂದಿದ್ದಾರೆ. ಇವರು ಒಲಿಂಪಿಕ್ಸ್ ಪದಕ ವಿಜೇತೆ ಕೂಡ ಹೌದು. ಜ್ಞಾನೇಶ್ವರಿ ಯಾದವ್ ಅವರು ಮಹಿಳೆಯರ 53 kg ವಿಭಾಗದ ವೇಟ್ ಲಿಫ್ಟಿಂಗ್ ಅಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಬಿಂದ್ಯಾರಾಣಿ ದೇವಿ ಅವರು 58 kg ಮಹಿಳೆಯರ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸಿದರು. ಪುರುಷರ ವಿಭಾಗದಲ್ಲಿ ವೆಲ್ಲೂರಿ ಅಜಯ್ ಬಾಬು ಅವರು 79 kg ವಿಭಾಗದಲ್ಲಿ ಬೆಳ್ಳಿ ಪದಕ ಮತ್ತು ಹರ್ಜಿಂದರ್ ಕೌರ್ ಅವರು ಮಹಿಳೆಯರ 69 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಜಯಿಸಿದರು. ಪುರುಷರ ಹೆವಿ ವೇಟ್ ವಿಭಾಗದಲ್ಲಿ ಅಂದ್ರೆ 110 kg ಜಾಸ್ತಿ ದೇಹ ತೂಕದ ವಿಭಾಗದಲ್ಲಿ ಲವ್ಪ್ರೀತ್ ಸಿಂಗ್ ಅವರು ಬೆಳ್ಳಿ ಪದಕ ಗೆದ್ದು ಸಾಧನೆ ಮಾಡಿದರು. ವೇಟ್ ಲಿಫ್ಟಿಂಗ್ ಅಲ್ಲಿ ಒಟ್ಟು 8 ಪದಕಗಳು ಈ ಬಾರಿ ಭಾರತಕ್ಕೆ ಒಲಿದಿವೆ. ಅದರಲ್ಲಿ 1 ಚಿನ್ನ, 6 ಬೆಳ್ಳಿ, 1 ಕಂಚಿನ ಪದಕ ಇದೆ. ಅಚ್ಚರಿ ಅನ್ನುವ ಫಲಿತಾಂಶವನ್ನ ನಾವು ನೋಡೋದಾದ್ರೆ ಅದು ಜೂಡೋ ಮ್ಯಾಟ್ ಅಲ್ಲಿ. ಜೂಡೋನಲ್ಲಿ ಈ ಬಾರಿ ನಮಗೆ 2 ಚಿನ್ನದ ಪದಕಗಳು ಒಲಿದಿವೆ. ಅದರಲ್ಲೂ ಮಹಿಳೆಯರ ವಿಭಾಗದಲ್ಲಿ ಮೊದಲ ಬಾರಿಗೆ ಈ ಸಾಧನೆ ಕಂಡು ಬಂದಿದೆ. ಅಸ್ಮಿತಾ ಡೇ ಅವರು 48 kg ವಿಭಾಗದಲ್ಲಿ ಚಿನ್ನದ ಪದಕ ಪಡೆದರು. ಹರ್ಷ ಸಿಂಗ್ ಪುರುಷರ ವಿಭಾಗದ 60 kg ವಿಭಾಗದಲ್ಲಿ ಚಿನ್ನದ ಸಾಧನೆ ಮಾಡಿದರೆ ಯಾಮಿನಿ ಮೌರ್ಯ 57 kg ವಿಭಾಗದಲ್ಲಿ ಅಲ್ಪ ಅಂತರದಲ್ಲಿ ಬಂಗಾರದ ಪದಕವನ್ನ ಕಳ್ಕೊಂಡ್ರು, ಆದರೆ ಬೆಳ್ಳಿ ಪದಕವನ್ನ ಗೆದ್ದ ಸಾಧನೆ ಮಾಡಿದರು. ಉನ್ನತಿ ಶರ್ಮಾ ಅವರು ಕೂಡ ಮಹಿಳೆಯರ ವಿಭಾಗದ 63 kg ವಿಭಾಗದಲ್ಲಿ ಕಂಚಿನ ಪದಕವನ್ನ ತಮ್ಮದಾಗಿಸಿಕೊಂಡ್ರು. ಒಟ್ಟಾರೆ ಈ ಜೂಡೋದಲ್ಲಿ
ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ 1 ಕಂಚಿನ ಪದಕ ಸೇರಿದಂಗೆ 4 ಪದಕಗಳು ಒಲಿದಿವೆ. ಈ ಸಲ ಅಥ್ಲೆಟಿಕ್ಸ್ ನಲ್ಲಿ ಕೂಡ ಗಣನೀಯ ಸಾಧನೆಗಳನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಅಲ್ಪ ಅಂತರಗಳಲ್ಲಿ ಭಾರತಕ್ಕೆ ಚಿನ್ನದ ಪದಕಗಳು ತಪ್ಪಿ ಹೋಗಿದ್ದು ಕೂಡ ಇದೆ. ಆದ್ದರಿಂದ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಈ ಸಲ ಭಾರತಕ್ಕೆ ಯಾವುದೇ ಚಿನ್ನದ ಪದಕ ಬರಲಿಲ್ಲ. ಪ್ರಮುಖವಾಗಿ ಜಾವೆಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಅವರು ಚಿನ್ನವನ್ನ ಗೆಲ್ಲುವಲ್ಲಿ ಸಫಲ ಆಗಲಿಲ್ಲ. ಅವರು ಬೆಳ್ಳಿ ಪದಕ ಗೆದ್ದರು. ಅವರ ಜೊತೆಗೆ ಯಶ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದರು. ಇನ್ನು ಒಂದೇ ಆವೃತ್ತಿಯಲ್ಲಿ 2 ಪದಕ ಗೆದ್ದ ಇತಿಹಾಸ ಬರೆದ ಗುಲ್ವೀರ್ ಸಿಂಗ್ ಅವರು 5,000 ಮೀಟರ್ ಓಟ ಮತ್ತು 10,000 ಮೀಟರ್ ಓಟದಲ್ಲಿ ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕದ ಸಾಧನೆಯನ್ನ ಮಾಡಿದರು. ಇದು ಈ ತರ ಒಂದೇ ಗೇಮ್ನಲ್ಲಿ 2 ಪದಕಗಳ ಸಾಧನೆ ಮಾಡಿದ ಮೊದಲ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೂ ಅವರು ಭಾಜನರಾಗಿದ್ದಾರೆ. ಮುರಳಿ ಶ್ರೀಶಂಕರ್ ಅವರು ಪುರುಷರ ಲಾಂಗ್ ಜಂಪ್ ಅಲ್ಲಿ ಬೆಳ್ಳಿ ಪದಕ ಗೆದ್ದರು. ಅದಾದ ನಂತರ ಡೆಕಾಥ್ಲಾನ್ ಅಲ್ಲಿ ಕೂಡ ಅವರು ಕಂಚಿನ ಪದಕವನ್ನ ಗೆದ್ದರು. ಅವರು ತೀರಾ ಇತ್ತೀಚೆಗಷ್ಟೇ ಗಾಯದಿಂದ ಚೇತರಿಸಿಕೊಂಡು ಮರಳಿದ ಮೇಲೆ ಈ ಸಾಧನೆಗಳನ್ನ ಮಾಡಿರೋದು ವಿಶೇಷ. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಭಾರತದ ಪ್ರವೀಣ್ ಚಿತ್ರವೇಲ್ ಅವರು ಬೆಳ್ಳಿ ಪದಕ ಗೆದ್ರೆ ಸೆಲ್ವ ಪ್ರಭು ತಿರುಮಾರನ್ ಅವರು ಕಂಚಿನ ಪದಕ ಜಯಿಸಿದರು. ಚಿತ್ರವೇಲ್ 16.58 ಮೀಟರ್ ದೂರ ಜಿಗಿದು ಎರಡನೇ ಸ್ಥಾನ ಪಡೆದರೆ ಸೆಲ್ವ ಪ್ರಭು 16.52 ಮೀಟರ್ ಜಿಗಿದು ಕಂಚು ಪಡೆದರು. ಜಮೈಕಾದ ಜೋರ್ಡನ್ ಸ್ಕಾಟ್ ಅವರು 16.72 ಮೀಟರ್ ಜಿಗಿದು ಚಿನ್ನದ ಪದಕ ಗೆದ್ರು. ಪುರುಷರ ಹೈ ಜಂಪ್ ನಲ್ಲಿ ಕೂಡ ಈ ಬಾರಿ ನಮಗೆ ಪದಕ ಒಲಿದಿದೆ. ಸರ್ವೇಶ್ ಅನಿಲ್ ಕುಶಾರೆ ಅವರು 2.25 ಮೀಟರ್ ಎತ್ತರವನ್ನ ಜಿಗಿಯುವ ಮೂಲಕ ಬೆಳ್ಳಿ ಪದಕ ಜಯಿಸಿದರು. ಕ್ರೀಡಾಕೂಟದ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಹೈ ಜಂಪರ್ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು.

0: ಗ್ಲಾಸ್ಕೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಅಥ್ಲೀಟ್ಗಳ ಸಾಧನೆಯ ಕುರಿತಾಗಿ ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಅವರು ಬಹಳ ಹೆಮ್ಮೆಯಿಂದ ಮಾತನಾಡಿದರು.
1: ಈ ಕಾಮನ್ವೆಲ್ತ್ ಅಲ್ಲಿ ಭಾರತ ದೇಶದ ಎಲ್ಲಾ ಕ್ರೀಡಾಪಟುಗಳು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಾಕ್ಸಿಂಗ್, ವೈಟ್ ಲಿಫ್ಟಿಂಗ್, ಜೂಡೋ, ಅಥ್ಲೆಟಿಕ್ಸ್ ಹೀಗೆ ನಾನಾ ಕ್ರೀಡೆಗಳು ಇದರಲ್ಲಿ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ. ಎಲ್ಲಾ ಒಂದು ಕ್ರೀಡೆಯಲ್ಲೂ ಸಹ ಉತ್ತಮವಾದ ಒಂದು ಪ್ರದರ್ಶನ ಕೊಟ್ಟು ಮತ್ತು ಉತ್ತಮವಾದ ಒಂದು ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಮೆಟ್ಟಿಲು ತಂದುಕೊಟ್ಟಿದ್ದಾರೆ. ನಾನು ಅಥ್ಲೆಟಿಕ್ ಕೋಚ್ ಆಗಿದ್ದ ಒಂದು ಹೆಮ್ಮೆಯ ವಿಷಯ ಎಂದ್ರೆ ನಮ್ಮ ಏಬಲ್ ಬಾಡಿ ಅಥ್ಲೆಟಿಕ್ಸ್ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ ಗಳು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ನಮ್ಮ ದೇಶಕ್ಕೆ 39 ಮೆಡಲು ಟೋಟಲ್ ಬಂದಿದ್ದಾರೆ, ಅದರಲ್ಲಿ ಸುಮಾರು 10 ಮೆಡಲು ನಮ್ಮ ಅಥ್ಲೆಟಿಕ್ಸ್ ಗಳಿಂದ ಬಂದಿರುತ್ತೆ. ಇದು ಒಳ್ಳೆಯ ಸಾಧನೆ. ಕಾಮನ್ವೆಲ್ತ್ ಅಲ್ಲಿ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ 2016 2 ಮೆಡಲು ಬಂದಿರುತ್ತೆ, 2018 2 ಮೆಡಲು, 2022 8 ಮೆಡಲು, ಹಾಗೆ

0: ಏಳು ಮೆಡ್ಲು ಪ್ಯಾರಾ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ ನಲ್ಲಿ ಬಂದಿರುತ್ತೆ. ಹಾಗೆ ಈ ಒಂದು 2026ನೇ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪ್ಯಾರಾ ಅಥ್ಲೆಟ್ಸ್ ಟೋಟಲ್ 6 ಮೆಡ್ಲು ತಗೊಂಡಿದ್ದಾರೆ. 20 ವರ್ಷದಲ್ಲಿ ಮಾಡಿದ ಸಾಧನೆಗಿಂತ ಈ ಒಂದು ವರ್ಷದಲ್ಲಿ ಸಾಧನೆ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ತುಂಬಾ ಹೆಮ್ಮೆ. ಈ ದೃಷ್ಟಿಯಿಂದ ಭಾರತ ದೇಶಕ್ಕೆ ಅಥ್ಲೆಟ್ಸ್ ಗಳಿಂದ ಉತ್ತಮವಾದ ಒಂದು ಕೊಡುಗೆ ಇದೆ. ಹಾಗೆ ಈಗ ಮಾಡುತ್ತಿರುವಂತಹ ಎಲ್ಲಾ ಕ್ರೀಡಾಪಟುಗಳು ಸಹ ಅವರ ಸಾಧನೆ ನೋಡಿದರೆ ಮುಂದಿನ ಒಂದು ಒಲಿಂಪಿಕ್ಸ್ ಗಳಲ್ಲಿ ಅಥವಾ ಏಷ್ಯನ್ ಗೇಮ್ಸ್ ಗಳಲ್ಲಿ ಇನ್ನೂ ಒಳ್ಳೆ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಉತ್ತಮವಾದ ಒಂದು ಹೆಸರು ತರುತ್ತಾರೆ ಅಂತ ನಾನು ಭಾವಿಸ್ಕೊಂಡು ಅವರಿಗೂ ಸಹ ಎಲ್ಲದೂ ಒಳ್ಳೇದಾಗಲಿ ಅಂತ ನಾನು ಒಬ್ಬ ಅಥ್ಲೆಟಿಕ್ಸ್ ಕೋಚ್ ಆಗಿ ನಾನು ಇದರಲ್ಲಿ ಹೇಳ್ಕೊಳ್ತೀನಿ.
1: ಒಟ್ಟಾರೆ ಈ ಬಾರಿಯ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಮಿತವ್ಯಯ ಮತ್ತು ತರಾತುರಿಯಲ್ಲಿ ನಡೆದಂತಹ ಕೂಟ ಅಂತ ಅನ್ನಿಸ್ಕೊಂಡ್ರು ಕೂಡ ಅದ್ದೂರಿಯಾಗಿಯೇ ಇದು ನಡೆದಿದೆ. ಭಾರತಕ್ಕಂತೂ ಇದು ಬಹಳ ಒಳ್ಳೆಯ ಪದಕಗಳನ್ನ ತಂದುಕೊಟ್ಟಂತಹ ಕ್ರೀಡಾಕೂಟವಾಗಿ ಇತಿಹಾಸದ ಪುಟ ಸೇರಿದೆ. ಇಲ್ಲಿ ಭಾರತ 13 ಚಿನ್ನ 17 ಬೆಳ್ಳಿ 9 ಕಂಚು ಸೇರಿದಂಗೆ 39 ಪದಕಗಳನ್ನ ಗೆದ್ಕೊಂಡಿದೆ. ಆತಿಥೇಯ ಸ್ಕಾಟ್ಲೆಂಡ್ ಕೂಡ ಇಷ್ಟೇ ಪದಕಗಳನ್ನ ಗೆದ್ದು ಸಾಧನೆ ಮಾಡಿದೆ. ಇನ್ನು ಆಸ್ಟ್ರೇಲಿಯಾ ತನ್ನ ಪಾರಂಭವನ್ನ ಮುಂದುವರೆಸಿದೆ. ಒಟ್ಟು 70 ಚಿನ್ನ 45 ಬೆಳ್ಳಿ 56 ಕಂಚಿನ ಪದಕಗಳೊಂದಿಗೆ 171 ಪದಕಗಳನ್ನ ಆಸ್ಟ್ರೇಲಿಯಾ ಗೆದ್ಕೊಂಡಿದೆ. ಇಂಗ್ಲೆಂಡ್ 29 ಚಿನ್ನ 45 ಬೆಳ್ಳಿ 36 ಕಂಚಿನ ಪದಕಗಳೊಂದಿಗೆ 110 ಪದಕಗಳನ್ನ ಗೆದ್ದಿದೆ. ಕೆನಡಾ 19 ಚಿನ್ನ 20 ಬೆಳ್ಳಿ 23 ಕಂಚಿನ ಪದಕ ಜೊತೆಗೆ 62 ಪದಕಗಳನ್ನು ಗೆದ್ದ 3ನೇ ಸ್ಥಾನ ಪಡ್ಕೊಂಡಿದೆ. ಗ್ಲಾಸ್ಗೋದಲ್ಲಿ ನಡೆದಂತಹ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಏನೇ ಮಿತವ್ಯಯ ಅಥವಾ ಕಾಲದ ಮಿತಿಯಲ್ಲೇ ಮಾಡಿದ್ದ ಕೂಟ ಆದ್ರೂ ಕೂಡ ಹಲವು ಒಳ್ಳೆಯ ಮತ್ತು ಪ್ರಮುಖವಾದ ಅಂಶಗಳನ್ನ ಒಳಗೊಂಡಿದೆ. ಅದರಲ್ಲಿ ಒಂದು ಪ್ರಮುಖ ಫಲಿತಾಂಶ ಏನಂತಂದ್ರೆ ಮಹಿಳೆಯರ T54 ವಿಭಾಗ ಅಂದ್ರೆ ಪ್ಯಾರಾ ವೀಲ್ ಚೇರ್ 1500 ಮೀಟರ್ ವಿಭಾಗದಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. ಅದರ ನಡುವೆ ಓಟ ಪೂರ್ತಿಗೊಳಿಸಿದ ಸ್ಕಾಟಿಷ್ ಓಟಗಾರ್ತಿ ಮೆಲನಿ ಉಡ್ಲ್ ಚಿನ್ನದ ಪದಕ ಗೆಲ್ತಾರೆ. ಆದರೆ ಅಪಘಾತದ ಕಾರಣ ಒಡ್ಡಿದ ಇತರೆ ತಂಡಗಳು ಫಲಿತಾಂಶ ಅನರ್ಹಗೊಳಿಸುವಂಗೆ ಒತ್ತಾಯ ಮಾಡ್ತವೆ. ಇದರಿಂದ ಆಯೋಜಕರು ಆ ಫಲಿತಾಂಶವನ್ನ ರದ್ದುಗೊಳಿಸಿ 40 ಗಂಟೆಗಳ ಬಳಿಕ ಮತ್ತೆ ಸ್ಪರ್ಧೆಯನ್ನ ಆಯೋಜಿಸ್ತಾರೆ. ಅದರಲ್ಲಿ ಮೆಲನಿ ಉಡ್ಸ್ ಹಿಂದಿನ ಪಂದ್ಯಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ದಾಖಲೆಯೊಂದಿಗೆ ಮೊದಲಿಗರಾಗ್ತಾರೆ. ಆ ಮೂಲಕ ಚಿನ್ನದ ಪದಕ ಗೆದ್ದು 2 ಪದಕಗಳನ್ನ ಒಂದೇ ಬಾರಿ ಗೆದ್ದ ಸಾಧನೆಯನ್ನ ಅವರು ಮಾಡ್ತಾರೆ. ಇನ್ನೊಂದು ಜೀರೋ ಕಾರ್ಬನ್ ನೀತಿ, ಪರಿಸರ ಸ್ನೇಹಿಯಾದಂತಹ ಒಂದು ಕ್ರಮ ಇದು. ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳಿಗೆ ನಿಷೇಧ ಹೇರಲಾಗಿತ್ತು ಮತ್ತು ಡೀಸೆಲ್ ಪೆಟ್ರೋಲ್ ಚಾಲಿತ ವಾಹನಗಳ ಬಳಕೆಯನ್ನು ಕೂಡ ಇಲ್ಲಿ ನಿಷೇಧಿಸಲಾಗಿತ್ತು. ಇದರಿಂದಾಗಿ ಅಥ್ಲೀಟ್ಗಳ ಓಡಾಟಕ್ಕೆ ಅಧಿಕಾರಿಗಳ ಓಡಾಟಕ್ಕೆ ಇಲ್ಲಿ ಎಲೆಕ್ಟ್ರಾನಿಕ್ ವಾಹನಗಳ ಬಳಕೆಯನ್ನ ಮಾಡಲಾಗಿತ್ತು. ಭವಿಷ್ಯದ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಇದು ಕೂಡ ಒಂದು ಮಾದರಿಯ ನಡೆ ಅಂತ ಅನ್ಬೋದು. ಇನ್ನು ಇದೇ ಮೊದಲ ಬಾರಿಗೆ ಕ್ರೀಡಾ ಗ್ರಾಮ ಅನ್ನುವಂತಹ ಪರಿಕಲ್ಪನೆ ಇಲ್ಲಿ ಇರಲಿಲ್ಲ. ಕೇಂದ್ರ ಕಾರಿಡಾರ್ ಹತ್ತಿರವಿರುವ ಸ್ಥಳೀಯ ಹೋಟೆಲ್ ಮೂಲಸೌಕರ್ಯಗಳನ್ನು ಬಳಸಿ ವಸತಿ ವ್ಯವಸ್ಥೆಗಳನ್ನ ಕ್ರೀಡಾಪಟುಗಳಿಗೆ ಮಾಡಿಕೊಡಲಾಗಿತ್ತು ಮತ್ತು ಈಗಾಗಲೇ ಲಭ್ಯವಿರುವ ವಾಣಿಜ್ಯ ಕಟ್ಟಡಗಳಲ್ಲಿ ವಸತಿ ಕಲ್ಪಿಸಿ ಹೊಸದಾಗಿ ಕ್ರೀಡಾ ಗ್ರಾಮವನ್ನ ನಿರ್ಮಾಣ ಮಾಡುವಂತಹ 100 ಕೋಟಿ ರೂಪಾಯಿ ವೆಚ್ಚದ ಒಂದು ಕೆಲಸವನ್ನ ಕೈಬಿಟ್ಟಿದ್ರಿಂದ ಬಹಳಷ್ಟು ಹಣವನ್ನ ಉಳಿತಾಯ ಮಾಡೋದಕ್ಕೂ ಇಲ್ಲಿ ಸಾಧ್ಯ ಆಗಿದೆ. ಯಾಕೆ ಅಂತಂದ್ರೆ ಒಮ್ಮೆ ಕ್ರೀಡಾಕೂಟ ಮುಗಿದ ನಂತರ ಆ ಕ್ರೀಡಾ ಗ್ರಾಮದ ಬಳಕೆ ಸೂಕ್ತವಾಗಿ ಆಗೋದಿಲ್ಲ, ಅದು ಒಂಥರ ಡೆಡ್ ಅಸೆಟ್ ತರ ಬೀಳುತ್ತೆ ಅನ್ನುವ ದೂರು ಮೊದಲಿಂದನೂ ಇತ್ತು. ಆದ್ರಿಂದ ಅಂತಹ ಒಂದು ಸಮಸ್ಯೆಗೆ ಈಗ ಈ ಗ್ಲಾಸ್ಗೋ ಕ್ರೀಡಾಕೂಟ ಒಂದು ಪರಿಹಾರ ಕೊಟ್ಟಿದೆ. ಇದು ಮುಂದೆ ಭಾರತಕ್ಕೂ ಕೂಡ ಒಂದು ಮಾರ್ಗಸೂಚಿ ಆಗ್ಬೋದು ಅಂತ ಅನ್ಸುತ್ತೆ. ಸಾಮಾನ್ಯರ ಕ್ರೀಡಾಕೂಟದೊಂದಿಗೆನೆ ಪ್ಯಾರಾ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ರಿಂದ ಸಮಯದ ಉಳಿತಾಯ ಕೂಡ ಇಲ್ಲಾಗಿದೆ. ಯಾಕಂದ್ರೆ ಈಗ ಒಮ್ಮೆ ಸಾಮಾನ್ಯರ ಕ್ರೀಡಾಕೂಟವನ್ನ 15 ದಿವಸನೋ 20 ದಿವಸನೋ ಮುಗಿಸಿದ ಮೇಲೆ ಒಂದು ವಾರ ಎರಡು ವಾರ ಅದನ್ನ ಬಿಡುವು ಕೊಟ್ಟು ಆಮೇಲೆ ಮತ್ತೆ ಪ್ಯಾರಾ ಕ್ರೀಡೆಗಳನ್ನ ನಡೆಸಲಾಗ್ತಿತ್ತು, ಫುಲ್ ಪ್ಲೆಜ್ ಅಲ್ಲಿ ನಡೆಸ್ತಿದ್ರು. ಆದ್ರೆ ಈ ಸರ್ತಿ ಎರಡನ್ನೂ ನಡೆಸಿದ್ರಿಂದ ಒಂದೇ ಅವಧಿಯಲ್ಲಿ 2 ಕೂಟ ನಡೀತು, ಜೊತೆಗೆ ಧನ ಸಂಪನ್ಮೂಲ ಆಗ್ಲಿ ಮಾನವ ಸಂಪನ್ಮೂಲಗಳ ಬಳಕೆ ಆಗ್ಲಿ ಮಿತವೇ ಆಯಿತು. ಇದು ಕೂಡ ಒಂದು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡುವಂತಹ ದೇಶಗಳು

ಇದನ್ನ ಮಾದರಿಯಾಗಿ ಅನುಸರಿಸಬಹುದಾದಂತಹ ನಡೆ ಇದನ್ನ ಸ್ಕಾಟ್ಲೆಂಡ್ ಸರ್ಕಾರ ಮತ್ತು ಅಲ್ಲಿಯ ಒಲಿಂಪಿಕ್ ಕಮಿಟಿ ಆಯೋಜಕರು ಇದನ್ನ ತೋರಿಸಿಕೊಟ್ಟಿದ್ದಾರೆ. ಭವಿಷ್ಯದಲ್ಲಿ ಮುಂದಿನ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಅಹಮದಾಬಾದಲ್ಲಿ ಭಾರತದಲ್ಲಿ ನಡೀತಾ ಇದೆ. ಆದ್ದರಿಂದ ಇನ್ನು 4 ವರ್ಷದಲ್ಲಿ ಯಾವ್ಯಾವ ರೀತಿಯ ಕ್ರಮಗಳು, ಯಾವ್ಯಾವ ರೀತಿಯ ಸೌಲಭ್ಯಗಳು ಇಲ್ಲಿ ಅಭಿವೃದ್ಧಿ ಹೊಂದ್ತಾವೆ ಅನ್ನೋದನ್ನ ನೋಡೋಣ. ಇದರಿಂದ ಆಸ್ಟ್ರೇಲಿಯಾದಂತೆ, ಕೆನಡಾದಂತೆ ಭಾರತ ಕೂಡ 3 ಅಂಕಿಯ ಪದಕಗಳನ್ನ ಈ ಕೂಟದಲ್ಲಿ ಗಳಿಸಕ್ ಸಾಧ್ಯ ಆಗುತ್ತಾ ಅಂತ ನೋಡೋಣ.

ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ವಿಷಯದ ಕುರಿತು ವಿಶ್ಲೇಷಣೆಯನ್ನ ಕೇಳಿದಿರಿ. ವಿಶ್ಲೇಷಕರು ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೇ, ಇದು ಆಕಾಶವಾಣಿ ಮೈಸೂರು FM 100.6. ಕೇಳುಗರೇ, ನಾಳೆ ಮುಂಜಾನೆ 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುವಿರಿ ಚಿಂತನ, ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆಯಾಗಿರುತ್ತದೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಇದರ ಮರುಪ್ರಸಾರ ನಾಳೆ 6:10.

ನಾಳೆ ಮುಂಜಾನೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳುವಿರಿ. ಏಳು 15 ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

0: ಕೇಳುಗರೇ, ಈಗ ಸಮಯ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ ಮೈಸೂರು. ಈಗ ಕೇಳಿ ನಾಟಕ ಸುಭದ್ರಾ ಕಲ್ಯಾಣ. ತೋರಣಗಲ್ ರಾಜಾರಾಯರ ವಿರಚಿತ ರಂಗನಾಟಕದ ಬಾನುಲಿ ರೂಪ. ಪ್ರಸ್ತುತಿ ನಾದರಂಗ ಮೈಸೂರು. ಸಂಗೀತ ಹಾಗೂ ನಿರ್ದೇಶನ ವಿದ್ವಾನ್ ವೈಎಂ ಪುಟ್ಟಣ್ಣಯ್ಯ. ಕೇಳಿ ನಾಟಕ ಸುಭ

0: ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಶಾಂತಿಯಿಂದಿರುವರೆ.
1: ಬಲಭದ್ರದೇವ, ನಿಮ್ಮಿಂದಲೂ ಶ್ರೀಕೃಷ್ಣ ಪರಮಾತ್ಮನಿಂದಲೂ ಪರಿರಕ್ಷಿತವಾಗಿರುವಾಗ ನಮಗೆ ಕುಶಲವಲ್ಲದೆ ಮತ್ತೇನಿರುವುದು?
0: ಬಲೆ ಬಲೆ ಲೇಸನ್ನಾಡಿದೆ.
2: ಮಹಾಪ್ರಭುಗಳಿಗೆ ಜಯವಾಗಲಿ.
0: ಚಾರ, ಬಂದ ಸಮಾಚಾರವೇನು?
2: ಹಸ್ತಿನಾವತಿಯಿಂದ ಶಕುನಿ ಮಹಾಶಯರು ಬಂದಿರುವರು.
0: ಹಿರಿಯರನ್ನು ಗೌರವದಿಂದ ಕರೆದುತ್ತ.
3: ಬಲರಾಮದೇವ, ವಂದನೆಗಳು.
0: ನಿಮಗೂ ವಂದನೆಗಳು. ಬನ್ನಿ, ಈ ಪೀಠವನ್ನು ಅಲಂಕರಿಸಿ.
3: ಆಗಬಹುದು ಆಗಬಹುದು. ಬಲಭದ್ರದೇವ, ಕುಶಲವೇ?
0: ಶ್ರೀಶನ ದಯದಿಂದ ನಾವೆಲ್ಲರೂ ಕುಶಲದಿಂದಿರುವೆವು. ಹಸ್ತಿನಾವತಿಯಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮತ್ತು ಪೂಜ್ಯಳಾದ ಗಾಂಧಾರಿ ದೇವಿಯವರು, ನನ್ನ ಪ್ರಿಯ ಶಿಷ್ಯ ದುರ್ಯೋಧನಾದಿಗಳು ಕುಶಲವೇ?
3: ನಿನ್ನ ಅನುಗ್ರಹಕ್ಕೆ ಪಾತ್ರರಾದ ಎಲ್ಲರೂ ಕ್ಷೇಮದಿಂದಿರುವರು.
0: ಬಹಳ ಸಂತೋಷ, ಬಹಳ ಸಂತೋಷ.
4: ನಾರಾಯಣ ನಾರಾಯಣ.
0: ಅದು ಪೂಜ್ಯರಾದ ನಾರದರು ಬರುವಂತಿದೆ. ಸೇವಕರೇ, ನಾರದರನ್ನು ಗೌರವಾದರಗಳಿಂದ ಕರೆದುಕೊಂಡು ಬನ್ನಿ.
4: ನಾರಾಯಣ ನಾರಾಯಣ.
0: ಪೂಜ್ಯರಿಗೆ ವಂದಿಸುವೆನು.
4: ಬಲರಾಮದೇವ, ನಿನಗೆ ಮಂಗಳವಾಗಲಿ.
0: ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ.
4: ಆಗಬಹುದು. ನಾರಾಯಣ ನಾರಾಯಣ.
0: ಗಾಂಧಾರ ರಾಜಕುಮಾರರೇ, ತಾವು ಬಂದ ಕಾರ್ಯಭಾರವನ್ನು ತಿಳಿಸಿ.
3: ಬಲರಾಮದೇವ, ಹಿಂದೆ ನೀವು ಚಕ್ರವರ್ತಿ ಸುಯೋಧನ ಸಾರ್ವಭೌಮನಿಗೆ ಗದಾಯುದ್ಧವನ್ನು ಅಭ್ಯಾಸ ಮಾಡಿಸುತ್ತಿದ್ದಾಗ ನಿಮ್ಮ ಸಹೋದರಿ ಸುಭದ್ರಾದೇವಿಯನ್ನು ದುರ್ಯೋಧನಿಗೆ ವಿವಾಹ ಮಾಡಿಕೊಡುವುದಾಗಿ ವಚನ ಕೊಟ್ಟಿದ್ದು ಸರಿಯಷ್ಟೇ?
0: ನಿಜ, ನನ್ನ ತಂಗಿ ಸುಭದ್ರಾದೇವಿಯನ್ನು ವಿವಾಹ ಮಾಡಿಕೊಡಲು ವಚನ ಕೊಟ್ಟಿದ್ದು ನಿಜ.
3: ಅದಕ್ಕಾಗಿ ನಾನು ರಾಯಭಾರಿಯಾಗಿ ಬಂದಿದ್ದೇನೆ.
0: ಬಹಳ ಸಂತೋಷ. ಈ ಶುಭ ವಿವಾಹದ ವಿಚಾರದಲ್ಲಿ ನಮ್ಮ ಯದುವೃದ್ಧರ ಅಭಿಪ್ರಾಯವನ್ನೊಮ್ಮೆ ಕೇಳೋಣ. ಕೃತವರ್ಮ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.
1: ಬಲಭದ್ರದೇವ, ಧೀಮಂತ ಚಕ್ರೇಶ್ವರನಾದ ದುರ್ಯೋಧನ ಸಾರ್ವಭೌಮನಿಗೆ ಸುಭದ್ರಾದೇವಿಯನ್ನು ವಿವಾಹ ಮಾಡಿಕೊಡಲು ನನಗೆ ತುಂಬ ಸಂತೋಷವಾಗುತ್ತದೆ.
0: ಬಹಳ ಸಂತೋಷ. ಅಕ್ರೂರ, ನಿಮ್ಮ ಅಭಿಪ್ರಾಯವೇನು?
1: ಬಲರಾಮದೇವ, ಕಾಡಿ ಕೂಡಬೇಕೇ ವಿನಃ ಕೂಡಿ ಕಾಡಬಾರದು. ಆದ್ದರಿಂದ ಶ್ರೀಕೃಷ್ಣನ ಅಭಿಪ್ರಾಯವನ್ನೊಮ್ಮೆ ಕೇಳಿದರೆ ಮತ್ತೂ ಸಂತೋಷವೇ.
0: ಆಗಬಹುದು. ನೀವೇ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬನ್ನಿ. ಅವನ ಭ್ರಾತೃವಾತ್ಸಲ್ಯವು ನಿಮಗೇ ತಿಳಿಯುವುದು.
4: ನಾರಾಯಣ ನಾರಾಯಣ. ಶ್ರೀಕೃಷ್ಣನ ಪ್ರವೇಶವಾದ ಮೇಲೆ ಈ ಶುಭ ಕಾರ್ಯವು ಮುಗಿದಂತೆಯೇ. ಅದೋ ಶ್ರೀಕೃಷ್ಣನು ಇತ್ತ ಕಡೆಯೇ ಬರುತ್ತಿರುವನು.
5: ಪೂಜ್ಯರಿಗೆ ನಮಸ್ಕರಿಸುವನು.
4: ಕೃಷ್ಣ, ನಿನಗೆ ಮಂಗಳವಾಗಲಿ.
5: ಅಗ್ರಜ, ನನ್ನನ್ನು ಕರೆಸಿದ ಕಾರಣವೇನು?
0: ಕೃಷ್ಣ, ಹಿಂದೆ ನಾನು ದುರ್ಯೋಧನನಿಗೆ ಗದಾಯುದ್ಧವನ್ನು ಅಭ್ಯಾಸ ಮಾಡಿಸುತ್ತಿದ್ದಾಗ ಸುಭದ್ರೆಯನ್ನು ದುರ್ಯೋಧನನಿಗೆ ವಿವಾಹ ಮಾಡಿಕೊಡುವುದಾಗಿ ವಚನವನ್ನಿತ್ತಿದ್ದೆನು. ಅಕ್ರೂರ, ಕೃತವರ್ಮ ಯಾದವರೆಲ್ಲ ಸಮ್ಮತಿಸಿದ್ದಾರೆ. ಈಗ ನಿನ್ನ ಅಭಿಮತವನ್ನು ತಿಳಿಸು.
5: ತಮ್ಮ ಚಿತ್ತವೇ ನನ್ನ ಚಿತ್ತ.
0: ನೋಡಿದಿರಾ, ನೋಡಿದಿರಾ ಕೃಷ್ಣನ ಭ್ರಾತೃವಾತ್ಸಲ್ಯವನ್ನು?
5: ಅಗ್ರಜ, ಆದರೂ ವಸುದೇವಾದಿ ಹಿರಿಯರ ಅಭಿಪ್ರಾಯವನ್ನು ಕೇಳಿದರೆ ಎಲ್ಲರಿಗೂ ಸಂತೋಷವಲ್ಲವೇ?
0: ಆಗಬಹುದು. ಈ ವಿಚಾರವನ್ನು ನನಗೆ ಬಿಡಿ. ಗಾಂಧಾರ ರಾಜಕುಮಾರರೇ, ಬಲರಾಮನು ಈ ವಿವಾಹಕ್ಕೆ ಒಪ್ಪಿರುವನೆಂದು ಮತ್ತು ಶುಭ ಮುಹೂರ್ತವನ್ನು ನಿಶ್ಚಯಿಸುವಂತೆ ದುರ್ಯೋಧನನಿಗೆ ತಿಳಿಸಿ. ನಾನು ನಿಮಗೆ ಆಮಂತ್ರಣೋತ್ಸವವನ್ನು ಏರ್ಪಡಿಸುವೆನು. ಪೂಜ್ಯರೇ, ನೀವು ದಯಮಾಡಿಸಿ.
4: ಆಗಬಹುದು. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ.

0: ನಾರಾಯಣ ನಾರಾಯಣ. ಈ ಬಲರಾಮನು ಹಿಂದು ಮುಂದುಗಳನ್ನರಿಯದೆ ದುರ್ಯೋಧನನಿಗೆ ಸುಭದ್ರಾದೇವಿಯನ್ನು ವಿವಾಹ ಮಾಡಿಕೊಡಲು ಸಂಕಲ್ಪಿಸಿರುವನು. ಬಲರಾಮದೇವ, ನಿನ್ನ ಸಂಕಲ್ಪ ನೆರವೇರುವುದೋ ಅಥವಾ ಕೃಷ್ಣಾರ್ಪಣವಾಗುವುದೋ ಬಲ್ಲವರಾರು? ಅದು ಅರ್ಜುನನು ಈ ಮಾರ್ಗವಾಗಿಯೇ ಬರುತ್ತಿರುವನು.
1: ಪೂಜ್ಯರಿಗೆ ವಂದಿಸುವೆನು.
0: ಅರ್ಜುನ, ನಿನಗೆ ಮಂಗಳವಾಗಲಿ. ಪಾರ್ಥ, ಇದೇನು ನಿನ್ನ ಸಹಜಾತರೆಲ್ಲರನ್ನೂ ಬಿಟ್ಟು ನೀನು ಹೀಗೆ ಒಂಟಿಯಾಗಿ ಅರಣ್ಯದಲ್ಲಿ ಸಂಚರಿಸಲು ಕಾರಣವೇನು?
1: ಪೂಜ್ಯರೇ, ಏನೆಂದು ಹೇಳಲಿ? ಒಂದು ದಿನ ಭೂಸುರರು ತಮ್ಮ ಗೋಧನವನ್ನು ಚೋರರು ಅಪಹರಿಸಿಕೊಂಡು ಹೋಗುತ್ತಿರುವರೆಂದು ಮಧ್ಯರಾತ್ರಿಯಲ್ಲಿ ಬಂದು ನನಗೆ ಮೊರೆಯಿಟ್ಟರು. ಅವರ ಆರ್ತತೆಯನ್ನು ಪರಿಹರಿಸಲು ಧನುರ್ಬಾಣಗಳನ್ನು ತರಲು ನಾನು.
0: ಅರ್ಥವಾಯಿತು ಅರ್ಥವಾಯಿತು. ನೀನು ಧನುರ್ಬಾಣಗಳನ್ನು ತರಲು ಶಸ್ತ್ರಾಗಾರಕ್ಕೆ ಹೋಗುವ ಮಾರ್ಗದಲ್ಲಿ ಧರ್ಮನಂದನ ಮತ್ತು ದ್ರೌಪದಿಯರನ್ನು ನೋಡಿದ್ದೆ. ಆಪಾತಕ ಪರಿಹಾರಾರ್ಥವಾಗಿ ಈ ತೀರ್ಥಯಾತ್ರೆ ಅಲ್ಲವೇ ಪಾರ್ಥ?
1: ನಿಜ ಪೂಜ್ಯರೇ.
0: ಪಾರ್ಥ, ಕೇಡುಗಳು ಬಂದರೆ ಜೋಡಿ ಜೋಡಿಯಾಗಿ ಬಂದು ಒದಗುವವು ಅಲ್ಲವೇ?
1: ಪೂಜ್ಯರೇ, ಇದೇನು ನಿಮ್ಮ ಮಾತುಗಳು ನನಗೆ ಆಶ್ಚರ್ಯವನ್ನುಂಟು ಮಾಡುತ್ತಿರುವವಲ್ಲ. ನಗರದಲ್ಲಿ ಧರ್ಮರಾಜಾದಿಗಳು ಕ್ಷೇಮವಷ್ಟೇ?
0: ಎಲ್ಲರೂ ಕ್ಷೇಮವಾಗಿರುವರು. ಪಾರ್ಥ, ನಾನು ಈ ದಿನ ದ್ವಾರಕಾಪುರಿಗೆ ಹೋಗಿದ್ದೆ. ಅಲ್ಲಿ ಬಲರಾಮನು ಶಕುನಿ ಮಹಾಶಯರಿಗೆ ಆಮಂತ್ರಣೋತ್ಸವವನ್ನು ಏರ್ಪಡಿಸಿದ್ದರು.
1: ಏನು, ಶಕುನಿಗೆ ಆಮಂತ್ರಣೋತ್ಸವವೇ? ಕಾರಣ?
0: ವಿವರವಾಗಿ ಹೇಳುತ್ತೇನೆ ಕೇಳು. ಸುಭದ್ರಾದೇವಿಯನ್ನು ದುರ್ಯೋಧನನಿಗೆ ವಿವಾಹ ಮಾಡಿಕೊಡಲು ಬಲರಾಮಾದಿಯಾದವರು ಸಮ್ಮತಿಸಿ ಈ ಆಮಂತ್ರಣೋತ್ಸವವನ್ನು ಏರ್ಪಡಿಸಿದ್ದರು.
1: ಇದಕ್ಕೆ ಶ್ರೀಕೃಷ್ಣನು ಸಮ್ಮತಿಸಿದನೆ?
0: ಬಲರಾಮಯಾದವರೆಲ್ಲ ಸಮ್ಮತಿಸಿದ ಮೇಲೆ ಶ್ರೀಕೃಷ್ಣನೂ ಸಮ್ಮತಿಸಿದಂತೆ ಅಲ್ಲವೇ?
1: ಪೂಜ್ಯರೇ, ಹಾಗಾದರೆ ಸುಭದ್ರೆಯು ನನ್ನ ಪಾಲಿಗೆ ಇಲ್ಲವಾದಳೆ, ಮುಂದೆ ನನ್ನ ಗತಿ?
0: ನಿನ್ನ ಗತಿ ಸನ್ಯಾಸಿಯಾಗುವುದೇ ಗತಿ.
1: ಅದು ಹೇಗೆ ಪೂಜ್ಯರೇ?
0: ಅರ್ಜುನ, ನೀನು ಸನ್ಯಾಸಿ ವೇಷವನ್ನು ಧರಿಸಿ ದ್ವಾರಕಾ ನಗರದ ಹತ್ತಿರವಿರುವ ರೈವತಾದ್ರಿಗೆ ಹೋಗಿ ನೀನು ಸನ್ಯಾಸಿಯಾಗಿ ಬಂದಿರುವ ಸಂಗತಿಯನ್ನು ಶ್ರೀಕೃಷ್ಣನಿಗೆ ಗೊತ್ತಾಗಿ ತಿಳಿಸು. ಮುಂದೆ ಎಲ್ಲವೂ ನಿನಗೇ ತಿಳಿಯುವುದು. ನಾರಾಯಣ ನಾರಾಯಣ.
1: ಪೂಜ್ಯರೇ ಪೂಜ್ಯರೇ, ಪೂಜ್ಯರು ಹೊರಟೇ ಹೋದರಲ್ಲ, ಈಗೇನು ಮಾಡಲಿ? ನಾರದರು ಹೇಳಿದಂತೆ ನಾನು ಸನ್ಯಾಸಿಯಾಗುವುದೇ ಸರಿ, ಆದರೆ ನನಗೊಬ್ಬ ಶಿಷ್ಯನೂ ಬೇಕು. ಏನು ಮಾಡುವುದು? ಓಹೋ, ಭೀಮಪುತ್ರ ಘಟೋದ್ಗಜನಿರುವನಲ್ಲ. ವತ್ಸ, ಭೀಮಪುತ್ರ ಘಟೋದ್ಗಜ ಎಲ್ಲಿರುವೆ?
2: ಅಹೋ ಜನಕ, ನಮೋ ಜನಕ, ನಮೋ ಜನಕ.
1: ವತ್ಸ ಘಟೋದ್ಗಜ, ವಿಚಾರವು ತುಂಬಾ ಗುಟ್ಟಾಗಿರುವುದರಿಂದ ನೀನೀಗಲೇ ನಿನ್ನ ಮಾಯಾರೂಪದಿಂದ ದ್ವಾರಿಕೆಗೆ ಹೋಗಿ ಶ್ರೀಕೃಷ್ಣನನ್ನು ಕಂಡು ನಾನು ಸನ್ಯಾಸಿಯಾಗಿ ಬಂದಿರುವ ವಿಚಾರವನ್ನು ತಿಳಿಸು.
2: ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನು ಅರಮನೆಯಲ್ಲಿ ಇಲ್ಲದಿದ್ದರೆ?
1: ಉದ್ಯಾನವನಕ್ಕೆ ಹೋಗು, ಅಲ್ಲಿ ಸತ್ಯಭಾಮ ಸಮೇತರಾಗಿ ಇರುತ್ತಾರೆ.
2: ಆಗಬಹುದು. ಜೈ ಮುರಾರೆ.

ಆಹಾ, ಶ್ರೀಕೃಷ್ಣನ ದಯದಿಂದ ಈ ದ್ವಾರಕಾ ನಗರವನ್ನು ರಕ್ಷಣೆ ಮಾಡುತ್ತಿದ್ದ ಸುದರ್ಶನ ಚಕ್ರವು ನನಗೆ ನಗರ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟಿತು. ಚಿಕ್ಕಪ್ಪನವರಾದ ಅರ್ಜುನ ಸನ್ಯಾಸಿಯವರು ಹೇಳಿದಂತೆ ನಾನು ಅರಮನೆಗೆ ಹೋಗಿ ಶ್ರೀಕೃಷ್ಣನನ್ನು ಕಾಣುವೆನು.

ಅಲ್ಲಿಯೂ ಇರದಿದ್ದರೆ ಉದ್ಯಾನವನಕ್ಕೆ ಹೋಗು, ಅಲ್ಲಿ ಸತ್ಯಭಾಮ ಸಮೇತರಾಗಿರುತ್ತಾರೆ. ನಾನು ಸನ್ಯಾಸಿಯಾಗಿ ಬಂದಿರುವ ಸಮಾಚಾರವನ್ನು ತಿಳಿಸಿ ಬಾ ಎಂದು ಅಪ್ಪಣೆ ಮಾಡಿದ್ದಾರೆ. ಆದ್ದರಿಂದ ನಾನೀಗಲೇ ಶ್ರೀಕೃಷ್ಣ ಪರಮಾತ್ಮನಲ್ಲಿಗೆ ಹೋಗುವೆನು. ಜೈ ಮುರಾರಿ.

0: ಸುಸಂಗತೆ, ಗೋಪಾಲಕೃಷ್ಣನನ್ನು ಕರೆದುಕೊಂಡು ಬರುವಂತೆ ನಾನು ನಿನಗೆ ಹೇಳಿದ್ದೇನಲ್ಲವೇ? ಏಕೆ ಮುರುಳಿಕೃಷ್ಣನು ಬರಲಿಲ್ಲವೇ?
1: ದೇವಿ, ನಾನು ಗೋಪಾಲಕೃಷ್ಣನನ್ನು ಕರೆದುಕೊಂಡು ಬರಲು ಹೋಗುತ್ತಿರುವಾಗ ಚತುರಿಕೆಯು ಬಂದು ಬಲರಾಮಕೃಷ್ಣರು ಸಭಾಮಂಟಪದಲ್ಲಿರುವರೆಂದು ಹೇಳಿದಳು. ಅವರು ಇಷ್ಟರಲ್ಲೇ ಬರಬಹುದೆಂದು ನಾನು ಹಿಂದಿರುಗಿ ಬಂದೆ. ಅದೋ ಕೃಷ್ಣ ಪರಮಾತ್ಮನು, ನಾನಿನ್ನು ಬರುತ್ತೇನೆ.

0: ಭಾಮ, ಸತ್ಯಭಾಮ, ಏಕೆ ನೀನು ನನ್ನೊಂದಿಗೆ ಮಾತನಾಡುವುದಿಲ್ಲವೇ? ನನ್ನ ಮೇಲೆ ಕೋಪವೇ?
1: ನಿಮ್ಮ ಸೇವೆಗೆ ಸಾವಿರಾರು ಜನರು ಸಿದ್ಧರಿರುವಾಗ ಅಲ್ಪಳಾದ ನನ್ನಿಂದ ನಿಮಗೇನಾಗಬೇಕಾಗಿದೆ?
2: ಪರಮಾತ್ಮನಿಗೆ ನಮಸ್ಕರಿಸುವೆನು.
0: ಸುಸಂಗತಿ, ಬಂದ ಸಮಾಚಾರವೇನು?
2: ಯಾರೋ ಭೂಸುರೋತ್ತಮರು ತಮ್ಮ ದರ್ಶನಕ್ಕೆ ಬಂದಿರುವರು.
0: ಅವರನ್ನು ಕರೆದು ತಾ?
3: ಶಂಭೋ ಮಹಾದೇವ.
0: ಪೂಜ್ಯರಿಗೆ ವಂದನೆಗಳು.
3: ಕೃಷ್ಣ ಪರಮಾತ್ಮ, ನಿನಗೆ ನನ್ನಿಂದಲೇ ನಮಸ್ಕಾರಗಳು. ನಾನಾರೆಂಬುದನ್ನು ಗುರುತಿಸಿದೆಯಾ?
0: ಓಹೋ, ಭೀಮಪುತ್ರ ಘಟೋದ್ಗಜ, ವತ್ಸ, ಇದೇನು, ನೀನು ದ್ವಿಜೋತ್ತಮನಾಗಿರುವೆಯಲ್ಲ.
3: ತಂದೆಯು ಸನ್ಯಾಸಿಯಾದ ಮೇಲೆ ಮಗನು ಬ್ರಹ್ಮಚಾರಿಯಾಗಬೇಕಲ್ಲವೇ?
0: ವತ್ಸ, ಸನ್ಯಾಸಿಯಾದವರು ಯಾರು?
3: ನಿಮ್ಮ ಪ್ರೀತಿಯ ಕಿರೀಟಿ.
0: ಏನು, ಅರ್ಜುನನು ಸನ್ಯಾಸಿಯಾದನೆ? ಕಾರಣ?
3: ಸುಭದ್ರ ದುರ್ಯೋಧನರ ಲಗ್ನವು ನಿಶ್ಚಿತವಾದ ಮೇಲೆ ಪಾರ್ಥನಿಗೆ ಸನ್ಯಾಸವಲ್ಲದೆ ಮತ್ತೇನು? ಪರಮಾತ್ಮ, ಅರ್ಜುನ ಚಿಕ್ಕಪ್ಪನು ಸನ್ಯಾಸಿಯಾಗಿ ಬಂದಿರುವ ಸಂಗತಿಯನ್ನು ನಿಮಗೆ ಗುಟ್ಟಾಗಿ ತಿಳಿಸಲು ಹೇಳಿದ್ದರು, ಆದ್ದರಿಂದ ನಾನು ನಿಮ್ಮ ಬಳಿಗೆ ಬಂದೆನು.
0: ಓಹೋ, ಅರ್ಜುನನು ಈ ಉಪಾಯವನ್ನು ಹೂಡಿರುವನು. ಕೇಳಿದೆಯಾ ಸತ್ಯಭಾಮ, ಅರ್ಜುನನು ಸನ್ಯಾಸಿಯಾಗಿ ಬಂದಿರುವನಂತೆ.
1: ಗೋಪಾಲಕೃಷ್ಣ, ಆ ದುರ್ಯೋಧನ ಸುಭದ್ರಿಯರ ವಿವಾಹವನ್ನು ಬಲರಾಮಾದಿಗಳು ನಿಶ್ಚಯಿಸಿ ಅರಮನೆಯಲ್ಲಿ ಸಂಭ್ರಮೋತ್ಸವವನ್ನು ಏರ್ಪಡಿಸಿದ್ದಾರೆಂದು ಸುಸಂಗತಿಯು ಹೇಳಿದರು. ಗೋಪಾಲಕೃಷ್ಣ, ದುರ್ಯೋಧನ ಸುಭದ್ರಿಯರ ವಿವಾಹಕ್ಕೆ ನಿಮ್ಮ ಸಮ್ಮತಿಯೂ ಇರುವುದಂತೆ.
0: ಓ, ಈಗ ತಿಳಿಯಿತು, ಈಗ ತಿಳಿಯಿತು. ಸತ್ಯಭಾಮ, ನಿನ್ನ ಕೋಪಕ್ಕೆ ಕಾರಣವೇನೆಂಬುದು ಅರ್ಥವಾಯಿತು. ಭಾಮ, ನೋಡುತ್ತಿರು, ಎಲ್ಲವನ್ನು ಕಾಲವೇ ತೀರ್ಮಾನಿಸುತ್ತದೆ. ವತ್ಸ ಘಟೋದ್ಗಜ, ಅಗ್ರಜ ಬಲರಾಮನು ಇಲ್ಲಿಗೆ ಬರುತ್ತಿದ್ದಾನೆ. ಆಗ ನಾನು ಬಲರಾಮನೆದುರಿಗೆ ನಿನಗೆ ನಮಸ್ಕರಿಸುತ್ತೇನೆ. ನೀನು ನನಗೆ ಆಶೀರ್ವಾದ ಮಾಡಬೇಕು, ತಿಳಿಯಿತೇ?
3: ಆಗಬಹುದು.
0: ಅದು ಅಣ್ಣ ಬಲರಾಮನು ಬರುತ್ತಿದ್ದಾರೆ.
4: ಏನೇಯ ಕೃಷ್ಣ, ಸುಮ್ಮನೆ ನಿಂತಿರುವೆಯಲ್ಲ. ರೈವತಾದ್ರಿಗೆ ಮಹಾಯತಿಗಳು ಬಂದಿರುವರಂತೆ. ನಾವು ಹೋಗಿ ಅವರನ್ನು ಸತ್ಕರಿಸೋಣ. ಅವರ ಆಶೀರ್ವಾದ ಪಡೆಯಲು ಅಂತಃಪುರದ ಸ್ತ್ರೀಯರೆಲ್ಲರೂ ಬರುತ್ತಿದ್ದಾರೆ. ಇದೋ, ಇವರು ಕೂಡ ಆ ಯತಿಗಳ ಪರಮ ಆಪ್ತ ಶಿಷ್ಯರು.
0: ಅಣ್ಣ, ಪೂಜ್ಯರು ಈಗಷ್ಟೇ ಬಂದಿರುವರು. ಪೂಜ್ಯರಿಗೆ ನಮಸ್ಕರಿಸುವೆನು.
3: ಶಂಭೋ ಶಂಕರ, ಶಂಭೋ ಶಂಕರ.
4: ಪೂಜ್ಯರೇ, ನಾವು ಸಹ ನಿಮ್ಮ ಸಂಗಡವೇ ಬರುತ್ತೇವೆ.
3: ಬಲರಾಮದೇವ, ನೀವುಗಳೆಲ್ಲರೂ ಸಾವಕಾಶವಾಗಿ ಬನ್ನಿ. ನಾನು ಪೂಜಾ ಸಮಯಕ್ಕೆ ತಪ್ಪದೇ ಅಲ್ಲಿರಬೇಕು. ನಾನಿನ್ನೂ ಬರುತ್ತೇನೆ. ಶಂಭೋ ಶಂಕರ, ಶಂಭೋ ಶಂಕರ.
4: ಕೃಷ್ಣ, ನಾವುಗಳೆಲ್ಲರೂ ಪೂಜಾ ಸಮಯಕ್ಕೆ ಅಲ್ಲಿಗೇ ಹೋಗೋಣ. ಸತ್ಯಭಾಮ, ನೀನು ನಮ್ಮ ಜೊತೆಯಲ್ಲಿಯೇ ರೈವತಾದ್ರಿಗೆ ಬಂದು ಯತಿಗಳ ಆಶೀರ್ವಾದ ಪಡೆಯೋಣ.
1: ಆಗಬಹುದು.

0: ಶಂಭೋ ಶಂಕರ, ಶಂಭೋ ಶಂಕರ.
1: ಆಹಾಹಾಹಾ, ಒಳ್ಳೆ ಗುರು ಒಳ್ಳೆ ಶಿಷ್ಯ. ಗುರುಗಳೇ, ಹೀಗೆ ದಯಮಾಡಿಸಬೇಕು, ಹೀಗೆ ದಯಮಾಡಿಸಬೇಕು.
0: ಏನಯ್ಯ ಘಟೋತ್ಕಚ, ಯಾರೂ ಇಲ್ಲದ ವೇಳೆಯಲ್ಲೂ ಸಹ ನಟಿಸಲು ಪ್ರಾರಂಭಿಸಿದೆಯಲ್ಲ.
1: ಗುರುಗಳೇ, ಬಲರಾಮ ಕೃಷ್ಣರು ಬರುತ್ತಿರುವರು. ನಿಮ್ಮ ವೇಷಭೂಷಣಗಳನ್ನು ಸರಿಯಾಗಿ ನೋಡಿಕೊಳ್ಳಿ.
2: ಪೂಜ್ಯರಿಗೆ ವಂದಿಸುವೆವು.
0: ಶಂಭೋ ಶಂಕರ, ಶಂಭೋ ಶಂಕರ. ಬಲರಾಮದೇವ, ನಿಮಗೆ ಶಂಕರನು ಶುಭವನ್ನೀಯಲಿ.
2: ಪೂಜ್ಯರೇ, ತಾವು ಯಾರು, ಎಲ್ಲಿಂದ ಬಂದಿರಿ, ನಿಮ್ಮ ಮುಂದಿನ ಪ್ರಯಾಣವೆಲ್ಲಿಗೆ?
0: ಬಲರಾಮದೇವ, ನಾವು ಸನ್ಯಾಸಿಗಳು. ಕಾಶಿ, ಪ್ರಯಾಗ, ಗಯಾ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿಕೊಂಡು ರಾಮೇಶ್ವರಕ್ಕೆ ಹೋಗುತ್ತಿದ್ದೇವೆ.
2: ಬಹಳ ಸಂತೋಷ. ಪೂಜ್ಯರೇ, ತಮ್ಮ ಸನ್ನಿಧಿಯಲ್ಲಿ ನನ್ನದೊಂದು ಪ್ರಾರ್ಥನೆ.
0: ಏನು ನಿಮ್ಮ ಪ್ರಾರ್ಥನೆ?

0: ಪೂಜ್ಯರೇ, ತಾವು ದಯಮಾಡಿ ಅರಮನೆಗೆ ಆಗಮಿಸಿ ಈ ಬಲರಾಮನ ಸೇವೆಯನ್ನು ಸ್ವೀಕರಿಸಬೇಕೆಂದು ನನ್ನ ಪ್ರಾರ್ಥನೆ.
1: ಬಲರಾಮದೇವ, ನಾವು ಸನ್ಯಾಸಿಗಳು. ನದಿ ತೀರದಲ್ಲಿಯೋ ಬೆಟ್ಟ ಗುಡ್ಡಗಳಲ್ಲಿಯೋ ವಾಸ ಮಾಡುವ ನಮಗೇಕೆ ಅರಮನೆಯ ವಾಸ?
0: ಪೂಜ್ಯರೇ, ತಾವು ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ಬೇಡುತ್ತೇನೆ.
1: ಬಲರಾಮದೇವ, ನಿಮ್ಮ ವಿನಮ್ರ ವಿಧೇಯತೆಗಳನ್ನು ನೋಡಿ ನಮಗೆ ಸಂತೋಷವಾಯಿತು. ಆದರೆ ನಮ್ಮದು ಕೆಲವು ನಿಬಂಧನೆಗಳಿವೆ.
0: ಪೂಜ್ಯರೇ, ನಿಮ್ಮ ನಿಬಂಧನೆಗಳು ಎಷ್ಟು ಕಠಿಣವಾಗಿರಲಿ, ನಾವು ನಡೆಸಿಕೊಡುತ್ತೇವೆ.
1: ನಮಗೆ ಏಕಾಂತ ಭವನ ಬೇಕು.
0: ಅದಕ್ಕೇನಂತೆ, ನಮ್ಮ ಅರಮನೆಯನ್ನೇ ಬಿಟ್ಟುಕೊಡುತ್ತೇವೆ.
1: ಮತ್ತೊಂದು ಮುಖ್ಯ ವಿಚಾರ, ನಾವು ಕನ್ಯೆಯರಿಂದಲ್ಲದೆ ಇತರರಿಂದ ಪೂಜೆಯನ್ನು ಸ್ವೀಕರಿಸುವುದಿಲ್ಲ.
2: ಅಗ್ರಜ, ಹೀಗೆ ಬಾ. ಮೊದಲನೇ ವಿಚಾರವೇನೋ ಸರಿ, ಆದರೆ ಎರಡನೇ ವಿಚಾರದಲ್ಲಿ ಸ್ವಲ್ಪ ಆಲೋಚಿಸಿ ಮಾತನಾಡುವುದು ಉಚಿತವೆನಿಸುವುದು.
0: ಅದಕ್ಕೆ ಚಿಂತಿಸುವ ಪ್ರಮೇಯವೇ ಇಲ್ಲ. ನಮ್ಮ ಸುಭದ್ರೆಯು ಕನ್ಯೆಯಲ್ಲವೇ, ಅವಳನ್ನೇ ಗುರುಗಳ ಸೇವೆಗೆ ನೇಮಿಸೋಣ.
2: ತಮ್ಮ ಚಿತ್ತ.
0: ಪೂಜ್ಯರೇ, ನಿಮ್ಮ ನಿಬಂಧನೆಗಳಿಗೆ ನಾವು ಒಪ್ಪಿದ್ದೇವೆ. ತಾವು ನಮ್ಮ ಅರಮನೆಗೆ ದಯಮಾಡಿಸಬೇಕು.
1: ಶಂಭೋ ಶಂಕರ, ಶಂಭೋ ಶಂಕರ. ಆಗಬಹುದು.
3: ಈಗ ಗುರುಗಳು ನಿಮ್ಮ ಅರಮನೆಗೆ ಬರಲು ಒಪ್ಪಿದ್ದಾರೆ.
4: ಬಲರಾಮದೇವರಿಗೆ ಜಯವಾಗಲಿ. ಸತ್ಯಭಾಮಾದೇವಿ ಮತ್ತು ಸುಭದ್ರಾದೇವಿಯವರು ಯತಿಗಳ ದರ್ಶನಕ್ಕೆ ಬಂದಿದ್ದಾರೆ.
0: ಅವರನ್ನು ಕರೆದುಕೊಂಡು ಬಾ. ಪೂಜ್ಯರ ಆಶೀರ್ವಾದ ಪಡೆಯಲಿ.

0: ಶಂಭೋ ಶಂಕರ, ಶಂಭೋ ಶಂಕರ.
1: ಭಾಮ, ಪೂಜ್ಯರಿಗೆ ನಮಸ್ಕರಿಸು.
2: ಪೂಜ್ಯರಿಗೆ ವಂದಿಸುವೆನು.
0: ವೀರಮಾತೆಯಾಗಮ್ಮ, ದೀರ್ಘ ಸುಮಂಗಲೀ ಭವ.
3: ಗುರುಗಳೇ, ಈಗ ಸುಭದ್ರಾ ದೇವರು ನಮಸ್ಕರಿಸುತ್ತಿದ್ದಾರೆ.
4: ಪೂಜ್ಯರಿಗೆ ನಮಸ್ಕರಿಸುವೆನು.
0: ಶಂಭೋ ಶಂಕರ, ಶಂಭೋ ಶಂಕರ, ನಿನಗೆ ಕಲ್ಯಾಣವಾಗಲಿ.
5: ಪೂಜ್ಯರೇ, ಇನ್ನು ನಿಮ್ಮ ನಿತ್ಯ ಪೂಜೆಗಳು ನಮ್ಮ ಅರಮನೆಯಲ್ಲಿಯೇ ನಡೆಯಲಿ. ಕೃಷ್ಣ, ನಾನು ಅರಮನೆಗೆ ಹೋಗಿ ಗುರುಗಳ ಪೂಜೆಗೆ ಸಿದ್ಧಗೊಳಿಸುತ್ತೇನೆ. ಪೂಜ್ಯರೇ, ದಯಮಾಡಿ ನನ್ನ ತಮ್ಮ ಕೃಷ್ಣನ ಸಂಗಡ ಆಗಮಿಸಬೇಕು. ನಾನಿನ್ನು ಬರುತ್ತೇನೆ.
0: ಶಿಷ್ಯ.
3: ಗುರುಗಳೇ, ಅವರೆಲ್ಲ ಹೊರಟು ಹೋದರು.
0: ಕೃಷ್ಣ, ಹೇ ಪರಮಾತ್ಮ, ನಿನ್ನನ್ನೇ ನಂಬಿ ಬಂದಿದ್ದೇನೆ. ನನ್ನ ಪೂಜಾ ಕಾರ್ಯಕ್ಕೆ ನಿನ್ನ ಸಂಪೂರ್ಣ ಆಶೀರ್ವಾದವಿರಲಿ.
1: ಅರ್ಜುನ, ಒಳ್ಳೆಯ ಉಪಾಯವನ್ನೇ ಹೂಡಿರುವೆ. ಬಾ, ಅರಮನೆಗೆ ಹೋಗೋಣ.
0: ವತ್ಸ ಘಟೋದ್ಗಜ, ಪೂಜಾವ್ರತವು ಮುಗಿಯುವವರೆಗೆ ನೀನು ಮಾಯಾರೂಪದಿಂದ ಇಲ್ಲಿಯೇ ಸಂಚರಿಸುತ್ತಿರು.
3: ಆಗಬಹುದು.
1: ಅರ್ಜುನ, ಬಾ ಹೋಗೋಣ.

0: ಗುರುಸುತ ಅಶ್ವತ್ಥಾಮ ಕರ್ಣ ದುಶ್ಯಾಸನಾದಿ ಸಹೋದರರೇ, ನಮ್ಮ ಮಾವನವರಾದ ಶಕುನಿ ಮಹಾಶಯರು ದ್ವಾರಕೆಯಿಂದ ಇದುವರೆಗೂ ಬಾರದಿರಲು ಕಾರಣವೇನು?
1: ಅಣ್ಣ, ಶಕುನಿ ಮಾವನವರು ಹಿಡಿದ ಕಾರ್ಯವನ್ನು ಸಾಧಿಸಿಕೊಂಡೇ ಬರುವರು.
2: ಜಯವಾಗಲಿ ಮಹಾಪ್ರಭು, ಶಕುನಿ ಮಹಾಶಯರು ಬರುತ್ತಿರುವರು.
0: ದುಶ್ಯಾಸನ, ನೀನು ಹೇಳಿದಂತೆ ಮಾವನವರು ಹೋದ ಕಾರ್ಯವನ್ನು ಸಾಧಿಸಿಕೊಂಡೇ ಬಂದಿರುವರು. ಮಾವನವರು ದಯಮಾಡಿಸಬೇಕು, ಬನ್ನಿ ಕುಳಿತುಕೊಳ್ಳಿ. ತಾವು ಹೋದ ಕಾರ್ಯವೇನಾಯಿತು? ಬಲರಾಮನು ಸುಭದ್ರೆಯನ್ನು ವಿವಾಹ ಮಾಡಿಕೊಡಲು ಒಪ್ಪಿದನೆ?
3: ಒಪ್ಪಿದನೆಂದು ಕೇಳುವೆಯಾ ದುರ್ಯೋಧನ? ಬಲರಾಮಾದಿ ಸಕಲ ಯಾದವರೆಲ್ಲರೂ ದುರ್ಯೋಧನ ಸುಭದ್ರೆಯರ ವಿವಾಹ ಸಮಾಚಾರವನ್ನು ಕೇಳಿ ಹಿರಿಹಿರಿ ಹಿಗ್ಗಿದರು. ತ್ವರಿತವಾಗಿ ಈ ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಲಗ್ನ ಪತ್ರಿಕೆಯನ್ನು ದ್ವಾರಕೆಗೆ ಕಳಿಸಬೇಕೆಂದು ಬಲರಾಮನು ನಿನಗೆ ಹೇಳಿ ಕಳಿಸಿರುವನು.
0: ಬಹಳ ಸಂತೋಷ, ಬಹಳ ಸಂತೋಷ. ಈ ಸಂಭ್ರಮದ ವಾರ್ತೆಯನ್ನು ಕೇಳಿ ಆನಂದ ಆನಂದ ಪರಮಾನಂದವಾಯಿತು. ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಲಗ್ನ ಪತ್ರಿಕೆಯೊಂದಿಗೆ ನಮ್ಮ ಆಸ್ಥಾನ ಪಂಡಿತರನ್ನು ದ್ವಾರಕೆಗೆ ಕಳಿಸಿಕೊಡೋಣ.
1: ಆಗಬಹುದು.

0: ಸುಭದ್ರ, ಯತಿಗಳ ಪೂಜಾ ಕಾರ್ಯವು ಹೇಗೆ ನಡೆಯುತ್ತಿದೆ?
1: ಅಣ್ಣ, ಹಿಂದಿನ ದಿವಸ ಅತ್ತಿಗೆ ಸತ್ಯಭಾಮ ಸುಸಂಗತೆಯೊಂದಿಗೆ ಹೋಗಿ ಯತಿಗಳ ಪೂಜಾವ್ರತದಲ್ಲಿ ಭಾಗಿಯಾಗಿ ಬಂದೆವು. ಈ ದಿನ ಅತ್ತಿಗೆಯು ಇನ್ನೂ ಬಾರದಿರುವುದರಿಂದ ತಡವಾಯಿತು.
0: ಚಿಂತೆಯಿಲ್ಲ, ಪೂಜಾ ವೇಳೆಯು ಸಮೀಪಿಸುತ್ತಿದೆ. ನೀನು ಪೂಜಾ ಸಾಮಗ್ರಿಗಳೊಂದಿಗೆ ತ್ವರಿತವಾಗಿ ಹೋಗು, ನಾವುಗಳು ಸಾವಕಾಶವಾಗಿ ಬರುತ್ತೇವೆ.
1: ಹಾಗೆಯೇ ಆಗಲಿ.

0: ಶಂಭೋ ಶಂಕರ, ಶಂಭೋ ಶಂಕರ. ನಿತ್ಯವೂ ಪೂಜಾ ವೇಳೆಗೆ ತಪ್ಪದೇ ಬರುತ್ತಿದ್ದ ಸುಭದ್ರೆಯು ಈ ದಿನ ಬಾರದಿರಲು ಕಾರಣವೇನು? ಅದೋ ಸುಭದ್ರೆಯು ಬರುತ್ತಿರುವಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
1: ಆಹಾ, ಪೂಜ್ಯರು ಧ್ಯಾನಾಸಕ್ತರಾಗಿರುವರು.

0: ಪೂಜ್ಯರೇ, ಪೂಜ್ಯರೇ, ಪೂಜಾ ಸಾಮಗ್ರಿಗಳನ್ನು ತಂದಿರುವೆನು, ಸ್ವೀಕರಿಸಿ.
1: ಸುಭದ್ರ, ಪೂಜಾ ವೇಳೆಗೆ ತಪ್ಪದೇ ಬರುತ್ತಿದ್ದ ನೀನು ಈ ದಿನ ಸಾವಕಾಶವಾಗಿ ಬರಲು ಕಾರಣವೇನು? ಚಿಂತೆಯಿಲ್ಲ, ಎಲ್ಲಿ ನಿನ್ನ ಕೋಮಲವಾದ ಕರಗಳಿಂದ ಆ ಪುಷ್ಪಗಳನ್ನು ಕೊಡು, ನಾವೀರ್ವರು ಸೇರಿ ಆ ಪರಶಿವನನ್ನು ಸ್ತುತಿಸೋಣ.

0: ओम नमः शिवाय, ओम नमः शिवाय। ಸುಭದ್ರಾ, ಹೀಗೆ ಬಾ, ಸಮೀಪದಲ್ಲಿ ಕುಳಿತುಕೋ, ಭಸ್ಮವನ್ನು ಧರಿಸುವೆನು. ಏಕೆ, ನಮ್ಮ ಬಳಿ ಬರಲು ಸಂಕೋಚವೇ? ಬಾ ಕುಳಿತುಕೋ. ಸುಭದ್ರಾ, ಏನೋ ಚಿಂತೆಯಿಂದ ಇರುವಂತೆ ತೋರುವುದಲ್ಲ. ಚಿಂತಿಸಬೇಡ, ನಿನಗೆ ಶೀಘ್ರವೇ ಕಲ್ಯಾಣವಾಗುವುದು.
1: ಪೂಜ್ಯರೇ, ನಾನು ತಮ್ಮಲ್ಲಿ ಕೆಲವು ವಿಚಾರಗಳನ್ನು ಕೇಳಬೇಕೆಂದಿರುವೆನು.
0: ಚಿಂತೆ ಇಲ್ಲ, ಕೇಳು, ನಾವು ಅವುಗಳನ್ನು ಪರಿಹರಿಸುವೆವು.

0: ಪೂಜ್ಯರೇ, ತಾವು ಸಂಚರಿಸುತ್ತಿದ್ದ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಿಯಾದರೂ ಆ ಕಿರೀಟಿಯನ್ನು ನೋಡಿದ್ದೀರಾ?
1: ನಾವು ಅನೇಕ ಕಿರೀಟಗಳನ್ನು ನೋಡಿರುವೆವು.
0: ಪೂಜ್ಯರೇ, ಕಿರೀಟವಲ್ಲ, ಆ ಕುಂತಿ ಕುಮಾರನಾದ ಅರ್ಜುನನಿಗೆ ಕಿರೀಟಿ ಎಂಬ ಅನ್ವರ್ಥನಾಮವಿರುವುದು.
1: ಸರಿ ಸರಿ, ನಾನು ಆ ಪಾರ್ಥನು.
0: ಏನು, ನೀವು ಆ ಪಾರ್ಥನೆ?
1: ಅಂದರೆ ನಾನು ಆ ಪಾರ್ಥನು, ಅನೇಕ ಕ್ಷೇತ್ರಗಳಲ್ಲಿ ಜೊತೆಯಾಗಿದ್ದೆವು.
0: ಪೂಜ್ಯರೇ, ಆ ಪಾರ್ಥನು ಎಲ್ಲಿರುವನು? ಈ ಮಾರ್ಗವಾಗಿ ಇಲ್ಲಿಗೆ ಎಂದು ಬರುವನು? ದಯಮಾಡಿ ತಿಳಿಸಿ ಪೂಜ್ಯರೇ.
1: ಶಂಭೋ ಶಂಕರ, ಶಂಭೋ ಶಂಕರ, ಓಂ ನಮ ಶಿವಾಯ, ಓಂ ನಮ ಶಿವಾಯ.
0: ಯತಿಗಳು ಧ್ಯಾನಾಸಕ್ತರಾದ

0: ಒಂದು ವೇಳೆ ಆ ಕುಂತಿ ಕುಮಾರನೇನಾದರೂ ಈ ರೀತಿ ಬಂದಿರಬಹುದೇ? ಇರಲಿ, ಪೂಜ್ಯರನ್ನೇ ಕೇಳುವೆನು. ಪೂಜ್ಯರೇ,
1: ಸುಭದ್ರ,
0: ದಯಮಾಡಿ ಆ ಪಾರ್ಥನ ವಿಚಾರವನ್ನು ತಿಳಿಸಿ.
1: ಒಳ್ಳೆ ಪಾರ್ಥನ ಕತೆ ಬಂತೆ ಸುಭದ್ರ. ನೀನು ಪದೇ ಪದೇ ಆ ಪಾರ್ಥನ ವಿಚಾರವನ್ನು ಕೇಳಲು ಕಾರಣವೇನು?
0: ಕೋಪಿಸಿಕೊಳ್ಳಬೇಡಿ ಪೂಜ್ಯರೇ, ನನ್ನ ಮನಸ್ಸು ಆ ಪಾರ್ಥನಲ್ಲಿ.
1: ಏನು? ನಿನ್ನ ಮನಸ್ಸು ಆ ಪಾರ್ಥನಲ್ಲಿ?
0: ಕೋಪಿಸಿಕೊಳ್ಳಬೇಡಿ ಪೂಜ್ಯರೇ, ಕೃಪೆ ಮಾಡಿ ಆ ಪಾರ್ಥನು ಎಲ್ಲಿರುವನೆಂದು ತಿಳಿಸಿ.
1: ಶಂಭೋ ಶಂಕರ, ಶಂಭೋ ಶಂಕರ, ಆ ಪಾರ್ಥನು ನಿಮ್ಮ ಮಂದಿರದಲ್ಲಿಯೇ ಇರುವನು.
0: ಏನು, ಆ ಪಾರ್ಥನು ನಮ್ಮ ಮಂದಿರದಲ್ಲೇ ಇರುವರೆ? ಅಂದರೆ ಅಗ್ರಜರಾದ ಕೃಷ್ಣ ಬಲರಾಮರ ಬಳಿ ಇರುವರೆ?
1: ಶಂಭೋ ಶಂಕರ, ಶಂಭೋ ಶಂಕರ, ಅಲ್ಲಿಯೂ ಅಲ್ಲ.
0: ಮತ್ತೆ ಎಲ್ಲಿರುವನು ಪೂಜ್ಯರೇ?
1: ಇಲ್ಲಿ ಅಗೋ ಅಲ್ಲಿರುವನು.
0: ಎಲ್ಲಿ ಪೂಜ್ಯರೇ?
1: ಅದೋ ಅದೋ
0: ಎಲ್ಲಿ ಪೂಜ್ಯರೇ? ಅಲ್ಲಿಯೂ ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲವಲ್ಲ.
1: ಹಾಗಾದರೆ ಸುಭದ್ರ, ನೀನು ಈ ಪಾರ್ಶ್ವದಲ್ಲಿಯೇ ನೋಡುತ್ತಿರು, ನಾನು ಆ ಪಾರ್ಥನನ್ನು ಕರೆದುಕೊಂಡು ಬರುವೆನು.

0: ಆರ್ಯ, ನಾನು ಪರಾಧೀನಳು, ನನ್ನ ಕೈಯನ್ನು ಬಿಡಿ ಬಿಡಿ.
1: ಬಿಡುವೆನು ಬಿಡುವೆನು. ಈ ಕುಂತಿ ಪುತ್ರನು ಹಿಡಿದ ಕೈಯನ್ನು ಎಂದಿಗೂ ಬಿಡುವವನಲ್ಲ.
0: ಈಗೇನು ಮಾಡಲಿ? ಅದು ಅದು ನಮ್ಮತ್ತಿಗೆ ಸತ್ಯಭಾಮಾದೇವಿಯವರು ಬರುತ್ತಿರುವರು.
1: ಏನೇನು? ಸತ್ಯಭಾಮಾದೇವಿಯರು ಬರುತ್ತಿರುವರೇ? ಶಂಭೋ ಶಂಕರ, ಶಂಭೋ ಶಂಕರ. ಏನಿದು? ಸತ್ಯಭಾಮೆಯೂ ಇಲ್ಲ, ಸುಭದ್ರೆಯೂ ಇಲ್ಲ. ಸುಭದ್ರೆ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಆಗಲಿ, ಶಂಭೋ ಶಂಕರ, ಶಂಭೋ ಶಂಕರ.
2: ನಮೋ ಕೃಷ್ಣ, ನಮೋ ಕೃಷ್ಣ, ಕೃಷ್ಣ ಕೃಷ್ಣ ನಮೋ ನಮೋ. ದ್ವಾರಕಾ ನಗರದಿಂದ ಲಗ್ನಪತ್ರಿಕೆಯನ್ನು ಹಸ್ತಿನಾಪುರದ ಅರಸನಿಗೆ ತಲುಪಿಸಲು ತೆರಳುತ್ತಿದ್ದ ವಿಪ್ರನಿಂದ ಲಗ್ನಪತ್ರಿಕೆಯನ್ನು ಕಸಿದುಕೊಂಡೆ. ಅದರಂತೆ ಹಸ್ತಿನಾಪುರದಿಂದ ದ್ವಾರಕಾಪುರದ ಅರಸು ಬಲರಾಮನಿಗೆ ತಲುಪಿಸಲು ತೆರಳುತ್ತಿದ್ದ ಮತ್ತೊಬ್ಬ ವಿಪ್ರನಿಂದಲೂ ಲಗ್ನಪತ್ರಿಕೆಯನ್ನು ಕಸಿದುಕೊಂಡೆ. ಈ ಎರಡು ಲಗ್ನಪತ್ರಿಕೆಗಳು ನನ್ನಲ್ಲಿಯೇ ಇರಿಸಿಕೊಂಡು ಬೇರೊಂದು ಪತ್ರವನ್ನು ಬಲರಾಮನಿಗೆ ಕೊಡುವೆನು. ಜೈ ಮುರಾರಿ.

0: ಕೃಷ್ಣ, ಆ ದುರ್ಯೋಧನನ ಬಳಿಗೆ ಪತ್ರದೊಂದಿಗೆ ಓರ್ವ ವಿಪ್ರನನ್ನು ಕಳುಹಿಸಿದೆವು. ಇದುವರೆಗೂ ಬಾರದಿರಲು ಕಾರಣವೇನು?
1: ಅಣ್ಣ, ಶಕುನಿ ಮಹಾಶಯರೊಂದಿಗೆ ನೀವೇ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ ನಂತರ ಪತ್ರಿಕೆಯೊಂದಿಗೆ ಓರ್ವ ವಿಪ್ರನನ್ನೂ ಕಳುಹಿಸಿದ್ದೀರಿ ಅಲ್ಲವೇ ಅಣ್ಣ? ಇದಕ್ಕೆ ಚಿಂತಿಸುವ ಅಗತ್ಯವಿಲ್ಲ, ಸಾವಧಾನವಾಗಿ ಬರಬಹುದು.
0: ಕೃಷ್ಣ, ನಾನೀಗಲೇ ನನ್ನ ಕುಲಸ್ವಾಮಿಯಾದ ಪಶುಪತೀಶ್ವರನನ್ನು ಪೂಜಿಸಿ ಬರಲು ಅಂತರದ್ವೀಪಕ್ಕೆ ಹೋಗಿ ಬರುವನು. ಅಷ್ಟರಲ್ಲಿ ನೀನು ವಿವಾಹಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸು.
1: ಅಣ್ಣ, ನೀವು ಬರುವುದರೊಳಗಾಗಿ ಎಲ್ಲ ಕಾರ್ಯವನ್ನು ಮುಗಿಸಿಬಿಡುವೆನು.
0: ಏನು, ವಿವಾಹ ಕಾರ್ಯವನ್ನೇ ಮುಗಿಸಿಬಿಡುವೆಯಾ?
1: ಆಗಲ್ಲ, ವಿವಾಹಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ಮುಗಿಸುವೆನೆಂದು ಹೇಳಿದೆ.
0: ಹಾಗಾದರೆ ನಾನು ಪಶುಪತೀಶ್ವರನ ಪೂಜೆಗೆ ಹೋಗಿ ಬರುತ್ತೇನೆ.

0: ಆಗಬಹುದು. ಉತ್ಸ ಭೀಮಪುತ್ರ ಘಟೋದ್ವಿಜ
1: ಪರಮಾತ್ಮ ಅಪ್ಪಣೆ ಆಗಬೇಕು.
0: ಉತ್ಸ ಘಟೋ

0: ವಧುವರರು ಹಿರಿಯರ ಆಶೀರ್ವಾದ ತಗೋಬೇಕು. ಬನ್ನಿ, ಎಲ್ರಿಗೂ ನಮಸ್ಕಾರ ಮಾಡಿ.
1: ಪರಮಾತ್ಮ ನಮಸ್ಕರಿಸುವೆವು.
0: ನಿಮಗೆ ಮಂಗಳವಾಗಲಿ. ಅರ್ಜುನ, ನಿನ್ನ ಸ್ವಾರ್ಥವು ನೆರವೇರಿತಲ್ಲ, ಇನ್ನು ನೀವು ತ್ವರಿತವಾಗಿ ಹೊರಡಿ. ದ್ವಾರಕಾ ನಗರದ ಕೋಟೆಯು ಯಾದವ ಸೈನ್ಯದಿಂದ ಭದ್ರಪಟ್ಟಿದೆ. ಒಂದು ವೇಳೆ ಸಮರವೇನಾದರೂ ಪ್ರಾಪ್ತವಾದರೆ.
2: ಕೃಷ್ಣ ಪರಮಾತ್ಮ, ನೀವಿರುವಾಗ ನಮಗೆ ತರ ಭಯ. ನಮೋ ಕೃಷ್ಣ, ನಮೋ ಕೃಷ್ಣ.
0: ನೀವಿನ್ನು ಹೊರಡಿ, ನಿಮಗೆ ಶುಭವಾಗಲಿ.
2: ಜೈ ಮುರಾರಿ, ಜೈ ಮುರಾರಿ.
3: ಕೃಷ್ಣ, ಮುಹೂರ್ತ ಕಾಲವು ಮುಗಿಯುತ್ತಾ ಬಂದರೂ ಆ ದುರ್ಯೋಧನನು ಬಾರಲೇ ಇಲ್ಲವಲ್ಲ.
0: ಅಣ್ಣ, ದುರ್ಯೋಧನನು ಬಂದರೇನು, ಬಾರದಿದ್ದರೇನು? ಎಲ್ಲ ಕಾರ್ಯವೂ ಮುಗಿದಿರುವುದಲ್ಲ.
3: ಕೃಷ್ಣ, ನೀನು ಹೇಳುತ್ತಿರುವುದೇನು?
4: ಮಹಾಪ್ರಭುಗಳಿಗೆ ಜಯವಾಗಲಿ.
3: ಚಾರ, ಸಮಾಚಾರವೇನು?
4: ಪ್ರಭು, ರೈವತಾದ್ರಿಗೆ ನೀವು ಕರೆತಂದಿದ್ದ ಸನ್ಯಾಸಿಗಳು.
3: ಅದೇನು, ವಿವರವಾಗಿ ತಿಳಿಸು.
4: ಪ್ರಭು, ಅವರು ಸನ್ಯಾಸಿಗಳಲ್ಲ.
3: ಏನು, ಅವರು ಸನ್ಯಾಸಿಗಳಲ್ಲವೇ? ಅಂದರೆ?
4: ಅವರು ಕುಂತಿಕುಮಾರ ಪಾರ್ಥನು. ನಿಮ್ಮ ತಂಗಿ ಸುಭದ್ರಾದೇವಿಯವರನ್ನು ಕರೆದುಕೊಂಡು ಕಾಣೆಯಾಗಿರುವರು.
3: ಏನು, ಆ ಪಾರ್ಥನು ನನ್ನ ತಂಗಿಯನ್ನು ಅಪಹರಿಸಿಕೊಂಡು ಹೋದನೆ? ಎಂತ ಧೂರ್ತತನವನ್ನು ಮಾಡಿದನು. ಆಗಲಿ, ನಾನೀಗಲೇ ಹೋಗಿ ಅರ್ಜುನನನ್ನು ಸದೆ ಬಿಡಿದು ನನ್ನ ಸಹೋದರಿಯನ್ನು ಕರೆದುಕೊಂಡು ಬರುವೆನು.
0: ಅಣ್ಣ, ಶಾಂತರಾಗಿ, ಶಾಂತರಾಗಿ, ನನ್ನ ಮಾತನ್ನು ಕೇಳಿ.
3: ಕೃಷ್ಣ, ನೀನು ಏನೇ ಹೇಳಿದರೂ ಸರಿ, ನಿನ್ನ ಮಾತನ್ನು ನಾನು ಕೇಳತಕ್ಕವನಲ್ಲ. ನಾನೀಗಲೇ ಹೊರಡುವೆನು.
0: ಹೋಗು, ಹೋಗು. ನೀನು ಏನು ಮಾಡುವೆಯೋ ನಾನು ನೋಡುತ್ತೇನೆ.

0: ಎಲ್ಲವೋ ಪಾರ್ಥ, ವೀರಕ್ಷತ್ರಿಯನಾಗಿ ಹುಟ್ಟಿ ಕಪಟ ಸನ್ಯಾಸಿ ವೇಷ ಧರಿಸಿ ನನ್ನ ಸಹೋದರಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ನಿಲ್ಲು ಯುದ್ಧಕ್ಕೆ.
1: ಭಾವ ಬಲರಾಮ, ನನ್ನ ಅಪರಾಧವನ್ನು ಮನ್ನಿಸಿ, ಇನ್ನೆಂದಿಗೂ ಇಂಥ ಅಪರಾಧವನ್ನು ನಾನು ಮಾಡುವುದಿಲ್ಲ.
0: ಎಲ್ಲವೋ ಹೇಳಿ ಪಾರ್ಥ, ಯುದ್ಧಕ್ಕೆ ನಿಲ್ಲೆಂದರೆ ಕ್ಷಮೆಯನ್ನು ಬೇಡುತ್ತಿರುವೆಯ? ನನ್ನ ಹಲಾಯುದ್ಧದ ರುಚಿಯನ್ನು ನೋಡು.
1: ಹಾಗಾದರೆ ನನ್ನ ಬಾಣದ ರುಚಿಯನ್ನೂ ನೋಡು.
2: ಅಣ್ಣ, ಆಗುವ ಕಾರ್ಯವೆಲ್ಲವೂ ಮುಗಿದಿರುವಾಗ ಈ ನಾಗವಲ್ಲಿಯಲ್ಲಿ ನಿಷ್ಠುರಬೇಕೆ?
0: ಕೃಷ್ಣ, ನೀನು ಸುಮ್ಮನಿರು.
2: ಸುಭದ್ರ.
3: ಅಣ್ಣ, ಬಲರಾಮದೇವ, ನೀವೇ ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ ನಮ್ಮಗಳ ಗತಿ ಏನು? ಅಣ್ಣ, ದಯಮಾಡಿ ನಮ್ಮನ್ನು ಕ್ಷಮಿಸಿ ಆಶೀರ್ವದಿಸಿ.
0: ಸೋದರಿ, ಚಿಂತಿಸಬೇಡ, ಏಳು ಮೇಲೇಳು.
4: ಬಲರಾಮದೇವರಿಗೆ ಜಯವಾಗಲಿ. ದುರ್ಯೋಧನನು ಈ ಪತ್ರವನ್ನು ಕಳುಹಿಸಿರುವನು.
0: ಕೃಷ್ಣ, ಆ ಪತ್ರವನ್ನು ವಾಚಿಸು.
2: ದ್ವಾರಕಾಪುರದ ಅರಸು ಬಲರಾಮರಿಗೆ ಸುಯೋಧನನು ಬರೆದ ಪತ್ರ. ಪಾನ ಭೋಜನಾದಿಗಳಲ್ಲಿ ನಮಗೆ ಸಮಾನರಲ್ಲದ ನಿಮ್ಮೊಡನೆ ಬಂಧುತ್ವವನ್ನು ಬೆಳೆಸಿದ್ದೇ ತಪ್ಪಾಯಿತು. ಈಗಲಾದರೂ ನಿಮ್ಮ ತಂಗಿ ಸುಭದ್ರೆಯನ್ನು ನನಗೆ ಕೊಟ್ಟು ವಿವಾಹ ಮಾಡಿದರೆ ಸರಿ, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧರಾಗತಕ್ಕದ್ದು. ಇಂತಿ ಸುಯೋಧನ
0: ಎಲ್ಲ ಧೂರ್ತ, ಪಿತ್ತ ನೆತ್ತಿಗೇರಿದಂತೆ ಇರುವುದು. ಕೃಷ್ಣ, ನಮ್ಮ ಸುಭದ್ರೆಗೆ ಅರ್ಜುನನೇ ತಕ್ಕವರ. ನಾನೀಗಲೇ ಆ ಕೌರವನನ್ನು ಧ್ವಂಸ ಮಾಡಿ ಬರುವೆನು.
5: ಸಾವಧಾನ, ಸಾವಧಾನ, ನಾನಾಗಲೇ ಅವರೆಲ್ಲರನ್ನೂ ವಿಚಾರಿಸಿಕೊಂಡು ಬಂದಿರುವೆನು.
0: ಕೃಷ್ಣ, ಇವನಾರು?
2: ಅಣ್ಣ, ಇವನು ನಮ್ಮ ಭೀಮಪುತ್ರ ಘಟೋತ್ಕಜನಲ್ಲವೇ?
0: ಓಹೋಹೋ, ಈಗ ತಿಳಿಯಿತು. ಕೃಷ್ಣ,

0: ನೀನೂ ಕಡೋದ್ಗದನ್ನು ಸೇರಿ ನನ್ನನ್ನು ಕೋತಿಯಂತೆ ಕುಣಿಸಿಬಿಟ್ಟಿರಲ್ಲ.
1: ಅಣ್ಣ, ನಾವು ಕುಣಿದಲಿಲ್ಲ, ನೀವೇ ಕುಣಿದು ಬಿಟ್ಟಿರಿ.
0: ಚಿಂತೆ ಇಲ್ಲ, ಈ ಸುಭದ್ರಾ ಕಲ್ಯಾಣವನ್ನು ನಮ್ಮ ದ್ವಾರಕಾನಗರದಲ್ಲಿ ವೈಭವದಿಂದ ನಡೆಸೋಣ. ನಮ್ಮ ಸಕಲ ಕಷ್ಟಗಳನ್ನು ಪರಿಹರಿಸಿದ ಆ ಪರಮಾತ್ಮನನ್ನು ಸ್ತುತಿಸಿ ಮಂಗಳವನ್ನು ಪಡೆಯೋಣ.
1: ಆಗಬಹುದು.

ಇದುವರೆಗೆ ಸುಭದ್ರಾ ಕಲ್ಯಾಣ ನಾಟಕ ಕೇಳಿದೆ. ತೋರಣಗಲ್ ರಾಜಾರಾಯರ ರಂಗನಾಟಕವನ್ನು ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ನಾದರಂಗ ಮೈಸೂರು. ಭಾಗವಹಿಸಿದ ಕಲಾವಿದರು ಡಿ ತಿಪ್ಪಣ್ಣ, ಬಿ ಆರ್ ರವೀಶ್, ಡಿ ಕೃಷ್ಣಮೂರ್ತಿ, ಪಿ ನಾಗಭೂಷಣ, ಡಿ ನಾಗೇಂದ್ರ ಕುಮಾರ್, ಎಸ್ ಎನ್ ಸಿಂಹ, ಸುಮನಾ ಡೋಂಗ್ರೆ, ವರದನಾಯಕ, ದಿನಮಣಿ, ಭೂಮಿಕಾ ಕಶ್ಯಪ್. ವಾದ್ಯ ಸಹಕಾರ ಹಾರ್ಮೋನಿಯಂ ವಿದ್ವಾನ್ ವೈ ಎಂ ಪುಟ್ಟಣ್ಣಯ್ಯ, ಕ್ಲಾರಿಯೋನೆಟ್ ಡಿ ರಾಮು, ತಬಲಾ ಶ್ರೀಕಂಠು ಎಂ ಆರ್. ಸಂಗೀತ ಹಾಗೂ ನಿರ್ದೇಶನ ವಿದ್ವಾನ್ ವೈ ಎಂ ಪುಟ್ಟಣ್ಣಯ್ಯ. ಸಂಕಲನ ಪ್ರಭುಸ್ವಾಮಿ ಮಳೆಮಠ್, ಸಹಕಾರ ಭಾರತಿ ನಾಗರ.

0: ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಮುಂಜಾನೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಮರುಪ್ರಸಾರ 6:10. ಮುಂಜಾನೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ ಪ್ರಸಾರವಾಗುವ ಸಮಯ 6:50. 7:15 ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:30 ಸೇವಾ ವಾಹಿನಿ, 7:45, 8:30 ಮಧ್ಯಾಹ್ನ, 12:45 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಕೆಸಿ ನಟರಾಜನ್ ಅವರ ಕ್ಲಾರಿಯೋನೆಟ್ ವಾದನ ಪ್ರಸಾರವಾಗಲಿದೆ. 10:30 ಹಾಗೂ ಮಧ್ಯಾಹ್ನ 3:00 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. 12:05 ವನಿತಾ ವಿಹಾರ, 12:35 ಭಕ್ತಿಗೀತೆಗಳು. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸೂರ್ಯ ಘರ್ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ, ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ವಾಣಿಶ್ರೀ ಕುಲಕರ್ಣಿ ಅವರಿಂದ. ಮಧ್ಯಾಹ್ನ 1:30 ಹಾಗೂ 5:35 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ಬೆಂಗಳೂರು ಕೇಂದ್ರದಿಂದ ಉರ್ದು ಕಾರ್ಯಕ್ರಮ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ನಾಳೆ 4:00 ಜನಪದ ಸಂಗೀತ, ಬನ್ನೂರು ಬಿಸಿ ಹಳ್ಳಿಯ ಸಿದ್ದಮ್ಮ ಮತ್ತು ಸಂಗಡಿಗರಿಂದ ಈಶ್ವರನ ಹಾಡು ಹಾಗೂ ಹುಚ್ಚಮ್ಮನ ಹಾಡು. 4:30 ಸಂಧ್ಯಾರಾಗ, ಹವ್ಯಾಸಿ ಕಲಾವಿದ ನಂಜನಗೂಡು ತಾಲೂಕು ಸಿದ್ದಯ್ಯನಹುಂಡಿ ಗ್ರಾಮದ ಸ್ವಾಮಪ್ಪ ಅವರೊಂದಿಗೆ ಆತ್ಮೀಯ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ತಾಯಿಯ ಎದೆಹಾಲಿನ ಮಹತ್ವ, ಭಾಗವಹಿಸುತ್ತಾರೆ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸವಿತಾ ರಾಥೋಡ್, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ, ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ, ಭದ್ರೆಯಿಂದ ಕಾವೇರಿಯವರೆಗೆ ಕಲಿಕೆ. ಈ ಕುರಿತು ದಾವಣಗೆರೆಯ ಎಕೋ ಅಗ್ರಿಪ್ರೂನರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂ ನಾಗನಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:15 ಯುವವಾಣಿ, ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರಪ್ಪಾದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಇವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳುಗರೆ, ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ಕೇಳೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: V This is Akashwani, the news read by Reshma Tiwari. The Parliament has passed the Supreme Court Number of Judges Amendment Bill 2026, with the Rajya Sabha returning the legislation to the Lok Sabha after discussion. The Lok Sabha had passed the bill on Monday. The legislation amends the Supreme Court Number of Judges Act 1956 for increasing the number of judges of the Apex Court from the present 33 to 37, excluding the Chief Justice of India. Union Law and Justice Minister Arjun Ram Meghwal moved the bill in Rajya Sabha. Replying to the debate in the House, Mr. Meghwal said, in view of the increasing workload of the judiciary, the evolving nature of judicial matters, and the emerging constitutional and legal interpretations issues, increasing the number of judges in the Supreme Court is the need of the hour for a timely reform. The strength of the judges of the Supreme Court was last increased from 30 to 33, excluding the Chief Justice of India, by amending the original Act through the Supreme Court Number of Judges Amendment Act 2019. After completing the business, the Deputy Chairman adjourned the Upper House for the day. Earlier in the day, the Upper House witnessed repeated disruptions over several issues, including alleged police action during students' protest on the NEET paper leak issue. The Lok Sabha has passed the Bankers Books Evidence Bill 2026. The bill seeks to provide a law relating to evidence with respect to bankers' books and to align it with contemporary digital banking practices. It aims to modernize the legal framework to meet the requirements of the present banking system. The bill also has a provision that an electronic or digital record of a banker's book will be admissible, valid, and legally enforceable as evidence. Union Finance Minister Nirmala Sitharaman moved the bill when the House reassembled after the first adjournment at 2 p.m. CEO of Meta, the parent company of several of the world's largest social media networks and communication tools, Mark Zuckerberg today sent his apologies to the Government of India for the child sexual abuse material, related content, deepfake content and errors in operating the platform. Sources said Meta admitted that a lot of money was paid for boosting certain type of content. Today marks 7 years since the historic abrogation of Articles 370 and 35A. On this day in 2019, a landmark decision marked the beginning of a new chapter in the journey of Jammu and Kashmir and Ladakh. Prime Minister Narendra Modi, in his message on the occasion, said, "Constitutional changes made in 2019 ushered in development and empowerment in the two union territories." In a social media post, Mr. Modi highlighted that infrastructure has expanded, opportunities in areas such as education, healthcare, entrepreneurship and sports have grown in both Jammu and Kashmir and Ladakh. On the 7th anniversary of the abrogation of Article 370, Union Law and Justice Minister Arjun Ram Meghwal, while talking to the media, said the historic step accelerated development in Jammu and Kashmir.
2: Article 370 and Article 35A were discriminatory and unjust provisions which were abolished by Prime Minister Narendra Modi in 2019. Since then, the pace of development in Jammu and Kashmir has accelerated. Both heritage and development have received a boost. Employment opportunities have increased and people have witnessed unprecedented infrastructure growth. The people there are happy.
1: In Jharkhand, the students' protest against the alleged irregularities in the Jharkhand Public Service Commission and Jharkhand Staff Selection Commission examinations being held at Jaipal Singh Munda Stadium in Ranchi is intensifying with each passing day. The agitating students have announced plans to lay siege to the Jharkhand Assembly during the upcoming monsoon session to press their demands. India enjoyed a mixed day at the Korea Masters Badminton Tournament in Asan, with seven players advancing to the second round of women's singles, while all six men's singles players crashed out in the opening round. In the women's singles, Anmol Kher, Tanvi Sharma, Mansi Singh, Rakshita, Ramraj, Ashmita Chaliha, Isharani Barua and Shriyanshi Valishetty progressed to the second round with impressive victories. And that is the end of this news bulletin.
0: ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಕೇಳುಗರೆ, ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 11:10 FM ಕಂಪನಾಂಕ 100.6 MHz ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಮುಂಜಾನೆ 5:55 ಆರಂಭಗೊಳ್ಳುತ್ತದೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.